ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಸೆಪ್ಟೆಂಬರ್ 28 ಸೋಮವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಕೃಷ್ಣ ಪಕ್ಷ, ಬಿದಿಗೆ ತಿಥಿ, ರೇವತಿ ನಕ್ಷತ್ರ, ಧ್ರುವಯೋಗ, ತೈತುಲ ಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 O2 Hero ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕ ಕರ್ನಾಟಕ ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹೊಸ ವಾರ, ಹೊಸ ದಿನ. ಸೆಪ್ಟೆಂಬರ್ 28 ಈ ಸೊಗಸಾದ ಸೋಮವಾರದ ಹೊಂಬೆಳಕಿನ ಶುಭೋದಯ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಪಿತೃಪಕ್ಷದ ಪವಿತ್ರವಾದ ದಿನಗಳಲ್ಲಿದ್ದೀವಿ. ಸೆಪ್ಟೆಂಬರ್ 27 ಅಕ್ಟೋಬರ್ 10 ತನಕ, ಅಂದ್ರೆ ಮಹಾಲಯ ಅಮಾವಾಸ್ಯೆಯವರೆಗಿನ ಈ 2 ಕಾಲ ಇದೆಯಲ್ಲ, ಇದನ್ನ ನಮ್ಮ ಸಂಸ್ಕೃತಿಯಲ್ಲಿ ಪಿತೃಪಕ್ಷ ಅಂತ ಕರಿತೀವಿ. ದಿನಪೂರ್ತಿ ದಿನನಿತ್ಯದ ಓಟದಲ್ಲೇ ಕಳೆದು ಹೋಗ್ತಾ ಇರೋ ನಮಗೆ, ನಮಗಾಗಿ ಶ್ರಮಿಸಿ ಗತಿಸಿ ಹೋದ ನಮ್ಮ ಹಿರಿಯರನ್ನು ಪೂರ್ವಜನರನ್ನು ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಸಿಗೋ ಅತ್ಯಂತ ಪವಿತ್ರವಾದ ಸಮಯವಿದು. ದಕ್ಷಿಣಾಯಣದ ಈ ಕನ್ಯಾ ಮಾಸದಲ್ಲಿ ಸೂರ್ಯ ಭೂಮಿಗೆ ಅತಿ ಸಮೀಪದಲ್ಲಿರ್ತಾನಂತೆ. ಹಾಗಾಗಿ ಈ ಸಮಯದಲ್ಲಿ ನಾವು ಮಾಡುವ ಪ್ರಾರ್ಥನೆ ಮತ್ತು ಅರ್ಪಣೆಗೆ ಒಂದು ವಿಶೇಷವಾದ ಧನಾತ್ಮಕ ಶಕ್ತಿ ಇರುತ್ತೆ. ಅನೇಕರಿಗೆ ಒಂದು ಸಹಜವಾದ ಪ್ರಶ್ನೆ ಬರಬಹುದು, ನಾವು ಮಂತ್ರ ಹೇಳಿ ಕೊಡುವ ಎಳ್ಳು ನೀರು ಎಲ್ಲೋ ಇರೋ ನಮ್ಮ ಪಿತೃಗಳಿಗೆ ನಿಜವಾಗಿಯೂ ತಲುಪುತ್ತಾ ಅಂತ. ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ, ನಾನು ರೇಡಿಯೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತನಾಡೋ ಶಬ್ದದ ಅಲೆಗಳು ಗಾಳಿಯಲ್ಲಿ ತರಂಗಾಂತರಗಳಾಗಿ ಹರಿದು ನಿಮ್ಮ ರೇಡಿಯೋ ಸ್ಪೀಕರ್ನಲ್ಲಿ ಧ್ವನಿಯಾಗಿ ಕೇಳಿಸುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಪಾರಂಪರಿಕ ವಿಜ್ಞಾನ ಏನ್ ಹೇಳುತ್ತೆ ಅಂತಂದ್ರೆ, ಶಬ್ದದಲ್ಲಿ ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಶಕ್ತಿ ಇವೆಲ್ಲವೂ ಇರುತ್ತೆ. ಶ್ರಾದ್ಧ ಅಥವಾ ತರ್ಪಣದಲ್ಲಿ ನಾವು ಉಚ್ಚರಿಸೋ ಪ್ರತಿಯೊಂದು ಮಂತ್ರ, ಗೋತ್ರ ಮತ್ತು ಹೆಸರುಗಳು ವಾಯುಮಂಡಲದಲ್ಲಿ ವಿಶೇಷವಾದ ಕಂಪನಗಳನ್ನು ಸೃಷ್ಟಿ ಮಾಡ್ತಾವೆ. ಈ ಸೂಕ್ಷ್ಮ ಧ್ವನಿ ತರಂಗಗಳು ನಮ್ಮ ಹಿರಿಯರ ಸೂಕ್ಷ್ಮ ದೇಹವನ್ನು ಭೇದಿಸಿ ಅವರನ್ನು ಆಕರ್ಷಿಸುತ್ತವೆ. ಅವರು ವಾಯು ರೂಪದಲ್ಲೋ ಅಥವಾ ಸ್ಪರ್ಶ ರೂಪದಲ್ಲೋ ಬಂದು ನಾವು ನೀಡುವ ಹವ್ಯವನ್ನು ಸ್ವೀಕರಿಸಿ ಮನಸ್ಸಾರೆ ಹಾರೈಸುತ್ತಾರೆ. ವರ್ಷದ ಮಿಕ್ಕ ಸಮಯದಲ್ಲಿ ಮಾಡುವ ವಾರ್ಷಿಕ ಶ್ರದ್ಧಾದಲ್ಲಿ ಕೇವಲ ತಂದೆ ತಾಯಿ ಅಜ್ಜ ಅಜ್ಜಿಯಂದಿಯರನ್ನು ನೆನಪಿಸಿಕೊಂಡ್ರೆ, ಈ ಮಹಾಲಯ ಪಕ್ಷದ ವೈಶಿಷ್ಟ್ಯ ಏನು ಅಂದ್ರೆ, ಇಲ್ಲಿ ನಮ್ಮ ಚಿಕ್ಕಪ್ಪ, ಮಾವ, ಅತ್ತೆ, ಸೋದರಿ ಅಷ್ಟೇ ಯಾಕೆ, ನಮ್ಮ ಮಾರ್ಗದರ್ಶನ ನೀಡಿದ ಶಿಕ್ಷಕರು, ಒಳಿತು ಬಯಸಿದ ಮಿತ್ರರು ಮತ್ತು ಹಿತಚಿಂತಕರಿಗೂ ಸಹ ಪಿಂಡ ಅಥವಾ ತಿಲೋದಕ ನೀಡಿ ಕೃತಜ್ಞತೆ ಸಲ್ಲಿಸಬಹುದು. ಹಾಗೆ ಸ್ನೇಹಿತರೆ, ಪಿತೃಕಾರ್ಯದಲ್ಲಿ ಬಳಸೋ ದರ್ಬೆ ಮತ್ತು ಎಳ್ಳಿಗೂ ಒಂದು ಸುಂದರವಾದ ಇತಿಹಾಸವಿದೆ. ಆ ಒಂದು ಇತಿಹಾಸ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪಿತೃ ಕಾರ್ಯದಲ್ಲಿ ಬಳಸುವ ದರ್ಬೆ ಮತ್ತು ಎಳ್ಳಿನ ಒಂದು ಇತಿಹಾಸವಿದೆ ಅಂತ ತಿಳಿಸ್ತಾ ಇದ್ದೆ. ಆ ಇತಿಹಾಸ ಏನು ಅಂದ್ರೆ, ಗರುಡನು ಅಮೃತವನ್ನು ತರುವಾಗ ಅದರ ಒಂದು ಬಿಂದು ದರ್ಬೆಯ ಮೇಲೆ ಬಿದ್ದಿದ್ದರಿಂದ ದರ್ಬೆ ಪವಿತ್ರವಾಯಿತು ಎಂಬ ನಂಬಿಕೆ ಇದೆ. ಹಾಗೆಯೇ ಯಜ್ಞವರಾಹ ರೂಪಿಯಾದ ಭಗವಂತನ ರೋಮದಿಂದ ದರ್ಬೆಯು ಬೆವರಿನಿಂದ ಎಳ್ಳು ಉದ್ಭವಿಸಿದವು. ಹಾಗಾಗಿ ಇವೆರಡಕ್ಕೂ ಪೂಜೆಯಲ್ಲಿ ಅಷ್ಟೊಂದು ಪಾವಿತ್ರ್ಯತೆ ಇದೆ ಅಂತಾನೆ ಹೇಳಬಹುದು. ಇನ್ನು ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ತರ್ಪಣ ಅಂತಂದ್ರೆ ಮತ್ತೇನು ಅಲ್ಲ, ತೃಪ್ತಿಪಡಿಸುವ ಪ್ರಕ್ರಿಯೆ ಆಗಿರುತ್ತೆ. ನಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ ನಮ್ಮ ಸರ್ವ ಪಿತೃಗಳನ್ನು, ಅವರ ಗೋತ್ರ ನಾಮಗಳನ್ನು ನೆನಪಿಸಿಕೊಳ್ಳುತ್ತಾ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಲ್ಲಿಸುವ ಭಾವನಾತ್ಮಕ ಆರಾಧನೆಯೇ ತರ್ಪಣ. ಇದಕ್ಕಾಗಿ ದೊಡ್ಡ ಮಟ್ಟದ ಆಡಂಬರ ಬೇಕಿಲ್ಲ. ನಿಮ್ಮ ಮನೆಯಲ್ಲಿಯೇ ಶುಚಿಭೂತರಾಗಿ ಪ್ರೀತಿ ಶ್ರದ್ಧೆಯಿಂದ ಹಿರಿಯರನ್ನು ನೆನಪಿಸಿಕೊಂಡು ಎಳ್ಳು ನೀರು ಅರ್ಪಿಸಿ ಅವರ ಆಶೀರ್ವಾದ ನಿಮ್ಮ ಕುಟುಂಬದ ಸರ್ವತೋಮುಖಿ ಏಳಿಗೆಗೆ ಸದಾ ಶ್ರೀರಕ್ಷೆಯಾಗಿರುತ್ತೆ. ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ಧ. ನಿಮ್ಮ ಮನೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿ. ಹಾಗೆಯೇ ಸ್ನೇಹಿತರೆ, ಜಗತ್ತಿನಲ್ಲಿ ತಂದೆ ತಾಯಿ ಹಾಗೂ ಹಿರಿಯರಿಗಿಂತ ದೊಡ್ಡ ದೇವರಿಲ್ಲ ಅನ್ನೋದು ಸನಾತನ ಸತ್ಯ. ಪಿತೃಪಕ್ಷದ ಈ ದಿನಗಳಲ್ಲಿ ಮುಖ್ಯವಾಗಿ ಪೂಜಿಸಲ್ಪಡುವ ದೇವರು ಅಂತಂದರೆ ಶ್ರೀಮನ್ನಾರಾಯಣ ಮತ್ತು ದೇವಾದಿದೇವ ಮಹಾದೇವ. ಶಾಸ್ತ್ರಗಳಲ್ಲಿ ಹೇಳುವಂತೆ ನಾವು ಹಿರಿಯರಿಗೆ ನೀಡುವ ತರ್ಪಣ, ಶ್ರಾದ್ಧ ಅಥವಾ ಮಾಡುವ ಪ್ರಾರ್ಥನೆಗಳು ನೇರವಾಗಿ ತಲುಪುವುದು ಜನಾರ್ದನ ಅಂದರೆ ವಿಷ್ಣುವಿನ ಮೂಲಕ. ವಿಷ್ಣು ಪುರಾಣದ ಪ್ರಕಾರ ಯಾರ ಮನೆಯಲ್ಲಿ ಪೂರ್ವಜರ ಸ್ಮರಣೆಯ ಜೊತೆಗೆ ಹರಿ ನಾಮಸ್ಮರಣೆ ನಡೆಯುತ್ತೋ ಅಲ್ಲಿ ಪಿತೃದೇವತೆಗಳು ಪ್ರಸನ್ನರಾಗಿ ಆ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ನೆಮ್ಮದಿ ಮತ್ತು ಐಶ್ವರ್ಯವನ್ನು ಆಶೀರ್ವದಿಸ್ತಾರಂತೆ. ಅದರಲ್ಲೂ ಇವತ್ತು ಸೋಮವಾರ, ಶಿವ ಅಂತಂದ್ರೆ ಮುಕ್ತಿನಾಯಕ, ಕಾಶಿ ಹಾಗೂ ಗೋಕರ್ಣದಂತಹ ಪುಣ್ಯಕ್ಷೇತ್ರಗಳ ಅಧಿಪತಿ. ಇಂದು ಮುಂಜಾನೆ ಶಿವನಿಗೆ ಒಂದು ಬಿಂದಿಗೆ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಜಪಿಸುತ್ತಾ ನಮ್ಮ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿರಲಿ ಅಂತ ಪ್ರಾರ್ಥಿಸಿದರೆ ನಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿ ಸಿಗುತ್ತೆ. ಪೂರ್ವಜರು ಅಂತ ಹೇಳಿದ ಕೂಡಲೇ ಕೇವಲ ಭೂತಕಾಲವಲ್ಲ, ಅವರು ನಮ್ಮ ರಕ್ತದಲ್ಲಿದ್ದಾರೆ, ನಮ್ಮ ಉಸಿರಿನಲ್ಲಿದ್ದಾರೆ, ನಮ್ಮ ಸಂಸ್ಕಾರದಲ್ಲಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ದೇವರಿಗೆ ನಾವು ಅರ್ಪಿಸುವ ಅತಿ ದೊಡ್ಡ ಪೂಜೆ ಅಂತಂದ್ರೆ ಕರುಣೆ ಮತ್ತು ಕೃತಜ್ಞತೆ. ಇವತ್ತಿನ ಈ ದಿನ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಶಾಂತಿ ಮತ್ತು ಹೊಸ ಹುಮ್ಮನಸ್ಸನ್ನು ತರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನ ಅನ್ನೋ ಪಯಣದಲ್ಲಿ ನಾವೆಲ್ಲರೂ ಪ್ರತಿದಿನವೂ ಒಂದಲ್ಲ ಒಂದು ಕಡೆ ಅನುಭವಿಸೋ ದೊಡ್ಡ ಪ್ರಶ್ನೆ ಅಂತಂದ್ರೆ, ನಾವು ಎಲ್ಲಿ ಬಗ್ಬೇಕು, ಎಲ್ಲಿ ಗಟ್ಟಿಯಾಗಿ ನಿಲ್ಬೇಕು ಅಂತ. ಇದಕ್ಕೆ ಲೇಖಕಿ ಪವಿತ್ರಾ ನಾಗ್ ಅವರು ಎಷ್ಟು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಗೊತ್ತಾ? ಸಂದರ್ಭಕ್ಕೆ ತಕ್ಕಂತೆ ಬಾಗಿ ನಿಲ್ಲುವುದು ಹೊಂದಾಣಿಕೆ, ಆದರೆ ಯಾರ ಮುಂದೆಯೂ ತನ್ನ ವ್ಯಕ್ತಿತ್ವವನ್ನು ಮುರಿದುಕೊಳ್ಳದಿರುವುದು ಆತ್ಮಗೌರವ. ಎಷ್ಟು ಚಂದ ಅಲ್ವಾ ಈ ಮಾತು? ಕೇಳಿದ ತಕ್ಷಣ ಮನಸ್ಸಿಗೆ ಥಟ್ಟಂತ ತಲುಪುತ್ತೆ. ನೋಡಿ ಸ್ನೇಹಿತರೆ, ಜೋರಾಗಿ ಗಾಳಿ ಬಂದಾಗ ಬಿದಿರಿನ ಮರ ಕೊಂಚ ಬಗ್ಗಿದರೆ ಅದು ಹೊಂದಾಣಿಕೆ ಆಗುತ್ತೆ. ಅದೇ ಗಾಳಿಗೆ ಹೆದರಿ ತಾನೇ ಬುಡ ಸಮೇತ ಮುರಿದು ಬಿದ್ದರೆ ಅದು ಸೋಲಾಗುತ್ತೆ. ಹಾಗೇನೆ ಪ್ರೀತಿ ಸಂಬಂಧಗಳಿಗಾಗಿ ಸಂದರ್ಭಕ್ಕೆ ತಕ್ಕಂತೆ ನಾವು ಕೊಂಚ ನಾಮ್ಯತೆ ತೋರಿಸುವುದು ಒಳ್ಳೆ ಗುಣ ಆಗಿರುತ್ತೆ. ಆದ್ರೆ ಯಾರೋ ಒಬ್ಬರ ಮೆಚ್ಚುಗೆಗಾಗಿ ಅಥವಾ ಯಾರದ್ದೋ ಎದುರು ನಿಲ್ಲಲು ನಮ್ಮ ಸ್ವಂತ ವ್ಯಕ್ತಿತ್ವ, ತತ್ವ ಮತ್ತು ತನದ ಗುರುತುಗಳನ್ನೇ ಕಳೆದುಕೊಂಡು ಮುರಿದು ಬೀಳುವುದು ಆತ್ಮಗೌರವದ ಕೊಲೆ ಅಂತಾನೆ ಹೇಳಬಹುದು. ಬಗ್ಗುವುದು ವಿನಯದ ಸಂಕೇತ, ಆದರೆ ಮುರಿದುಕೊಳ್ಳುವುದು ಸ್ವಾಭಿಮಾನದ ಅಂತ್ಯ. ಆದ್ದರಿಂದ ಹೊಂದಾಣಿಕೆಗೆ ಜಾಗ ಕೊಡಿ ಸ್ನೇಹಿತರೆ. ನಿಮ್ಮ ಆತ್ಮಗೌರವದ ಗಡಿಯನ್ನು ಯಾವತ್ತೂ ಯಾರ ಮುಂದೆಯೂ ದಾಟಲು ಬಿಡಬೇಡಿ. ನಿಮ್ಮತನವನ್ನು ಯಾವತ್ತೂ ಬಿಟ್ಟುಕೊಡಬೇಡಿ. ಹೆಮ್ಮೆಯಿಂದ ಆತ್ಮಗೌರವದಿಂದ ಬಾಗಿ ಬಾಳಿ, ಆದರೆ ಎಲ್ಲೂ ಮುರಿಯದಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಕಿನ ಹೊಂಬೆಳಕಿನಲ್ಲಿ ಬಿಸಿ ಬಿಸಿ ಕಾಫಿ ಸಿಪ್ ಮಾಡ್ತಾ ವಾಕಿಂಗ್ ಹೋಗ್ತಾ ರೇಡಿಯೋ ಕೇಳ್ತಾ ಇರೋ ಪ್ರತಿಯೊಬ್ಬರಿಗೂ ಈ ದಿನ ಸುಂದರ ಮತ್ತು ಆರೋಗ್ಯಕರವಾಗಿರಲಿ ಅಂತ ಹೇಳ್ತಾ, ಇವತ್ತು ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನ. ಅಯ್ಯೋ, ಬೆಳಗ್ ಬೆಳಗ್ಗೆ ರೇಬಿಸ್ ಬಗ್ಗೆ ಯಾಕೆ ಮಾತು ಶ್ವೇತಾ ಅಂತ ಅನ್ಕೋಬೇಡಿ ಸ್ನೇಹಿತರೆ. ಯಾಕಂದ್ರೆ ಜಾಗೃತಿ ಅನ್ನೋದು ಭಯಕ್ಕಿಂತ ದೊಡ್ಡ ಅಸ್ತ್ರ. ಈ ರೇಬಿಸ್ ಇದೆಯಲ್ಲ, 100% ಅಪಾಯಕಾರಿ ಹೌದು, ಆದ್ರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದರೆ 100% ತಡೆಗಟ್ಟಬಹುದಾದ ಕಾಯಿಲೆ ಅಂತಾನೆ ಹೇಳ್ಬಹುದು. ತುಂಬಾ ಜನ ಅಂದ್ಕೊಳ್ತಾ ಇರ್ತಾರೆ ನಾಯಿ ಕಚ್ಚಿದ್ರೆ ಮಾತ್ರ ರೇಬಿಸ್ ಬರುತ್ತೆ ಅಂತ. ಆದ್ರೆ ರೇಬಿಸ್ ಸೋಂಕಿರುವ ನಾಯಿ, ಬೆಕ್ಕು ಅಥವಾ ಇತರ ಪ್ರಾಣಿಗಳು ಕಚ್ಚಿದಾಗ, ಗೀಚಿದಾಗ ಅಥವಾ ನಮ್ಮ ದೇಹದ ಗಾಯದ ಮೇಲೆ ಅವುಗಳ ಉಗುಳು ತಾಗಿದಾಗ ಈ ವೈರಸ್ ಹರಡುತ್ತೆ. ಆದ್ದರಿಂದ ಯಾವುದೇ ಪ್ರಾಣಿ ಕಚ್ಚಿದರೂ ಅದನ್ನ ಹಗುರವಾಗಿ ತಗೊಳ್ಬೇಡಿ. ಒಂದು ವೇಳೆ ಪ್ರಾಣಿ ಕಚ್ಚಿದರೆ ತಕ್ಷಣ ಏನ್ ಮಾಡಬೇಕು ಗೊತ್ತಾ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 15 ನಿಮಿಷಗಳ ಮ್ಯಾಜಿಕ್. ಏನಪ್ಪಾ ಅಂದ್ರೆ, ಕಚ್ಚಿದ ಗಾಯವನ್ನು ಹರಿಯುವ ನೀರಿನ ಕೆಳಗೆ, ಅಂದ್ರೆ ರನ್ನಿಂಗ್ ವಾಟರ್ ಅಂತ ಹೇಳ್ತೀವಿ, ಟ್ಯಾಪ್ ಕೆಳಗಡೆ ಸೋಪು ಬಳಸಿ ಕನಿಷ್ಠ 15 ನಿಮಿಷಗಳ ಕಾಲ ಚೆನ್ನಾಗಿ ತೊಳಿಬೇಕು. ಇದು ವೈರಸ್ ಅಪಾಯವನ್ನು ಅರ್ಧಕ್ಕರ್ಧ ಕಡಿಮೆ ಮಾಡುತ್ತೆ. ಗಾಯದ ಮೇಲೆ ಬೂದಿ, ಅರಿಶಿನ ಅಥವಾ ಮನೆ ಮದ್ದು ಹಚ್ಚುವ ತಪ್ಪು ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಹಾಗೆ ಹಿಂದಿನ ಕಾಲದಲ್ಲಿ ಹೊಟ್ಟೆಗೆ 14 ಇಂಜೆಕ್ಷನ್ ಕೊಡ್ತಾ ಇದ್ರು ಅಂತ ಭಯ ಪಡ್ತಾ ಇದ್ರು. ಆದ್ರೆ ಈಗ ಹಾಗಿಲ್ಲ ಸ್ನೇಹಿತರೆ. ಅತ್ಯಂತ ಸರಳ ಹಾಗೂ ನೋವಿಲ್ಲದ ಆಂಟಿ ರೇಬಿಸ್ ಲಸಿಕೆಗಳು ಲಭ್ಯವಿದೆ. ಪ್ರಾಣಿ ಕಚ್ಚಿದ ತಕ್ಷಣ ಹತ್ತಿರದ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗಿ ಲಸಿಕೆಯನ್ನ ಪಡ್ಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಲಸಿಕೆ ಉಚಿತವಾಗಿ ಸಿಗುತ್ತವೆ. ಸೊ ನಿಮ್ಮ ಮನೆಯಲ್ಲಿ ಮುದ್ದಿನ ನಾಯಿ ಅಥವಾ ಬೆಕ್ಕುಗಳಿದ್ರೆ ಅವುಗಳಿಗೆ ಪ್ರತಿ ವರ್ಷ ತಪ್ಪದೆ ರೇಬಿಸ್ ವಿರೋಧಿ ಲಸಿಕೆ, ಅಂದ್ರೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನ ಹಾಕ್ಸಿ. ಬೀದಿ ನಾಯಿಗಳನ್ನು ಕಂಡಾಗ ಅವುಗಳನ್ನ ಕೆರಳಿಸಬೇಡಿ. ಪ್ರೀತಿಯಿಂದ ನೋಡ್ಕೊಳ್ಳಿ. ನಮ್ಮ ರಕ್ಷಣೆ ಎಷ್ಟು ಮುಖ್ಯವೋ ಪ್ರಾಣಿಗಳ ಲಸಿಕೀಕರಣವೂ ಅಷ್ಟೇ ಮುಖ್ಯವಾಗಿರುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಜಾಗೃತಿಯೇ ಜೀವ ರಕ್ಷಣೆ. ನಮ್ಮ ಪ್ರಾಣಿಗಳನ್ನು ಪ್ರೀತಿಸೋಣ, ನಾವು ಸುರಕ್ಷಿತವಾಗಿರೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 13 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ಈ ಪರಿಚಯಗಳು ಮುಂದೆ ನನ್ನ ಸಾರ್ವಜನಿಕ ಜೀವನದಲ್ಲಿ ತುಂಬ ಉಪಯೋಗವಾದವು. ಅವುಗಳಿಂದ ನನ್ನ ಕಾರ್ಯ ಬಹುಮಟ್ಟಿಗೆ ಸುಲಭವಾಯಿತು. ಕಾಲುದಾರಿ ಅಂದರೆ ಫುಟ್ಪಾತ್ನಲ್ಲಿ ಭಾರತೀಯರು ತಿರುಗಾಡಬಾರದೆಂಬ ಕಾನೂನಿನ ಪರಿಣಾಮದಿಂದ ನನಗೆ ತೊಂದರೆಯೇ ಆಯಿತು. ನಾನು ಯಾವಾಗಲೂ ಪ್ರೆಸಿಡೆಂಟ್ ಸ್ಟ್ರೀಟ್ ಎಂಬ ರಸ್ತೆಯನ್ನು ದಾಟಿ ಬಯಲು ಪ್ರದೇಶಕ್ಕೆ ತಿರುಗಾಡಲು ಹೋಗುತ್ತಿದ್ದೆನು. ಈ ರೀತಿಯಲ್ಲಿ ಪ್ರೆಸಿಡೆಂಟ್ ಕ್ರೂಗರ್ರ ಮನೆ ಇದ್ದಿತು. ಅದು ಆಡಂಬರವಿಲ್ಲದ ಸಾಮಾನ್ಯ ಮನೆ. ಸುತ್ತ ತೋಟ ಇರಲಿಲ್ಲ. ಮನೆ ಯಾವ ರೀತಿಯಲ್ಲಿಯೂ ವಿಶೇಷ ತರಹದ ಮನೆಯಾಗಿರಲಿಲ್ಲ. ಸುತ್ತಮುತ್ತಲ ಮನೆಗಳಿಂದ ಅದು ಯಾವ ರೀತಿಯಿಂದಲೂ ಬೇರೆಯಾಗಿರಲಿಲ್ಲ. ಪ್ರಿಟೋರಿಯಾದಲ್ಲಿದ್ದ ಅನೇಕ ಲಕ್ಷಾಧಿಪತಿಗಳ ಮನೆಗಳು ಅದಕ್ಕಿಂತ ಹೆಚ್ಚು ಆಡಂಬರವುಳ್ಳವುಗಳಾಗಿ ಉಪವನದಿಂದ ಸುತ್ತಲ್ಪಟ್ಟಿದ್ದವು. ಮನೆಯ ಮುಂದೆ ಇರುತ್ತಿದ್ದ ಪೊಲೀಸ್ ಕಾವಲಿನಿಂದ ಮಾತ್ರ ಅದು ಯಾರೋ ಅಧಿಕಾರಿಯ ಮನೆ ಎಂದು ಗೊತ್ತಾಗುತ್ತಿತ್ತು. ನಾನು ಯಾವಾಗಲೂ ಮನೆಯ ಮುಂದಿನ ಕಾಲುದಾರಿಯಲ್ಲಿ ಕಾವಲು ಪೊಲೀಸಿನವನನ್ನು ದಾಟಿಕೊಂಡು ಹೋಗುತ್ತಿದ್ದೆ. ನನ್ನನ್ನು ಯಾರೂ ಯಾವಾಗಲೂ ತಡೆಯಲಿಲ್ಲ. ಅಲ್ಲಿಯ ಕಾವಲುಗಾರರನ್ನು ಆಗಿಂದಾಗೆ ಬದಲಾಯಿಸುತ್ತಿದ್ದರು. ಒಂದು ದಿನ ಒಬ್ಬ ಕಾವಲುಗಾರ ನಾನು ಕಾಲುದಾರಿಯಲ್ಲಿ ಹೋಗುತ್ತಿರುವಾಗ ಇದ್ದಕ್ಕಿದ್ದಂತೆ ಬಂದು ನನ್ನನ್ನು ಹೊಡೆದು ರಸ್ತೆಗೆ ತಳ್ಳಿದ. ಅವನು ನನಗೆ ಯಾವ ಸೂಚನೆಯನ್ನು ಕೊಡಲಿಲ್ಲ. ದಾರಿಯನ್ನು ಬಿಟ್ಟು ಹೋಗೆಂದು ಸಹ ಹೇಳಲಿಲ್ಲ. ನಾನು ಆಶ್ಚರ್ಯ ಮತ್ತು ಖೇದದಿಂದ ಚಕಿತನಾದೆ. ನಾನು ಕಾವಲಿನೊಂದಿಗೆ ಈ ವಿಷಯವನ್ನು ಪ್ರಸ್ತಾವಿಸುವುದಕ್ಕೆ ಮುಂಚಿತವಾಗಿಯೇ ಅದೇ ದಾರಿಯಲ್ಲಿ ಕುದುರೆಯ ಮೇಲೆ ಹೋಗುತ್ತಿದ್ದ ಮಿಸ್ಟರ್ ಕೋಟ್ಸರು ನನ್ನನ್ನು ಕೂಗಿ ಹೀಗೆ ಹೇಳಿದರು, ಗಾಂಧಿ, ನಾನು ಎಲ್ಲವನ್ನು ನೋಡಿದೆ. ಈ ಮನುಷ್ಯನ ಮೇಲೆ ನೀವು ಮೊಕದ್ದಮೆ ಹೂಡಿದರೆ ನಾನು ಸಂತೋಷದಿಂದ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುತ್ತೇನೆ. ನಿಮ್ಮ ಮೇಲೆ ಅಂತಹ ಹಿಂಸೆ ನಡೆದಿದ್ದಕ್ಕೆ ನನಗೆ ಬಹಳ ದುಃಖವಾಗಿದೆ. ನಾನು, ನೀವು ದುಃಖಿತರಾಗಬೇಕಾದುದಿಲ್ಲ. ಈ ಬಡಪಾಯಿಗೇನು ಗೊತ್ತು, ಅವನಿಗೆ ಬಣ್ಣದವರೆಲ್ಲ ಒಂದೇ. ನನಗೆ ಮಾಡಿದಂತೆಯೇ ಅವನು ಎಲ್ಲ ನೀಗ್ರೋಗಳಿಗೂ ಮಾಡುತ್ತಾನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ನನಗೆ ಸಂಭವಿಸುವ ವೈಯಕ್ತಿಕ ಅನ್ಯಾಯಕ್ಕಾಗಿ ಯಾರ ಮೇಲೆಯೂ ಮೊಕದ್ದಮೆ ಹೂಡುವುದಿಲ್ಲವೆಂಬ ನಿಯಮವನ್ನು ನಾನು ಮಾಡಿಕೊಂಡಿದ್ದೇನೆ. ಆದುದರಿಂದ ನಾನು ಇವನ ಮೇಲೆ ಮೊಕದ್ದಮೆ ನಡೆಸುವುದಿಲ್ಲ ಎಂದೆ. ಮಿಸ್ಟರ್ ಕೋಟ್ಸರು, ನೀವು ಹೇಳುವುದು ನಿಮ್ಮ ಸ್ವಭಾವಕ್ಕೆ ಅನುಗುಣವಾದ ಮಾತು. ಆದರೆ ಮತ್ತೊಮ್ಮೆ ಯೋಚಿಸಿ, ಇಂತಹ ಜನರಿಗೆ ನಾವು ಪಾಠ ಕಲಿಸಬೇಕು ಎಂದು ಹೇಳಿದರು. ಅವರು ಪೊಲೀಸಿನವನೊಂದಿಗೆ ಮಾತನಾಡಿ ಆತನನ್ನು ಗದರಿಸಿದರು. ಅವರ ಸಂಭಾಷಣೆ ಡಚ್ ಭಾಷೆಯಲ್ಲಿ ನಡೆದಿದ್ದರಿಂದ ನನಗೆ ಅರ್ಥವಾಗಲಿಲ್ಲ. ಪೊಲೀಸ್ನವನು ಬೋಯರ್ ಪಂಗಡಕ್ಕೆ ಸೇರಿದವನು. ಅವನು ನನ್ನ ಕ್ಷಮೆಯನ್ನು ಯಾಚಿಸಿದ, ಆದರೆ ಅವಶ್ಯಕತೆಯೂ ಇರಲಿಲ್ಲ. ನಾನು ಆಗಲೇ ಅವನನ್ನು ಕ್ಷಮಿಸಿಯಾಗಿತ್ತು. ಆದರೆ ನಾನು ಆನಂತರ ಆ ಬೀದಿಯಲ್ಲಿ ಹೋಗುವುದನ್ನು ಸಂಪೂರ್ಣವಾಗಿ ಬಿಟ್ಟೇ ಬಿಟ್ಟೆ. ಆ ಪೊಲೀಸ್ ಕಾವಲಿನವನ ಸ್ಥಾನಕ್ಕೆ ಇತರ ಹೊಸ ಕಾವಲುಗಾರರು ಬರಬಹುದು. ವಿಷಯ ಗೊತ್ತಿಲ್ಲದೆ ಅವರು ಇವನಂತೆಯೇ ವರ್ತಿಸಬಹುದು. ಅನಾವಶ್ಯಕವಾಗಿ ನಾನು ಏಕೆ ಮತ್ತೊಂದು ಹೊಡೆತವನ್ನು ನನ್ನ ಮೇಲೆ ತಂದುಕೊಳ್ಳಬೇಕು? ಆದುದರಿಂದ ನನ್ನ ಸಂಚಾರಕ್ಕೆ ನಾನು ಬೇರೆಗೆ ಮಾರ್ಗವನ್ನು ಆರಿಸಿಕೊಂಡೆ. ಈ ಘಟನೆಯಿಂದ ಅಲ್ಲಿಯ ಭಾರತೀಯ ನಿವಾಸಿಗಳಲ್ಲಿ ನನ್ನ ಅನುಕಂಪ ಇನ್ನೂ ತೀವ್ರವಾಯಿತು. ಬ್ರಿಟಿಷ್ ಏಜೆಂಟರನ್ನು ಈ ವಿಷಯದಲ್ಲಿ ಸಂಧಿಸಿದ ನಂತರ ಒಂದು ಪ್ರಾಯೋಗಿಕ ಮೊಕದ್ದಮೆಯನ್ನು ಹಾಕಬಹುದೇ ಎಂಬ ವಿಷಯವಾಗಿ ನಾನು ಭಾರತೀಯರೊಂದಿಗೆ ವಿಚಾರ ವಿನಿಮಯ ಮಾಡಿದೆ. ಹೀಗೆ ನಾನು ಅಲ್ಲಿಯ ಭಾರತೀಯ ನಿವಾಸಿಗಳ ಸ್ಥಿತಿಗತಿಗಳನ್ನು ಕುರಿತು ಗ್ರಂಥಗಳನ್ನು ಓದುವುದರಿಂದ ಮಾತ್ರವಲ್ಲದೆ ಸ್ವತಃ ಅನುಭವದಿಂದಲೂ ಆಳವಾಗಿ ಅಧ್ಯಯನ ಮಾಡಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಆತ್ಮಗೌರವವುಳ್ಳ ಭಾರತೀಯರು ಇರಲು ಸಾಧ್ಯವಿಲ್ಲವೆಂಬುದು ನನಗೆ ಹೆಜ್ಜೆ ಹೆಜ್ಜೆಗೂ ಗೊತ್ತಾಗತೊಡಗಿತು. ಈ ಪರಿಸ್ಥಿತಿಯನ್ನು ಉತ್ತಮಪಡಿಸುವುದು ಹೇಗೆ
ಎಂಬ ಪ್ರಶ್ನೆ ನನ್ನ ಮನಸ್ಸನ್ನು ಇನ್ನೂ ತೀವ್ರವಾಗಿ ಹಿಡಿಯಿತು. ಆದರೆ ನನ್ನ ತಾತ್ಕಾಲಿಕವಾದ ಮುಖ್ಯ ಕರ್ತವ್ಯ ದಾದಾ ಅಬ್ದುಲ್ಲಾರವರ ಮೊಕದ್ದಮೆಯನ್ನು ಗಮನಿಸುವುದೇ ಆಗಿತ್ತು. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿ ಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ? ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
3: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
4: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
3: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗ್ ತಿಳಿದಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿದೀಪವಾಗಬಹುದು ಅಲ್ವಾ?
11: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಹೊಗಳಿಕೆ ಅನ್ನೋದು ಮನುಷ್ಯನ ಮನಸ್ಸನ್ನ ಅರಳಿಸುವ, ಹೊಸ ಉತ್ಸಾಹ ತುಂಬುವ ಒಂದು ಸುಂದರವಾದಂತಹ ಮಾತು ಅಂತ ಹೇಳ್ಬೋದು. ಯಾರಾದ್ರೂ ಒಂದು ಸಣ್ಣ ಕೆಲಸವನ್ನ ಮಾಡಿದಾಗ ಯಾರಾದ್ರೂ ಸ್ವಲ್ಪ ಹೊಗಳಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇನ್ನಷ್ಟು ಕೆಲಸವನ್ನ ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ. ಹೊಗಳಿಕೆ ಅಂದ್ರೆ ಕೇವಲ ವ್ಯಕ್ತಿಯನ್ನಲ್ಲ, ಅವರಲ್ಲಿರುವಂತಹ ಶ್ರಮ ಇರ್ಬೋದು, ಸದ್ಗುಣ ಪ್ರತಿಭೆಯನ್ನ ಗೌರವಿಸೋದು. ನಿಜವಾದ ಹೊಗಳಿಕೆ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ್ರೆ ಹೊಗಳಿಕೆ ಹೃದಯಕ್ಕೆ ತಲುಪುತ್ತೆ ಅಂತ ಹೇಳ್ಬೋದು. ಸ್ವಾರ್ಥಕ್ಕಾಗಿ ಮಾಡುವಂತಹ ಹೊಗಳಿಕೆ ಬರೀ ಹೊಗಳಿಕೆಯಾಗೇ ಇರುತ್ತೆ. ಇತರರ ಒಳ್ಳೆಯತನವನ್ನ ನಾವು ನೋಡಿ ಹೊಗಳದೆ ಬೇಕೆಂದೇ ಅವರನ್ನ ಹೊಗಳೋದು, ಹಾಗೆ ವಿಮರ್ಶೆ ಮಾಡಿ ಅವರನ್ನ ಇನ್ನಷ್ಟು ಕುಗ್ಗಿಸೋದು ಮಾಡಿದ್ರೆ ಅದರಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಹಂಕಾರವನ್ನ ಹೆಚ್ಚಿಸುವ ಹೊಗಳಿಕೆಗಿಂತ ನಮ್ಮನ್ನ ತಿದ್ದುವ ಕಟು ಸತ್ಯವೇ ಮೇಲು ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಕೆಲವೊಂದ್ಸರಿ ಹೊಗಳಿದಾಗ ನಾವು ನಮ್ಮ ಕರ್ತವ್ಯವನ್ನ ಮರ್ತು ಬಿಡ್ತೀವಿ, ನಾವು ಮಾಡುವಂತಹ ಕೆಲಸವನ್ನ ಮರ್ತು ಬಿಡ್ತೀವಿ. ಅದಕ್ಕೆ ಬಸವಣ್ಣನವರು ಕೂಡ ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೇರಿಸದಿರು ಅಂತ ಹೇಳಿ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಹೊಗಳಿಕೆಯ ಕುರಿತಾಗಿ ಇವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸಾದವ್ರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಶಿವಶರಣರು ಹೊಗಳಿಕೆಯ ಕುರಿತು ಹೇಳಿರುವ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಗಳಿಕೆಯ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ಬೋದಾ?
13: ಬೆಳಗಿನ ಶುಭೋದಯದೊಂದಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿನದ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಗಳಿಕೆಯ ಬಗ್ಗೆ ಚಿಂತನೆ ಮಾಡೋಣ. ಸಮಾಜದಲ್ಲಿ ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಿದಾಗ ಅಥವಾ ಮನೆಯಲ್ಲಿಯೇ ಆಗಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಎಲ್ಲರೂ ಹೊಗಳಿಕೆಯ ಮಾತುಗಳನ್ನು ನಿರೀಕ್ಷಿಸುವುದು ಸಹಜ. ಇಂದು ಈ ಹೊಗಳಿಕೆಯ ಬಗ್ಗೆ ವಿಶೇಷವಾಗಿ 12ನೇ ಶತಮಾನದ ಶರಣರು ಹಾಗೂ ಕೆಲವು ಅನುಭವಿಗಳು ಹೇಳಿರುವಂತಹ ವಿಷಯಗಳ ಬಗ್ಗೆ ಈ ದಿನ ಚಿಂತನೆ ಮಾಡೋಣ. ಶರಣರು ಅಂದು ಗುರು ಬಸವಣ್ಣನವರನ್ನು ಭಕ್ತಿ ಭಂಡಾರಿ ಅಂತ ಕರೆದರು, ಧರ್ಮಾವತಾರಿ, ಜಗದಣ್ಣ, ಜಗಜ್ಯೋತಿ ಹೀಗೆ ಅನೇಕ ನಾಮಾವಳಿಗಳಿಂದ ಕರೀತಾ ಇದ್ರು. ಆದರೆ ಈ ಹೊಗಳಿಕೆ ಎನ್ನುವುದು ಬಸವಣ್ಣನವರ ಪಾಲಿಗೆ ಏನಾಗಿತ್ತು ಎಂಬುದನ್ನು ಅವರ ಮಾತುಗಳಲ್ಲಿಗೆ ಹೇಳುವುದಾದರೆ, ಎನ್ನವರ ಒಲಿದು ಹೊನ್ನ ಶೂಲದಲ್ಲಿಕ್ಕಿದರೆ ಎನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳತೆ ಎನ್ನ ನಿಮ್ಮೈಗೊಂಡಿತ್ತಲ್ಲ ಅಯ್ಯ ನೊಂದೆನು ಸೈರಿಸಲಾರೆನು, ಅಯ್ಯ ನಿಮ್ಮ ಮನ್ನಣೆಯು ಮಸದಲಗಾಗಿ ತಾಗಿತ್ತಲ್ಲ ಅಯ್ಯ ನೊಂದೆನು ಸೈರಿಸಲಾರೆನು, ಕೂಡಲ ಸಂಗಮ ದೇವ ನೀ ನೆನಗೊಳ್ಳಿದನಾದರೆ ಎನ್ನ ಹೊಗಳತೆಗೆ ಅಡ್ಡಬಾರ ಧರ್ಮ. ಇಲ್ಲಿ ಗುರು ಬಸವಣ್ಣನವರು ಹೊಗಳಿಕೆಯನ್ನು ಹೊನ್ನಶೂಲ ಎಂದು ಕರೆದಿದ್ದಾರೆ. ಅದು ಬಂಗಾರದ್ದಾಗಿದ್ದರೂ ಕಬ್ಬಿಣದ್ದೇ ಆಗಿರಲಿ, ಅದು ಚುಚ್ಚದು ಸಹಜ. ಅದು ಬಂದು ಆಳವಾಗಿ ನನಗೆ ನಾಟುತ್ತಿದೆ, ಅದು ಹರಿತವಾಗಿಯೂ ಇರೋದರಿಂದ ನನಗೆ ಇರಿತಾ ಇದೆ, ಅದರಿಂದ ನನಗೆ ನೋವಾಗ್ತಾ ಇದೆ, ನಾನು ಅದನ್ನು ಸೈರಿಸಲಾರೆ, ಮನ್ನಣೆ ಎಂಬುದು ನನಗೆ ಹರಿತವಾದ ಕಡಗದಂತಾಗಿ ಚುಚ್ಚುತ್ತಿದೆ, ಇದರಿಂದ ನೀನು ನನ್ನನ್ನು ರಕ್ಷಿಸು ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನೀನು ಒಳ್ಳೆಯವನೇ ಆಗಿದ್ದರೆ, ಕರುಣಾಮಯಿಯೇ ಆಗಿದ್ದರೆ ನೀನು ನನ್ನ ಹೊಗಳತಿಗೆ ಅಡ್ಡಿ ಬಾ, ನನಗೆ ಯಾರು ಹೊಗಳುತ್ತಾರೆ ಅವರಿಗೆ ಅಡ್ಡಿ ಬಾ, ಇದು ಸಾಧನೆಗೂ ಸಹ ಅಡ್ಡಿಯಾಗುತ್ತದೆ. ಏಕೆಂದರೆ ಸಾಧನಾ ಮಾರ್ಗದಲ್ಲಿರುವಂಥವರಿಗೆ ಹೊಗಳಿತೆ ಅದು ಹೊಗಳಿಕೆ ಅನ್ನೋದು ಅದು ನಿಂತ ನೀರಾಗುತ್ತದೆ. ಆದ್ದರಿಂದ ನನಗೆ ಈ ಹೊಗಳಿಕೆ ಅನ್ನೋದು ಬೇಡ ಅಂಥೇಳಿ ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೋತಾ ಇದ್ದಾರೆ. ಅವರು ತಮ್ಮ ಇನ್ನೊಂದು ವಚನದಲ್ಲಿ ಹೀಗೆ ನುಡಿತಾ ಇದ್ದಾರೆ, ಎನ್ನವರೇನಗೊಲಿದು ಹೊನ್ನ ಶೂಲದಲ್ಲಿಕ್ಕಿದರಯ್ಯ ಅಹಂಕಾರ ಪೂರಾಯ ಗಾಯದಲ್ಲಿ ಆ ನಿಂತು ಬದುಕುವೆನೆಂತು ಜೀವಿಸುವೆ, ಜಂಗಮವಾಗಿ ಬಂದು ಜರಿದು ಶೂಲವನಳಿಹುಯಿ ಪ್ರಸಾದದ ಮದ್ದನಿಕ್ಕಿ ಸಲಹು ಕೂಡಲ ಸಂಗಮ ದೇವ. ನನ್ನವರು ನನಗೆ ಒಲಿದು ಹೊಗಳಿಕೆ ಎಂಬ ಹೊನ್ನ ಶೂಲದಲ್ಲಿ ಹಾಕಿದ್ದಾರೆ, ಅದರಿಂದ ಅಹಂಕಾರ ಎಂಬ ದೊಡ್ಡ ಗಾಯವಾಗಿದೆ. ಏಕೆಂದರೆ ಹೊಗಳಿಕೆಯಿಂದ ಅಹಂಕಾರಿಗಳಾಗುವುದು ಸಹಜ. ಇದನ್ನು ಸಹಿಸಿ ನಾನು ಬದುಕುವುದು ಹೇಗೆ? ಆದ್ದರಿಂದ ಪರಮಾತ್ಮನಲ್ಲಿ ಹೀಗೆ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದಾರೆ, ಇಲ್ಲಿ ನೀನು ಜಂಗಮವಾಗಿ ಬಂದು ನನ್ನನ್ನು ಜರಿ. ಬಸವಣ್ಣವರೇ ಒಂದು ಕಡೆ ಹೇಳ್ತಾರೆ, ಗುರುಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ ಅಂದಿದ್ದಾರೆ. ಆದ್ದರಿಂದ ಇಲ್ಲಿ ಜಂಗಮವಾಗಿ ಅಂದರೆ ಗುರುವಾಗಿ ನೀನು ಬಂದು ನನ್ನನ್ನು ಜರಿದು ಅಂದರೆ ತಿದ್ದಿ ಅಹಂಕಾರ ಅನ್ನುವಂತಹ ಗಾಯಕ್ಕೆ ನೀನು ಪ್ರಸಾದ ಅನ್ನುವಂತಹ ಮದ್ದು ಅಥವಾ ಔಷಧಿಯನ್ನು ಕೊಟ್ಟು ನನ್ನನ್ನು ಸಲಹು ಅಂತ ಹೇಳ್ತಾ ಇದ್ದಾರೆ. ಇಂತಹ ಅಹಂಕಾರ ಬಸವಣ್ಣನವರಿಗೆ ಬಂದಿತ್ತೆ ಎಂಬ ಪ್ರಶ್ನೆ ನಮ್ಮ ಮುಂದೆ ಬಂದರೆ ಉತ್ತರ ಅಂತೂ ನಮಗೆಲ್ಲರಿಗೂ ಗೊತ್ತೇ ಇದೆ, ಖಂಡಿತ ಇಲ್ಲ. ಯಾಕೆಂದರೆ ಅವರಲ್ಲಿರುವಂತಹ ವಿನಯತೆ ಯಾರಲ್ಲೂ ಕಾಣಕ್ಕೆ ಸಾಧ್ಯನೇ ಇಲ್ಲ, ಮಾತೃವಾತ್ಸಲ್ಯ ಇಂತಹ ಗುಣಗಳು ಬಸವಣ್ಣನವರಲ್ಲಿ ಅಧಿಕವಾಗಿ ಕಂಡು ಬಂದಿತ್ತು ಅನ್ನೋದಕ್ಕೆ ಉದಾಹರಣೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಎನ್ನು ಅನ್ನುವಂತಹ ವಚನ, ಹಾಗೆಯೇ ಮಾಡಿದೆನೆಂಬುದು ಮನದಲ್ಲಿ ಬಂದರೆ ಈಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನುವಂತಹ ಅವರ ವಚನಗಳ ಮಾತುಗಳಲ್ಲಿ ಅವರಲ್ಲಿರುವಂತಹ ವಿನಯತೆ ನಮಗೆ ತಿಳಿದು ಬರುತ್ತಿದೆ.
12: ಬಸವಣ್ಣನವರ ಈ ವಚನ ಹೊಗಳಿ ಹೊಗಳಿ ಎನ್ನ ಶೂಲಕ್ಕೆ ಏರಿಸದಿರು ಎಂಬ ವಚನದ ಸಾಲು ಮಾನವನ ಅಹಂಕಾರ, ಲೋಕದ ಹೊಗಳಿಕೆಯ ಅಪಾಯದ ಕುರಿತು ಬೆಳಕು ಚೆಲ್ಲುವಂತಹ ಒಂದು ಅರ್ಥಪೂರ್ಣವಾದಂತಹ ಸಂದೇಶವನ್ನ ಸಾರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ಅಪರಾಧಿಗಳಿಗೆ ಕೊಡುವಂತಹ ಅತಿ ದೊಡ್ಡ ಶಿಕ್ಷೆ ಅಂದ್ರೆ ಶೂಲಕ್ಕೇರಿಸದಂತೆ, ಚೂಪಾದಂತಹ ಒಂದು ಶೂಲಕ್ಕೇರಿಸ್ತಿದ್ರಂತೆ. ಅದನ್ನೇ ಬಸವಣ್ಣನವರು ಅತಿಯಾದ ಹೊಗಳಿಕೆಯ ಮಾತುಗಳು ನಮ್ಮನ್ನ ಅಧಪತನದತ್ತ ಒಯ್ಯುತ್ತೆ, ಜನರು ನಮ್ಮನ್ನ ಅತಿಯಾಗಿ ಹೊಗಳಿದಾಗ ನಮಗೆ ಅಹಂಕಾರ ಆವರಿಸಿ ನಾವು ದೇವರ ಮಾರ್ಗದಿಂದ ಸನ್ಮಾರ್ಗದಿಂದ ದೂರ ಉಳಿತೀವಿ. ಆದ್ರಿಂದ ಹೊಗಳಿಕೆಯನ್ನ ಬಸವಣ್ಣನವರು ಜೀವ ತೆಗೆಯುವಂತಹ ಶೂಲಕ್ಕೆ ಹೋಲಿಸಿ ಮಾತಾಡಿದ್ದಾರೆ. ಇದೇ ವಿಚಾರವನ್ನ ಶ್ರೀಮತಿ ಗಂಗಾ ಕುಪ್ಸದವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಗಳಿಕೆಯ ಕುರಿತು ಬಸವಣ್ಣನವರು ಹೇಳಿರುವ ವಿಚಾರಧಾರೆಯನ್ನ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಹೇಳ್ತಾ ಇದ್ರು. ಈಗ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
1: ಬಸವಣ್ಣನವರು ನಮ್ಮನ್ನ ನಿಂದಿಸಿದಾಗ ಕೆಲವರು ನಮ್ಮನ್ನ ಟೀಕೆ ಮಾಡ್ತಾರೆ, ಅವಾಗ ನಾವು ಅವರಿಗೆ ಬೈಬಾರದು, ಆದರೂ ಬದಲು ನಾವು ಸಂತೋಷ ಪಡಬೇಕು ಅಂತೇಳಿ ಮಾರ್ಮಿಕವಾಗಿ ತಮ್ಮ ಒಂದು ವಚನದಲ್ಲಿ ಹೀಗೆ ತಿಳಿಸ್ತಾರೆ. ಕಾಣದ ಟಾವಿನಲ್ಲಿ ಜರಿದನೆಂದರೆ ಕೇಳಿ ಪರಿಣಾಮಿಸಬೇಕು. ಅದೇನು ಕಾರಣವೆಂದರೆ ಕೊಡದೆ ಕೊಳ್ಳದೆ ಅವರಿಗೆ ಸಂತೋಷಬಹುದಾಗಿ ಎನ್ನ ಮನ ತದ್ವೇಷ ಒಳಿದು ನಿಮ್ಮ ಶರಣರಿಗೆ ಶರಣೆಂಬುದನ್ನು ಕರುಣಿಸು ಕೂಡಲ ಸಂಗಮ ದೇವ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಕಾಣಲಾರದ ಜಾಗದಲ್ಲಿ ನಮ್ಮನ್ನು ನಿಂದಿಸಿದರೆ ಅಥವಾ ಅವರಿಂದ ಬೈಗಳು ನಮಗೆ ಸಿಕ್ಕರೆ ಆ ವಿಷಯ ತಿಳಿದು ನಾವು ಕೋಪಗೊಳ್ಳದೆ ವ್ಯಾಘ್ರರಾಗದೆ ಸಂತೋಷ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ನಿಂದಿಸಿದವರು ನಮ್ಮನ್ನು ಒಂದು ಶಕ್ತಿಯಾಗಿ ಗುರುತಿಸಿದ್ದಾರೆ ಎಂದು, ಅಥವಾ ನಮ್ಮನ್ನು ಸರಿಯಾದ ದಾರಿಗೆ ತರಬೇಕು ಅನ್ನುವಂತಹ ಕಾಳಜಿ ಅವರಲ್ಲಿ ಇದೆ ಅಂತ ಅನಿಸುತ್ತೆ ಅಂದ್ಕೊಂಡು ನಾವು ಸಂತೋಷ ಪಡಬೇಕು. ಇಲ್ಲಿ ನಮ್ಮನ್ನು ಅವರು ನಿಂದಿಸಿದಾಗ ಏನಾಗ್ತಾ ಇದೆ ಅಂದರೆ ಅವರಿಗೆ ತುಂಬ ಸಂತೋಷ ಆಗ್ತಾ ಇದೆ. ಆ ಸಂತೋಷವನ್ನು ನೀಡಿದ್ಯಾರಪ್ಪ ಅಂದರೆ ನಾವು, ಆದ್ದರಿಂದ ಆ ಸಂತೋಷವನ್ನು ನೀಡಿದ ಪುಣ್ಯಕ್ಕೆ ನಾವು ಭಾಜನರಾದಂತಾಯಿತು. ನಾವು ಒಬ್ಬರಿಗೆ ಖುಷಿ ಪಡಿಸ್ಬೇಕು ಅಂದಾಗ ಅದಕ್ಕಾಗಿ ನಾವು ಒಮ್ಮೊಮ್ಮೆ ಹಣವನ್ನು ವ್ಯಯ ಮಾಡಬೇಕಾಗತ್ತೆ, ಅಥವಾ ತಿಂಡಿ ಕೊಡಿಸ್ಬೇಕಾಗತ್ತೆ, ಅಥವಾ ಪಾರ್ಟಿ ಅಥವಾ ಮೂವಿ ಹೀಗೆ ಕರ್ಕೊಂಡು ಹೋಗಬೇಕಾಗತ್ತೆ, ಗಿಫ್ಟ್ ಕೊಡಬೇಕಾಗತ್ತೆ, ಇಲ್ಲವೇ ನಮ್ಮ ಸಮಯವನ್ನು ವ್ಯಯ ಮಾಡಿ ನಾನಾ ಪಾತ್ರಗಳಿಂದ ಅವರಿಗೆ ನಗಿಸಿ ಸಂತೋಷ ಪಡಿಸ್ಬೇಕಾಗತ್ತೆ. ಆದರೆ ಇಲ್ಲಿ ನಾವು ಮೇಲೆ ಹೇಳಿದ ಯಾವುದನ್ನೂ ಕೊಡಬೇಕಾಗಿಲ್ಲ, ಕೇವಲ ಅವರಿಂದ ಜರಿಸಿಕೊಳ್ಳಬೇಕು ಅಥವಾ ಬಯಸಿಕೊಳ್ಳಬೇಕು. ಅದರಿಂದ ಅವ್ರಿಗೇನಾಗುತ್ತೆ, ಸಂತೋಷ ಆಗುತ್ತೆ. ಇದು ಒಂದು ಉಳಿತಾಯವೇ ಸರಿ ಅಲ್ವೇ? ಅವರ ಬೈಗಳೇನು ನಮ್ಮನ್ನು ಬಂದು ಚುಚ್ಚುತ್ತವೆಯೇ? ಇಲ್ಲ. ಆದ್ದರಿಂದ ಸುಮ್ಮನಿದ್ರೆ ಒಳ್ಳೆಯಿತು ಅಂಥೇಳಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವೇ ಅವರಿಗೆ ಶರಣೆಂಬುದನ್ನು ಕರುಣಿಸು ಶರಣರಿಗೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ಗಾದೆ ಮಾತು ಇದೆ, ಬೈದು ಹೇಳಿದವರು ಬದುಕಕ್ಕೆ ಹೇಳಿದ್ರಂತೆ. ಆದ್ದರಿಂದ ನಾವು ಬೈದವರನ್ನು ಗೌರವಿಸಬೇಕು. ಇದಕ್ಕೆ ಒಂದು ದೃಷ್ಟಾಂತವಾಗಿ ಒಂದು ಕತೆ ಇದೆ. ಒಮ್ಮೆ ಮಹಾತ್ಮ ಗೌತಮ ಬುದ್ಧರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಒಬ್ಬ ವ್ಯಕ್ತಿ ಬಂದುಬಿಟ್ಟು ಬುದ್ಧನಿಗೆ ಸಿಕ್ಕಾಪಟ್ಟೆ ವಾಮಗೋಚರವಾಗಿ ಎದುರಿಲ್ಲಿಗೆ ನಿಂದಿಸ್ತಾರೆ. ಅವರು ಸ್ವಲ್ಪವೂ ವಿಚಲಿತರಾಗಿದ್ರೆ ಎದುರುತ್ತರವನ್ನೂ ಕೊಡ್ದೇನೆ ಅವನ ಮಾತುಗಳನ್ನು ಆಲಿಸ್ತಾನೇ ಇರ್ತಾರೆ. ಕೊನೆಗೆ ಅವನು ಬೈಯೋದನ್ನು ನಿಲ್ಲಿಸಿದಾಗ ನಿನ್ನ ಬೈಗಳು ಮುಗೀತೆ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ ಆಯಿತು ಅಂತಾನೆ. ಆಗ ಗೌತಮ ಬುದ್ಧ ಹೇಳ್ತಾರೆ ಏನಂತ ಅಂದರೆ, ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ ಅವರಿಗೆ ನೀನು ಚಹಾ ಬಿಸ್ಕೆಟ್ ಕೊಡ್ತೀಯಾ ತಾನೆ? ಹೌದು ಅಂತಾನೆ. ಹಾಗಾದರೆ ಅವರು ಬಂದಾಗ ನೀನು ಕೊಟ್ಟಂತಹ ಚಹಾ ಬಿಸ್ಕೆಟ್ ಅವ್ರು ಸೇವಿಸಲ್ಲ, ಆಗ ಅದು ಯಾರಿಗೆ ಸೇರುತ್ತೆ ಅಂದಾಗ ನನಗೇನೆ ಉಳಿಯುತ್ತೆ ಅಂತಾನೆ. ನಮ್ಮನ್ನು ಕುರಿತು ಬೈದೆ ಅಲ್ಲ, ಅದನ್ನು ನಾವು ಸ್ವೀಕರಿಸಿಲ್ಲ ಅಂದಾಗ ಅವು ಯಾರಿಗೆ ಸೇರುತ್ತೆ ಎಂದು ಪ್ರಶ್ನಿಸಿದಾಗ ನನಗೆ ಅನ್ನುವ ಉತ್ತರ ಅವನು ಕೊಡಲೇಬೇಕಾಗತ್ತೆ. ಹೀಗೆ ಒಬ್ಬರ ಬೈಗಳನ್ನು ಈ ರೀತಿ ಸ್ವೀಕರಿಸುವಂತಹ ಮನೋಸ್ಥಿತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬುದು ಬಸವಣ್ಣನವರ ಅಭಿಪ್ರಾಯವೂ ಆಗಿದೆ.
0: ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ತುತಿ, ನಿಂದನೆ, ಹೊಗಳಿಕೆ ಮತ್ತು ಬೈಗುಳ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಅತ್ಯಂತ ಉನ್ನತ ಮತ್ತು ಪ್ರಬುದ್ಧ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಹೊಗಳಿದಾಗ ಉಬ್ಬಿ ಹೋಗಬಾರ್ದು, ಹಾಗೆ ತೆಗೆದಾಗ ಕುಗ್ಗಬಾರ್ದು, ನಾವು ಧೈರ್ಯವಾಗಿ ಇರಬೇಕು ಎಂಬುದನ್ನು ಅವರ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನು ಶ್ರೀಮತಿ ಗಂಗಾ ಕುಪ್ಸದ್ದು ಬುದ್ಧನ ಉದಾಹರಣೆಯನ್ನು ನೀಡಿ ತುಂಬ ಚೆನ್ನಾಗಿ ವಿವರಿಸಿದರು. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಗಳಿಕೆಯ ಕುರಿತು ಬಸವಣ್ಣನವರು ಹೇಳಿರುವ ವಿಚಾರಧಾರೆಯನ್ನ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಅನುಭಾವಿಗಳಾದ ಕಡಕೋಳ ಮಡಿವಾಳಪ್ಪ ಅನ್ನುವರು ಹೀಗೆ ಹೇಳ್ತಾರೆ: ನಿಂದಕರಿರಬೇಕೋ, ಹತ್ತು ಹಂದಿ ಇದ್ದರೆ ಕೇರಿ ಹಸನಾಗುವುದು ಪಾಕೋ ಎಂದಿದ್ದಾರೆ. ನಿಂದಕರು ತಮ್ಮ ನಾಲಿಗೆಯಿಂದ ನಮ್ಮ ಪಾಪವನ್ನು ತೊಳೆಯುವುದರಿಂದ ಅವರು ನಮ್ಮ ತಂದೆ ತಾಯಿಗಿಂತಲೂ ಅಧಿಕ ಆಪ್ತರಾಗುತ್ತಾರೆ. ಅವರಿಗೆ ಬೆಳಗ್ಗೆದ್ದು ಶರಣು ಎಂದು ಹೇಳಬೇಕಲ್ಲದೆ ಅವರ ಹೆಸರನ್ನು ಹುಟ್ಟಿದ ಮಕ್ಕಳಿಗೆ ಇಡಬೇಕು ಎಂದು ಹೇಳುವ ತನಕ ಕಡಕೋಳ ಮಡಿವಾಳಪ್ಪನವರು ಔದಾರ್ಯವನ್ನು ತಿಳಿಸಿದ್ದಾರೆ. ಸಮಾಜದಲ್ಲಿ, ಅದರಲ್ಲೂ ಸಹ ಸಂಘ ಸಂಸ್ಥೆಯಲ್ಲಿರುವಾಗ, ನಿಂದನೆಗಳನ್ನು ಎದುರಿಸಲೇಬೇಕಾಗುತ್ತದೆ. ಸಾಧನೆಯ ಮಾರ್ಗದಲ್ಲಿ ಸದಾ ಜಾಗೃತರಾಗಿರುವುದಕ್ಕೆ ಇಂತಹ ನಿಂದನೆಯ ಮಾತುಗಳು ಸಹಾಯಕವಾಗುತ್ತವೆ. ಹೊಗಳಿಕೆಗಳಿಗಿಂತಲೂ ಇವುಗಳಿಂದಲೇ ಹೆಚ್ಚು ಪ್ರಯೋಜನವಾಗುತ್ತವೆ. ಆದ್ದರಿಂದಲೇ ಬಸವಣ್ಣನವರು ಬೈದವರನ್ನು ಕುರಿತು ಹೀಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೊಯ್ದವರೆಂಬ ಹೊರೆದವರೆಂಬೆನು, ಅಂದರೆ ಹೊಯ್ದವರು ನನ್ನ ತಂದೆ ತಾಯಿಗಳು, ಬೈದವರೆನ್ನ ಬಂಧುಗಳೆಂಬೆನು, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಅಳಿಗೊಂಡವರು ಆಳದವ ನೆಂಬೆ, ಜರಿದರೆ ಅವರೆನ್ನ ಜನ್ಮ ಬಂಧುಗಳೆಂಬೆ.

0: ಅವರ ಪ್ರಯತ್ನಕ್ಕೆ ನಾವು ಕೃತಜ್ಞರಾಗಿರಬೇಕು ಎಂಬುದು ಬಸವಣ್ಣನವರು ಹೇಳುತ್ತಿರುವ ಒಂದು ಮಾರ್ಗದರ್ಶಕ ನುಡಿಗಳು. ಇನ್ನು ವೈರಾಗ್ಯ ನಿಧಿ ಅಕ್ಕಮಹಾದೇವಿ ತಾಯಿಯವರು, ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಇಂತಹ ನಿಂದನೆ ಮಾತುಗಳು ಸಹಜ, ಅವುಗಳನ್ನು ನಾವು ಸಂತೋಷದಿಂದ ಸ್ವೀಕರಿಸಬೇಕು ಎಂಬುದಾಗಿ ಹಲವು ಉದಾಹರಣೆಗಳನ್ನು ನೀಡುತ್ತಾ ಹೀಗೆ ನುಡಿಯುತ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಂತಯ್ಯ, ಚೆನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬದುಕು ಸುಖ ದುಃಖಗಳ ಸಂಗಮ. ಜೀವನದಲ್ಲಿ ಅನೇಕ ವ್ಯಕ್ತಿಗಳೊಡನೆ ವ್ಯವಹರಿಸುವಾಗ ಸ್ತುತಿ ನಿಂದೆಗಳು ಬಂದೇ ಬರುತ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮ ವಿವೇಕ ಪ್ರಜ್ಞೆಯೊಂದಿಗೆ ವಿವೇಚಿಸಿ ಹಿಗ್ಗದೆ ಕುಗ್ಗದೆ ಸಮಾಧಾನ ಸಮಚಿತ್ತದಿಂದ ಇರಬೇಕಾಗಿರುವುದು ಎಲ್ಲ ಸಾಧಕರ ಕರ್ತವ್ಯವಾಗಿದೆ. ಬೆಟ್ಟದ ಮೇಲೆ ಮನೆ ಮಾಡಿರುವುದು, ಸಮುದ್ರದ ತಡಿಯಲ್ಲಿ ಮನೆ ಅಥವಾ ಸಂತೆಯಲ್ಲಿ ಮನೆಯ ಮಾಡಿದ ನಂತರ ಅದಕ್ಕೆ ನಾವು ಹೊಂದಿಕೊಂಡು ಹೋಗಬೇಕು, ಇಲ್ಲವೇ ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳುವುದು ನಮಗೆ ಸೇರುತ್ತದೆ. ಹಾಗೆಯೇ ಈ ಒಂದು ಲೋಕದಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು ಬರುವುದು ಸಹಜ. ಅಂತಹ ಒಂದು ಸ್ತುತಿ ನಿಂದೆಗಳಿಗೆ ನಾವು ಮನದಲ್ಲೂ ಸಹ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಎಂಬುದಾಗಿ ಅಕ್ಕನ ಒಂದು ನುಡಿಗಳು. ಇನ್ನು ಹೊಗಳಿಕೆಯ ಕುರಿತು ಅಕ್ಕ ಮಹಾದೇವಿಯವರ ಮತ್ತೊಂದು ಅನುಭವವಾಣಿ ಇಂತಿದೆ. ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನರಿದು ನಿಶ್ಚಿಂತನಾಗಿರು. ಫಲವಾದ ಮರಣ ಕಲ್ಲಲ್ಲಿಡುವುದೊಂದು ಕೋಟಿ, ಎಲವದ ಮರಣ ಇಡುವರೊಬ್ಬರ ಕಾಣೆ, ಭಕ್ತಿಯುಳ್ಳವರ ಬೈವರೊಂದು ಕೋಟಿ, ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ, ನಿಮ್ಮ ಶರಣರ ನುಡಿಯೇ ಎನಗೆ ಗತಿ ಸೋಪಾನ ಚೆನ್ನ ಮಲ್ಲಿಕಾರ್ಜುನ. ಫಲ ಬಿಟ್ಟ ಮರಕ್ಕೆ ಕಲಿಯಸುವರಿಗೆ ಲೆಕ್ಕವೇ ಇಲ್ಲ. ಯಾವ ಫಲವನ್ನೂ ಬಿಡದ ಎಲವದ ಮರಕ್ಕೆ ಯಾರೂ ಸಹ ಕಲ್ಲೆಸೆಯೋದಿಲ್ಲ. ಹಾಗೆಯೇ ಭಕ್ತಿಯ ಪಥದಲ್ಲಿ, ಅಂದರೆ ಸತ್ಯದ ಹಾದಿಯಲ್ಲಿ ನಡೆಯುವವರನ್ನು ತಮ್ಮ ಮನಸ್ಸಿಗೆ ಬಂದಂತೆ ಆಡಿಕೊಳ್ಳುವುದು, ಅದೇ ನಾಸ್ತಿಕರನ್ನು ಯಾರೂ ಬೈಯೋದಿಲ್ಲ. ಅದಕ್ಕೆಲ್ಲ ಹೆದರದೆ ಬೆದರದೆ ಧೈರ್ಯದಿಂದ ನಡೆಯಬೇಕು. ಇಂತಹ ಸಂದರ್ಭದಲ್ಲಿ ಶರಣರ ನುಡಿಗಳ ಪಥದಲ್ಲಿ ನಡೆದರೆ ಅದೇ ನಮಗೆ ರಕ್ಷಣೆ ಕೊಡುತ್ತದೆ. ಜನಕಂದಿ ನಡೆಯನೇ ನುಂಟು ಎಂಬಂತೆ ಆತ್ಮೋದ್ಧಾರದ ಹಂಬಲವಿದ್ದವರು ಹಿತಪ್ರಜ್ಞೆಯೊಂದಿಗೆ ಮುನ್ನಡೆಯಬೇಕು. ಇನ್ನು ಪೂಜ್ಯ ರವಿಶಂಕರ್ ಗುರೂಜಿಯವರು ಹೊಗಳಿಕೆ ಬಗ್ಗೆ ಹೇಳ್ತಾರೆ. ಕೆಲವರು ನಮ್ಮನ್ನು ಹೊಗಳಿದಾಗ ನಮಗೆ ಬಹಳ ಸಂತೋಷವಾಗುತ್ತೆ, ಹೊಗಳಿಕೆಯಷ್ಟೇ ಸಂತೋಷ ಮತ್ತಾವುದೂ ಕೊಡೋದೇ ಇಲ್ಲ. ಅದಕ್ಕಾಗಿಯೇ ಹಿಂದೇನು ಮಾಡಿದರು ಕೆಲವರು, ಅಂದರೆ ರಾಜ ಮಹಾರಾಜರು ಹೊಗಳು ಭಟ್ರನ್ನು ಅಂತ ನೇಮಕ ಮಾಡ್ಕೊತಾ ಇದ್ರು, ನಾವು ಕೇಳಿದ್ದೇವೆ. ಯಾರು ಹೊಗಳದೇ ಇದ್ದರೆ ಅವರಾದರೂ ಹೊಗಳಲಿ ಅನ್ನೋದು ಅವ್ರ ಯೋಚನೆ. ನಿಜ, ಹೊಗಳಿಕೆಯಿಂದ ಮನಸ್ಸು ತುಂಬಿ ಬಿಡುತ್ತದೆ. ಆದರೆ ಅದು ನಮ್ಮನ್ನು ಕೆಲವೊಮ್ಮೆ ಮೈಮರೆಸುವ ತಂತ್ರ ಎಂಬುದನ್ನು ಸಹ ನಾವು ಮರಿಬಾರದು ಅನ್ನೋದು ಅವರ ಒಂದು ಮಾರ್ಗದರ್ಶಕ ನುಡಿಗಳು. ಅನುಭಾವಿಗಳು ಹೇಳುತ್ತಾರೆ, ಯಾರೇ ಆಗಲಿ ನಮ್ಮನ್ನು ಹೊಗಳಿದಾಗ, ನಾವಾಗಲಿ ಅಥವಾ ನಾವು ಮಾಡಿದ ಕೆಲಸ ಕಾರ್ಯಗಳಾಗಲಿ ಅವರು ಹೊಗಳಿದಷ್ಟು ಉತ್ತಮವಾಗಿದೆಯೇ ಎಂಬುದಾಗಿ ನಾವು ಯೋಚನೆ ಮಾಡಬೇಕು. ಅಂದರೆ ಹೊಗಳಿಕೆ ವಾಸ್ತವಕ್ಕೆ ಸನಿಹವಾಗಿದೆಯೇ ಎಂಬುದರ ಬಗ್ಗೆ ನಾವು ಸಹ ಆಲೋಚನೆ ಮಾಡಬೇಕಾಗುತ್ತದೆ. ಅನೇಕರು ಹೊಗಳಿಕೆಗೆ ಉಬ್ಬಿ ಹೋಗಿ ತಮ್ಮ ವ್ಯಕ್ತಿತ್ವವನ್ನು ತಪ್ಪಾಗಿ ಭ್ರಮಿಸಿ ತಮ್ಮನ್ನೇ ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಆದ್ದರಿಂದ ಹೊಗಳಿಕೆಗೆ ಕಿವಿ ಕೊಡೋಣ, ಆದರೆ ಅದನ್ನು ಸಂಪೂರ್ಣವಾಗಿ ನಂಬಿ ಮೈಮರೆಯುವುದು ಬೇಡ. ಹೊಗಳಿಕೆಯಿಂದ ಹಿಗ್ಗದೆ ತೆಗಳಿಕೆಯಿಂದ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನಸ್ಸು ನಮ್ಮದಾಗಬೇಕು. ಆಗ ನಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಾಧ್ಯ. ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಶಿವಶರಣರು ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಹೊಗಳಿಕೆ ಹಾಗೆ ತೆಗಳಿಕೆ, ಯಾರಾದರೂ ಬೈದ್ರೆ ಕೂಡ ಅದನ್ನ ಖುಷಿಯಿಂದ ಸ್ವೀಕರಿಸಬೇಕು. ಹೊಗಳಿದಾಗ ನಮ್ಮನ್ನ ಹೊಗಳಿದ್ರು ಅಂತ ಹೇಳಿ ನಾವು ಅದರಿಂದ ಉಬ್ಬಿ ಹೋಗಬಾರ್ದು. ಸಮಚಿತ್ತತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಎಂಬುದನ್ನ ಬಸವಣ್ಣನವರು ಹಾಗೆ ಇತರ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಗಂಗಾ ಕುಪ್ಸಾದವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ

0: ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಹೊಗಳಿಕೆಯ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆ, ಅದರಲ್ಲಿಯೂ ಬಸವಣ್ಣನವರು ಹೇಳಿರುವಂತಹ ವಿಚಾರಧಾರೆಯನ್ನ ತಿಳಿಸಿದ್ರು. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪಾರ್ಥನ ಅನುಭವ. ಅರ್ಥ ಉಂಟನುಭವಕ್ಕಾದೊಡದು ಮಿತದರ್ಥ, ಸ್ವಾರ್ಥಮಿತವಾದಂತೆ ವಿಸ್ತರಿಪುದರ್ಥ, ಸಾರ್ಥಕವದಪ್ಪುದಾರ್ಷೆಯಾರ್ಥದೊಡವೆರೆಯೇ ಪಾರ್ಥನನುಭವದಂತೆ ಮಂಕುತಿಮ್ಮ. ಅರ್ಥ ಉಂಟನುಭವಕ್ಕಾದೊಡದು, ಅರ್ಥ ಉಂಟು ಅನುಭವಕ್ಕೆ ಆದೊಡೆ ಅದು. ಮಿತದರ್ಥ ಮಿತವಾದ ಅರ್ಥ, ಸ್ವಾರ್ಥಮಿತವಾದಂತೆ ಸ್ವಾರ್ಥ ಅನ್ನೋದು ಮಿತವಾದ ಹಾಗೆ, ವಿಸ್ತರಿಪುದರ್ಥ ಅದರ ಅರ್ಥ ವಿಸ್ತರಿಸುತ್ತೆ, ಸಾರ್ಥಕವದಪ್ಪುದಾರ್ಷೆಯಾರ್ಥದೊಡವೆರೆಯೇ ಸಾರ್ಥಕವಪ್ಪುದು ಸಾರ್ಥಕವಾಗುವುದು, ಆರ್ಷೆಯ ಅಂದರೆ ಋಷಿ ಮುನಿಗಳಿಂದ ಬಂದ ಜ್ಞಾನ, ಅರ್ಥದೊಡವೆರೆಯೇ ಅರ್ಥದೊಡನೆ ಮಿಳಿತವಾದರೆ ಎರೆಯೇ ಪಾರ್ಥನನುಭವದಂತೆ ಪಾರ್ಥನ ಅನುಭವದ ಹಾಗೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಅರ್ಥ ಉಂಟು ಅನುಭವಕ್ಕೆ ಆದೊಡೆ ಅದು ಮಿತದ ಅರ್ಥ, ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದು ಅರ್ಥ, ಸಾರ್ಥಕ ಒಪ್ಪುದು ಆರ್ಷೇಯ ಅರ್ಥ ದೊಡವೆರೆಯೇ ಪಾರ್ಥನನುಭವದಂತೆ ಪಾರ್ಥನ ಅನುಭವದಂತೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸ್ವಾರ್ಥ ತುಂಬಿರುವಾಗ ಉಂಟಾದ ಅನುಭವಕ್ಕೂ ಅರ್ಥ ಇದೆ, ಅದು ಸಂಕುಚಿತದ ಅರ್ಥ. ಸ್ವಾರ್ಥ ತಗ್ಗಿದಾಗ ಅರ್ಥ ವಿಸ್ತಾರ ಆಗತ್ತೆ. ಋಷಿ ಪರಂಪರೆಯ ಪ್ರಾಚೀನ ಅರ್ಥ ಸೇರಿದ್ರೆ ಕೃಷ್ಣನಿಂದ ಅರ್ಜುನನು ದಿವ್ಯಾನುಭವ ಪಡೆದ ಹಾಗೆ ನಾವು ಕೂಡ ಪಡಿಬಹುದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಬಾಳುವುದು ಅಂದ್ರೇನು? ಬೆಳೆಯೋದು. ಹಲವಾರು ಆಯಾಮಗಳಲ್ಲಿ ವ್ಯಕ್ತಿ ಬೆಳೀತಾನೆ. ಬೆಳವಣಿಗೆಗೆ ಮುಖ್ಯ ಆಧಾರ ಅನುಭವ. ಬಾಲ್ಯದಲ್ಲಿ ಮಗುವಿಗೆ ಪ್ರತಿಯೊಂದು ಘಟನೆನೂ ಅನುಭವವೇ. ಮನುಷ್ಯ ಬೆಳೆದ ಹಾಗೆ ಅನುಭವಗಳನ್ನು ಅರಗಿಸಿಕೊಳ್ಳೋ ಸಾಮರ್ಥ್ಯನೂ ಕಡಿಮೆ ಆಗತ್ತಾ ಹೋಗತ್ತೆ. ಒಂದು ಮಗುವಿಗೆ ವಸ್ತುವೊಂದು ಸಿಕ್ಕರೆ ಅದು ಅದನ್ನು ಗಮನಿಸೋದ್ರಲ್ಲೇ ಮಗ್ನವಾಗಿ ಹೋಗತ್ತೆ, ಅದನ್ನು ಪೂರ್ತಿಯಾಗಿ ಅನುಭವಿಸತ್ತೆ. ಅದೇ ವಸ್ತು ಹಿರಿಯರೊಬ್ಬರಿಗೆ ಸಿಕ್ಕರೆ ಅದು ಯಾವುದರಿಂದ ಮಾಡಿದ್ದು, ಯಾವ ದೇಶದ್ದು, ಅದಕ್ಕೆ ಎಷ್ಟು ಬೆಲೆ ಇದ್ದಿರಬಹುದು, ಅದ್ರ ಗುಣಮಟ್ಟ ಯಾವುದು ಅಂತ ಲೆಕ್ಕಾಚಾರ ಮಾಡ್ತಾ ವಸ್ತುವನ್ನು ಸಂಪೂರ್ಣವಾಗಿ ಅನುಭವಿಸೋದಕ್ಕಾಗೋದಿಲ್ಲ. ಹಾಗಾಗಿ ಅನುಭವದಿಂದ ಬರೋ ಅರ್ಥ ಮಿತವಾದದ್ದು, ಅದು ವೈಯಕ್ತಿಕವಾದದ್ದು. ಅದೇ ವಸ್ತು ಇನ್ನೊಬ್ಬರಲ್ಲಿ ಅದೇ ಅನುಭವನ ಮಾಡತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅದಕ್ಕೆ ಕಗ್ಗ ಇಲ್ಲಿ ಅದನ್ನ ಮಿತದ ಅರ್ಥ ಅನ್ನತ್ತೆ. ಅಲ್ಲಿ ಪ್ರತಿಯೊಂದು ಅನುಭವವು ನಾನು ನನ್ನದು ಅನ್ನೋದ್ರ ಮೇಲೆ ತಿರುಗ್ತಾ ಇರತ್ತೆ. ಮುಂದೆ ಅನುಭವದಲ್ಲಿ ಸ್ವಾರ್ಥ ಕಡಿಮೆ ಆದ ಹಾಗೆ ಅನುಭವದ ಅರ್ಥ ವಿಸ್ತರಿಸುತ್ತೆ. ಸ್ವಾಮಿ ವಿವೇಕಾನಂದರು ಶಿಷ್ಯರಿಗೆ ಹೇಳ್ತಾರೆ, ನಾನೀಗ ತುಂಬ ವಿಸ್ತಾರವಾಗ್ತಾ ಇದ್ದೀನಿ ಅನಿಸ್ತಿದೆ, ಪ್ರಪ

0: ಹಾಗೆ ಅನ್ನೋ ಸ್ವಾರ್ಥದ ಲೇಪದಿಂದ ಪ್ರೇರಿತವಾಗಿರುತ್ತೆ. ಇದನ್ನ ಬಿಟ್ಟು ಇನ್ನೊಬ್ಬರ ಭಾವಗಳಿಗೂ ನಾವು ಪ್ರಾಮುಖ್ಯತೆ ನೀಡಿದಾಗ ನಮ್ಮ ಭಾವ ನನಗೆ ಇಂದ ನಮಗೆ ಅನ್ನೋ ವೈಶಾಲ್ಯತೆನ ಪಡೆದುಕೊಳ್ಳುತ್ತೆ. ಈ ಹಂತದಲ್ಲಿ ನಾವು ಭಾವ ವೈಶಾಲ್ಯವನ್ನ ಪಡೆದ್ರೂ ಸಹ ಅದು ಇನ್ನೂ ನಮ್ಮನ್ನ ಈ ಜಗತ್ತಿಗೆ ಅಂಟಿಸಿಯೇ ಇರುತ್ತೆ. ಅದಕ್ಕಿಂತ ಒಂದು ಹಂತ ಮೇಲಕ್ಕೇರ್ಬೇಕಾದ್ರೆ ಆರ್ಷ ಸಂಸ್ಕೃತಿಯಲ್ಲಿ ನಮಗೆ ನಮ್ಮ ಋಷಿ ಮುನಿಗಳು ನೀಡಿರೋ ಜ್ಞಾನದ ಮೂಸೆಯಲ್ಲಿ ನಮ್ಮ ಭಾವನೆಗಳನ್ನು ಹಾಕಿ ನಮ್ಮ ಮನಸ್ಸು ಬುದ್ಧಿಗಳಲ್ಲಿನ ಸಂಕುಚಿತತೆಯ ಭಾವ, ಸ್ವಾರ್ಥದ ಭಾವ ಮುಂತಾದ ಕಸವನ್ನು ತೊಳೆದುಕೊಂಡಾಗ ಹಿಂದೆ ನಾವು ಎಷ್ಟು ಸಣ್ಣವರಾಗಿದ್ವಿ ಅನ್ನೋ ಅರ್ಥ ಆಗತ್ತೆ. ಮಹಾಭಾರತದಲ್ಲಿ ಅರ್ಜುನನಿಗೆ ಯುದ್ಧರಂಗದಲ್ಲಿ ಅಯ್ಯೋ ಇವನು ನಮ್ಮ ತಾತ, ನಮ್ಮ ಮಾವ, ನಮ್ಮ ಅಣ್ಣ, ನನ್ನ ತಮ್ಮ ಅನ್ನೋಂತಹ ಸಂಕುಚಿತ ಭಾವಗಳು ಬಂದು ಇವರನ್ನ ಕೊಂದು ಮತ್ತೆ ಗೆದ್ದು ಪಡೆಯೋ ಆ ರಾಜ್ಯ ನನಗೇಕೆ ಅಂತ ಗೋಳಾಡಿದಾಗ ಅವನಿಗಿದ್ದದ್ದು ಸಂಕುಚಿತ ಭಾವ. ಸರ್ವ ಉಪನಿಷತ್ತುಗಳ ಸಾರ ಅಂತಾನೆ ಕರೆಯಲ್ಪಡೋ ಭಗವದ್ಗೀತೆಯ ಬೋಧನೆ ಆದಾಗ ಅವನಿಗೆ ದುಃಖ ಹೋಗಿ ಉನ್ನತ ವಿಚಾರಗಳಲ್ಲಿ ಸಂದೇಹಗಳು ಮನದಲ್ಲಿ ಉದ್ಭವ ಆಗಿ ಧರ್ಮ, ಕರ್ಮ, ಜ್ಞಾನ, ವೈರಾಗ್ಯ ಮುಂತಾದ ವಿಚಾರಗಳನ್ನು ತಿಳಿಯೋ ಬಯಕೆ ಆಯಿತು. ವಿಚಾರ ವೈಶಾಲ್ಯವೂ ಆಯಿತು ಮತ್ತು ವೈಚಾರಿಕ ಮತ್ತು ಭಾವ ಸಾರ್ಥಕ್ಯ ಕೂಡ ಆಯಿತು. ಹಾಗಾಗಿ ನಮ್ಮ ಭಾವಗಳು ಉನ್ನತವಾಗಬೇಕಾದ್ರೆ ಸ್ವಾರ್ಥದ ಹಿಡಿತದಿಂದ ಹೊರಬರಬೇಕು, ಭಾವ ವೈಶಾಲ್ಯತೆನ ಪಡಿಬೇಕು ಮತ್ತು ಉನ್ನತ ವಿಚಾರಗಳಿಂದ ನಮ್ಮ ಭಾವಗಳು ಬೆಳೆದ್ರೆ ನಾವು ಬೆಳೆಯೋದಕ್ಕೆ ಸಾಧ್ಯ. ನಾವೆಲ್ಲಿದ್ದೀವಿ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ಹೋಗೋ ಪ್ರಯತ್ನನ ನಾವು ಮಾಡಿದ್ರೆ ನಾವು ಸಹ ಬೆಳಿಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे. हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है. साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है. हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह.
5: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है.
4: आज ही अपनी नजदीकी आंगनवाड़ी से जुड़िए क्योंकि हमारी आंगनवाड़ी है हमारी जिम्मेदारी.
6: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
7: ಅರೆ ಏನಾಯ್ತು ಮಕ್ಕಳೇ, ಈ ಪಾಟಿ ಎಲ್ಲರೂ ನಗ್ತಿದ್ದೀರಲ್ಲ.
8: ಪೊನ್ನಜ್ಜಿ, ಇವತ್ ನಮ್ ಸ್ಕೂಲಲ್ಲಿ ತೆನಾಲಿ ರಾಮನ್ ಕತೆ ಹೇಳಿದ್ರು.
9: ಆ ಕತೆ ಕೇಳಿ ಎಲ್ಲ ಹೀಗೆ ಬಿದ್ದು ಬಿದ್ದು ನಗ್ತಿದ್ವಿ.
7: ಹಾಗ ತೆನ್ನಾಲಿ ರಾಮನ್ ಕತೆ. ಮಕ್ಕಳೇ, ತೆನ್ನಾಲಿ ರಾಮ ಹೇಗೆ ವಿಕಟ ಕವಿ ಆದ ಅಂತ ನಿಮ್ಗೆಲ್ಲ
8: ಗೊತ್ತಾ?
10: ಅದಕ್ಕೂ ಒಂದ್ ಕತೆ ಇದ್ಯಾ?
7: ಇವತ್ತು ಆ ಕತೆನೆ ನಿಮಗೆ ಹೇಳ್ತೀನಿ. ನೀವೆಲ್ಲರೂ ಹೂ ಅನ್ಬೇಕು, ಆಯ್ತಾ? ಸಾಕು ತರ್ಲೆ, ಈಗ ಕತೆ ಕೇಳಿ.
11: ವಿಜಯನಗರವನ್ನ ವೈಭವದಿಂದ ಆಳಿದ ಅರಸ ಶ್ರೀಕೃಷ್ಣದೇವರಾಯ. ಅವನ ಆಸ್ಥಾನದಲ್ಲಿ ಇದ್ದಂತಹ ಅಷ್ಟ ದಿಗ್ಗಜರಲ್ಲಿ ವಿಕಟ ಕವಿ ಅಂತ ಪ್ರಖ್ಯಾತ ಆದವನು ತೆನ್ನಾಲಿರಾಮ. ತೆನ್ನಾಲಿರಾಮನ ಹಾಸ್ಯ ಪ್ರಜ್ಞೆ, ಚುರುಕು ಬುದ್ಧಿ ಎಲ್ಲವನ್ನ ಹೇಳುವಂತಹ ಅನೇಕ ಕಥೆಗಳು ಬಹಳ

0: ಸಿದ್ಧವಾಗಿದೆ ಮಕ್ಕಳೇ. ಇಂತಹ ತೆನಾಲಿರಾಮ ಹೇಗೆ ವಿಕಟ ಕವಿ ಆದ ಅನ್ನೋದಕ್ಕೆ ಒಂದು ಕತೆ ಇದೆ. ಅದೇನೆಂದರೆ 16ನೇ ಶತಮಾನದಲ್ಲಿ ರಾಮಕೃಷ್ಣ ತೆನಾಲಿ ಗ್ರಾಮದಲ್ಲಿ ಜನಿಸ್ತಾನೆ. ತಂದೆ ತೀರಿದ ನಂತರ ಆ ಚಿಕ್ಕ ಹುಡುಗ ರಾಮಕೃಷ್ಣ ತನ್ನ ತಾಯಿ ಜೊತೆಗೆ ಸೋದರ ಮಾವನ ಮನೆಯನ್ನು ಸೇರಬೇಕಾಗುತ್ತೆ. ಆಗ ವೈಷ್ಣವರು ಶೈವರು ಅನ್ನುವಂತಹ ಎರಡು ಪಂಗಡಗಳಿದ್ದವು. ಜಾತಿ ಮತಗಳ ಬಗ್ಗೆ ಜನರಲ್ಲಿ ಸಂಕೀರ್ಣ ಮನೋಭಾವನೆ ಇದ್ದಂತಹ ಕಾಲ ಅದಾಗಿತ್ತು ಮಕ್ಕಳೇ. ರಾಮಕೃಷ್ಣ ಶೈವ ಆಗಿದ್ದ, ಆತನಿಗೆ ವಿದ್ಯೆ ಕಲಿಸೋಕ್ಕೆ ವೈಷ್ಣವ ಗುರುಗಳು ಯಾರೂ ಒಪ್ಪಲ್ಲ. ಆದರೆ ಈ ರಾಮಕೃಷ್ಣನಿಗೆ ದುಃಖ ಏನೂ ಆಗಲ್ಲ. ತುಂಟ ಹುಡುಗರ ಜೊತೆ ಸೇರಿಕೊಂಡು ಉಂಡಾಡಿ ಗುಂಡನ ಹಾಗೆ ಕಂಡು ತೋಟಗಳಿಗೆ ನುಗ್ಗಿ ಮಾವು ಸೀಬೆ ಹುಣಸೆ ಅಂತೆಲ್ಲ ಕದ್ದು ತಿಂದು ಹಾಯಾಗಿದ್ದ. ಆದರೆ ಅವನ ತಾಯಿ ಮಗ ವಿದ್ಯೆ ಇಲ್ಲದೆ ಬೆಳೀತಾ ಇದ್ದಾನೆ ಅನ್ನೋದನ್ನು ನೋಡಿ ಬಹಳ ನೊಂದ್ಕೋತಾಳೆ. ರಾಮಕೃಷ್ಣ ಬೆಳೆದು 10 ವರ್ಷದವನಾಗ್ತಾನೆ. ಆಗ ಅವನಿಗೆ ತನಗೆ ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಅಂತ ಮೊದಲ ಸಲ ಅನಿಸುತ್ತೆ. ಅವನು ಅನೇಕ ಪಂಡಿತರ ಹತ್ರ ಹೋಗಿ ತನಗೆ ವಿದ್ಯೆಯನ್ನು ಹೇಳ್ಕೊಡಿ ಅಂತ ಬೇಡ್ಕೊಳ್ತಾನೆ. ಆದರೆ ಯಾರೂ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸೋಕ್ಕೆ ಒಪ್ಪಲ್ಲ. ಬಡತನದಲ್ಲಿರುವಂತಹ ಕೆಲವು ಶೈವ ಗುರುಗಳು ವಿದ್ಯೆ ಕಲ್ತು ಏನು ಕಟ್ಟೆ ಕಡಿತೀಯಾ, ನಾವು ಪಡೋ ಪಾಳು ಕಾಣ್ತಾ ಇಲ್ವೇ, ಜೀವನ ಸಾಗಿಸೋಕ್ಕೆ ಏನಾದರೂ ಒಂದು ವಿದ್ಯೆ ಕಲ್ತ್ಕೊ ಹೋಗೋ ಅಂತ ಹೊರಗಟ್ಟಿ ಬಿಡ್ತಾರೆ. ತೆನಾಲಿರಾಮ ಹತಾಶನಾಗ್ತಾನೆ. ಆತ ಅಮ್ಮ ನಾನು ವಿದ್ಯೆ ಕಲಿಯೋಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡು ಅಂತ ತಾಯಿಗೆ ನಮಸ್ಕಾರ ಮಾಡಿ ಹೊರಗೆ ಹೊರಡ್ತಾನೆ. ಮಗನ ಬಗ್ಗೆನೇ ಸದಾ ಚಿಂತೆ ಮಾಡ್ತಾ ಇದ್ದ ತಾಯಿಗೆ ಅವನ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ. ಹೋಗು ಮಗು, ದೊಡ್ಡ ವಿದ್ವಾಂಸನಾಗು ಅಂತ ಮನದುಂಬಿ ಹರಿಸ್ತಾಳೆ. ತನ್ನ ಮಗನಿಗೆ ಯಾರೋ ಒಳ್ಳೆ ಗುರುಗಳು ಸಿಕ್ಕಿರಬೇಕು ಅಂತ ಅವಳು ಅನ್ಕೋತಾಳೆ. ಆದರೆ ರಾಮಕೃಷ್ಣ ಊರಲ್ಲಿರೋ ಪಾಠಶಾಲೆಯ ಹತ್ರ ಬರ್ತಾನೆ. ಒಳಗೆ ಗುರುಗಳು ವಿದ್ಯಾರ್ಥಿಗಳಿಗೆ ಬೋಧಿಸ್ತಾ ಇದ್ರು. ರಾಮಕೃಷ್ಣ ಗೋಡೆಗೆ ಆತು ನಿಂತು ಗುರುಗಳು ಏನು ಹೇಳ್ತಿದ್ದಾರೋ ಆ ಪಾಠಗಳನ್ನೆಲ್ಲ ಗಮನ ಇಟ್ಟು ಕೇಳ್ತಾನೆ. ಮನೆಗೆ ಬಂದು ತಾನು ಕೇಳಿದ ಪಾಠವನ್ನು ತಾಯಿಗೆ ಒಪ್ಪಿಸಿದ್ದ. ತಾಯಿಗೆ ಮಹದಾನಂದವಾಗುತ್ತೆ. ಇದು ರಾಮಕೃಷ್ಣನ ನಿತ್ಯದ ದಿನಚರಿ ಆಗುತ್ತೆ. ಆದರೆ ಒಂದಿನ ಇದು ಗುರುಗಳ ಗಮನಕ್ಕೆ ಬರುತ್ತೆ. ಅವರು ಅವನನ್ನು ಹಿಡಿದು ರಾಮಕೃಷ್ಣ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೋಪದಿಂದ ಕೇಳಿದರು. ರಾಮಕೃಷ್ಣ ಅಳ್ತಾ ಅವ್ರ ಕಾಲಿಗೆ ಬಿದ್ದು ಗುರುಗಳೇ ನಾನು ವಿದ್ಯಾ ಕಲಿಯೋಕ್ಕೆ ಹೀಗೆ ಮಾಡಿದೆ ಅಂತ ಹೇಳ್ದ. ಗುರುಗಳಿಗೆ ರಾಮಕೃಷ್ಣನ ಓದಿನ ಬಗ್ಗೆ ಇರೋ ಪ್ರೀತಿ ಕಂಡು ಅಭಿಮಾನ ದುಃಖ ಎರಡೂ ಆಗುತ್ತೆ. ಅವತ್ತಿನ ಸಮಾಜದ ಮತಭೇದಗಳ ವಿರುದ್ಧ ಹೋಗುವಂತಹ ಧೈರ್ಯ ಆ ಗುರುಗಳಿಗೆ ಇರಲಿಲ್ಲ. ಅವರು ರಾಮಕೃಷ್ಣನ ತಲೆ ಮೇಲೆ ಕೈಯಿಟ್ಟು ರಾಮಕೃಷ್ಣ ನಿನ್ನಂತಹ ಶಿಷ್ಯ ಹುಡುಕಿದರೂ ಸಿಗ್ಲಾರ, ಆದರೆ ನಿನಗೆ ಪಾಠ ಹೇಳಿದರೆ ನನ್ನನ್ನೇ ಜಾತಿ ಭ್ರಷ್ಟನನ್ನಾಗಿ ಮಾಡಿಬಿಡ್ತಾರೆ. ಹೋಗಪ್ಪ ಹೋಗು, ಮತ್ತಾವತ್ತೂ ಈ ಕಡೆ ಬರಬೇಡ, ಬಂದರೆ ತೊಂದರೆಗೊಳಗಾಗ್ತೀಯ. ನಾನು ನನ್ನ ತುಂಬ ಆಶೀರ್ವಾದಗಳನ್ನು ಮಾತ್ರ ನಿಂಗೆ ಕೊಡಬಲ್ಲೆ ಅಂತ ಹೇಳಿ ಹೊರಟೋಗ್ತಾರೆ.
1: ಅಯ್ಯೋ ಪಾಪ, ಅವನಿಗೆ ಹೀಗಾಗಬಾರ್ದಾಗಿತ್ತು.
2: ಆದರೆ ಈಗ ಜಾತಿ ಗೀತೆ ಎಲ್ಲ ನೋಡಲ್ಲ ಅಲ್ವಾ?
0: ಹೌದು ಮಕ್ಕಳೇ, ಆ ಕಾಲದಲ್ಲಿ ಹಾಗೆ ಇತ್ತು. ಇದರಿಂದ ರಾಮಕೃಷ್ಣನ ಮನಸ್ಸಿಗೆ ತುಂಬ ಘಾಸಿಯಾಗುತ್ತೆ. ಆತ ತನ್ನ ದುರಾದೃಷ್ಟಕ್ಕೆ ತಾನೇ ಬೈದುಕೊಳ್ತಾ ತಾಯಿಗೂ ಹೇಳದೆ ಅಳ್ತಾ ಗೊತ್ತೂ ಗುರಿ ಇಲ್ಲದೆ ನಡೀತಾ ಹೋಗ್ತಾನೆ. ಹೋಗ್ತಾ ಹೋಗ್ತಾ ಒಂದಟ್ಟವಾದಂಥ ಅಡವಿಗೆ ಬರ್ತಾನೆ. ಆ ದಟ್ಟಡವಿಯ ಮಧ್ಯದಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಮುಂದೆ ಕೂತ್ಕೊಂಡು ಅಳೋಕ್ಕೆ ಶುರು ಮಾಡ್ತಾನೆ. ಆಗ ದೇವಾಲಯದಲ್ಲಿ ಇದ್ದಂತಹ ಸಾಧು ಒಬ್ಬ ಅವನ ಹತ್ರ ಬಂದು, ಮಗು ಯಾರು ನೀನು? ನಿರ್ಜನವಾದಂತಹ ಈ ಕಾಡಿನಲ್ಲಿ ಒಬ್ಬನೇ ಯಾಕೆ ಅಳ್ತಾ ಕೂತಿದ್ಯಾ ಅಂತ ಕೇಳ್ದ. ಅದಕ್ಕೆ ರಾಮಕೃಷ್ಣ ತನ್ನೆಲ್ಲ ಕಥೆಯನ್ನು ಹೇಳಿ, ಸಂತ್ರೆ ನನ್ನೂರಿನಲ್ಲಿ ನನಗೆ ಪಾಠ ಹೇಳ್ಕೊಡೋಕ್ಕೆ ಯಾರೂ ಸಿದ್ಧರಾಗಿಲ್ಲ, ನನಗೆ ವಿದ್ಯಾದಾನ ಮಾಡಿ ನನ್ನ ಮೇಲೆ ಕೃಪೆ ತೋರಿ ಅಂತ ಬೇಡ್ದ. ಆಗ ಆ ಸಂತ, ಮಗು ನಾನು ನಿನಗೆ ವಿದ್ಯೆ ಹೇಳ್ಕೊಟ್ಟು ನೀನು ಕಲಿಯೋದು ಅಂದರೆ ಅದಕ್ಕೆ 6 ವರ್ಷಗಳು ಬೇಕಾಗುತ್ತೆ, ಅದಕ್ಕೆ ನಾನು ನಿನಗೆ ಬೇರೆ ಒಂದು ದಾರಿ ಹೇಳ್ತೀನಿ. ಈ ದೇವಸ್ಥಾನದ ಅಧಿದೇವತೆ ಕಾಳಿಕಾ ಮಾತೆ. ಆ ತಾಯಿಯನ್ನು ಒಲಿಸಿಕೊಳ್ಳುವಂತಹ ಬೀಜ ಮಂತ್ರವನ್ನು ನಾನು ನಿನಗೆ ಉಪದೇಶ ಮಾಡ್ತೀನಿ. ಅದನ್ನು ನೀನು 11 ಕೋಟಿ ಸಲ ಭಕ್ತಿಯಿಂದ ಜಪಿಸಬೇಕು. ಆಗ ದೇವಿ ಪ್ರಸನ್ನಳಾಗಿ ನೀನು ಕೇಳಿಕೊಳ್ಳುವಂತಹ ವರವನ್ನು ನಿನಗೆ ನೀಡ್ತಾಳೆ. ಆದರೆ ಕಾಳಿ ಮಾತೆಯ ಉಗ್ರ ರೂಪ ನೋಡಿ ನೀನು ಹೆದರಬಾರ್ದು, ನಿನ್ನ ಮನಸ್ಸಿನ ಕೋರಿಕೆಯನ್ನು ನೀನು ಬೇಡ್ಕೊ ಅಂತ ಹೇಳ್ದ. ಸಾಧು ಅವನಿಗೆ ಬೀಜ ಮಂತ್ರವನ್ನು ಉಪದೇಶ ಮಾಡಿ ಹೊರಟೋದ.
1: 11 ಕೋಟಿ ಜಪನ?
3: ಅಯ್ಯೋ ರಾಮ, ರಾಮಕೃಷ್ಣ ಮಾಡಿದ್ನ ಜಪನ?
0: ಹ್ಮ್, ಮಾಡ್ದ. ಆಮೇಲೆ ರಾಮಕೃಷ್ಣ ಆ ಪಾಳು ಗುಡಿಯ ಒಳಗೆ ಹೋಗಿ ಪದ್ಮಾಸನ ಹಾಕಿ ಭಕ್ತಿಯಿಂದ ದೃಢ ನಿಷ್ಠೆಯಿಂದ ಮಂತ್ರವನ್ನು ಜಪಿಸೋಕೆ ಆರಂಭ ಮಾಡ್ತಾನೆ. ಹಾವು ಬಾವುಲಿ ಜಂತುಗಳ ಗೂಡಾಗಿದ್ದಂತಹ ಆ ಗುಡಿಯಲ್ಲಿ ಆತನಿಗೆ ಹಲವಾರು ಕಷ್ಟಗಳು ಎದುರಾಗುತ್ತೆ. ಆದರೆ ಅದನ್ನೆಲ್ಲ ಎದುರಿಸಿ 11 ದಿನಗಳ ಕಾಲ ನಿರಂತರವಾಗಿ ಆತ ಜಪವನ್ನು ಮಾಡ್ತಾನೆ. 11 ಕೋಟಿಯ ಮೇಲೆ 11 ಬೀಜ ಮಂತ್ರಗಳು ಮುಗಿದು ಕೂಡಲೇ ಕಾಳಿಕಾ ಮಾತೆ ತನ್ನ ಉಗ್ರ ರೂಪದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಮಗು ರಾಮಕೃಷ್ಣ, ನಿನ್ನ ದೃಢ ಭಕ್ತಿಯನ್ನು ಮೆಚ್ಚಿದ್ದೇನೆ, ಬೇಕಾದ ವರವನ್ನು ಕೇಳು ಅಂತ ಹೇಳ್ತಾಳೆ. ರಾಮಕೃಷ್ಣ ಕಣ್ ತೆರೆದಾಗ ನೋಡ್ತಾನೆ ಸಿಂಹದ ಮೇಲೆ ಆಸೀನಳಾದಂತಹ ಕಾಳಿಕಾ ಮಾತೆ. ಸಹಸ್ರ ಕ್ರೂರ ಮುಖಗಳು, ಚಾಚಿದ ಸಹಸ್ರ ಕೆನ್ನಾಲಿಗೆಗಳು, ಕೆಂಡದ ಹಾಗೆ ನಿಗಿ ನಿಗಿ ಅಂತ ಇದ್ದಂತಹ ಸಹಸ್ರ ಜೋಡಿ ಕಣ್ಣುಗಳು. ಒಂದ್ಸಲ ತೆನ್ನಾಲಿರಾಮ ಜಿಲ್ಲನೆ ಬೆವರ್ತಾನೆ. ತಕ್ಷಣ ಅವನಿಗೆ ಸಾಧುವಿನ ಮಾತು ನೆನಪಿಗೆ ಬರುತ್ತೆ. ಆತ ಹೆದರದೆ ದೇವಿಯನ್ನು ನೋಡ್ತಾ ನಿಂತ. ತನ್ನ ಘೋರ ರೂಪ ನೋಡಿ ಹುಡುಗ ಹೆದರ್ತಾನೆ ಅಂತ ತಿಳಿದ ದೇವಿಗೆ ಅವನ ಆತ್ಮಸ್ಥೈರ್ಯ ನೋಡಿ ಆಶ್ಚರ್ಯ ಆಗುತ್ತೆ. ಅಷ್ಟರಲ್ಲಿ ರಾಮಕೃಷ್ಣ ದೇವಿಯನ್ನು ನೋಡಿ ಬಾಯಿ ಕೈ ಅಡ್ಡ ಇಟ್ಕೊಂಡು ನಗಕ್ಕೆ ಶುರು ಮಾಡ್ತಾನೆ. ಇದೆಂಥ ವಿಚಿತ್ರ ಹುಡುಗ ಇವನು ಅಂತ ದೇವಿ ಆಶ್ಚರ್ಯ ಪಡ್ತಾಳೆ. ಅವಳು, ಎಲೆ ಬಾಲಕ, ಜಗತ್ತನ್ನೇ ಬೆಚ್ಚಿ ಬೀಳಿಸುವ ರಾಕ್ಷಸರೇ ನನ್ನನ್ನು ನೋಡಿ ಗಡ ಗಡ ನಡುಕ್ತಾರೆ, ಹಾಗಿರುವಾಗ ನೀನು ನನ್ನನ್ನು ನೋಡಿ ಯಾಕೆ ನಗ್ತಾ ಇದೆಯಾ ಅಂತ ಸ್ವಲ್ಪ ಸಿಟ್ಟಿನಿಂದಲೇ ಕೇಳ್ತಾಳೆ. ಅದಕ್ಕೆ ರಾಮಕೃಷ್ಣ, ತಾಯೇ ಕ್ಷಮೆ ಇರಲಿ, ನಿನ್ನ ಸಹಸ್ರ ಮುಖಗಳನ್ನು ಅದಕ್ಕಿರುವ ಎರಡೇ ಕೈಗಳನ್ನು ಕಂಡಾಕ್ಷಣ ನನಗೇನೋ ಒಂದು ಯೋಚನೆ ಬಂತು, ಅದಕ್ಕೆ ನಗ್ಬಿಟ್ಟೆ. ದಯವಿಟ್ಟು ನೀನು ಅನ್ಯತಾ ಭಾವಿಸ್ಬೇಡ ಅಂದ. ಕಾಳಿಕಾ ಮಾತೆ, ಅದೇನದು, ಅದೇನು ಅಂತ ಹೇಳು ಅಂತ ಆಜ್ಞಾಪಿಸ್ತಾಳೆ. ಆಗ ರಾಮಕೃಷ್ಣ, ತಾಯೇ ನಮಗಿರುವಂತಹ ಒಂದು ಮೂಗಿಗೆ ನೆಗಡಿಯಾದರೆ ಮೂಗು ಒರೆಸ್ಕೊಳ್ಳೋಕ್ಕೆ ನಮಗೆ ಎರಡು ಕೈಗಳು ಸಾಕಾಗೋಲ್ಲ, ಹೀಗಿರುವಾಗ ಸಹಸ್ರ ಮೂಗಿರುವ ನಿನಗೆ ನೆಗಡಿ ಆದರೆ ನಿನ್ನ ಮೂಗು ಒರೆಸೋಕ್ಕೆ ಎರಡು ಕೈಗಳು ಸಾಕೆ ಅಂತ ಯೋಚನೆ ಮಾಡಿ ನಗು ಬಂತು. ಆದರೆ ಖಂಡಿತ ನಿನ್ನನ್ನು ಅಪಹಾಸ್ಯ ಮಾಡೋಕ್ಕೆ ಹಾಗೆ ಹೇಳಲಿಲ್ಲ, ಕ್ಷಮಿಸು ಅಂತ ಹೇಳ್ತಾ ಮತ್ತೊಮ್ಮೆ ಅವಳ ಪಾದಗಳಿಗೆ ಎರಗ್ತಾನೆ.
1: ಆಗ ದೇವಿ ಏನ್ ಹೇಳಿದ್ಲು?
4: ಅವಳು ಒಂದೇ ನಕ್ಕಿರ್ಬೇಕು, ಇಲ್ಲ ಕೋಪ ಮಾಡ್ಕೊಂಡಿರ್ಬೇಕು.
0: ಸರಿಯಾಗಿ ಹೇಳ್ದೆ ರಂಬೆ. ಬಾಲಕನ ಧೈರ್ಯ ಹಾಸ್ಯ ಕಂಡು ಕಾಳಿಕಾ ದೇವಿಗೆ ನಗು ಬಂದ್ಬಿಡುತ್ತೆ. ಅವಳು ತನ್ನ ಉಗ್ರ ರೂಪ ಕಳ್ಕೊಂಡು ಹಸನ್ಮುಖಿಯಾಗಿ, ಮಗು ನೀನು ನನ್ನನ್ನು ನಗಿಸಿಬಿಟ್ಟೆ, ಇದೋ ನೋಡು ನನ್ನೆರಡು ಕೈಗಳಲ್ಲಿ ಎರಡು ಬಟ್ಟಲುಗಳಿವೆ, ಒಂದರಲ್ಲಿ ಮೊಸರು ಒಂದರಲ್ಲಿ ಹಾಲು ಇದೆ. ಹಾಲನ್ನು ಕುಡಿದರೆ ನೀನು ಶ್ರೇಷ್ಠ ಪಂಡಿತನಾಗುವೆ, ಮೊಸರನ್ನು ಕುಡಿದರೆ ನೀನು ಶ್ರೀಮಂತನಾಗುವೆ. ಈ ಎರಡರಲ್ಲಿ ಒಂದನ್ನು ಮಾತ್ರ ನೀನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾಳೆ. ರಾಮಕೃಷ್ಣ ಒಂದು ಕ್ಷಣ ಯೋಚನೆ ಮಾಡ್ತಾನೆ, ಆಮೇಲೆ ಎರಡೂ ಬಟ್ಲನ್ನು ತಗೊಂಡು ಎರಡನ್ನು ಘಟ ಘಟ ಅಂತ ಕುಡಿದ್ಬಿಡ್ತಾನೆ. ಇದರಿಂದ ಕಾಳಿಕಾ ಮಾತೆಗೆ ಕೋಪ ಬರುತ್ತೆ. ಅವಳು, ರಾಮಕೃಷ್ಣ ಏನಿದು ನಿನ್ನ ಅಧಿಕ ಪ್ರಸಂಗತನ, ಎರಡರಲ್ಲಿ ಒಂದನ್ನು ತೆಗೆದುಕೊಳ್ಳಲು ಹೇಳಿದ್ದೆ, ನೀನು ಎರಡನ್ನು ಕುಡಿದು ಬಿಟ್ಟೆ ಅಲ್ಲ ಅಂತ ಗದರಿಸ್ತಾಳೆ. ಒಂದು ಕ್ಷಣ ಭಯ ಆದರೂ ಕೂಡ ರಾಮಕೃಷ್ಣ ಧೈರ್ಯದಿಂದ, ತಾಯೇ ನೆಮ್ಮದಿಯ ಜೀವನ ಮಾಡೋಕ್ಕೆ ಹಣ ಬೇಕು ಅಲ್ವೇ, ಅದರ ಜೊತೆಗೆ ಪಾಂಡಿತ್ಯನೂ ಇರಬೇಕು, ಇವೆರಡೂ ಇದ್ದರೆ ಮಾತ್ರ ಜೀವನದಲ್ಲಿ ಶಾಂತಿ ನೆಮ್ಮದಿ ಕೀರ್ತಿ ಗೌರವ ಇರೋಕ್ಕೆ ಸಾಧ್ಯ, ಎರಡೂ ಮುಖ್ಯ ಅಲ್ವೇ, ಹಾಗಾಗಿ ಹೀಗೆ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ತಾಯಿ ಅಂತ ಹೇಳಿ ಅವಳು ಕಾಲನ್ನು ಹಿಡಿತಾನೆ.
3: ಕಾಳಿಕಾದೇವಿ ಈಗಲೂ ಅವನನ್ನು ಕ್ಷಮಿಸ್ತಾಳಾ?
2: ಏನು ಹೇಳಿದ್ಲು ಕಾಳಿಕಾದೇವಿ?
0: ಕಾಳಿಕಾದೇವಿ ಅವನ ಮಾತಿನ ಜಾಣ್ಮೆಯನ್ನು ಮೆಚ್ಚುತ್ತಾಳೆ. ಆದರೂ ಕೂಡ ತನ್ನ ಮಾತನ್ನು ಮೀರಿದ್ದಕ್ಕಾಗಿ ಅವಳಿಗೆ ಕೊಂಚ ಅಸಮಾಧಾನವಾಗುತ್ತೆ. ಅದಕ್ಕೆ, ರಾಮಕೃಷ್ಣ, ನಿನ್ನ ಬುದ್ಧಿವಂತಿಕೆಯನ್ನು ನಾನು ಮೆಚ್ಚಿದ್ದೇನೆ. ನೀನು ಪ್ರಕಾಂಡ ಪಂಡಿತನಾಗಿ ಸಮಯೋಚಿತ ಮಾತುಗಳನ್ನು ಆಡ್ತಾ ಹಾಸ್ಯ ಪ್ರಜ್ಞೆಯಿಂದ ಇತರರನ್ನು ನಗಿಸ್ತಾ ಮಹಾವಿನೋದಿ ಅನ್ಸ್ಕೊಳ್ತೀಯ. ಒಬ್ಬ ಶ್ರೀಮಂತನಾಗಿ ವಿದ್ಯಾವಂತನಾಗಿ ನೆಮ್ಮದಿ ಕೀರ್ತಿ ಎರಡನ್ನೂ ಗಳಿಸ್ತೀಯ. ಆದರೆ ನೀನು ನನ್ನ ಮಾತನ್ನು ಮೀರಿದ್ಯ, ಹಾಗಾಗಿ ನೀನು ವಿಕಟ ಕವಿ ಅನ್ನುವಂತಹ ಒಂದು ಹೆಸರನ್ನು ಪಡಿತೀಯ. ನಿನ್ನ ಚೇಷ್ಟೆ ಕುಚೇಷ್ಟೆಯ ಬುದ್ಧಿಯಿಂದಾಗಿ ಆಗಾಗ ಅವರಿವರ ಕೋಪಕ್ಕೆ ಗುರಿಯಾಗ್ತೀಯ. ಆದರೂ ನೀನು ಮಂಗಳ ಆಗತ್ತೆ. ನಿನ್ನ ಈ ಗುಣಗಳಿಂದ ನೀನು ರಾಜನ ಆಸ್ಥಾನದಲ್ಲಿ ಸ್ಥಾನವನ್ನು ಗಳಿಸ್ತೀಯ ಅಂತ ವರ ನೀಡಿ ಹರಿಸ್ತಾಳೆ. ಆದರೆ ಬಾಲಕ ರಾಮಕೃಷ್ಣನಿಗೆ ಕಾಳಿಕಾಮಾತೆಯ ಮಾತನ್ನು ನಂಬೋಕ್ಕಾಗಲ್ಲ. ತನ್ನನ್ನು ತೆನಾಲಿ ಗ್ರಾಮದವರು ದೂರ ಇರಿಸಿದ್ದಾರೆ, ತೂತ್ಕರಿಸಿದ್ದಾರೆ. ಅವರಿಗೆ ತನ್ನ ವಿನೋದದ ಮಾತುಗಳು ಇಷ್ಟ ಆಗುತ್ತಾ? ಇವ್ರ ಜೊತೆ ಇರಬೇಕಾದ್ರೆ ತನಗೆ ರಾಜಾಶ್ರಯ ಹೇಗೆ ಸಿಗುತ್ತೆ ಅಂತ ಅವನು ಚಿಂತೆ ಮಾಡ್ತಾನೆ. ಆಗ ಕಾಳಿಕಾಮಾತೆ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು, ಮಗು ಚಿಂತೆ ಮಾಡಬೇಡ, ದಕ್ಷಿಣ ದೇಶದ ಪ್ರಸಿದ್ಧ ಸಾಮ್ರಾಜ್ಯ ವಿಜಯನಗರಕ್ಕೆ ಹೋಗು, ಅಲ್ಲಿಯ ಅರಸನನ್ನು ಒಲಿಸಿ ಆಸ್ಥಾನ ಕವಿಯಾಗು, ನನ್ನ ಕೃಪೆ ನಿನ್ನ ಮೇಲಿದೆ ಅಂತ ಹೇಳಿಬಿಟ್ಟು ಅದೃಶ್ಯ ಆಗ್ತಾಳೆ. ಮುಂದೆ ತೆನಾಲಿ ರಾಮ ತಾಯಿ ಜೊತೆಗೆ ವಿಜಯನಗರಕ್ಕೆ ಹೋಗ್ತಾನೆ. ತನ್ನ ಚಾಣಾಕ್ಷ ಮತಿಯಿಂದ ಹಾಸ್ಯಪ್ರಿಯ ನಡತೆಯಿಂದ ಪ್ರಭು ಕೃಷ್ಣದೇವರಾಯನ ಮನಸ್ಸನ್ನು ಗೆಲ್ತಾನೆ. ಅಷ್ಟ ದಿಗ್ಗಜರಲ್ಲಿ ಒಬ್ಬನಾಗ್ತಾನೆ. ವಿಕಟ ಕವಿಯಾಗಿ ಅವನ ಆಸ್ಥಾನವನ್ನು ಅಲಂಕರಿಸ್ತಾನೆ. ಅದು ಒಂದು ಇತಿಹಾಸನೇ ಆಗೋಗುತ್ತೆ ಮಕ್ಕಳೇ.
1: ಅಬ್ಬಾ, ಮಹಾ ಚಾಣಾಕ್ಷ ಈ ತೆನಾಲಿ ರಾಮ. ಬುದ್ಧಿವಂತಿಕೆಯಿಂದ ತನಗೆ ಬೇಕಾದದ್ದನ್ನ ಪಡ್ಕೊಂಡ.
4: ಅವನು ವಿಜಯನಗರಕ್ಕೆ ಹೋಗಿ ಹೇಗೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸ್ಥಾನ ಪಡ್ಕೊಂಡ
0: ಅದನ್ನ ಮುಂದಿನ ಸಲ ಹೇಳ್ತೀನಿ ಮಕ್ಕಳೇ. ಈಗ ಈ ಕಥೆಯಿಂದ ನಿಮ್ಗೇನ್ ತಿಳಿತು ಹೇಳಿ ನೋಡೋಣ.
2: ಹಾಸ್ಯ ಪ್ರಜ್ಞೆ ಉಳ್ಳ ವ್ಯಕ್ತಿ ಒಂದು ಸಣ್ಣ ಸಂಗತಿಯಲ್ಲೂ ಹಾಸ್ಯದ ಎಳೆ ಕಂಡುಹಿಡಿದು ತಾನೂ ನಕ್ಕು ಬೇರೆಯವರನ್ನು ನಗಿಸ್ತಾನೆ.
4: ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಪಡೆಯಬಹುದು.
0: ಹೌದು ಹೌದು ಹೌದು ಹೌದು ಮಕ್ಕಳೇ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕೋಡೂರು ಸಮೀಪದ ಅಮ್ಮನಘಟ್ಟದ ಶ್ರೀ ಜೇನುಕಲ್ಲಮ್ಮ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 29 ಅಕ್ಟೋಬರ್ 9 ಪ್ರತಿ ಮಂಗಳವಾರ ಶುಕ್ರವಾರ ವಾರ್ಷಿಕ ಜಾತ್ರಾ ಮಹೋತ್ಸವ, ಆಗಸ್ಟ್ 11-21 ನವರಾತ್ರಿ ದಸರಾ ಉತ್ಸವ ನಡೆಯಲಿದೆ ಎಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕಲಗೋಡು ರತ್ನಾಕರ ಹೇಳಿದರು. ಅಮ್ಮನಘಟ್ಟದ ದೇವಸ್ಥಾನದಲ್ಲಿ ಶನಿವಾರ ದೇವಿಗೆ ಸಾಂಪ್ರದಾಯಿಕ ಕಂಕಣ ಕಟ್ಟುವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಜಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಪುರಾತನ ಪರಂಪರೆ ಹೊಂದಿರುವ ಶಕ್ತಿ ದೇವತೆ ಶ್ರೀ ಜೇನುಕಲ್ಲಮ್ಮ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಹೊಸನಗರ, ತೀರ್ಥಹಳ್ಳಿ, ಸಾಗರ, ಶಿವಮೊಗ್ಗ ತಾಲೂಕಿನ ವಿವಿಧ ಭಾಗದಲ್ಲಿ ದೇವಿ ಆರಾಧಿಸುವ ಭಕ್ತರಿದ್ದು ಜಾತ್ರೆಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಭಕ್ತರ ಅನುಕೂಲಕ್ಕೆ ಸಮರ್ಪಕ ಕುಡಿಯುವ ನೀರು, ಶೌಚಗೃಹ ಸೇರಿ ಮೂಲ ಸೌಕರ್ಯ ಕಲ್ಪಿಸಲಾಗಿದೆ. ಪ್ರಾಚೀನ ಕಲ್ಯಾಣಿಯನ್ನ ನೂತನ ವಿನ್ಯಾಸದೊಂದಿಗೆ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಧಾನ ಅರ್ಚಕ ಭಾಸ್ಕರ್ ಜೋಯಿಸ್, ಗುರುರಾಜ ಭಟ್, MP ಸುರೇಶ್, ಯೋಗೇಂದ್ರ, ಉಮೇಶ್, ಹೇಮಾ, ಶಿವಮ್ಮ, ಭದ್ರಪ್ಪ, ಸಂತೋಷ್, ತಿಮ್ಮಪ್ಪ ಇತರರಿದ್ದರು. ಮುಂದಿನ ವಿವರ. ಸಿದ್ದಲಗಂಗಾ ಪೀಠದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅಕ್ಷರ ಹಾಗೂ ಅನ್ನದಾಸೋಹಕ್ಕೆ ಬಹಳಷ್ಟು ಮಹತ್ವ ನೀಡಿದ್ದರು. ಸಿದ್ದಗಂಗಾ ಮಠ ಜ್ಞಾನ ಹಾಗೂ ಸಂಸ್ಕಾರದ ಪರಂಪರೆ, ಆ ಪರಂಪರೆಯ ಆಶೀರ್ವಾದ ನಮ್ಮ ಮಕ್ಕಳಿಗೆ ಸಿಗುತ್ತಿರುವುದು ವಿಶೇಷ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ಬಸವೇಶ್ವರ ವೀರಶೈವ ಲಿಂಗಾಯಿತ ಸಮಾಜ ಸೇವಾ ಸಂಘದಿಂದ ನಗರದ ಕುವೆಂಪು ರಂಗಮಂದಿರದಲ್ಲಿ ಶನಿವಾರ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನಮ್ಮ ಸಮಾಜದ ದೊಡ್ಡ ಶಕ್ತಿ ಗುರು ಪರಂಪರೆ, ಸಂಸ್ಕಾರ ಹಾಗೂ ನಮ್ಮ ಮಕ್ಕಳು, ಈ ಮೂರು ಆಧಾರ ಸ್ತಂಭಗಳು ಸಮಾಜದ ಹಿರಿಮೆ ಸಾರುತ್ತವೆ ಎಂದರು. ನಾನು ಸಿಎಂ ಆಗಿದ್ದ ಸಂದರ್ಭದಲ್ಲಿ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮ ಸ್ಥಾಪಿಸಿ 500 ರು ಅನುದಾನ ನೀಡಿದ್ದು, ಅನುಭವ ಮಂಟಪ ನಿರ್ಮಾಣಕ್ಕೆ 500 ರುಗೂ ಹೆಚ್ಚು ಅನುದಾನ ನೀಡಿ ತೃಪ್ತಿ ಇದೆ ಎಂದರು. ತುಮಕೂರು ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಮಾಜ ಸೇವಾ ಸಂಘದ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಗೌರವ ಕಾರ್ಯದರ್ಶಿ ಎಸ್ಪಿ ದಿನೇಶ್, ಉಪಾಧ್ಯಕ್ಷೆ ಎಚ್ ಶಾಂತಾ ಆನಂದ್, ಕೋಶಾಧ್ಯಕ್ಷ ಕೆಎಸ್ ತಾರಾನಾಥ್, ಸಹ ಕಾರ್ಯದರ್ಶಿ ಬಳ್ಳಾಕೆರೆ ಸಂತೋಷ್, ನಿರ್ದೇಶಕರಾದ ಅನಿತಾ ರವಿಶಂಕರ್, ಸಿ ರೇಣುಕಾರಾಧ್ಯ, ಎಂ ಮೋಹನ್ ಕುಮಾರ್, ಟಿಬಿ ಜಗದೀಶ್, ಪಿ ರುದ್ರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 75ಕ್ಕಿಂತ ಹೆಚ್ಚು ಅಂಕ ಪಡೆದ ವೀರಶೈವ ಲಿಂಗಾಯತ ಸಮಾಜದ 342 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 20 ಲಕ್ಷ ರು ನಗದು ರೂಪದಲ್ಲಿ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಸರಿಗಮಪ ಖ್ಯಾತಿಯ ಮಹನ್ಯ ಗುರು ಪಾಟೀಲ್ ಮತ್ತು ತಂಡದವರು ಸಂಗೀತ ಕಾರ್ಯಕ್ರಮ ಪ್ರದರ್ಶಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲು ಜಿಲ್ಲಾ ಮಟ್ಟದ ಆಯ್ಕೆ ಅನುಷ್ಠಾನ ಸಮಿತಿ 2 ವರ್ಷಗಳ ಅವಧಿಗೆ ಒಟ್ಟು 5 ಜನ ನಾಮನಿರ್ದೇಶಿತ ಸದಸ್ಯರ ಆಯ್ಕೆಗೆ ಈ ಸಮುದಾಯಗಳಿಗಾಗಿ ಶ್ರಮಿಸಿದ ಸಾಧಕರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಚೇರಿ ಅವಧಿಯಲ್ಲಿ ಅರ್ಜಿಯನ್ನ ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಅಕ್ಟೋಬರ್ 3 ಒಳಗೆ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ. ಮುಂದಿನ ವಿವರ. ಸ್ವದೇಶಿ ಮತ್ತು ಸ್ವಾವಲಂಬನೆಯ ತತ್ವವನ್ನು ಅಳವಡಿಸಿಕೊಂಡು ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ನೀಡುವುದರಿಂದ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಬಹುದು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಸಾಗರ ತಾಲೂಕಿನ ಹೊನ್ನೇಸರದ ಚರಕ ಶ್ರಮಜೀವಿ ಆಶ್ರಮದಲ್ಲಿ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಕವಿ ಕಾವ್ಯ ಟ್ರಸ್ಟ್, ದೇಶಿ ಟ್ರಸ್ಟ್ ಹಾಗೂ ಜೀವಸಮ್ಮುಖಿ ಸಾಗರ ಆಯೋಜಿಸಿರುವ 2 ದಿನಗಳ ಕೂಡು ಕೊಳ್ಳುವವರ ಸಮಾವೇಶ ಹಾಗೂ ಗಾಂಧಿ ಸಂತೆ 2026 ಶನಿವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಆಧುನಿಕತೆ ಮತ್ತು ನಗರೀಕರಣದ ಪರಿಣಾಮ ಗ್ರಾಮಗಳಿಂದ ನಗರಗಳತ್ತ ವಲಸೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ನಮ್ಮ ಮಣ್ಣು, ಸ್ಥಳೀಯ ಉತ್ಪಾದನೆ ಹಾಗೂ ಗ್ರಾಮೀಣ ಜೀವನ ಪದ್ಧತಿಯ ಮಹತ್ವವನ್ನು ಮರೆಯಬಾರದು. ಸ್ವದೇಶಿ ಎನ್ನುವುದು ಕೇವಲ ವಸ್ತುಗಳ ಉತ್ಪಾದನೆ ಮತ್ತು ಖರೀದಿಗೆ ಸೀಮಿತವಲ್ಲ, ಅದು ಸ್ಥಳೀಯ ಆರ್ಥಿಕತೆ, ಉದ್ಯೋಗ, ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯೊಂದಿಗೆ ಬೆಸೆದುಕೊಂಡಿರುವ ಪರಿಕಲ್ಪನೆ ಎಂದರು. ಭಾರತ ಇಂದು ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ಇದರ ಹಿಂದೆ ದೇಶದ ಸ್ವದೇಶಿ ಮತ್ತು ಸ್ವಾವಲಂಬನೆಯ ಚಿಂತನೆಯು ಪ್ರಮುಖವಾಗಿದೆ. ಗಾಂಧೀಜಿ ಪ್ರತಿಪಾದಿಸಿದ ಸ್ವದೇಶಿ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸ್ಥಳೀಯ ಸಂಪನ್ಮೂಲ ಹಾಗೂ ಕೌಶಲವನ್ನ ಬಳಸಿಕೊಂಡು ಉತ್ಪಾದನೆ ಹೆಚ್ಚಿಸುವ ಅಗತ್ಯವಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸುವ ಇಂತಹ ಪ್ರಯತ್ನಗಳು ಆರ್ಥಿಕ ಸ್ವಾವಲಂಬನೆಗೆ ನೆರವಾಗಲಿ ಎಂದರು. ಸ್ವದೇಶಿಗಾಗಿ ಗಾಂಧೀಜಿಯವರ ಕಾಲದಲ್ಲಿ ಬಡ ಮಹಿಳೆಯೊಬ್ಬರು ತಮ್ಮಲ್ಲಿದ್ದ ಒಂದೇ ಒಂದು ತಾಮ್ರದ ನಾಣ್ಯವನ್ನ ದೇಣಿಗೆಯಾಗಿ ನೀಡಿದ ಪ್ರಸಂಗವನ್ನ ಉಲ್ಲೇಖಿಸಿದ ರಾಘವೇಂದ್ರ, ಆ ನಾಣ್ಯದ ಆರ್ಥಿಕ ಮೌಲ್ಯಕ್ಕಿಂತ ಅದರ ಹಿಂದಿದ್ದ ತ್ಯಾಗ ಮತ್ತು ಸ್ವದೇಶದ ಮೇಲಿನ ನಂಬಿಕೆ ದೊಡ್ಡದು ಎಂದು ಗಾಂಧೀಜಿ ಪರಿಗಣಿಸಿದ್ದರು. ಸ್ವದೇಶಿ ಕಾರ್ಯದಲ್ಲಿ ಪ್ರತಿಯೊಬ್ಬರ ಕೊಡುಗೆಯೂ ಮಹತ್ವದ್ದಾಗಿದೆ ಎಂಬ ಸಂದೇಶ ಇದರಲ್ಲಿದೆ ಎಂದರು. ಸ್ಥಳೀಯವಾಗಿ ತಯಾರಾಗಿರುವ ಕೈಮಗ್ಗ, ನೈಸರ್ಗಿಕ ಉತ್ಪನ್ನಗಳು, ಆಹಾರ ಪದಾರ್ಥಗಳು, ಕರಕುಶಲ ವಸ್ತುಗಳು ಸೇರಿದಂತೆ ದೇಸಿ ಉತ್ಪನ್ನಗಳಿಗೆ ದೇಶ ವಿದೇಶಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಈ ಬೇಡಿಕೆಯನ್ನು ಅವಕಾಶವಾಗಿ ಬಳಸಿಕೊಂಡು ಉತ್ಪಾದನೆ, ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಆತ್ಮನಿರ್ಭರ ಭಾರತದ ಆಶಯವೂ ಇದೇ ಆಗಿದ್ದು, ಸ್ವದೇಶಿ ಉತ್ಪಾದನೆಗೆ ಉತ್ತೇಜನ ನೀಡುವ ಕೆಲಸ ನಿರಂತರವಾಗಿ ನಡೆಯಬೇಕಿದೆ ಎಂದರು. ಚರಕ ಅಧ್ಯಕ್ಷೆ ಮಹಾಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಚರಕದ ಪ್ರಮುಖರಾದ ರಂಗಕರ್ಮಿ ಪ್ರಸನ್ನ, ರಮೇಶ್, ಪದ್ಮಶ್ರೀ, ನಾಗರತ್ನ, ಕೃಷ್ಣ, ರುದ್ರಪ್ಪ, ಸಿಇಒ ಟೆರೆನ್ಸ್ ಪೀಟರ್, ದೇಶಿ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಶಾರದಾ, ತಾಂತ್ರಿಕ ಸಲಹೆಗಾರ ರಾಮಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ವಿದುಷಿ ವಸುಧಾ ಶರ್ಮಾ ಮತ್ತು ತಂಡದಿಂದ ಲಘು ಸಂಗೀತ ಹಾಗೂ ಶ್ರಮಜೀವಿಗಳ ಫ್ಯಾಷನ್ ಶೋ ನಡೆಯಿತು. ಮುಂದಿನ ವಿವರ. ಶಿವಮೊಗ್ಗ ನಗರದ ವೇದಿಕ್ ಎಕ್ಸ್ಪರ್ಟ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಇತ್ತೀಚೆಗೆ ಗುರುವಂದನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಮೋಟಿವೇಶನ್ ಸ್ಪೀಕರ್ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರ್ ವಿಶೇಷ ಆಹ್ವಾನಿತರಾಗಿ ಆಗಮಿಸಿ ಜ್ಞಾನ, ಕೌಶಲ, ಸಾಧನೆ, ಭದ್ರತೆ ಮತ್ತು ಸಮಯ ಪಾಲನೆ ಬಗ್ಗೆ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿ, ಮಕ್ಕಳು ಹೆಚ್ಚಿನ ಸಮಯವನ್ನ ಮೊಬೈಲ್ ನೋಡುವುದಕ್ಕೆ ಬಳಸುತ್ತಿರುವುದರಿಂದ ಮಕ್ಕಳಲ್ಲಿ ಕಲರ್ ಬ್ಲೈಂಡ್ನೆಸ್ ಉಂಟಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ರಾಜ್ಯ ಪೊಲೀಸ್ ನೇಮಕ ವಿಭಾಗದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 28 ವಲಯವಾರು ದೇಹದಾಢ್ಯ ಮತ್ತು ಸಹಿಷ್ಣುತಾ ಪರೀಕ್ಷೆಗಳು ಆರಂಭಗೊಳ್ಳಲಿದೆ. 3,991 ಹುದ್ದೆಗಳಿಗೆ ರಾಜ್ಯದೆಲ್ಲೆಡೆ ನಡೆದ ಪರೀಕ್ಷೆಯಲ್ಲಿ 19,396 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಉಳಿದ ಮೂಲ ವೃಂದದ ಒಟ್ಟು 3,395 ಪರೀಕ್ಷೆಗೆ ಅರ್ಹತೆ ಪಡೆಯಲಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದದ 596 ಹುದ್ದೆಗಳಿಗೆ 2,942 ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ. ಪೂರ್ವ ವಲಯ ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಹಾಗೂ ಚಿತ್ರದುರ್ಗ ಘಟಕಗಳ ವ್ಯಾಪ್ತಿಯ 250 ಹುದ್ದೆಗಳಿಗೆ 1,234 ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಹರಾಗಿದ್ದಾರೆ. ಇವರ ದೈಹಿಕ ಪರೀಕ್ಷೆಯು ಸೆಪ್ಟೆಂಬರ್ 29 ಅಕ್ಟೋಬರ್ 6 ಶಿವಮೊಗ್ಗದ ನವಲಿಯಲ್ಲಿರುವ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ನಡೆಯಲಿದೆ. ಪರೀಕ್ಷೆಗೆ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ತಮ್ಮ ಕರೆ ಪತ್ರವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ತಮಗೆ ನಿಗದಿಪಡಿಸಿದ ದಿನಾಂಕಗಳಂದು ನಿಗದಿತ ದೈಹಿಕ ಪರೀಕ್ಷಾ ಕೇಂದ್ರಗಳಿಗೆ ಕಡ್ಡಾಯವಾಗಿ ವರದಿ ಮಾಡಬೇಕೆಂದು ಪೊಲೀಸ್ ನೇಮಕ ವಿಭಾಗವು ಸ್ಪಷ್ಟಪಡಿಸಿದೆ. ಮುಂದಿನ ವಿವರ. ಭದ್ರಾವತಿ ನಗರದ ಮೂಲೆಕಟ್ಟೆಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಪ್ರಥಮ ಹಂತದಲ್ಲಿ ನಿರ್ಮಿಸಿರುವ ಆಶ್ರಯ ಯೋಜನೆಯಡಿ 416 3G ಮನೆಗಳನ್ನು ಫಲಾನುಭವಿಗಳಿಗೆ ಸೆಪ್ಟೆಂಬರ್ 28 ಬೆಳಗ್ಗೆ 10 ಶಾಸಕ ಬಿಕೆ ಸಂಗಮೇಶ್ವರ್ ಅಧ್ಯಕ್ಷತೆಯಲ್ಲಿ ಲಾಟರಿ ಮೂಲಕ ಹಂಚಿಕೆ ಮಾಡಲಿದ್ದು ಎಲ್ಲಾ ಫಲಾನುಭವಿಗಳು ಹಾಜರಾಗುವಂತೆ ನಗರಸಭೆ ಪೌರಯುಕ್ತ ಕೆಎನ್ ಹೇಮಂತ್ ತಿಳಿಸಿದ್ದಾರೆ. ಆಶ್ರಯ ಯೋಜನೆಯಡಿ ಆಯ್ಕೆಯಾಗಿರುವ ಮನೆಗಳಿಗಾಗಿ ಬ್ಯಾಂಕ್ಗೆ ತಲಾ 10,000 ರು ಪಾವತಿಸಿದ ಎಲ್ಲಾ 2,048 ಫಲಾನುಭವಿಗಳು ತಿಮ್ಲಾಪುರದಿಂದ ಬೊಮ್ಮನಕಟ್ಟೆಗೆ ಹೋಗುವ ರಸ್ತೆಯ ಮೂಲೆ ಕಟ್ಟೆಯಲ್ಲಿ ಪ್ರಥಮ ಹಂತದಲ್ಲಿ 13 ಬ್ಲಾಕ್ಗಳಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸ್ಥಳಕ್ಕೆ ಆಗಮಿಸಬೇಕು. ಶಾಸಕರ ನೇತೃತ್ವದಲ್ಲಿ ಫಲಾನುಭವಿಗಳ ಎದುರು ಲಾಟರಿ ಮೂಲಕ ವಿಲೇವಾರಿ ಮಾಡಲಾಗುವುದು. ಉಳಿದ ಫಲಾನುಭವಿಗಳಿಗೆ ತಿಮ್ಲಾಪುರ ರಸ್ತೆಯಲ್ಲಿ ಮಂಜೂರಾಗಿರುವ 18 ಭೂ ಪ್ರದೇಶದಲ್ಲಿ 3G ಮನೆಗಳನ್ನು ನಿರ್ಮಾಣ ಮಾಡಿ ಆದಷ್ಟು ಶೀಘ್ರ ವಿತರಿಸಲಾಗುವುದು ಎಂದು ಪೌರಯುಕ್ತರು ತಿಳಿಸಿದ್ದಾರೆ. ಮುಂದಿನ ವಿವರ. ಹಳೇನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇತ್ತೀಚೆಗೆ ಅಖಿಲ ಭಾರತ ಮಾಧ್ವ ಮಂಡಳಿಯಿಂದ ಹರಿಕಥಾಮೃತ ಸಾರದ ಪ್ರವರ್ತಕರಾದ ದಾಸ ಶಿರೋಮಣಿ ಶ್ರೀ ಜಗನ್ನಾಥ ದಾಸರ ಆರಾಧನಾ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಹೋತ್ಸವವು ಶ್ರೀ ಮಠದಿಂದ ಆರಂಭವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದವರೆಗೂ ಗ್ರಾಮ ಪ್ರದಕ್ಷಿಣೆ ಮೂಲಕ ಸಂಚರಿಸಿ ಭಕ್ತರ ಮನೆಯಲ್ಲಿ ಭಿಕ್ಷಾ ಸ್ವೀಕರಿಸಿ ನಂತರ ರಾಯರ ಮಠದಲ್ಲಿ ಸಂಪನ್ನಗೊಂಡಿತು. ನಂತರ ಸಿದ್ದಾರೂಢನಗರದ ನಂಜನಗೂಡು ಶ್ರೀ ರಾಯರ ಮಠದಲ್ಲಿ ಶಿವಮೊಗ್ಗದ ಪಂಡಿತ ಕುಷ್ಟಗಿ ವಾಸುದೇವಾಚಾರ್ ಅವರಿಂದ ಶ್ರೀ ಜಗನ್ನಾಥದಾಸರ ಕೃತಿಗಳು ಹಾಗೂ ಜೀವನ ಚರಿತ್ರೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ನಂತರ ಅಷ್ಟಾವಧಾನ ಹಾಗೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಡಳಿ ಅಧ್ಯಕ್ಷ ಜೈತೀರ್ಥ, ಪ್ರಧಾನ ಕಾರ್ಯದರ್ಶಿ ಕೆಆರ್ ವೆಂಕಟೇಶ್, ಸುಧೀಂದ್ರ, ರಮಾಕಾಂತ್, ಗೋಪಾಲಾಚಾರ್ಯರು, ಪರಿಮಳ ನಾಗರಾಜ್, ಜಯಲಕ್ಷ್ಮಿ ಭಾಗವಹಿಸಿದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
7: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
6: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
7: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
6: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
8: LIC ಹರ್ ಪಲ್ ಆಪ್ಕೆ ಸಾಥ್.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
10: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
11: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
10: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
12: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
13: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
14: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಅದರಲ್ಲೂ ಪರಿಸರ ಪರಿಚಯ ಅನ್ನುವಾಗ ಒಮ್ಮೆ ನದಿ ಬೆಟ್ಟ ಕಾಡು, ಇನ್ನೊಮ್ಮೆ ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ, ಹಾಗೆ ಜಲಪಾತಗಳು ಜಲಚರಗಳು ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸೊ ಬೆಳಗ್ಗೆನೆ ಗುಡ್ ಮಾರ್ನಿಂಗ್ ಹೇಳ್ತಾ ನಿಮ್ಮೊಟ್ಟಿಗೆ ನಿಮ್ಮ RJ ಅರ್ಪಿತಾ ಮಾತಾಡೋಕಂತ ಬಂದಿದ್ದಾಯ್ತು ಕೇಳುಗರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ಸೈಲೆಂಟ್ ಕಿಲ್ಲರ್ ಬಗ್ಗೆ ಮಾತಾಡೋಣ ಅಂತ. ಅರೆ ಯಾರಪ್ಪ ಇದು ಸೈಲೆಂಟ್ ಕಿಲ್ಲರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅದೇನೇ ರೀ, ನಮ್ಮ ನಿಮ್ಮೆಲ್ಲರ ಮನೆಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಎಂಟ್ರಿ ಕೊಡುವಂತ ಕಾಸ್ಟ್ಲಿ ಮರದ ಪೀಠೋಪಕರಣಗಳನ್ನ, ಪುಸ್ತಕಗಳನ್ನ, ಕೊನೆಗೆ ಗೋಡೆಯನ್ನು ಬಿಡದೆ ತಿಂದು ಮುಗಿಸುವಂತ ಆ ಸಣ್ಣ ಜೀವಿ ಗೆದ್ದಲು. ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಟರ್ಮೈಟ್ಸ್ ಅಂತ ನಾವೇನ್ ಕರಿತೀವಿ ಗೆದ್ದಲು ಹುಳಗಳ ಬಗ್ಗೆ ಮಾತಾಡೋಣ ಅಂತ. ಅದಕ್ಕೆ ಹೇಳೋದು, ಮನೆಗೆ ಬಂದ ನೆಂಟರನ್ನ ಸತ್ಕರಿಸಿ, ಆದ್ರೆ ಮನೆಗೆ ಬಂದ ಗೆದ್ದಲನ್ನ ತಕ್ಷಣ ಓಡಿಸಿ ಅಂತ. ಹಾಗಿದ್ಮೇಲೆ ಇವತ್ತು ಈ ಸಣ್ಣ ಗೆದ್ದಲದ ಬಗ್ಗೆ ಮಾತಾಡೋಣ ಅಂತ. ಖಂಡಿತವಾಗ್ಲೂ ಈ ಗೆದ್ದಲದಿಂದ ಪ್ರಕೃತಿಗೆ ಒಳ್ಳೇದೆ. ಕಾಡಿನಲ್ಲಿ ಬಿದ್ದಂತ ಒಣ ಮರಗಳನ್ನ ಗೊಬ್ಬರ ಮಾಡುತ್ತೆ, ಓಕೆ. ಆದ್ರೆ ನಮ್ಮ ಮನೆ ಮಂಚ ಕಪಾಟು ಬಾಗಿಲಿಗೆ ಬಂದಾಗ ಅದ್ ಯಾಕೋ ಯಾಕ್ ಬಂದಿದೆ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗೆದ್ದಲು ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳ್ಕೊಳ್ಳೋಣವಾ? ನನಗಂತೂ ನಿಮಗೆ ವಿಷಯ ಹೇಳೋಕೆ ಕಾತುರದಿಂದ ಕಾಯ್ತಾ ಇದ್ದೀನಿ, ಹಾಗೆ ನೀವು ಕೇಳೋಕೆ ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ಕೇಳುಗರೆ, ಈ ಗೆದ್ದಲುಗಳು ಏನಿದೆ, ಇದು ಮರ, ಕಾಗದ ಹಾಗೆ ಸಸ್ಯಜನ್ಯ ವಸ್ತುಗಳನ್ನ ತಿಂದು ಜೀವಿಸುವಂತ ಸಾಮಾಜಿಕ ಕೀಟಗಳು. ಆಂಗ್ಲ ಭಾಷೆಯಲ್ಲಿ ಇವುಗಳನ್ನ ಟರ್ಮೈಟ್ಸ್ ಅಥವಾ ಬಿಳಿ ಇರುವೆಗಳು ಅಂದ್ರೆ ವೈಟ್ ಆಂಟ್ಸ್ ಅಂತ ಕೂಡ ಕರೀತಾರೆ. ಗೆದ್ದಲಗಳು ಸಂಘ ಜೀವಿಗಳು. ಇವುಗಳ ಗುಂಪಿನಲ್ಲಿ ಮುಖ್ಯವಾಗಿ ನಾಲ್ಕು ಭಾಗಗಳಿರುತ್ತೆ. ಒಂದು ರಾಜ, ಮತ್ತೊಂದು ರಾಣಿ, ಇನ್ನೊಂದು ಕೆಲಸಗಾರರು, ಹಾಗೆ ಸೈನಿಕರು. ಕೆಲಸಗಾರರು 80% ಇರ್ತಾರೆ, ಇನ್ನು ಸೈನಿಕರು ಕೂಡ ಇರ್ತಾರೆ ಕಣ್ರಿ. ಹಾಗೆ ಇವುಗಳು ತಿನ್ನುವಂತದ್ದು ಸತ್ತ ಸಸ್ಯಜನ್ಯ ವಸ್ತುಗಳನ್ನ, ಹಾಗೆ ಒಣ ಮರಗಳನ್ನ, ಕಾಗದವನ್ನ, ಹಾಗೆ ಸೆಲ್ಯುಲೋಸ್ ಹೊಂದಿರುವ ವಸ್ತುಗಳನ್ನ ತಿನ್ನುತ್ತೆ. ಹಾಗಿದ್ರೆ ಇವುಗಳ ವಾಸಸ್ಥಾನ ಯಾವುದು? ಎಲ್ಲ ಕಡೆ ಕೂಡ ಕಾಣಿಸುತ್ತಲ್ವಾ ಅಂತ ನೀವು ಕೇಳೋದಾದ್ರೆ, ಇವುಗಳು ಮಣ್ಣಿನಿಂದ ದೊಡ್ಡ ಹೊತ್ತಗಳನ್ನ ನಿರ್ಮಿಸಿ ವಾಸ ಮಾಡುತ್ತೆ. ಸೂರ್ಯನ ಬಿಸಿಲು ಹಾಗೆ ಗಾಳಿಗೆ ಇವು ತಡೆಯೋಕಾಗೋದಿಲ್ಲ, ಆದ್ರಿಂದ ಮಣ್ಣಿನ ಪೊರೆಯನ್ನ ಕಟ್ಟಿಕೊಂಡು ಸಂಚರಿಸ್ತಾ ಇರುತ್ತೆ. ಇನ್ನು ಮಳೆಗಾಲದ ಮುಸ್ಸಂಜೆಯಲ್ಲಿ ಹಾರಾಡುವಂತ ರೆಕ್ಕೆ ಹುಳಗಳು ಗೆದ್ದಲಿನ ಸಂತಾನೋತ್ಪಾದಕಗಳಾಗಿದ್ದು ಇವುಗಳನ್ನ ಈಚಲು ಹುಳ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಸಾಕಷ್ಟು ಜನ ಈ ಗೆದ್ದಲು ನಿವಾರಣೆಗೆ ಮನೆ ಮದ್ದನ್ನು ಕೂಡ ಹುಡುಕ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಇನ್ನು ಕಾಸ್ಟ್ಲಿಯೆಸ್ಟ್ ಪೀಠೋಪಕರಣಗಳನ್ನ ತಂದಿದೀವಿ ಅಂತ ಹೇಳುವಾಗ ಅದನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಈ ಗೆದ್ದಲುಗಳು ಅದನ್ನೆಲ್ಲ ಹಾಳು ಮಾಡುತ್ತೆ. ಹಾಗಿದ್ರೆ ಈ ಗೆದ್ದಲುಗಳ ಜೀವನ ಶೈಲಿ ಇದೆಯಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವುಗಳ ಇಂಪಾರ್ಟೆನ್ಸ್ ಕೂಡ ಅಷ್ಟೇನೆ ಇದೆ. ಹಾಗಿದ್ರೆ ಗೆದ್ದಲು ಹುಳಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಗೆದ್ದಲು ಹುಳಗಳ ಬಗ್ಗೆ ಮಾತಾಡೋಣ ಅಂತ. ಇದನ್ನ ಗೆದ್ದಲುಗಳು ಅಂತ ಕೂಡ ಕರೀತಾರೆ, ಆದ್ರೆ ಇವುಗಳ ಜೀವನ ಶೈಲಿ ತುಂಬಾ ವಿಭಿನ್ನವಾಗಿದೆ ಆಯ್ತಾ. ಈ ಗೆದ್ದಲುಗಳಲ್ಲೇ ಮೂರ್ನಾಲ್ಕು ಬಗೆ ಇದೆ ಅಂತ ಹೇಳಿದೆ. ಅದರಲ್ಲಿ ರಾಜ, ರಾಣಿ, ಕೆಲಸಗಾರರು ಹಾಗೆ ಸೈನಿಕರು ಇರ್ತಾರೆ. ಇನ್ನು ರಾಣಿ ಗೆದ್ದಲಗಳ ಬಗ್ಗೆ ಮಾತಾಡೋದಾದ್ರೆ ಇದನ್ನ ಕ್ವೀನ್ ಟರ್ಮೈಟ್ ಅಂತ ಕರೀತಾರೆ. ಈ ಗೆದ್ದಲ ಕೋಟೆಯ ಅತ್ಯಂತ ಪ್ರಮುಖ ಜೀವಿ. ಹೌದು, ರಾಣಿ ಗೆದ್ದಲು ದಿನವೊಂದಕ್ಕೆ ಸಾವಿರಾರು ಮೊಟ್ಟೆಗಳನ್ನ ಇಡಬಲ್ಲದು. ಹಾಗೇನೆ ಬೇರೆ ಗೆದ್ದಲುಗಳಿಗಿಂತ ಇದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತೆ. ಇನ್ನು ಇದರ ಆಯಸ್ಸು 15-25 ವರ್ಷಗಳವರೆಗೆ ಇರುತ್ತೆ. ಸೊ ಕೇಳ್ತಾ ಇದ್ರಲ್ಲ, ಈ ರಾಣಿ ಗೆದ್ದಲು ಏನಿದೆ, ಈ ಒಂದು ಜೀವಿಗಳಲ್ಲೇ ದೊಡ್ಡದಾಗಿದ್ದು ಜೊತೆಗೆ ಇದರ ಆಯಸ್ಸು ಕೂಡ 15-25 ವರ್ಷಗಳವರೆಗೆ ಇರುತ್ತೆ. ಇನ್ನು ಈ ಗೆದ್ದಲುಗಳ ಪ್ರಮುಖ ರಾಣಿ ಅಂತಾನೆ ಇದನ್ನ ಕರಿಬಹುದು. ಹಾಗೆ ಕೆಲಸಗಾರ ಗೆದ್ದಲುಗಳ ಬಗ್ಗೆ ಮಾತಾಡೋದಾದ್ರೆ ಇವುಗಳು ವರ್ಕರ್ಸ್ ಆಯ್ತಾ. ಇವು ಸಂಪೂರ್ಣ ಗುಂಪಿಗೆ ಆಹಾರವನ್ನ ಸಂಗ್ರಹಿಸುತ್ತೆ. ಇನ್ನು ಹುತ್ತವನ್ನ ಕಟ್ಟೋದಾಗಿರ್ಬೋದು, ರಾಣಿ ಮರಿಗಳ ಯೋಗಕ್ಷೇಮ ನೋಡ್ಕೊಳ್ಳುವ ಕೆಲಸ ಮಾಡುತ್ತೆ. ಇವುಗಳಿಗೆ ಕಣ್ಣುಗಳು ಇರುವುದಿಲ್ಲ, ಇದು ವಿಶೇಷ ಅಲ್ವಾ. ಕಣ್ಣುಗಳಿಲ್ಲ ಅಂದ್ರೂ ಕೂಡ ಆಹಾರವನ್ನ ಸಂಗ್ರಹಿಸಿ ರಾಣಿ ಮರಿಗಳ ಯೋಗಕ್ಷೇಮವನ್ನ ನೋಡ್ಕೊಳ್ಳುತ್ತೆ, ರಾಣಿ ಮರಿಗಳನ್ನ ಜೋಪಾನ ಮಾಡುತ್ತೆ. ಇದು ಈ ಕೆಲಸಗಾರ ಗೆದ್ದಲುಗಳ ಕೆಲಸವಾಗಿರುವಂತದ್ದು. ಇನ್ನು ಸೈನಿಕ ಗೆದ್ದಲುಗಳು ಇದೇನ್ ಮಾಡುತ್ತೆ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ ಅದಕ್ಕೂ ಉತ್ತರವನ್ನ ನೀಡ್ತೀನಿ. ಇವುಗಳ ತಲೆ ದೊಡ್ಡದಾಗಿದ್ದು ಬಲವಾದ ದವಡೆಗಳನ್ನ ಹೊಂದಿರುತ್ತೆ. ಹುತ್ತ ಅಥವಾ ಗುಂಪಿನ ಮೇಲೆ ಇರುವೆಗಳು ಅಥವಾ ಬೇರೆ ಕೀಟಗಳು ದಾಳಿ ಮಾಡಿದಾಗ ಇವುಗಳೇ ರಕ್ಷಣೆ ನೀಡುತ್ತೆ. ಸೈನಿಕನಂತೆ ನಿಂತು ತನ್ನ ಸೇನೆಯನ್ನ ಸುರಕ್ಷಿತ ಮಾಡುತ್ತೆ. ಇದು ಈ ಸೈನಿಕ ಗೆದ್ದಲುಗಳ ಕೆಲಸ. ಹಾಗೆ ವಿಶೇಷವಾಗಿ ಪರಿಸರದಲ್ಲಿ ಗೆದ್ದಲುಗಳ ಪ್ರಾಮುಖ್ಯತೆ ಸಾಕಷ್ಟು ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ತನ್ನದೇ ಆದಂತಹ ಕರ್ತವ್ಯ ಇರುತ್ತೆ. ಹಾಗೆ ಎಲ್ಲಾ ಜೀವಿಗಳು ಕೂಡ ಈ ಭೂಮಿ ಮೇಲೆ ಬದುಕೋಕೆ ಅರ್ಹತೆಯನ್ನ ಪಡ್ಕೊಂಡಿದೆ ಅಂತ. ಹಾಗೆ ಗೆದ್ದಲುಗಳು ಕೇವಲ ನಾಶಕಗಳಲ್ಲ, ಪ್ರಕೃತಿಯಲ್ಲಿ ಇವುಗಳ ಪಾತ್ರ ಬಹುದೊಡ್ಡದು. ಹೇಗೆ ಅಂತ ನೀವು ಕೇಳೋದಾದ್ರೆ, ನೈಸರ್ಗಿಕ ಮರುಬಳಕೆ ರೀಸೈಕ್ಲಿಂಗ್ ಮಾಡೋದ್ರಲ್ಲಿ ಇದು ಒಳ್ಳೆ ಸ್ಥಾನವನ್ನ ಪಡ್ಕೊಂಡಿದೆ. ಕಾಡುಗಳಲ್ಲಿ ಬಿದ್ದಿರುವಂತಹ ಒಣ ಮರ, ಒಣ ಎಲೆಗಳನ್ನ ತಿಂದು ಮಣ್ಣಿಗೆ ಉಪಯುಕ್ತ ಗೊಬ್ಬರವನ್ನ ನೀಡುತ್ತೆ. ಇಲ್ಲಾಂದ್ರೆ ಕಾಡಲ್ಲೆಲ್ಲ ಯಾರು ಗೊಬ್ಬರ ಹಾಕಕ್ ಹೋಗೋದಿಲ್ಲ ಅಲ್ವಾ. ಆದ್ರೆ ಕಾಡಲ್ಲಿ ಬಿದ್ದಿರುವಂತಹ ಒಣ ಮರವನ್ನ, ಒಣ ಎಲೆಗಳನ್ನ ತಿಂದು ಮಣ್ಣಿಗೆ ಬೇಕಾಗಿರುವಂತಹ ಗೊಬ್ಬರವನ್ನ ನೀಡೋ ಕೆಲಸ ಈ ಗೆದ್ದಲುಗಳು ಮಾಡುತ್ತೆ. ಇನ್ನು ಮಣ್ಣಿನ ಫಲವತ್ತತೆ, ಇದ್ರ ಬಗ್ಗೆ ಮಾತಾಡಲೇಬೇಕು. ಇವು ಭೂಮಿಯ ಅಡಿಯಲ್ಲಿ ಸುರಂಗಗಳನ್ನ ಮಾಡೋದ್ರಿಂದ ಮಣ್ಣಿಗೆ ಗಾಳಿಯಾಡೋಕೆ ಸಹಾಯವಾಗಿ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ಇದಕ್ಕೆ ಮುಖ್ಯ ಕಾರಣ ಗೆದ್ದಲುಗಳು. ಇನ್ನು ಕೃಷಿ ಹಾಗೆ ಮನೆಗಳಲ್ಲಿ ಕೆಲವೊಮ್ಮೆ ಈ ಗೆದ್ದಲುಗಳು ಹಾನಿ ಮಾಡುತ್ತೆ, ಆದ್ರೂ ಇವುಗಳ ಕೆಲಸ ತುಂಬಾ ಪ್ರಮುಖವಾಗಿದೆ ಅಲ್ವಾ. ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡುವಂಥದ್ದು, ಜೊತೆಗೆ ನೈಸರ್ಗಿಕ ಮರುಬಳಕೆಯಾಗಿ ಗೊಬ್ಬರವಾಗಿ ಮಾಡುತ್ತೆ. ಮಣ್ಣಿನ ಸುರಕ್ಷತೆ ಬಗ್ಗೆ ಮಾತಾಡುವಾಗ ನಾವು ಗೆದ್ದಲವನ್ನ ನೆನಪು ಮಾಡ್ಕೊಳ್ಳೇಬೇಕು. ಹಾಗೆಯೇ ಮನೆಯಲ್ಲಿ ಗೆದ್ದಲುಗಳು ಹೆಚ್ಚಾಗಿದ್ರೆ ಏನ್ ಮಾಡ್ಬೇಕು ಅರ್ಪಿತಾ? ನಮಗಂತೂ ಸಾಕಾಗೋಗಿದೆ ಇದ್ರ ಕಡೆಯಿಂದ ಅಂತ ನೀವೇನಾದ್ರು ಕೇಳಿಸಿದ್ರೆ ಅದಕ್ಕೂ ಕೂಡ ಒಂದೆರಡು ಟಿಪ್ಸ್ ಅನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಕೃತಿಗೆ ಒಳ್ಳೆಯದನ್ನೇ ಬಯಸುವಂತಹ ಒಂದು ಜೀವಿ ಅದು ಗೆದ್ದಲು. ಆದರೆ ನಮಗೆ ಒಂದಿಷ್ಟು ಕಾಟವನ್ನ ಕೊಡುವಂತಹ ಜೀವಿ ಅಂತ ಕೂಡ ಹೇಳ್ಬೋದು. ಈ ಗೆದ್ದಲ ಬಗ್ಗೆ ಮಾತಾಡ್ತಿದ್ದೆ. ಹಾಗೆ ಕೇಳುಗರೆ, ಕೆಲವರು ಈ ಗೆದ್ದಲುಗಳನ್ನ ಹೇಗೆ ನಿವಾರಣೆ ಮಾಡೋದು ಅನ್ನೋ ಯೋಚನೆ ಎಲ್ಲ ಇರ್ತಾರೆ, ಆಯ್ತಾ. ಅವರಿಗಾಗಿ ಒಂದಿಷ್ಟು ಟಿಪ್ಸ್ ನ ನೀಡೋದಾದ್ರೆ, ಬೋರಿಕ್ ಆಸಿಡ್ ಮ್ಯಾಜಿಕ್. ಹೌದು, ಗೆದ್ದಲು ಎಲ್ಲಿದೆ ಅಂತ ಗೊತ್ತಾದ ತಕ್ಷಣ ಬೋರಿಕ್ ಆಸಿಡ್ ಪೌಡರ್ ನ ನೀರಲ್ಲಿ ಬೆರೆಸಿ ಸ್ಪ್ರೇ ಮಾಡಿದ್ರೆ ಗೆದ್ದಲ ಸೈನ್ಯ ನಾಶವಾಗುತ್ತೆ. ಇನ್ನು ಸೂರ್ಯನ ಬೆಳಕು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಸ್ತುವಿಗೆ ಗೆದ್ದಲು ಹಿಡಿದಿದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಚೆನ್ನಾಗಿ ಬಿಸಿಲಿರುವ ಜಾಗದಲ್ಲಿ ಒಂದೆರಡು ದಿನ ಇಟ್ಬಿಡಿ. ಬಿಸಿಲಿನ ತಾಪಕ್ಕೆ ಗೆದ್ದಲು ಓಡೋಗ್ಬಿಡತ್ತೆ, ಯಾಕಂದ್ರೆ ಗೆದ್ದಲಿಗೂ ಬಿಸಿಲಿಗೂ ಆಗ ಬರಲ್ಲ. ಇನ್ನು ಮನೆಯ ಗೋಡೆಗಳಲ್ಲಿ ನೀರು ಸೋರೋದು ಅಥವಾ ತೇವಾಂಶ ಇದ್ರೆ ಗೆದ್ದಲಿಗೆ ಹಬ್ಬ. ಅದಕ್ಕೆ ಆ ಜಾಗವೇ ಸಿಗದ ಹಾಗೆ ಡ್ರೈ ಆಗಿಡಿ. ತೇವಾಂಶ ಇರುವ ಜಾಗದಿಂದ ಹೆಚ್ಚು ದೂರ ಇಡಿ, ಅಂದ್ರೆ ತೇವಾಂಶ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಇನ್ನು ಕೃಷಿ ಬಂಧುಗಳಿಗೆ ನಿಮ್ಮ ಜಮೀನಲ್ಲಿ ಗೆದ್ದಲದ ಕಾಟ ಇದ್ರೆ ಕೃಷಿ ಇಲಾಖೆಯಿಂದನೇ ಸಿಗುವಂತಹ ಇಮಿಡಾಕ್ಲೋಪ್ರಿಡ್ ನಂತಹ ಸೂಕ್ತ ರಾಸಾಯನಿಕಗಳನ್ನ ಬಳಸ್ಬೋದು. ಅದು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಇರ್ಲಿ, ಓಕೆನಾ. ಮೇಲ್ನೋಟಕ್ಕೆ ಈ ಗೆದ್ದಲುಗಳು ಹಾನಿಕಾರಕ ಕೀಟಗಳಂತೆ ಕಂಡ್ರೂ ಕೂಡ ಪ್ರಕೃತಿ ಹಾಗೆ ಪರಿಸರದ ಸಮತೋಲನಕ್ಕೆ ಇವು ಅತ್ಯಂತ ಉಪಕಾರಿ ಕೂಡ. ಹೌದು ಕೇಳುಗರೆ, ಇವುಗಳನ್ನ ಪ್ರಕೃತಿಯ ನೈಸರ್ಗಿಕ ಶುಚಿಗೊಳಿಸುವಿಕೆ ಏಜೆಂಟ್ಗಳು ಅಂತ ಕೂಡ ಕರೀತಾರೆ. ನೇಚರ್ಸ್ ಕ್ಲೀನರ್ಸ್ ಅಂತ ಕೂಡ ಕರೀತಾರೆ. ಪರಿಸರಕ್ಕೆ ಗೆದ್ದಲುಗಳು ನಿಜವಾಗ್ಲೂ ಉಪಯೋಗಕಾರಿನೇ. ನಾನಾಗ್ಲೇ ಹೇಳ್ದ ಹಾಗೆ ಒಣ ಮರವನ್ನ ತ್ಯಾಜ್ಯಗಳನ್ನ ವಿಘಟನೆ ಮಾಡುತ್ತೆ. ಕಾಡಿನಲ್ಲಿ ಬಿದ್ದಿರುವಂತಹ ಒಣ ಮರ ಆಗಿರ್ಬೋದು, ಒಣಗಿದ ಕೊಂಬೆಗಳು ಹಾಗೆ ಬಿದ್ದ ಎಲೆಗಳನ್ನ ತಿಂದು ಅವುಗಳನ್ನ ಜೀರ್ಣಿಸಿಕೊಳ್ಳುವ ಅಪರೂಪದ ಸಾಮರ್ಥ್ಯ ಗೆದ್ದಲುಗಳಿಗಿವೆ. ಇನ್ನು ಇವು ಒಣ ಮರಗಳನ್ನ ತಿನ್ನದೇ ಇದ್ದಿದ್ರೆ ಕಾಡುಗಳಲ್ಲಿ ಒಣ ತ್ಯಾಜ್ಯಗಳ ರಾಶಿನೇ ಬಿದ್ದು ಹೊಸ ಸಸ್ಯಗಳು ಬೆಳೆಯೋಕೆ ಜಾಗನೇ ಇರ್ತಾ ಇರ್ಲಿಲ್ಲ. ಒಂದ್ ಕ್ಷಣ ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಸ್ವಲ್ಪ ನಮಗೆ ತೊಂದರೆ ಕೊಡುವಂತಹ ಗೆದ್ದಲು ಪರಿಸರಕ್ಕೆ ಎಷ್ಟು ಉಪಕಾರಿಯಾಗಿದೆ ಅಂತ. ಇನ್ನು ಗೆದ್ದಲುಗಳು ಒಣ ಮರ ಹಾಗೆ ಸಸ್ಯಜನ್ಯ ತ್ಯಾಜ್ಯಗಳನ್ನ ತಿಂದು ವಿಸರ್ಜಿಸುವಂತಹ ಮಲ ನೈಟ್ರೋಜನ್, ಫಾಸ್ಫರಸ್ ಹಾಗೆ ಪೊಟಾಶಿಯಂ ನಂತಹ ಪೋಷಕಾಂಶಗಳಿಂದ ಕೂಡಿರುತ್ತೆ. ಇದು ಮಣ್ಣನ್ನ ಫಲವತ್ತಾಗಿಸುತ್ತೆ. ನೋಡಿ, ಗೆದ್ದಲಿನ ಮಲ ಕೂಡ ಪ್ರಯೋಜನಕಾರಿ ಪರಿಸರಕ್ಕೆ. ಇವು ಕಟ್ಟುವ ಹುತ್ತದ ಮಣ್ಣು ಇತರ ಸಾಮಾನ್ಯ ಮಣ್ಣಿಗಿಂತ ಹೆಚ್ಚು ಸತ್ವಯುತವಾಗಿರುತ್ತೆ. ಹಾಗೆ ಗೆದ್ದಲುಗಳು ಮಣ್ಣಿನ ಅಡಿಯಲ್ಲಿ ಲಕ್ಷಾಂತರ ಸಣ್ಣ ಸಣ್ಣ ಸುರಂಗಗಳನ್ನ ಮಾಡುತ್ತೆ. ಇದರಿಂದ ಮಣ್ಣಿನೊಳಗೆ ಗಾಳಿ ಸುಲಭವಾಗಿ ಸಂಚರಿಸುತ್ತೆ. ಇನ್ನು ಮಳೆಯ ನೀರು ಭೂಮಿಯ ಆಳಕ್ಕೆ ಇಂಗೋಕೆ ಈ ಸುರಂಗ ಮಾರ್ಗಗಳು ಸಹಾಯ ಮಾಡುತ್ತೆ. ಇದರಿಂದ ಅಂತರ್ಜಲದ ಮಟ್ಟ ಹೆಚ್ಚುತ್ತೆ, ಇನ್ನು ಮಣ್ಣಿನ ಸವೆತ ಕಡಿಮೆಯಾಗುತ್ತೆ. ನಮಗೆ ಯಾರಿಗೂ ಕಾಣದೇ ಇರುವಂತಹ ಈ ಗೆದ್ದಲು ಪರಿಸರದಲ್ಲಿ ಇಷ್ಟು ದೊಡ್ಡ ಪಾತ್ರವನ್ನ ವಹಿಸಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಡೋ ವಿಷಯನೇ ಅಲ್ವಾ? ಹೌದು ಕೇಳುಗರೆ, ಆಹಾರ ಸರಪಳಿಯ ಪ್ರಮುಖ ಕೊಂಡಿ ಈ ಗೆದ್ದಲುಗಳು. ಹೌದು, ಗೆದ್ದಲುಗಳು ಹಾಗೆ ಅವುಗಳ ಮರಿಗಳು, ಮುಖ್ಯವಾಗಿ ಮಳೆಗಾಲದಲ್ಲಿ ಬರುವಂತಹ ಈಚಲು ಹುಳುಗಳು ಅನೇಕ ಜೀವಿಗಳಿಗೆ ಮುಖ್ಯ ಆಹಾರವಾಗಿದೆ. ಇನ್ನು ಕರಡಿ, ಇರುವೆಗಳು, ಹಾವುಗಳು, ಜೇಡ, ಕಪ್ಪೆ, ಪಲ್ಲಿ, ಇನ್ನು ವಿವಿಧ ಜಾತಿಯ ಪಕ್ಷಿಗಳಿಗೆ ಗೆದ್ದಲುಗಳು ಪೌಷ್ಟಿಕ ಆಹಾರವನ್ನ ಒದಗಿಸುತ್ತೆ. ಇನ್ನು ಒಣ ಹಾಗೆ ಶೀತಲ ಪ್ರದೇಶಗಳಲ್ಲಿನ ಮಣ್ಣಿನ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಮೂಲಕ ಸಸ್ಯಗಳು ಒಣಗದಂತೆ ನೋಡಿಕೊಳ್ಳುತ್ತೆ. ಬರಗಾಲದ ಸಮಯದಲ್ಲಿ ಸಸ್ಯಗಳು ಬದುಕೋಕೆ ಗೆದ್ದಲಗಳ ಹುತ್ತ ಹಾಗೆ ಸುರಂಗಗಳು ನೆರವಾಗುತ್ತೆ. ನಾವು ವಾಸಿಸುವಂತಹ ಮನೆಗಳಲ್ಲಿ ಗೆದ್ದಲು ಹಿಡಿದ್ರೆ ಅದು ಹಾನಿಕಾರಕ, ಆದ್ರೆ ಕಾಡು ಹಾಗೆ ಪ್ರಕೃತಿಯಲ್ಲಿ ಗೆದ್ದಲು ಇಲ್ಲದಿದ್ರೆ ನಿಸರ್ಗದ ನೈರ್ಮಲ್ಯ ಜೊತೆಗೆ ಮಣ್ಣಿನ ಜೀವಸತ್ವವೇ ನಶಿಸಿ ಹೋಗುತ್ತೆ ಅಲ್ವಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗೆದ್ದಲು ಹುಳಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕೇಳುಗರೆ, ಕಾರ್ಯಕ್ರಮ ಹೇಗನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
2: ಹೌದಾ, ಅದ್ ಹೇಗೆ?
3: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849648.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ,
4: ಉತ್ತರಾಖಂಡದ ಗಂಗೋತ್ರಿ ದೇವಾಲಯದ ಬಗ್ಗೆ. ಗಂಗಾದೇವಿಗೆ ಸಮರ್ಪಿತವಾದ ಅತ್ಯಂತ ಪ್ರಸಿದ್ಧ ಹಾಗೆ ಪವಿತ್ರವಾದ ಹಿಂದೂ ಪುಣ್ಯ ಕ್ಷೇತ್ರವಾಗಿದೆ. ಇದು ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 3,100 ರಿಂದ 3,400 ಮೀಟರ್ ಎತ್ತರದಲ್ಲಿ ಇದೆ. ಇದು ಉತ್ತರಾಖಂಡದ ಛೋಟಾ ಚಾರ್ಧಾಮ್ ಯಾತ್ರೆಯ ಪ್ರಮುಖ ಸ್ಥಳವಾಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಹಾಗೆ ಬದರೀನಾಥವನ್ನ ಚಾರ್ಧಾಮ್ ಅಂತ ಹೇಳಿ ಕರಿತೀವಲ್ವಾ, ಅದರಲ್ಲಿ ಗಂಗೋತ್ರಿ ಕೂಡ ಒಂದಾಗಿದೆ. ಈ ದೇವಾಲಯವನ್ನ 18ನೇ ಶತಮಾನದಲ್ಲಿ ಗೂರ್ಖಾ ಜನರಲ್ ಅಮರ್ ಸಿಂಗ್ ತಾಪಾ ಅವರು ನಿರ್ಮಿಸಿದ್ರು. ಹಾಗೆ ಈ ಒಂದು ಸ್ಥಳಕ್ಕೆ ಅನೇಕ ದಂತ ಕಥೆಗಳು ಕೂಡ ಇದೆ. ಸೊ ಹಾಗಿದ್ರೆ ಗಂಗೋತ್ರಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರೋದು ಗಂಗೋತ್ರಿಯ ಬಗ್ಗೆ. ಸೊ ಹಾಗಿದ್ರೆ ಗಂಗೋತ್ರಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಆಗ್ಲೇ ಹೇಳ್ದ ಹಾಗೆ ಗಂಗೋತ್ರಿಯು ಒಂದು ಧಾರ್ಮಿಕ ಕೇಂದ್ರವಾಗಿದ್ದು ಸಾಕಷ್ಟು ಸಂಖ್ಯೆಯ ಭಕ್ತರು ಇಲ್ಲಿಗೆ ಪ್ರವಾಸವನ್ನ ಬರ್ತಾರೆ. ಉತ್ತರ ಕಾಶಿಯಲ್ಲಿರುವ ತೀರ್ಥಯಾತ್ರೆಯ ತಾಣದಲ್ಲಿ ಇದು ಕೂಡ ಒಂದಾಗಿದೆ. ಆಗ್ಲೇ ಹೇಳ್ತಾ ಇದೆ ಹಾಗೆ ಭಾರತದ ಉತ್ತರಾಖಂಡದ ಹಿಮಾಲಯದಲ್ಲಿ ಈ ಒಂದು ಗಂಗೋತ್ರಿ ಇದೆ ಅನ್ನುವುದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಗಂಗೋತ್ರಿಗೆ ಇರುವಂತಹ ಒಂದು ಪೌರಾಣಿಕ ಕಥೆ ಏನು, ಸ್ಥಳ ಪುರಾಣ ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ರಾಜ ಭಗೀರಥಿಯ ತಪಸ್ಸನ್ನ ಅನುಸರಿಸಿ ಗಂಗಾದೇವಿಯು ತನ್ನ ಪೂರ್ವಜರ ಪಾಪವನ್ನ ತೊಳೆದುಕೊಳ್ಳಲು ತನ್ನನ್ನ ನದಿಯನ್ನಾಗಿ ಪರಿವರ್ತಿಸಿಕೊಂಡ್ಲು ಅಂತ ಹೇಳಿ ಪುರಾಣ ಕಥೆ ಹೇಳುತ್ತೆ. ಗಂಗಾ ಹೊರಹೊಮ್ಮುವ ಹಿಮಾಲಯದ ಹಿಮ ನದಿಯನ್ನ ಭಗೀರಥ ಅಂತ ಹೇಳಿ ಕರೆಯಲಾಗುತ್ತೆ. ದೇವಪ್ರಯಾಗ್ ನದಿ ಹಾದು ಹೋಗಿ ಅಲಕಾನಂದ ನದಿಯಲ್ಲಿ ವಿಲೀನಗೊಂಡು ನಂತರ ಗಂಗಾ ಎಂಬ ಹೆಸರನ್ನ ಪಡೆದುಕೊಂಡಿದೆ. ಗಂಗೆಯು ಹರಿಯಲು ಪ್ರಾರಂಭಿಸಿದಾಗ ತಾಯಿಯ ಹರಿವನ್ನ ತಡೆದುಕೊಳ್ಳೋದಕ್ಕೆ ಭೂಮಿಯ ಮೇಲೆ ಇರೋರಿಗೆ ಯಾರಿಗೂ ಕೂಡ ಸಾಧ್ಯವಾಗುವುದಿಲ್ಲ. ಅದು ಇಡೀ ಗ್ರಹವನ್ನ ಅಳಿಸಿ ಹಾಕುವ ಶಕ್ತಿಯನ್ನ ಹೊಂದಿರುತ್ತೆ. ಅಷ್ಟು ಜೋರಾಗಿ ಗಂಗೆ ಹರಿತಾ ಇರ್ತಾಳೆ. ಆ ಸಮಯದಲ್ಲಿ ಶಿವನು ಗಂಗಾ ದಸರಾ ದಿನದಂದು ತನ್ನ ಶೌರ್ಯದಿಂದ ಗಂಗೆಯನ್ನ ತನ್ನ ಜಟೆಯಲ್ಲಿ ಬಂಧಿಸಿಡ್ತಾನೆ. ಗಂಗೋತ್ರಿಯಲ್ಲಿ ತನ್ನ ಕೂದಲಿನ ಒಂದು ಎಳೆಯನ್ನ ಬಿಡುಗಡೆ ಮಾಡ್ತಾನೆ. ಗಂಗಾ ನಂತರ ಇಲ್ಲಿಂದ 12 ಹೊಳೆಗಳ ನೀರಿನ ರೂಪದಲ್ಲಿ ಹರಿಯುತ್ತೆ. ನಂತರ ಇದನ್ನ ಅದರ ಉಪನದಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಗಂಗೋತ್ರಿ ಉತ್ತರಾಖಂಡ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯ ಈ ಪಟ್ಟಣವು ನಿಜವಾಗಿಯೂ ಪ್ರಯಾಣಿಕರು, ಪಾದಯಾತ್ರಿಗಳು ಮತ್ತೆ ಹೆಚ್ಚಿನವರಿಗೆ ಸ್ವರ್ಗವಾಗಿದೆ ಅಂತ ಹೇಳಬಹುದು. ಇದು ಹಿಂದೂ ಯಾತ್ರಿಗಳಿಗೆ ಗಂಗೋತ್ರಿ ಎಂದು ಪರಿಗಣಿಸುವ ಪವಿತ್ರ ನದಿಯ ದಡದಲ್ಲಿರುವುದಕ್ಕೆ ಪವಿತ್ರವಾದದ್ದು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಗಂಗಾ ನದಿಯ ಉಗಮ ಸ್ಥಳವಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗಿದ್ರೆ ಗಂಗೋತ್ರಿಯ ಬಗ್ಗೆ, ಇಲ್ಲಿನ ಇನ್ನೊಂದಿಷ್ಟು ವಿಶೇಷತೆಯ ಬಗ್ಗೆ, ಹಾಗೆ ಗಂಗೋತ್ರಿಗೆ ಹೋಗ್ಲಿಕ್ಕೆ, ಭೇಟಿಯನ್ನ ನೀಡ್ಲಿಕ್ಕೆ ಯಾವ ಟೈಮ್ನಲ್ಲಿ ಹೋದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಗಂಗೋತ್ರಿಯ ಬಗ್ಗೆ. ಹಾಗೆಯೇ ಗಂಗೋತ್ರಿಯ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಗಂಗೋತ್ರಿಯ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗಂಗೋತ್ರಿ ವರ್ಷದ ಬಹುಪಾಲು ತಣ್ಣಗೇನೆ ಇರುತ್ತೆ. ಆದಾಗ್ಯೂ ಈ ಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಸೂಕ್ತ ಸಮಯ ಅಂತ ಹೇಳಿದ್ರೆ ಏಪ್ರಿಲ್ ನಿಂದ ಜೂನ್ ಮತ್ತೆ ಸೆಪ್ಟೆಂಬರ್ ನಿಂದ ಅಕ್ಟೋಬರ್ ವರೆಗೆ. ಗಂಗೋತ್ರಿಯಲ್ಲಿ ಬೇಸಿಗೆ ಸಾಕಷ್ಟು ಆಹ್ಲಾದಕರವಾಗಿರುತ್ತೆ. ಪವಿತ್ರ ಮಂದಿರಕ್ಕೆ ಭೇಟಿಯನ್ನ ನೀಡೋದಕ್ಕೆ ಸೂಕ್ತವಾದ ಸಮಯವಾಗಿದೆ. ಮಳೆಗಾಲವು ಭಾರಿ ಮಳೆಯಿಂದ ಕೂಡಿರುತ್ತೆ, ಮತ್ತೆ ಆ ಸಮಯದಲ್ಲಿ ಅಲ್ಲಿಗೆ ಹೋಗುವುದು ಕಷ್ಟಕರವಾಗಿರುತ್ತೆ. ಚಳಿಗಾಲವು ತಣ್ಣಗಿನ ವಾತಾವರಣ ಹೆಚ್ಚಾಗಿ ಇರುತ್ತೆ. ಈ ಸ್ಥಳಕ್ಕೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯವಾಗಿ ಇರೋದಿಲ್ಲ. ಹಾಗೆ ಗಂಗೋತ್ರಿ ಮತ್ತೆ ಹತ್ತಿರ ಇರುವಂತಹ ಕೆಲವು ಪ್ಲೇಸ್ಗಳು ಅಂತ ಹೇಳಿದ್ರೆ, ಗೋಮುಖ ಭಗೀರಥ ನದಿಯ ಮೂಲವನ್ನ ಗಂಗಾ ನದಿಯ ನಿಜವಾದ ಮೂಲವೆಂದು ಪರಿಗಣಿಸಲಾಗುತ್ತೆ. ಈ ಪ್ರದೇಶವು ಶಾಂತಿಯುತ ಮತ್ತೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಸ್ಥಳವಾಗಿದೆ. ಮೌಂಟೇನ್ ಅದ್ಭುತ ನೋಟವನ್ನ ನೋಡಬಹುದು. ಶಿವಲಿಂಗ್ ಮತ್ತೆ ಭಗೀರಥಿ ಪರ್ವತಗಳು ಮತ್ತೆ ಗಂಗೋತ್ರಿಯಿಂದ 18 kilometers ಚಾರಣದ ನಂತರ ಇಲ್ಲಿಗೆ ಹೋಗಬಹುದಾಗಿದೆ. ಹಾಗೆ ತಪೋವನ, ಇದು ಕೂಡ ತುಂಬಾನೇ ಶಾಂತಿಯುತವಾದಂತಹ ಒಂದು ಪ್ರವಾಸಿ ತಾಣವಾಗಿದೆ. ಈ ತಪೋವನವು ಸಮುದ್ರ ಮಟ್ಟದಿಂದ 4,463 meters ಅಡಿ ಎತ್ತರದಲ್ಲಿ ಇದೆ. ತಪೋವನ ಉತ್ತರಾಖಂಡದ ಬೆಟ್ಟಗಳ ಶಿವಲಿಂಗ ಶಿಖರಕ್ಕೆ ಬೇಸ್ ಕ್ಯಾಂಪ್ ಆಗಿದೆ. ತಪೋವನ ಹುಲ್ಲುಗಾವಲುಗಳಿಂದ ಭಗೀರಥಿ ಶಿಖರಗಳ ಸುಂದರ ನೋಟವನ್ನು ಸಹ ನೋಡಬಹುದು. ಪ್ರತಿ ವರ್ಷ ಈ ಸ್ಥಳವನ್ನ ಪರ್ವತಾರೋಹಣ ಮತ್ತೆ ಚಾರಣದಂತಹ ಸಾಹಸ ಚಟುವಟಿಕೆಗಳಿಗಾಗಿ ವಿದೇಶಿಯರು ಸೇರಿದಂತೆ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಹಾಗಿದ್ರೆ ಗಂಗೋತ್ರಿಯನ್ನ ತಲುಪೋದು ಹೇಗೆ ಅಂತ ಕೇಳಿದ್ರೆ, ಗಂಗೋತ್ರಿಯನ್ನ ತಲುಪೋದು ಅಷ್ಟೇನು ಕಷ್ಟವಾಗಿಲ್ಲ. ಇಲ್ಲಿಗೆ ನಾವು ವೆಹಿಕಲ್ ನ ಮೂಲಕ ಹೋಗಬಹುದು, ಹಾಗೆ ಟ್ರೈನ್ ಕೂಡ ಇಲ್ಲಿ ಇದೆ, ಹಾಗೇನೆ ಫ್ಲೈಟ್ ಮೂಲಕ ಕೂಡ ಹೋಗಬಹುದಾಗಿದೆ. ನೀವು ಫ್ಲೈಟ್ ಮೂಲಕ ಹೋಗ್ತೀರಾ ಅಂತ ಹೇಳಿದ್ರೆ, ಡೆಹರಾಡೋನ್ ಅಲ್ಲಿ ಗ್ರ್ಯಾಂಡ್ ವಿಮಾನ ನಿಲ್ದಾಣ ಇದೆ. ಇದು ಗಂಗೋತ್ರಿಗೆ ಹತ್ತಿರದಲ್ಲೇ ಇದೆ. ವಿಮಾನ ನಿಲ್ದಾಣದಿಂದ ಗಂಗೋತ್ರಿಗೆ ಟ್ಯಾಕ್ಸಿಗಳು ಮತ್ತೆ ಕ್ಯಾಬ್ಗಳು ಸುಲಭವಾಗಿ ಲಭ್ಯ ಇದೆ. ಹಾಗೆಯೇ ನೀವು ಗಂಗೋತ್ರಿ, ಯಮುನೋತ್ರಿ, ಮತ್ಸೂರಿ, ತೆಹ್ರಿ ಮುಂತಾದ ನಗರಗಳಿಗೆ ಸಾಮಾನ್ಯವಾಗಿ ಪ್ರವಾಸ ಬಸ್ಗಳು ಕೂಡ ಇದೆ. ಎಲ್ಲಾ ಸ್ಥಳಗಳಿಗೆ ಹೋಗೋದಕ್ಕೆ ಬಸ್ಗಳ ಮೂಲಕ ಕೂಡ ಹೋಗ್ಬೋದು. ಹಾಗೆ ಟ್ರೈನ್ ಕೂಡ ಅವೈಲೇಬಲ್ ಇದ್ದು ಟ್ರೈನ್ ಮೂಲಕ ಕೂಡ ಹೋಗಬಹುದಾಗಿದೆ. ಹಾಗೆ ನೀವು ಹರಿದ್ವಾರದ ಮೂಲಕ ಹೋಗಬಹುದು. ಹರಿದ್ವಾರದಿಂದ ಹೋಗ್ತೀರಾ ಅಂತ ಹೇಳಿದ್ರೆ, ದೆಹಲಿ, ಹರಿದ್ವಾರ, ಋಷಿಕೇಶ, ನರೇಂದ್ರ ನಗರ, ತೆರ್ಹಿ, ಧರಾಸು, ಬೆಂಡ್, ಉತ್ತರಕಾಶಿ, ಬಟ್ವಾರಿ, ಗಂಗ್ನಾನಿ, ಹರ್ಸಿಲ್, ಹಾಗೆ ಗಂಗೋತ್ರಿಗೆ ಹೋಗಬಹುದು. ಹಾಗೆ ಡೆಹ್ರಾಡೋನ್ ಮೂಲಕ ನೀವು ಹೋಗ್ತೀರಾ ಅಂತ ಹೇಳಿದ್ರೆ, ದೆಹಲಿಗೆ ಹೋಗಿ, ದೆಹಲಿಯಿಂದ ಡೆಹ್ರಾಡೋನ್ ಹೋಗಿ, ಮತ್ಸೂರಿ, ಚಂಬಾ, ತೆರ್ಹಿ, ಧರೂಸ್ ಬೆಂಡ್, ಉತ್ತರಕಾಶಿ, ಬಟ್ವಾರಿ, ಗಂಗ್ನಾನಿ, ಹರ್ಸಿಲ್ ಮತ್ತೆ ಗಂಗೋತ್ರಿಗೆ ಹೋಗಬಹುದಾಗಿದೆ. ಈ ಒಂದು ಮಾರ್ಗದಲ್ಲಿ ಕೂಡ ನೀವು ಹೋಗಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಗಂಗೋತ್ರಿಯ ಬಗ್ಗೆ, ಗಂಗೋತ್ರಿಯ ಒಂದು ವಿಶೇಷತೆಯ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗಿದ್ರೆ ತಪ್ಪದೆ ಈ ಒಂದು ಸ್ಥಳಕ್ಕೆ ಖಂಡಿತವಾಗ್ಲೂ ಜೀವನದಲ್ಲಿ ಒಮ್ಮೆಯಾದ್ರೂ ಹೋಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
3: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
1: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬದುಕಲ್ಲಿ ಯಾವಾಗ ಯಾವ ರೀತಿ ಹೇಗೆ ತಿರುವುಗಳು ಬರುತ್ತೆ, ತಿರುವುಗಳು ಸಿಗತ್ತೆ ಅನ್ನೋದು ಕೆಲವೊಂದು ಸಮಯದಲ್ಲಿ ಗೊತ್ತಾಗೋದಿಲ್ಲ. ಕೆಲವೊಂದು ತಿರುವುಗಳು ಖುಷಿ ಕೊಟ್ಟರೆ ಇನ್ನೂ ಕೆಲವು ತಿರುವುಗಳು ಆಘಾತವನ್ನು ನೀಡುತ್ತೆ. ಇದೇ ವಿಷಯಕ್ಕೆ ಅಂತ ಬಂದರೆ ಸ್ನೇಹಿತರೆ, ಅನಿರೀಕ್ಷಿತ ಘಟನೆ ಒಂದು, ಅನಿರೀಕ್ಷಿತ ಆಘಾತ ಒಂದು ಬದುಕನ್ನೇ ಬದಲಿಸಿ ಸಂಚಲನವನ್ನು ಉಂಟು ಮಾಡಿದಂತಹ ಒಂದು ನಿಜವಾದ ಜೀವನದ ಪ್ರಸಂಗದ ಬಗ್ಗೆ ನಾನಿದ್ದಿನ ನಿಮಗೆ ತಿಳಿಸ್ಕೊಡ್ತೀನಿ. ಅಮೆರಿಕದ ಒಂದು ಕುಟುಂಬ, ಒಬ್ಬ ಬರಹಗಾರನ ಕುಟುಂಬ. ಆ ಬರಹಗಾರನ ಹೆಸರು ಏನಪ್ಪ ಅಂದರೆ ರೇ ಗ್ರೀನ್ ಅಂತ ಆಗಿರುತ್ತೆ. ಈ ರೇ ಗ್ರೀನ್ ಮತ್ತು ಅವರ ಪುಟ್ಟ ಕುಟುಂಬ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ ಸ್ನೇಹಿತರೆ. ಸಾಮಾನ್ಯ ಅಲ್ವಾ, ಈ ಕೆಲಸ ಒತ್ತಡದ ನಡುವೆ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಸ್ಥಳಗಳಿಗೆ ವಿಸಿಟ್ ಮಾಡಿ ಒಂದಿಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳೋದು, ಜೊತೆಗೆ ಬೇರೆ ಬೇರೆ ಸ್ಥಳಗಳಿಗೆ ವಿಸಿಟ್ ಮಾಡೋದು ಮನಸ್ಸಿಗೆ ಖುಷಿ ಕೊಡುತ್ತೆ, ಒಂದು ರಿಫ್ರೆಶ್ಮೆಂಟ್ ಅಂತ ಸಿಗತ್ತೆ. ಇಲ್ಲಿ ಕೂಡ ಬರಹಗಾರರಾದ ರೇ ಗ್ರೀನ್ ಅವರು ಇಟಲಿ ದೇಶಕ್ಕೆ ಹೋಗ್ತಾರೆ ಪ್ರವಾಸಕ್ಕೆ, ಕುಟುಂಬ ಸಮೇತರಾಗಿ ಹೋಗಿರ್ತಾರೆ. ಅಲ್ಲೇ ಇಟಲಿಯಲ್ಲೇ ಒಂದು ಕಾರನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ. ಅಮೆರಿಕದಿಂದ ಹೋಗಿರ್ತಾರಲ್ವಾ, ಇಟಲಿಗೆ ಹೋಗಿ ಅಲ್ಲೇ ಒಂದು ಕಾರನ್ನು ಬಾಡಿಗೆಗೆ ತೆಗೆದುಕೊಳ್ತಾರೆ. ಆ ಕಾರನ್ನು ರೇ ಗ್ರೀನ್ ಅವರೇ ಓಡಿಸ್ತಾ ಇರ್ತಾರೆ. ಪಕ್ಕದಲ್ಲೇ ಅವರ ಹೆಂಡತಿ ಇರ್ತಾರೆ. 7 ವರ್ಷದ ಮಗ ನಿಕೋಲಸ್ ಹಿಂದಿನ ಸೀಟಲ್ಲಿ ಮಲಗಿರ್ತಾನೆ. ಪ್ರವಾಸಕ್ಕೆ ಅಂತ ಹೋದಾಗ ಅವರ ಒಂದು ಕೆಲಸ, ಕುಟುಂಬದ ಸಮಸ್ಯೆಗಳನ್ನೆಲ್ಲ ಮರೆತು ಆರಾಮಾಗಿ, ಹ್ಯಾಪಿಯಾಗಿ, ಖುಷಿ ಖುಷಿಯಾಗಿ ಅಲ್ಲಿರುವ ಒಂದು ಪ್ರಕೃತಿಯನ್ನು ಸವಿತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಊರೆಷ್ಟು ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಜಾಲಿ ಜಾಲಿಯಾಗಿ ಮಾತಾಡ್ತಾ ಆ ಸಮಯವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅವರ ಮಗ, 7 ವರ್ಷದ ಮಗ ನಿಕೋಲಸ್ ಕಾರಿನ ಹಿಂದಿನ ಸೀಟಿನಲ್ಲಿ ಮಲಗಿರ್ತಾನೆ. ಹೀಗೆ ಖುಷಿ ಖುಷಿಯಿಂದ ಆ ಪರಿಸರವನ್ನು ಎಂಜಾಯ್ ಮಾಡ್ತಾ, ಪ್ರೀತಿಯಿಂದ ಮಾತಾಡ್ತಾ, ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡ್ತಾ ಹೋಗ್ತಾ ಇರ್ತಾರೆ. ಹೀಗೆ ಹೋಗುವಂಥ ಸಮಯದಲ್ಲಿ ನಾನು ಆಗಲೇ ಹೇಳಿದೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಯಾವಾಗ ಹೇಗೆ ಯಾವ ರೀತಿ ಅನಿರೀಕ್ಷಿತ ತಿರುವುಗಳು, ಅನಿರೀಕ್ಷಿತ ಆಘಾತಗಳು, ಅನಿರೀಕ್ಷಿತ ಸಂತೋಷದ ಕ್ಷಣಗಳು ಹೇಗೆ ಉಂಟಾಗತ್ತೆ ಅಂತ ತಿಳಿಯೋದಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ರೇ ಗ್ರೀನ್ ಅವರ ಒಂದು ಫ್ಯಾಮಿಲಿಗೂ ಅನಿರೀಕ್ಷಿತವಾದ ಒಂದು ಆಘಾತ ಆಗತ್ತೆ. ಏನಪ್ಪ ಅಂದರೆ, ಇವರಿಷ್ಟು ಖುಷಿ ಖುಷಿಯಾಗಿ ಕಾರಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಗೊತ್ತಾಗೋದಿಲ್ಲ ಕಾರಿಗೆ ಬಂದೂಕಿನ ಗುಂಡುಗಳು ಬಂದಪ್ಪಳಿಸುತ್ತೆ. ಗುಂಡಿನ ದಾಳಿಗೆ ಗಾಬರಿಯಾದ ರೇ ಗ್ರೀನ್ ಅವರು ಕಾರನ್ನು ವೇಗವಾಗಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾರೆ. ಕಾರನ್ನು ಸ್ಪೀಡಾಗಿ ಓಡಿಸ್ತಾ ಹೋಗುವಂತಹ ಸಮಯದಲ್ಲಿ ರಸ್ತೆಯಲ್ಲಿ ಪೊಲೀಸ್ ವ್ಯಾನ್ ಕಾಣುತ್ತೆ. ಅಲ್ಲೇ ಕಾರನ್ನು ನಿಲ್ಲಿಸ್ತಾರೆ. ಕಾರನ್ನು ನಿಲ್ಲಿಸಿ ಗುಂಡಿನ ದಾಳಿಯ ಬಗ್ಗೆ ದೂರ್ತಾರೆ. ನಾವು ಹಿಂಗೆ ಈ ರೀತಿಯಲ್ಲಿ ಅಮೆರಿಕದಿಂದ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಬಂದಿದ್ದೀವಿ, ನಾನು ಬಾಡಿಗೆ ಕಾರನ್ನು ತೆಗೆದುಕೊಂಡು ಇಲ್ಲಿಯ ಒಂದು ಸುತ್ತಮುತ್ತಲಿನ ಪ್ಲೇಸ್ ಅನ್ನ ನೋಡಕ್ಕೆ ಹೊರಟಿದ್ದೆ. ಅಂತ ಸಮಯದಲ್ಲಿ ಎಲ್ಲಿಂದ ಗುಂಡು ಹಾರ್ ಬಂತೋ ಗೊತ್ತಿಲ್ಲ, ನಮ್ಗೆ ಯಾಕೋ ಗಾಬರಿ ಆಯ್ತು. ನಿಮ್ಮನ್ನ ನೋಡಿ ನಾನು ಕಾರ್ ನಿಲ್ಸಿದೆ ಅಂತ ಎಲ್ಲ ವಿವರಣೆ ಕೊಡ್ತಾರೆ ರೇ ಗ್ರೀನ್ ಅವರು. ಏನೋ ಕಳ್ತನ ಮಾಡ್ಲಿಕ್ಕೆ ಬಂದಿರೋರು, ದರೋಡೆಕೋರರು, ಗುಂಡು ಹಾರಿಸಿರಬಹುದು ಅಂತ ಗೆಸ್ ಮಾಡ್ತಾರವರು. ಯಾರಿಗೂ ಏನೂ ಆಗಿಲ್ಲ, ಕಾರಿಗೇನಾದರೂ ಆಗಿದೆಯಾ, ನಿಮಗೇನಾದರೂ ಆಗಿದೆಯಾ ಅಂತ ವಿಚಾರಣೆ ಮಾಡುವಾಗಲೇ ಇಂದಿನ ಸೀಟಲ್ಲಿ ಮಲಗಿದ್ದಂತಹ ಅವರ ಮಗ ನಿಶ್ಚಲವಾಗಿ ಬಿದ್ದಿರೋದನ್ನು ನೋಡ್ತಾರೆ. ಅಂದರೆ ಅನಿರೀಕ್ಷಿತವಾಗಿ ಗುಂಡಿನ ದಾಳಿ ನಡೆದಿತ್ತಲ್ವಾ, ಆ ಗುಂಡು ಮಗನಿಗೆ ತಾಗಿತ್ತು. ಕಾರಲ್ಲಿ ಹಿಂದಿನ ಸೀಟಲ್ಲಿ ಮಲಗಿದ್ದಂತಹ ರೇ ಗ್ರೀನ್ ಅವರ ಮಗ ನಿಕೋಲಸ್ಗೆ ಆ ಗುಂಡು ತಾಕಿತ್ತು. ಸ್ನೇಹಿತರೆ, ರಕ್ತ ಸುರಿತಾ ಇತ್ತು. ನಿಕೋಲಸನ್ನು ತಕ್ಷಣವೇ ಅಲ್ಲಿದ್ದಂತಹ ಆಸ್ಪತ್ರೆಗೆ ಸೇರಿಸಿದರು. ಆದರೆ ಆ 7 ವರ್ಷದ ಪುಟ್ಟ ಬಾಲಕ ನಿಕೋಲಸ್ ಬದುಕುಳಿಲಿಲ್ಲ, ಅಲ್ಲೇ ಸಾವನ್ನಪ್ತಾನೆ. ಆ ಸುದ್ದಿ ಕೇಳಿದಂತಹ ತಂದೆ ತಾಯಿ ತುಂಬಾ ದುಃಖ ತಪ್ತರಾಗ್ತಾರೆ. ಅಮೆರಿಕದಿಂದ ನಾವು ಇಲ್ಲಿಗೆ ಪ್ರವಾಸಕ್ಕೆ ಅಂತ ಬಂದಿದ್ವಿ, ಆದರೆ ಈ ಘಟನೆ ಅನಿರೀಕ್ಷಿತವಾಗಿ ನಡೆದು ನಮ್ಮ ಬಾಳನ್ನೇ ದುಃಖ ತಪ್ತವಾಗಿ ಮಾಡ್ತು ಅಂತ ಮನಸ್ಸಲ್ಲಿ ಅನ್ಕೊಳ್ತಾರೆ, ಹಾಗೆ ದಿಗ್ಭ್ರಾಂತರಾಗ್ತಾರೆ. ಆದರೆ ಅವರೇನು ಇಟಲಿಯನ್ನು ಬಯಲಿಲ್ಲ, ಯಾಕಾದರೂ ಬಂದ್ವೋ ಅಂತ ಅವರ ಒಂದು ಅದೃಷ್ಟಕ್ಕೂ ಕೂಡ ಅವರು ಬೈಕೊಳ್ಳಲಿಲ್ಲ. ಅಲ್ಲಿದ್ದಂತಹ ವೈದ್ಯರಿಗೆ ತಮ್ಮ 7 ವರ್ಷದ ಮಗನ ಅಂಗಾಂಗಗಳನ್ನು ದಾನ ಮಾಡಬಹುದೇ ಅಂತ ಕೇಳ್ತಾರೆ. ವೈದ್ಯರು ಖುಷಿಯಿಂದ ಒಪ್ಕೊಳ್ತಾರೆ. ಆಗ ನಿಕೋಲಸ್ನ ಸತ್ತ ದೇಹದಿಂದ ಹೃದಯವನ್ನು ತೆಗೆದು ಸಾವಿನಂಚಿನಲ್ಲಿದ್ದಂತಹ ಹೃದ್ರೋಗಿಯೊಬ್ಬರಿಗೆ ಅಳವಡಿಸ್ತಾರೆ. ಪಿತ್ತ ಜನಕಾಂಗವನ್ನು ತೆಗೆದು ಸಕ್ಕರೆ ಕಾಯಿಲೆಯಿಂದಾಗಿ ಕೋಮದಲ್ಲಿದ್ದ ರೋಗಿಯೊಬ್ಬರಿಗೆ ಕಸಿ ಮಾಡ್ತಾರೆ. ಕಣ್ಣುಗಳನ್ನು

ಸಾವಿನ ನಂತರ ತಮ್ಮ ಅಂಗಾಂಗಗಳನ್ನು ದಾನ ಮಾಡ್ತೀವಿ ಅಂತ ಪತ್ರಗಳನ್ನು ಕೂಡ ಬರೆದುಕೊಡ್ತಾರೆ. ಇಟಲಿಯಲ್ಲಿ ಮತ್ತು ಅಮೆರಿಕದಲ್ಲಿ ಈ ರೀತಿಯ ಸಂಚಲನವನ್ನು ಉಂಟು ಮಾಡಿದಂತಹ ಈ ವಿಷಯ ನಿಕೋಲಾಸ್ ಎಫೆಕ್ಟ್ ಅಂತಲೇ ಹೆಸರನ್ನು ಮಾಡುತ್ತೆ. ಅಷ್ಟು ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಅಪ್ಪ ಅಮ್ಮನಿಗೆ ದುಃಖ ಇದ್ದೇ ಇರುತ್ತೆ. ಭಾರವಾದಂತಹ ಹೃದಯದೊಳಗೆ ದುಃಖವನ್ನು ತುಂಬಿಕೊಂಡು ಅಮೆರಿಕಕ್ಕೆ ಬರ್ತಾರೆ ರೇ ಗ್ರೀನ್ ದಂಪತಿಗಳು. ಅಮೆರಿಕಕ್ಕೆ ಬಂದಂಥವರೇ ಸುಮ್ಮನೆ ಕೂರಲಿಲ್ಲ, ಅಂಗಾಂಗದಾನ ಚಳುವಳಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. 1999 ರೇ ಗ್ರೀನ್ ಅವರು ಮಗನ ದುರಂತವನ್ನು ತಮ್ಮ ಅಂಗಾಂಗಗಳ ದಾನವನ್ನು ವಿವರಿಸಿ ಬರೆದ ನಿಕೋಲಾಸ್ ಎಫೆಕ್ಟ್ ಪುಸ್ತಕ ಕೂಡ ಜನಪ್ರಿಯವಾಗುತ್ತೆ, ಫೇಮಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಟಿವಿಯಲ್ಲಿ ಧಾರಾವಾಹಿಯಾಗಿ ಪ್ರದರ್ಶನ ಕೂಡ ಆಗುತ್ತೆ ಸ್ನೇಹಿತರೆ. ನಿಕೋಲಾಸ್ ಎಫೆಕ್ಟ್ ಅನ್ನುವಂತಹ ಧಾರಾವಾಹಿ ಕೂಡ ಬರುತ್ತೆ. 2006 ರೇ ಗ್ರೀನ್ ಅವರು ಬರೆದ ದ ಗಿಫ್ಟ್ ದಟ್ ಹೀಲ್ಸ್ ಪುಸ್ತಕದಲ್ಲಿ ಅಂಗಾಂಗಗಳನ್ನು ದಾನವಾಗಿ ನೀಡಿದ 42 ಹೃದಯ ಸ್ಪರ್ಶಿ ಘಟನೆಗಳನ್ನು ವಿವರಣೆ ಮಾಡಿದ್ದಾರೆ. ನಿಮಗೂ ಏನಾದರೂ ಈ ಬುಕ್ ಸಿಕ್ಕರೆ ಖಂಡಿತವಾಗ್ಲೂ ಓದಿ, ದ ಗಿಫ್ಟ್ ದಟ್ ಹೀಲ್ಸ್ ಅನ್ನುವಂತಹ ಪುಸ್ತಕ. ಏನೇ ಹೇಳಿ ಸ್ನೇಹಿತರೆ, ನಾವು ಮರಣ ಹೊಂದಿದ ನಂತರ ನಮ್ಮ ದೇಹದ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗುವುದಕ್ಕಿಂತ ಅಥವಾ ಸುಟ್ಟು ಬೂದಿಯಾಗುವುದಕ್ಕಿಂತ ಬೇರೆಯವರ ಬಾಳಿಗೆ ಬೆಳಕಾದರೆ ಅದಕ್ಕಿಂತ ಒಂದು ದೊಡ್ಡ ಖುಷಿ ಮತ್ತೊಂದಿಲ್ಲ ಅಲ್ವಾ? ನಾವು ಕೂಡ ರೇ ಗ್ರೀನ್ ದಂಪತಿಗಳ ಹಾಗೆ ಯೋಚನೆ ಮಾಡ್ಬೋದು, ಬೇರೆಯವ್ರಿಗೂ ಕೂಡ ಬೆಳಕಾಗ್ಬೋದು, ಬದುಕು ಕೂಡ ಚೆನ್ನಾಗಿರುತ್ತೆ, ಸಾರ್ಥಕ ಭಾವನೆ ಕೂಡ ಉಂಟಾಗತ್ತೆ, ಸಾರ್ಥಕ ಭಾವನೆ ಕೂಡ ಉಂಟಾಗತ್ತೆ. ನಾನು ಈ ಮಾತನ್ನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ, ಕಾಯ ಅಳಿದರೂ ಕಾಯಕ ಅಳಿಯದು ಅಂತ. ನಮ್ಮ ದೇಹ ಮಣ್ಣಲ್ಲಿ ಮಣ್ಣಾಗಿ ಗೆದ್ದಲು ಹಿಡಿಯುವ ಬದಲು ಅಥವಾ ಸುಟ್ಟು ಬೂದಿಯಾಗುವ ಬದಲು ಈ ರೀತಿ ಬೇರೆಯವರ ಜೀವನಕ್ಕೆ ಬೆಳಕಾದರೆ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಅಲ್ವಾ? ಏನಂತೀರಿ? ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಗೌರಿ ಕುಲಕರ್ಣಿ ಮೇಡಮ್ ಅವರು ನಿಜಭಕ್ತ ಅನ್ನುವಂತಹ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ದೇವರು ಮತ್ತು ಮನುಷ್ಯನ ನಡುವೆ ನಡೆಯುವಂತಹ ಈ ಸಂಭಾಷಣೆಯ ಬಗ್ಗೆ ಗೌರಿ ಕುಲಕರ್ಣಿ ಮೇಡಮ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹವ್ಯಾಸಿ ಬರಹಗಾರರು ಮತ್ತು ಸಾಹಿತಿಗಳು ಆದ ಗೌರಿ ಕುಲಕರ್ಣಿ ಮೇಡಮ್ ಅವರು ನಿಜಭಕ್ತ ಅನ್ನುವಂತಹ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ನಿಜಭಕ್ತ ಅನ್ನುವಂತಹ ಲೇಖನ ಏನು ಹೇಳುತ್ತೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಗೌರಿ ಕುಲಕರ್ಣಿ ಅವರಿಂದ ಕೇಳೋಣ.
3: ಕೇಳುಗರಿಗೆಲ್ಲ ನನ್ನ ನಮಸ್ಕಾರ. ನನ್ನ ಹೆಸರು ಗೌರಿ ಕುಲಕರ್ಣಿ. ಇಂದು ನಿಜಭಕ್ತ ಎಂಬ ಸ್ವರಚಿತ ಲೇಖನವನ್ನು ನಿಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದೇನೆ. ನಿಜಭಕ್ತ ಯಾರು ಅಂತ ಹೇಳುವ ಮೊದಲು ದೇವರು ಹಾಗೂ ಮನುಷ್ಯನ ಮಧ್ಯೆ ನಡೆಯುವ ಒಂದು ಸಂಭಾಷಣೆಯನ್ನು ತಿಳಿಯೋಣ. ಒಬ್ಬ ವ್ಯಕ್ತಿ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಾನೆ. ಆ ವ್ಯಕ್ತಿ ದೇವರಿಗೆ ಹೀಗೆ ಪ್ರಶ್ನೆ ಮಾಡ್ತಾನೆ, ಇದೇನು ದೇವ, ನೀನು ಹಣವಂತ ಬಡವ ಅಂತ ಭೇದ ಭಾವ ಮಾಡ್ತಿದ್ದೀಯಲ್ಲಪ್ಪ. ಅದಕ್ಕೆ ದೇವರು, ಇದೇನು ಹೇಳ್ತಾ ಇದೀಯಾ, ನನಗೆ ತಿಳಿಯುತ್ತಿಲ್ಲ, ನಾನು ಭೇದ ಭಾವ ಮಾಡೋದಾ, ಸ್ಪಷ್ಟವಾಗಿ ಹೇಳು ಮಗು. ಅದಕ್ಕೆ ಮನುಷ್ಯ, ಹೌದು ದೇವ, ನಿನ್ನ ಸನ್ನಿಧಿಯಲ್ಲೂ ಹಣದ ಛಾಯೆಯು ಭಕ್ತಿಯನ್ನು ಮರೆಮಾಚುತ್ತಿದೆ. ಉತ್ತರಿಸುವ ದೇವರು, ಹೌದಾ, ಅದೇನು ಅಂತ ಹೇಳದೆ ಹೀಗೆ ನೀನು ನನಗೆ ಕೋಪ ಬರಿಸಬೇಡ. ಅದಕ್ಕೆ ಮನುಷ್ಯ ಹೇಳ್ತಾನೆ, ನಿನ್ನ ದರ್ಶನಕ್ಕೆ ಅಂತ ಭಕ್ತರು ಎಷ್ಟೆಷ್ಟೋ ದೂರದಿಂದ ಬಂದಿರ್ತಾರೆ ಅಲ್ವಾ, ಆದರೆ ನೀನು ಮೊದಲು ಹಣವಂತರಿಗೆ ದರ್ಶನ ಕೊಡ್ತೀಯ. ಹೇಗೆಂದರೆ ನಿನ್ನನ್ನು ನೋಡೋಕ್ಕೆ ಅಂತ ಒಂದೊಂದು ಪ್ರವೇಶ ದರ ಇರುತ್ತೆ ಅಲ್ವಾ, ವಿಶೇಷ ದರ್ಶನ ದರ ಇರುತ್ತೆ. ಎಲ್ಲರಿಗೂ ಒಂದೇ ಸಾಲು ಅಲ್ಲ, ಹೆಚ್ಚು ದುಡ್ಡು ಕೊಟ್ಟರೆ ಅವರಿಗೆ ನೀನು ಬೇಗ ದರ್ಶನ ಕೊಡ್ತೀಯ. ಇನ್ನು VIPಗಳಿಗಂತೂ ನಿನ್ನ ಸನ್ನಿಧಿಯಲ್ಲಿ ಹೆಚ್ಚು ಆದ್ಯತೆ ಇರುತ್ತೆ. ಆದರೆ ದುಡ್ಡು ಕೊಟ್ಟು ಟಿಕೆಟ್ ಪಡ್ಕೊಳ್ಳೋಕ್ಕೆ ಆಗದೆ ಇರೋ ಬಡವರು ಸರತಿ ಸಾಲಿನಲ್ಲಿ ನಿಂತು ದಿನವೆಲ್ಲ ಕಾಯ್ತಾರೆ. ಅಕಸ್ಮಾತ್ ಅವರಿಗೆ ನಿನ್ನ ದರ್ಶನ ಸಿಕ್ಕರೆ ಸಿಕ್ತು, ಇಲ್ಲಾಂದರೆ ಇಲ್ಲ. ಯಾಕೆ ಹೀಗೆ ದೇವ? ಅದರಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಆದರೆ ಬಡವ ಸಿರಿವಂತ ಅನ್ನೋ ತಾರತಮ್ಯ ಯಾಕೆ? ಆದರೆ ಎಲ್ಲರೂ ನಿನ್ನ ಭಕ್ತರೇ ಅಲ್ವಾ, ನಿನಗೆ ಭಕ್ತಿಗಿಂತ ಹಣನೇ ಮುಖ್ಯನಾ? ಒಬ್ಬ ಬಡವ ತನ್ನ ಬಡತನ ನಿವಾರಣೆಯಾಗೋಕೆ ನಿಮ್ಮ ಅನುಗ್ರಹಕ್ಕಾಗಿ ನಿಮ್ಮ ಸನ್ನಿಧಿಗೆ ಬರ್ತಾನೆ, ಆದರೆ ಅವನ ಬಳಿ ಇರೋ ಬಡತನದಿಂದ ಅವನಿಗೆ ದೇವರ ದರ್ಶನವಾಗದೆ ವಾಪಸ್ ಹೋಗಬೇಕಾದ್ರೆ ಅವನ ಕಷ್ಟವನ್ನು ತೋಡಿಕೊಳ್ಳೋದಾದ್ರೂ ಎಲ್ಲಿ ಹೇಳಿ ನೋಡೋಣ. ಇದು ಭೇದ ಭಾವ ಅಲ್ಲದೆ ಮತ್ತಿನ್ನೇನು ನೀನೇ ಹೇಳು ನೋಡೋಣ. ಅದಕ್ಕೆ ನಗುತ್ತಾ ದೇವರು ಹೀಗೆ ಹೇಳ್ತಾರೆ, ಇದಕ್ಕಾಗಿ ನೀನು ನನ್ನ ಬಳಿ ಪ್ರಶ್ನೆ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ, ವಾಸ್ತವ ಬೇರೆಯೇ ಆಗಿದೆ. ನೀನು ದೇವಸ್ಥಾನಕ್ಕೆ ಬಂದು ದುಡ್ಡು ಕೊಟ್ಟು ನನ್ನನ್ನು ನೋಡು ಅಂತ ನಿನಗೆ ನಾನು ಹೇಳಿದಿನಾ? ನನಗೆ ದೇವಸ್ಥಾನ ಕಟ್ಟಿರೋದು ಒಬ್ಬ ಮನುಷ್ಯ, ನಾನು ದೇವಸ್ಥಾನದಲ್ಲಿ ಮಾತ್ರ ಇರ್ತೀನಿ ಅಂತ ತಿಳ್ಕೊಂಡಿರೋನು ಕೂಡ ಮನುಷ್ಯ, ನನ್ನ ಹೆಸರಿನಲ್ಲಿ ವ್ಯವಹಾರ ನಡೆಸ್ತಿರೋನು ಮನುಷ್ಯನೇ ಗಣಪ್ಪ. ನನ್ನ ಸನ್ನಿಧಿಗೆ ಬರುವ ಭಕ್ತರಿಗೆ ಪ್ರವೇಶ ದರ, ದರ್ಶನ ದರ, ವಿಶೇಷ ದರ್ಶನ ದರ ಎಲ್ಲವೂ ನಿಗದಿ ಮಾಡಿರೋದು ನಾನಲ್ಲ ಕಣಪ್ಪ, ಅದನ್ನು ಒಬ್ಬ ಮನುಷ್ಯನೇ ಮಾಡಿರೋದು. ಇದು ನಿನಗೆ ಗೊತ್ತಾಗಲ್ವಾ? ನಾನು ಯಾರಿಗಾದರೂ ಹೇಳಿದ್ನಾ? ನಾನು ದೇವಸ್ಥಾನದಲ್ಲಿ ಮಾತ್ರ ಇದ್ದೀನಿ, ನನ್ನನ್ನು ನೋಡಲು ನೀನು ಮಂದಿರಕ್ಕೆ ಬರಬೇಕು ಅಂತ ನಾನು ಹೇಳಿದ್ದೀನಾ? ಎಲ್ಲವನ್ನು ನೀವೇ ನಿರ್ಧಾರ ಮಾಡಿ ಈಗ ಎಲ್ಲದರ ಹೊಣೆ ನನಗೆ ಹೊರಿಸುತ್ತಿರುವುದು ಇದು ಸರಿಯೇ? ಏನು ಹಾಗಂದ್ರೆ ಅಂತ ಮನುಷ್ಯ ಕೇಳ್ತಾರೆ. ಅದಕ್ಕೆ ಉತ್ತರಿಸಿದ ದೇವರು, ನಾನು ಇರದ ಜಾಗಗಳಿಲ್ಲ, ಈ ಭೂಮಿಯಲ್ಲಿ ನನ್ನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಲ್ವಾ, ಹಾಗಾದರೆ ನಾನು ಹೇಳ್ದಂತೆ ಮಾಡು. ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸು, ಪೂಜಿಸು, ಆರಾಧಿಸು, ಅವರ ಬೆಲೆ ಅರ್ಥ ಮಾಡಿಕೊಂಡು ಅವರೊಂದಿಗೆ ಪ್ರೀತಿಯಿಂದ ಜೀವನ ನಡೆಸು. ನಾನು ನಿಮ್ಮ ತಂದೆ ತಾಯಿಯಲ್ಲೂ ಇದ್ದೇನೆ. ಗುರುಭಕ್ತಿ ಬೆಳೆಸಿಕೊ, ಗುರುಗಳನ್ನು ಪೂಜ್ಯ ಭಾವನೆಯಿಂದ ಕಾಣು. ನೀನು ನಿನ್ನ ಜೀವನವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಅವರ ಕೊಟ್ಟ ಶಿಕ್ಷಣವೇ ಕಾರಣ ಅಲ್ಲವಾ? ವಿದ್ಯೆಗಿಂತ ಮಿಗಿಲಾದದ್ದು ಬೇರಾವುದೂ ಇಲ್ಲ. ಗುರುವು ನನ್ನ ಸ್ವರೂಪವೇ ಅಲ್ಲವೇ? ಹಿರಿಯರನ್ನು ಗೌರವದಿಂದ ಕಾಣುವುದನ್ನು ಕಲಿ, ಕಿರಿಯರನ್ನು ಅಕ್ಕರೆಯಿಂದ ಕಾಣು. ಹಿರಿಯರ ಆಶೀರ್ವಾದ ನನ್ನ ಆಶೀರ್ವಾದಕ್ಕೆ ಸಮವಲ್ಲವೇ? ಮಕ್ಕಳ ಪ್ರೇಮದಲ್ಲಿ ನಾನಿಲ್ಲವೇ?
4: ಮಕ್ಕಳು ದೇವರಿಗೆ ಸಮ, ಇದು ನಿನಗೆ ತಿಳಿದಿದೆ ತಾನೆ.
3: ಹಣದ ವ್ಯಾಮೋಹ ಬಿಟ್ಟು ಮನುಷ್ಯತ್ವ ಬೆಳೆಸಿಕೋ. ಇನ್ನೊಬ್ಬರ ದುಃಖ ಕಂಡು ಎಂದೂ ಸಂಭ್ರಮಿಸಬೇಡ. ಅತ್ಯಾಚಾರ, ಕೊಲೆ, ಕಳ್ಳತನ, ದರೋಡೆ, ನಂಬಿಕೆ ದ್ರೋಹ, ಈ ಥರ ದುಷ್ಟತನವನ್ನು ಎಂದಿಗೂ ಮಾಡಬೇಡ. ಸಕಲ ಜೀವರಾಶಿಗಳ ಮೇಲೆ ದಯೆ ಇರಲಿ. ದಯೆ, ಕರುಣೆ, ಮಮತೆ, ವಾತ್ಸಲ್ಯ, ಪ್ರೀತಿ, ಪ್ರೇಮ, ಸಹನೆ, ತಾಳ್ಮೆ, ಗೌರವ, ಹೀಗೆ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊ.
2: ಇಲ್ಲಿ ದೇವರು ಮತ್ತು ಭಕ್ತನ ನಡುವೆ ಮಾತುಕತೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಭಕ್ತ ಮತ್ತು ದೇವರ ನಡುವೆ ಸಂಭಾಷಣೆ ಮಾತುಕತೆ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂದಾಗೆ ಯಾವುದೇ ದೇವರು ನಮಗೆ ಹಾಗೆ ಮಾಡಿ ಹೀಗೆ ಮಾಡಿ ಈ ರೀತಿಯ ಪೂಜೆ ಬೇಕು, ಈ ರೀತಿಯ ಸಂಭ್ರಮ ಬೇಕು ಅಂತ ಹೇಳೋದಿಲ್ಲ. ಆದರೆ ನಾವು ನಮ್ಮ ಒಂದು ಖುಷಿಗೆ ತಕ್ಕಂತೆ, ನಮ್ಮ ಒಂದು ಆಡಂಬರಕ್ಕೆ ತಕ್ಕಂತೆ ಪೂಜೆ ಪುನಸ್ಕಾರಗಳನ್ನು ಮಾಡೋದುಂಟು. ಅಲ್ಲಿ ಭಕ್ತಿ ಮತ್ತು ಶಕ್ತಿ ಇದ್ದಾಗ ಪೂಜೆ ಕೂಡ ಚೆನ್ನಾಗಿರುತ್ತೆ. ನಾವು ಪೂಜೆ ಮಾಡುವಂಥದ್ದು ಭಗವಂತನನ್ನು ಬೇಡಿಕೊಳ್ಳುವಂಥದ್ದೇ ನಮ್ಮ ನೆಮ್ಮದಿಗೋಸ್ಕರ. ಸಂತೃಪ್ತಿಯ ಬದುಕು, ನೆಮ್ಮದಿಯ ಬದುಕು ನಮ್ಮದಾಗಲಿ ಅಂತ ನಾವು ದೇವರ ಮೊರೆ ಹೋಗೋದುಂಟು. ಅಂತಹ ದೇವರ ಹತ್ತಿರ ನಮ್ಮ ಒಂದು ಪ್ರಾರ್ಥನೆ ಹೇಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಅಂದಾಗೆ ಸ್ನೇಹಿತರೆ, ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಾಗ ಇಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅನ್ನುವಂತಹ ಬೋರ್ಡನ್ನು ಹಾಕಿರ್ತಾರೆ. ಹಾಗಾಗಿ ಹೇಳ್ತಾ ಇರ್ತಾರೆ ಕೂಡ, ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ. ಆದರೆ ಇಲ್ಲಿ ದೇವರಿದ್ದಾನೆ ಎಚ್ಚರಿಕೆ ಅನ್ನುವಂತಹ ಮಾತೆ ಎಲ್ರಿಗೂ ಮರ್ತೋಗಿರುತ್ತೆ ಅಲ್ವಾ? ಏನೇ ಹೇಳಿ, ಅವರವರ ಬಕುತಿ ಭಾವಕ್ಕೆ ತಕ್ಕಂತೆ ದೇವರ ಒಂದು ನಂಬಿಕೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಗೌರಿ ಕುಲಕರ್ಣಿ ಮೇಡಮ್ ಅವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಓ, ಯಾವುದೋ ಮೆಸೇಜ್ ಬಂತು.
6: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
6: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತಿಗಳಾದ ಗೌರಿ ಕುಲಕರ್ಣಿ ಮೇಡಮ್ ಅವರು ನಿಜಭಕ್ತ ಅನ್ನುವಂತಹ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ. ದೇವರು ಮತ್ತು ಮನುಷ್ಯನ ನಡುವೆ ಯಾವ ರೀತಿಯೆಲ್ಲ ಸಂಭಾಷಣೆ ನಡೀತಾ ಇದೆ, ಮಾತುಕತೆ ಇದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮ ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅವರಿಂದ ಕೇಳೋಣ.
3: ನನ್ನನ್ನು ನೋಡಬೇಕು ಅಂದರೆ ನೀನು ನಿನ್ನ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೋ. ಹಸಿದು ಬಂದವರಿಗೆ ಅನ್ನ ಹಾಕು, ಕಷ್ಟ ಎಂದು ಬಂದವರಿಗೆ ಸಹಾಯ ಮಾಡು. ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡಬೇಡ, ಇನ್ನೊಬ್ಬರಿಗೆ ಕೇಡು ಮಾಡಬೇಡ, ಯಾರಿಗೂ ಅವಮಾನಿಸಬೇಡ. ಅಸೂಯೆ, ದ್ವೇಷ, ಹಗೆತನಗಳ ಕಡೆಗೆ ಆಲೋಚನೆಯೂ ಬೇಡ. ನಿನಗೆ ಕೇಡು ಬಯಸೋರ ಬಗ್ಗೆ ಯೋಚಿಸಿಕೊಂಡು ನಿನ್ನ ಮನಸ್ಸನ್ನು ಮಲಿನ ಮಾಡಬೇಡ. ಯಾಕಂದರೆ ನಿನ್ನ ಮನಸ್ಸಲ್ಲೂ ನಾನಿದ್ದೇನೆ, ಆತ್ಮನೂ ನಾನೇ, ಪರಮಾತ್ಮನೂ ನಾನೇ ಅಲ್ಲವೇ? ನಿನ್ನಲ್ಲಿರುವ ಅಹಂಕಾರವನ್ನು ನೀನು ದೂರ ಮಾಡು. ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಸತ್ಕಾರ್ಯಗಳಲ್ಲಿ ನಿನ್ನನ್ನು ನೀನು ತೊಡಗಿಸಿಕೋ. ಅದೇ ನನ್ನನ್ನು ಕಾಣೋ ದಾರಿ. ಇದೆಲ್ಲ ನೀನು ಮಾಡಿದ್ದೆ ಆದಲ್ಲಿ ನೀನೇ ನಿಜಭಕ್ತ ಆಗ್ತೀಯ. ಆಗ ನೀನು ನನ್ನನ್ನು ಹುಡುಕಿಕೊಂಡು ಬರುವ ಅಗತ್ಯವಿಲ್ಲ ಮಗು. ಆಗ ನಾನೇ ನೀನು ಇದ್ದಲ್ಲಿಗೆ ಬಂದು ನಿನ್ನನ್ನು ಅನುಗ್ರಹಿಸುತ್ತೇನೆ. ಅರ್ಥವಾಯಿತಾ ಮಗು? ಇದಕ್ಕೆ ಉತ್ತರಿಸಿದ ಮನುಷ್ಯ, ಅರ್ಥವಾಯಿತು ದೇವ, ನನ್ನಲ್ಲಿರುವ ಅಂಧಕಾರವನ್ನು ನೀವು ಇಂದು ತೆಗೆದು ಹಾಕಿದ್ರೆ ಇಂದಿನಿಂದಲೇ ನಾನು ಬದಲಾಗುತ್ತೇನೆ ಹಾಗೂ ಬೇರೆಯವರಿಗೂ ಇದನ್ನು ಅರ್ಥೈಸುತ್ತೇನೆ. ನಿನ್ನನ್ನು ಪ್ರಶ್ನಿಸಿದ್ದಕ್ಕೆ ಕ್ಷಮೆ ಇರಲಿ ದೇವ. ಆಗ ದೇವರು ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಹೇಳಿ ದೇವರು ಮಾಯವಾಗುತ್ತಾರೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಮ್ಮ ಮನಸ್ಸಿನ ಅಂಧಕಾರವನ್ನು ನಾವು ತೊರೆದು ಜೀವಿಸಬೇಕು.
4: ನಾವು ಧರ್ಮದ ಹೆಸರನ್ನ ಹಾಳು ಮಾಡಬಾರದು. ನಾವು ಮನೆಯಲ್ಲಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ, ಆದರೆ ಒಬ್ಬ ಭಿಕ್ಷುಕ ಬಂದರೆ ಮುಂದೆ ಹೋಗುವಂತೀವಿ. ಆದರೆ ಹಸಿವು ಅಂತ ಬಂದವರಿಗೆ ಊಟ ಹಾಕೋದೇ ನಿಜವಾದ ಧರ್ಮ ಅಲ್ವಾ? ಹಾಗೆಯೇ ನಾವು ದೇವರ ಹೊಂದಿಕೆ ಅಂತ ದುಡ್ಡು ಹಾಕ್ತೀವಿ, ಆದರೆ ಕಷ್ಟ ಅಂತ ಬಂದವರಿಗೆ ನಾವು ಸಹಾಯ ಮಾಡಲ್ಲ. ವಾಸ್ತವವೇನು ಅಂದರೆ, ದೇವರು ದುಡ್ಡು ಕೊಟ್ಟಿರುವುದು ವಾಪಸ್ ದೇವರಿಗೆ ಕೊಡೋಕೆ ಅಂತ ಅಲ್ಲ. ದೇವರು ನಮಗೆ ದುಡ್ಡನ್ನು ಸಾಲವಾಗಿ ಕೊಟ್ಟಿಲ್ಲ, ನೀನು ಇನ್ನೊಬ್ಬರಿಗೆ ನೆರವಾಗಲಿ ಅಂತ ಕೊಟ್ಟಿರೋದು. ಹೀಗೆ ಹೇಳ್ತಾ ಹೋದರೆ ತುಂಬ ವಿಷಯಗಳಿವೆ, ಆದರೆ ಎಲ್ಲವೂ ಮನುಷ್ಯನ ವರ್ತನೆಯ ಮೇಲೆಯೇ ಅವಲಂಬಿತವಾಗಿದೆ. ನಾವು ಮನುಷ್ಯತ್ವವನ್ನು ಬೆಳೆಸಿಕೊಳ್ಳೋಣ, ಸ್ವಾರ್ಥವನ್ನು ತ್ಯಜಿಸೋಣ, ಒಳ್ಳೆಯ ವಿಷಯಗಳ ಕಡೆ ಗಮನ ಹರಿಸೋಣ. ನಾವು 4 ಜನಕ್ಕೆ ಸಹಾಯ ಮಾಡುತ್ತಾ ಬಾಳೋಣ, ದೇವರ ಪ್ರೀತಿಗೆ ಪಾತ್ರರಾಗೋಣ. ಮೊದಲು ಮಾನವರಾಗೋಣ. ನಮ್ಮ ಮನದಲ್ಲಿರುವ ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸೋಣ. ದೇವರಿಗೆ ನಾವೆಲ್ಲರೂ ನಿಜಭಕ್ತರಾಗೋಣ. ಧನ್ಯವಾದಗಳು.
2: ಖಂಡಿತವಾಗ್ಲೂ ದೇವರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣುವುದುಂಟು. ಕೆಲವರು ಅವರು ಮಾಡುವಂತಹ ಕೆಲಸದಲ್ಲೇ ದೇವರನ್ನ ಕಾಣ್ತಾರೆ, ಇನ್ನು ಕೆಲವರು ದಾನ ಮಾಡೋದ್ರಲ್ಲಿ ದೇವರನ್ನ ಕಾಣ್ತಾರೆ, ಇನ್ನು ಕೆಲವರು ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ದೇವರನ್ನ ಕಾಣ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಮುಖಾಂತರ ದೇವರನ್ನ ಕಾಣ್ತಾರೆ. ನಾನಾಗಲೇ ಹೇಳ್ದಾಗೆ ಅವರವರ ಬಕುತಿಗೆ ಭಾವಕ್ಕೆ ತಕ್ಕಂತೆ ದೇವರು ಇದ್ದೇ ಇರ್ತಾರೆ. ಹಸಿವಿನಿಂದ ಇರುವವನಿಗೆ ಅನ್ನ ನೀಡಿದರೆ ಅದೇ ನಿಜವಾದ ದೇವರ ಸೇವೆ ಅನ್ನೋದು ಉಂಟು. ಅಂದಾಗೆ ಕಷ್ಟ ಬಂದಾಗ ಕೈ ಹಿಡಿಯುವ ಧೈರ್ಯವೇ ದೇವರು. ಸ್ನೇಹಿತರೆ, ದೇವರು ಎಲ್ಲರ ಜೊತೆ ಇರುವಂತಹ ಒಂದು ಶಕ್ತಿ, ಒಂದು ನಂಬಿಕೆ ಅಂತ ಹೇಳ್ತಾ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಗೌರಿ ಕುಲಕರ್ಣಿ ಮೇಡಮ್ ಅವರು ತಿಳಿಸಿದಂತಹ ನಿಜಭಕ್ತ ಅನ್ನುವಂತಹ ಸ್ವರಚಿತ ಲೇಖನ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಗೌರಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಸ್ವರಚಿತ ಲೇಖನಗಳನ್ನು ತಿಳಿಸ್ಬೋದು, ಕವನಗಳನ್ನು ತಿಳಿಸ್ಬೋದು, ಜೊತೆಗೆ ಭಾವಗೀತೆಗಳನ್ನು ಹಾಡ್ಬೋದು, ಹಾಗೆ ನೀವು ಓದಿರುವಂತಹ ಕಾದಂಬರಿಯ ಪರಿಚಯ ಮಾಡಿಕೊಳ್ಬೋದು, ಜೊತೆಗೆ ನಿಮ್ಮ ನೆಚ್ಚಿನ ಕವಿಯ ಬಗ್ಗೆ ಕೂಡ ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ಖಂಡಿತವಾಗ್ಲೂ ನೀವು ತಿಳಿಸಿದಂತಹ ವಿಷಯವನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಈ ಧನುಮವೇ ಆ ದೊರಕಿದೆ ರುಚಿ ಸವಿಯಲು.
8: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
9: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
10: ನಿಮ್ಮ ಮನೆ ಮನದ ಕೈರುಚಿ.
11: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ಸೂರ್ಯ ಕೆಲವರಿಗೆ ಬಿಸಿಲು ಅನ್ನಿಸ್ತಾನೆ, ಇನ್ ಕೆಲವರಿಗೆ ಬೆಳಕು ಅನ್ನಿಸ್ತಾನೆ. ಹಾಗೆಯೇ ನಾವು ಕೂಡ ಕೆಲವರಿಗೆ ಒಳ್ಳೆಯವರು ಅನ್ನಿಸ್ಬೋದು, ಇನ್ ಕೆಲವರಿಗೆ ಕೆಟ್ಟವರು ಅಂತಾನು ಅನ್ನಿಸ್ಬೋದು. ಅದಕ್ಕೆ ಯಾವತ್ತೂ ನಮ್ಮ ಯೋಚನೆಯಂತೆ ಬದುಕಬೇಕು, ಜನರ ಯೋಚನೆ ಅಂತಲ್ಲ. ಅವ್ರು ಹಾಗೆ ಅನ್ಕೊಳ್ತಾರೆ, ಇವ್ರು ಹೀಗೆ ಅನ್ಕೊಳ್ತಾರೆ ಅಂತ ನೀವು ಅವ್ರಿವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವಿಷ್ಟಪಟ್ಟಂತೆ ಬದುಕೋದು ಯಾವಾಗ ಅಲ್ವಾ? ನಿಮ್ಗೋಸ್ಕರನೂ ಕೂಡ ನೀವು ಜೀವಿಸಿ. ಆಲ್ ಈಸ್ ವೆಲ್.
13: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
13: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
13: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.
16: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
17: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸಿಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
18: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಿಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಸಮಯ ಕೂಡ ಎಕ್ಸಾಕ್ಟ್ ಆಗಿ 10 ಗಂಟೆ ಆಗಿದೆ. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಗಿದೆ. ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತು ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕು, ವಾರದ ಮೊದಲನೇ ದಿನ ಸೋಮವಾರ. ಆದರೆ ತಿಂಗಳ ಕೊನೆಯ ದಿನಗಳು ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ ತಿಂಗಳು ಇನ್ನೇನು ಮುಗಿದು ಹೋಗ್ತಾ ಇದೆ. ನೆಕ್ಸ್ಟ್ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಮತ್ತೆ ಆಮೇಲೆ ಹೊಸ ವರ್ಷ ಬಂದೇ ಬಿಡ್ತು. ಅಬ್ಬಬ್ಬ, ದಿನಗಳು, ತಿಂಗಳುಗಳು, ವಾರಗಳು ಎಷ್ಟು ಬೇಗ ಕಳೀತಾ ಇದೆ ಅಲ್ವಾ? ಖಂಡಿತವಾಗ್ಲೂ. ಸೊ ಹೀಗಿರುವಾಗ ಪ್ರತಿ ಕ್ಷಣ ಪ್ರತಿ ದಿನವನ್ನು ಖುಷಿಯಿಂದ ಆನಂದಿಸೋಣ, ಜೀವಿಸೋಣ, ಏನಂತೀರಾ? ಯಾಕಪ್ಪ ಅಂದರೆ ಈ ದಿನ ಕಳೆದು ಹೋದ ದಿನ ಮತ್ತೆ ಬರೋದಿಲ್ಲ, ಕಳೆದು ಹೋದ ಸಮಯವೂ ಮತ್ತೆ ಬರೋದಿಲ್ಲ. ಹಾಗಾಗಿ ಸಿಗುವ ಕ್ಷಣವನ್ನ ಖುಷಿಯಿಂದ ಅನುಭವಿಸೋಣ. ಸೊ ಕೇಳುಗರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತವನ್ನ ಕೋರ್ತಾ, ಸೊ ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ರಿಗೂ ಕೂಡ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ರೋ ಅವರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಇನ್ನು ಯಾರೆಲ್ಲ ಶುಭ ಕಾರ್ಯಗಳನ್ನ ಮಾಡಬೇಕು ಅಂತಿದ್ರು ಅವ್ರಿಗೂ ಕೂಡ ಶುಭವಾಗ್ಲಿ ಅಂತ ಮನಸಾರೆ ಆಶಿಸ್ತಾ ಕೇಳುಗರು. ಇವತ್ತು ಹಿರಿಯ ಗಾಯಕಿ, ನಟಿ, ನಿರ್ಮಾಪಕಿ ಆಗಿದ್ದಂಥ ಲತಾ ಮಂಗೇಶ್ಕರ್ ಅವರ ಜನ್ಮದಿನ. ಅವರು ಸೆಪ್ಟೆಂಬರ್ 29ರಂದು ಮಧ್ಯಪ್ರದೇಶದಲ್ಲಿ ಜನಿಸಿದ್ರು. 1000ಕ್ಕೂ ಹೆಚ್ಚು ಹಿಂದಿ ಸಿನಿಮಾಗಳು ಹಾಗೂ ವಿದೇಶಿ ಸೇರಿದಂತೆ 36 ಪ್ರಾದೇಶಿಕ ಭಾಷೆಗಳಲ್ಲಿ ಹಾಡಿದರೆ ಗಾಯಕಿ ಅನ್ನೋ ಬಿರುದು ಕೂಡ ಅವ್ರಿಗೆ ದೊರಕಿದೆ. ಸೊ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯನ ಕೋರ್ತಾ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪದಗಳ ಆಟವನ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ನಾನು ಕೊಡುವಂತಹ ಪದಗಳಿಗೆ ನೀವು ಹಾಡನ್ನ ಹಾಡಬೇಕು. ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ. ಸೊ ನಾನು ಕೊಡೋ ಪದ ತುಂಬ ಸುಲಭವಾಗಿ ಇರುತ್ತೆ, ನಿಮಗೆ ಹಾಡೋಕ್ಕೆ ಆಗುವಂಥ ಪದನೇ ಕೊಡ್ತೀನಿ. ದಯಮಾಡಿ ಕೊಡುವಂಥ ಪದಕ್ಕೆ ಹಾಡು ಹೇಳಿ. ನನಗೆ ಗೊತ್ತಿಲ್ಲ ಮೇಡಮ್, ನನಗೆ ಅದು ಬರಲ್ಲ ಅನ್ನೋದ್ರೆ ಮತ್ತೆ ಬೇರೆ ಕಲರ್ಗೂ ಕೂಡ ಕಾಲ್ ಸಿಗಲ್ಲ. ಓಕೆನಾ? ಟಾಪಿಕ್ ಅರ್ಥ ಮಾಡಿಕೊಂಡು ಕರೆ ಮಾಡಿ, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಸರಿನಾ? ಹಾಗೆ ನಮ್ಮ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್.
0: ಹೇಗಿದ್ದೀರಾ ಮೇಡಮ್?
1: ಹಾ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ.
1: ಟಿಫಿನ್ ರೀ?
0: ಟಿಫಿನ್ ಆಯ್ತು. ನಿಮ್ದು?
1: ನಮ್ದು ಅಕ್ಕಿ ರೊಟ್ಟಿ ಹೀರ್ಕಾ ಪಲ್ಲೆ ಮಾಡ್ಬೇಕು ನೋಡ್ರಿ.
0: ಅಕ್ಕಿ ರೊಟ್ಟಿ
1: ರೆಡಿ ಇದೆ.
0: ಓಕೆ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಪದಗಳ ಆಟ.
0: ಪದಗಳ ಆಟ ಅಂದ್ರೆ ನಾನು ಕೊಡುವಂತ ಪದಗಳಿಗೆ ನೀವು ಹಾಡನ್ನ ಹಾಡ್ಬೇಕು.
1: ಖಂಡಿತ.
0: ಓಕೆನಾ?
1: ಓಕೆ ಮೇಡಮ್. ಓಕೆ.
0: ಸೊ ನಯನ ಅನ್ನೋ ಪದಕ್ಕೆ ಒಂದು ಹಾಡನ್ನ ಹಾಡಿ ಮ್ಯಾಮ್.
1: ನಿನ್ನ ಚೆಲುವ ವದನ, ನಿನ್ನ ಚೆಲುವ ವದನ ಕಮಲ ನಯನ ಸೆಳೆಯಲು ನಾ ನೆನೆಯಲು ಕಾಮನ ಸುಮ ಬಾಣನ

ಕೋಗಿಲೆ ಕುಹು ಹಾಡಿದೆ ನಿನ್ನ ಚೆಲುವ ಬದನ ಕಮಲ ನಯನ ಸೆಳೆಯಲು ನಾ ನೆನೆಯಲು ಕಾಮನ ಸುಮ ಬಾಣನ ಅದೇ ದಿನ ಕುಣಿಯಿತು ಮನ.

0: ಸೂಪರ್ ನೋಡಿ, ಟಾಪಿಕ್ ಕೊಟ್ಟ ತಕ್ಷಣ ಟಕ್ ಅಂತ ಹಾಡು ಹೇಳಿದ್ರಿ, ಅದಕ್ಕೆ ಖುಷಿ ಆಯ್ತು.
1: ಅದೇ ನನಗೆ ಫೇವರೇಟ್ ಮೇಡಮ್ ಹಾಡು ಇದು.
0: ಸೋ ಲಕ್ಕಿಲಿ ನಿಮ್ ಫೇವರೇಟ್ ಸಾಂಗ್ ಸಿಕ್ಕಿದೆ.
1: ಹೌದು ಮೇಡಮ್, ಹೌದು.
0: ಎನಿವೇ ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್ ಕರೆ ಮಾಡಿದಕ್ಕೆ, ಅಂಡ್ ಫಸ್ಟ್ ಲಕ್ಕಿ ಕಾಲರ್ ಕೂಡ ಆಗಿದ್ದೀರಾ ಇವತ್ತು.
1: ಹೌದೌದು ಮೇಡಮ್,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ
2: ಹಲೋ
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್
2: ಮೇಡಮ್. ಗುಡ್ ಮಾರ್ನಿಂಗ್, ಶುಭೋದಯ.
0: ಶುಭೋದಯ, ಹೇಗಿದ್ದೀರಾ?
2: ಆರಾಮಿದೀವಪ್ಪ. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು. ಬಿಸಿ ಬಿಸಿ ಬಿಸಿ ಬೇಳೆ ಬಾತ್ ತಿನ್ಕೊಂಡ್ ಬಂದೆ. ನೀವು?
2: ನಮ್ದು ಟೊಮೊಟೊ ಟೊಮೊಟೊ ಟೊಮೊಟೊ ಬಾತ್.
0: ಟೊಮೊಟೊ ಟೊಮೊಟೊ ಟೊಮೊಟೊ ಬಾತ್. ಓಕೆ ಉಮಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು, ಗೊತ್ತಾಯ್ತು.
0: ಓಕೆ, ಸೊ ನಲ್ಲೆ ಅನ್ನೋ ಪದದಿಂದ ಒಂದು ಹಾಡನ್ನ ಹಾಡ್ಬೋದಾ?
2: ನಲ್ಲೆ,
0: ನೀವು ಹಾಡೋ ಪದದಲ್ಲಿ ನಲ್ಲೆ ಅಂತ ಬರ್ಬೇಕು. ನಲ್ಲೆ ಅಥವಾ ನಲ್ಲ?
2: ನಲ್ಲೆ
0: ತುಂಬಾ ಹಾಡಿದೆ, ಕ್ಲೂ ಕೊಡ್ಲಾ?
2: ಹೇಳಿ.
0: ರಜನಿಕಾಂತ್ ಅವ್ರದ್ದೊಂದು ಫೇಮಸ್ ಕನ್ನಡ ಸಾಂಗ್ ಇದೆ.
2: ಹೇಳಿದೀನಿ ಅದನ್ನ.
0: ಕೇಳಿದೀರಾ? ಹಾಡಿ ಮತ್ತೆ.
2: ಸ್ನೇಹದ ಸಹೋದರರ ಸವಾಲಿಂದ ಅಲ್ವಾ?
0: ಹೌದು ಹೌದು, ಸಹೋದರರ ಸವಾಲ್ ಸಿನಿಮಾ ಸಾಂಗ್.
2: ಕೇಳಿದೀನಿ, ಅದೇ ಹೇಳಿಕ್ಕೆ ನನಗೆ ಜ್ಞಾಪಕ ಬರ್ತಾ ಇಲ್ಲ, ಇನ್ನೂ ಜ್ಞಾಪಿಸ್ತಿಲ್ಲ ತಡಿ.
0: ಇನ್ನೂ ಕ್ಲಿಯರ್ ಕೊಡ್ಲಾ?
2: ಸವಿ
0: ಮಾತೊಂದ ಅಂತ ಬರುತ್ತ ಅದ್ರಲ್ಲಿ.
2: ಓ ನಲ್ಲನೆ ಸವಿ ಮಾತ.

0: ಪರವಾಗಿಲ್ಲ ಪರವಾಗಿಲ್ಲ, ಹಾಡಿ ಹಾಡಿ.
1: ನೋಡಿದೆಯಾಕೆ
0: ಸೊ ಕ್ಲೂ ಕೊಟ್ಟಾದ್ಮೇಲೆ ಫೈನಲಿ ಸಾಂಗ್ ಯಾವ್ದಂತ ಗೊತ್ತಾಯ್ತು ಅಲ್ವಾ?
1: ಗೊತ್ತಾಯ್ತು, ಗೊತ್ತಾಯ್ತಮ್ಮ.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ.
1: ಸಾಹಿತ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತಲ್ಲ.
0: ಪರವಾಗಿಲ್ಲ ಪರವಾಗಿಲ್ಲ ಬಿಡಿ, ಇದೇನು ದೊಡ್ಡ ಕಾಂಪಿಟೇಷನ್ ಅಲ್ಲ, ಕೇವಲ ಮನೋರಂಜನೆಗಾಗಿ ನಿಮ್ಮನ್ನ ಖುಷಿ ಪಡಿಸೋದಕ್ಕಾಗಿ.
1: ಕ್ಷಮಿಸ್ತೀರಾ ನಮ್ಮ ಮೇಡಮ್ ಅಂತ ಗೊತ್ತು.
0: ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು.
0: ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ ಅರ್ಪಿತಾ, ಗುಡ್ ಮಾರ್ನಿಂಗ್.
0: ಎಸ್ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ? ಆಯ್ತಾ, ಟಿಫನ್?
2: ಲತಾ ಮಂಗೇಶ್ಕರ್ ಅವ್ರು ಬರ್ತಾಳೆ.
0: ಏನ್ ಮೇಡಮ್?
2: ಇವತ್ತು ನನ್ನ ಮಗಳದ್ದು ಬರ್ತಾಳೆ.
0: ಓ, ನಿಮ್ ಮಗಳು ಬರ್ಡೇನ? ಮಗಳಿಗೆ ಬರ್ಡೇ ವಿಶೇಷ ಹೇಳ್ಬಿಡಿ.
2: ಆಗ್ಲಿ,
0: ಏನು
2: ಆಯ್ತು, ಸಂತೋಷ ಅಂದೆ.
0: ಹೇಳಿ ಹೇಳಿ, ಮಗಳ ಹೆಸರು ಹೇಳಿ, ಅವ್ರಿಗೆ ಬರ್ಡೇ ವಿಶೇಷ ಹೇಳಿ.
2: ದಿವ್ಯಾ ಅಂತ ಹೇಳಿ. ದಿವ್ಯಾಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.
0: ಎಸ್, ದಿವ್ಯಾ ಅವರಿಗೆ ರೇಡಿಯೋ ಶಿವಮೊಗ್ಗದ
2: ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಇದ್ದೀನಿ.
0: ಓಕೆ, ದಿವ್ಯಾ ಅವ್ರಿಗೆ ಕೂಡ ರೇಡಿಯೋ ಶಿವಮೊಗ್ಗದ ಪರವಾಗಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ.
2: ಥ್ಯಾಂಕ್ ಯು. ನಿನ್ನೆ ಎಲ್ಲ ಮೊನ್ನೆ ಮೊಮ್ಮಕ್ಳಿಗೆ ಬರ್ತಾಳೆ ಆಯ್ತು, ಇವತ್ತು ಮಗಳಿಗೆ ಬರ್ತಾಳೆ.
0: ಸೂಪರ್ ಸೂಪರ್. ಸೊ ಅದೇ ಖುಷಿಗೆ ಈಗ ಒಂದು ಸಾಂಗ್ ಹಾಡ್ಬೋದಾ?
2: ಆಗ್ಲಿ.
0: ಸೊ ನಿಮ್ ಮಗಳು ಬರ್ಡೇ ಅಂತ ಹೇಳ್ತಿದ್ದೀರಾ, ಜನ್ಮದಿನ ಅನ್ನೋ ಒಂದು ಪದ ಕೊಡ್ತಾ ಇದ್ದೀನಿ, ಆ ಒಂದು ಪದ ತಗೊಂಡು ಹಾಡನ ಹಾಡಿ.
2: ಆಗ್ಲಿ, ಹೇಳ್ತೀನಿ. ಜನ್ಮದಿನ ಜೈನಿನ ಹೊಳೆಯಾಗಿ ನಮ್ಮ ಜನ್ಮದಿನ, ಅದೇ
0: ಹೇಳ್ತಾ
2: ಸಂತಸದ ಜನ್ಮದಿನ ಜೇನಿನ ಹೊಳೆಯಾಗಿ ನಿಮ್ಮ ಬಾಳೆಲ್ಲ ಹಾಯಾಗಲಿ, ಸಂತಸದ ಜನ್ಮದಿನ.

0: ಸಂತಸದ ಜನ್ಮದಿನ ಜೇನಿನ ಹೊಳೆಯಾಗಿ ನಿಮ್ಮ ಬಾಳೆಲ್ಲ ಹಾಡಾಗಲಿ. ಥ್ಯಾಂಕ್ ಯು.
1: ಎಸ್, ಮತ್ತೊಮ್ಮೆ ನಿಮ್ಮ ಮಗಳಿಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಎಸ್, ಶುಭ ಮ್ಯಾಮ್ ಕರೆ ಮಾಡಿದ್ರು. ಅಂಡ್ ನೆಕ್ಸ್ಟ್ ಕಾಲರ್ ಹಿಡಿದಾರೆ, ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ರೀ ಮೇಡಮ್,
1: ಹೇಗಿದ್ದೀರಿ ಸರ?
2: ಆರಾಮ ಅದೇ ನೋಡ್ರಿ ಮೇಡಮ್, ಬಿಂದಾಸ್ ಕಾರ್ಯಕ್ರಮ ಮಾಡಿ ಬರಾಕತ್ತೀರಿ, ಬಿಂದಾಸ್ ಕೇಳ್ಕೊತ ಕೂತ ನೋಡ್ರಿ ಮೇಡಮ್.
1: ಬಿಂದಾಸ್ ಕೇಳ್ಕೊಂಡು ಕೂತಿದ್ದೀರೇನು?
2: ಹ್ಞೂ ರೀ ಮೇಡಮ್, ಕರೆ ಕನೆಕ್ಟ್ ಆಯ್ತು, ಹಂಗೆ ಕರೆ ಮಾಡಿದವ್ರೆ. ಹ್ಞೂ ರೀ ಮೇಡಮ್.
1: ಓಕೆ ಸರ್, ನಿಮಗೊಂದು ಪದ ಕೊಡ್ತೀನಿ, ಆ ಪದದಲ್ಲಿ ಬರುವಂತ ಗೀತೆಯನ್ನ ನೀವು ಹಾಡ್ಬೇಕು. ಓಕೆ,
2: ಹಾ ಕೊಡ್ರಿ ಮೇಡಮ್, ನೋಡೋಣ, ಪ್ರಯತ್ನ ಮಾಡೋಣ್ರಿ, ಯಾವ ಪದ ಕೊಡ್ತೀರಿ, ಪದದಾಗ ಬಂದು ಹಾಡೋಣ್ರಿ ಮೇಡಮ್.
1: ಸೊ ನಿಮಗೆ ನಾನು ಇಡ್ತಾ ಇರುವಂತ ಪದ ಪ್ರೇಮ.
2: ಪ್ರೇಮ ರೀ ಮೇಡಮ್?
1: ಹೌದ್ರಿ ಸರ, ನೀವು ಹಾಡೋ ಹಾಡಲ್ಲಿ ಪ್ರೇಮ ಅನ್ನೋ ಪದ ಇರ್ಬೇಕ್ರಿ.
2: ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಅನ್ಯಾಯ ಕಂಡಾಗ ಸಿಡಿದೆದ್ದು ನಿಂತಾಗ ಹೋರಾಡುವ ಬಾಗೆಳೆಯ. ಪ್ರೀತಿ ಪ್ರೇಮ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಧನ್ಯವಾದ ನೋಡ್ರಿ.
1: ಎಸ್, ಧನ್ಯವಾದಗಳು ಸರ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ.
2: ನೆನಪತ್ರ ಹೆಂಗೇ ಹಾಕಿದ್ರೆ ನೋಡ್ರಿ ಮೇಡಮ್.
1: ಓಕೆ ಓಕೆ
2: ಓಕೆ, ಧನ್ಯವಾದ,
1: ಧನ್ಯವಾದಗಳು. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ ಹಲೋ
3: ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
3: ಬಿಂದಾಸ್ ಮಾರ್ನಿಂಗ್.
1: ಎಸ್, ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಹೇಗಿದ್ದೀರಾ ಮೇಡಮ್?
3: ಫೈನ್, ನೀವ್ ಹೇಗಿದ್ದೀರಿ?
1: ನಾವು ಸೂಪರ್ ಬಿಂದಾಸ್, ಸಖತ್ತಾಗಿದ್ದೀವಿ.
3: ಸೊ ಯಾವಾಗ್ಲೂ ಸೂಪರ್, ನೀವು ವಾಯ್ಸ್ ಸೂಪರ್, ಪ್ರೋಗ್ರಾಮ್ ಸೂಪರ್, ನೀವು ಸೂಪರ್, ಎಲ್ಲ ಸೂಪರ್.
1: ಥ್ಯಾಂಕ್ ಯು ಥ್ಯಾಂಕ್ ಯು, ನಿಮ್ಮ ಹೊಗಳಿಕೆ ಕೂಡ ಸೂಪರ್.
3: ಮತ್ತೆ ಹೊಗಳಬೇಕಪ್ಪ.
1: ಹೌದೌದು. ಟಿಫನ್ ಆಯ್ತಾ?
3: ಟಿಫನ್ ಆಗಿಲ್ಲ, ನಿಮ್ಮ ಮಾತಾಡ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತೇಳಿ.
1: ಓಹೋ, ಅಷ್ಟು ಹೆಲ್ತ್ ಅಲ್ವಾ, ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕಲ್ವಾ.
3: ಹೆಲ್ತಿ ಪ್ರೋಗ್ರಾಮ್, ಹೆಲ್ತಿ ವಾಯ್ಸ್, ಹೆಲ್ತಿ ಸಾಂಗ್.
1: ಸೂಪರ್ ಸೂಪರ್ ಮೇಡಮ್. ಈಗ ನಿಮ್ಗೆ ಒಂದು ಪದವನ್ನ ಕೊಡ್ತೀನಿ, ಆ ಪದದಲ್ಲಿ ನೀವು ಹಾಡನ್ನ ಹಾಡ್ಬೇಕಾಯ್ತಾ?
3: ಈಸಿ ಕೊಡ್ರಪ್ಪ, ನನ್ನ ಫೇವರೇಟ್.
1: ಹೊಸ ಬಾಳು ಅಂತ ಇರ್ಬೇಕು ಆ ಪದ ಹಾಡಲ್ಲಿ, ಹಾಡನ್ನ ಹಾಡಿ.
3: ಹೊಸ ಬಾಳು.

0: ಸೂಪರ್ ಬಂತು.
1: ಯೆಸ್ ಸೂಪರ್ ಮ್ಯಾಮ್, ಒಂದು ಆಲ್ ಟೈಮ್ ಫೇವರೇಟ್ ಸಾಂಗ್ ಅಂತಾನೆ ಹೇಳ್ಬೋದು ಆ ಸಾಂಗ್ ಹಾಡಿದ್ರಿ.
0: ಸೂಪರ್ ಸಾಂಗ್ ಇದು.
1: ಯೆಸ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಓಕೆ ಓಕೆ, ಥ್ಯಾಂಕ್ ಯು.
1: ಯೆಸ್, ನೆಕ್ಸ್ಟ್ ಕಾಲರ್ ಅಡಿದಾರೆ, ಯಾರು ಕೇಳುವ? ಹಲೋ
2: ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
2: ಹಲೋ ಮೇಡಮ್, ನಮಸ್ಕಾರ.
1: ಹಲೋ ಸರ, ನಮಸ್ಕಾರ.
2: ಹೇಗಿದ್ದೀರಿ ಸರ್?
1: ಆಲ್ವೇಸ್ ಸೂಪರ್. ನಾವು, ನೀವ್ ಹೇಗಿದ್ದೀರಾ ಸರ?
2: ನಾವು ಚೆನ್ನಾಗಿದ್ದೇವೆ ಮೇಡಮ್. ಅವರ
1: ಆಯ್ತಾ ತಿಂಡಿ?
2: ತಿಂಡಿ ಇನ್ನೂ ಆಗಿಲ್ರಿ, ಕರೆ ಮಾಡಿ ಆ ನಂತರ ತಿಂಡಿ ತಿನ್ನೋಣ ಅನ್ಕೊಂಡಿದ್ದೇನೆ ಮೇಡಮ್. ಅವರ
1: ಕರೆ ಮಾಡಿ ನಂತರ ತಿಂಡಿ ತಿನ್ನೋಣ ಅಂತ. ಓಕೆ ಓಕೆ. ಸೊ ಈಗ ನಾನು ಒಂದು ಪದ ಕೊಡ್ತೀನಿ, ನೀವು ಅದನ್ನ ಹಾಡನ್ನ ಹಾಡ್ಬೇಕಲ್ಲ.
2: ಪ್ರಯತ್ನ ಮಾಡ್ತೀನಿ ಮೇಡಮ್. ಅವರ
1: ಒಮ್ಮೆ ಅನ್ನೋ ಒಂದು ಪದ ಕೊಡ್ತೀನಿ, ನೀವು ಹಾಡೋ ಹಾಡಲ್ಲಿ ಒಮ್ಮೆ ಅಂತ ಪದ ಇರಬೇಕು.
2: ಹೌದಾ ಮೇಡಮ್? ಅರೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣೋ ಆಸೆ ಎಲ್ಲಿರುವೆ. ಜಾಸ್ತಿ ಬರಲ್ಲ ಮೇಡಮ್ ಅರೆ. ಅದು
1: ಅಷ್ಟೇನಾ? ಗಾಳಿ ಮಾತು ಸಿನಿಮಾದ ಫೇಮಸ್ ಸಾಂಗ್ ಅಲ್ವಾ ಅದು?
2: ಹೌದು ಮೇಡಮ್ ಅರೆ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಹಾಡ್ಬೋದಾಗಿತ್ತು, ಆದ್ರೆ ತಕ್ಷಣಕ್ಕೆ.
1: ಆದ್ರೂ ಸರ್ ಏನ್ ಗೊತ್ತಾ, ನಾನು ಪದ ಕೊಟ್ಟ ತಕ್ಷಣ ಟಕ್ ಅಂತ ಹಾಡನ್ ಹಾಡಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು.
2: ಖಂಡಿತವಾಗ್ಲು ಮೇಡಮ್ ಅರೆ, ಬೇರೆ ಅವಕಾಶ ಮಾಡ್ಕೊಡೋಣ ಮೇಡಮ್. ಅರೆ ತಿಂಡಿ ಏನಾಯ್ತ್ರಿ?
1: ಬಿಸಿ ಬೇಳೆ ಬಾತ್ ನಿಮ್ದು?
2: ಬಿಸಿ ಬಿಸಿ ಬಿಸಿ ಬೇಳೆ ಬಾತ್ ಆಯ್ತ್ರ ನಿಮ್ದು?
1: ಹೌದು, ಬಿಸಿ ಬಿಸಿ ಬಿಸಿ ಬೇಳೆ ಬಾತ್ ಆಯ್ತು.
2: ನಮ್ದು ಹಾಡಿನ ಮೂಲಕ ಹೇಳ್ತೇನ್ರಿ ಮೇಡಮ್ ಅರೆ, ನನ್ ತಿಂಡಿನ
1: ಹಾಡ್ರಿ ಸರ.
2: ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ
1: ಚಿತ್ರಾನ್ನ ಕಾಲ್ ಕಟ್ ಮಾಡದ್ಮೇಲೆ ತಿನ್ನಿ ಆಯ್ತಾ?
2: ಓಕೆ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್ ಮೇಡಮ್.
1: ಓಕೆ ಯೆಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
3: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
3: ನಮಸ್ತೆ ಮೇಡಮ್.
1: ಯಾರಿದ್ದು?
3: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಅಂತ ಮೇಡಮ್.
1: ರಾಮಚಂದ್ರ?
3: ಹೌದು ಮೇಡಮ್.
1: ಸರ್ ಮೊದಲನೇ ಬಾರಿ ಕರೆ ಮಾಡ್ತಿರೋದಾ?
3: ಇಲ್ಲ ಮೇಡಮ್, ನೆನ್ನೆ ಸಿಕ್ಕಿತ್ತು.
1: ಓಕೆ ಓಕೆ. ಸೊ ನಂಜನಗೂಡು ನಂಜುಂಡೇಶ್ವರ ಹೇಗಿದ್ದಾರೆ?
3: ಸೂಪರ್ ಸೂಪರ್ ಮೇಡಮ್.
1: ಸೂಪರ್, ನಾವು ಬರ್ತಾ ಇರ್ತೀವಿ ಸರ್ ಅಲ್ಲಿಗೆ.
3: ಬರ್ತಾ ಇರ್ತೀರಾ? ನಿಮ್ಮ ಹೆಸರು ರಕ್ಷಿತಾ ಹೊಳ್ಳ ಅಲ್ವಾ?
1: ರಕ್ಷಿತಾ ಹೊಳ್ಳ ನಿನ್ನೆ ಬಂದಿದ್ದು, ಇವತ್ತು ಅರ್ಪಿತಾ. ಹೌದು, ಪ್ರತಿಯೊಂದು ದಿನ ಕೂಡ ಒಬ್ಬೊಬ್ರು ಅರ್ಜಿಗಳು ಬರ್ತಿರ್ತಾರೆ, ಇನ್ಮೇಲೆ ಡೈಲಿ ಕಾಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ?
3: ಹೇಗಿದ್ದೀರಾ ಮೇಡಮ್?
1: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ. ತಿಂಡಿ ಮೇಡಮ್?
1: ತಿಂಡಿ ಬಿಸಿಬೇಳೆ ಬಾತು ಆಯ್ತು. ನಿಮ್ಮದು?
3: ನಮ್ದು ಮೇಡಮ್ ಬಾತು, ಬರೀ ಬಾತು.
1: ಬರೀ ಬಾತು, ಓಕೆ. ಸೊ ಈಗ ರಾಮಚಂದ್ರ ಅವರೇ, ನಿಮಗೊಂದು ಪದ ಕೊಡ್ತೀನಿ, ಆ ಪದ ಇರುವಂತ ಹಾಡನ್ನ ಹಾಡ್ಬೇಕು. ಓಕೆನಾ?
3: ಓಕೆ ಮೇಡಮ್.
1: ಜೀವ ಅನ್ನೋ ಪದ ಕೊಡ್ತಾ ಇದ್ದೀನಿ, ನೀವು ಹಾಡುವಂತ ಹಾಡಲ್ಲಿ ಜೀವ ಅನ್ನೋ ಪದ ಇರಬೇಕು, ಹಾಡಿ.
3: ಜೀವ?
1: ಹ್ಮ್.
3: ಜೀವ?
1: ಹೌದು ಜೀವ. ಬೇಗ.
3: ನನ್ನ ಜೀವನೇನು, ನನ್ನ ಬಾಳ ಜ್ಯೋತಿ ನೀನು, ನನ್ನ ಜೀವನೇನು, ನನ್ನ ಬಾಳ ಜ್ಯೋತಿ ನೀನು, ನನ್ನ ನಿನ್ನ ಜೀವವೇ, ನಿನ್ನದೇ ನಾನು ತಾಳೆನು. ನನ್ನ ಜೀವನೇನು, ನನ್ನ ಬಾಳ ಜ್ಯೋತಿ ನೀನು.
1: ವಾವ್, ಸೂಪರ್ ಸರ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಸರಿಯಾಗಿ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಯೆಸ್, ನಂಜನಗೂಡಿನಿಂದ ರಾಮಚಂದ್ರ ಅವ್ರು ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ ಹಲೋ
4: ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್ ನಮ್ಮ ತಂಗಿಯವರಿಗೆ.
1: ಪ್ರೇಮಕ್ಕ ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದ್ದೀರಾ? ಟಿಫನ್ ಆಯ್ತಾ?
4: ಟಿಫನ್ ಆಯ್ತು, ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ.
1: ಚಟ್ನಿ ಇರ್ಲಿಲ್ವಾ?
4: ಆ ಚಟ್ನಿನೂ ಇತ್ತು.
1: ಅದನ್ನು ಹೇಳ್ಬಿಡಿ, ಮಸಾಲ ದೋಸೆ ಮಾಡಿದ್ದೆ ಅಂತ.
4: ಮಸಾಲ ದೋಸೆ.
1: ಓಕೆ, ಮನೆಯಲ್ಲೆಲ್ಲ ಹೇಗಿದ್ದಾರೆ?
4: ಎಲ್ಲ ಚೆನ್ನಾಗಿದ್ದಾರೆ.
1: ಎಲ್ಲ ಚೆನ್ನಾಗಿದ್ದಾರೆ. ಓಕೆ,
4: ಮಳೆ ಮಾತ್ರ ಇಲ್ಲ, ಆಸನ್ ಕದೇ ಬೇಜಾರು.
1: ಎಲ್ಲಾ ಕಡೆ ಹಾಗೆ ಆಗಿದೆ, ಮಳೆ ಇನ್ನು ಬರಬೇಕಿತ್ತು, ಈ ಸರಿ ಸರಿಯಾಗಿ ಆಗಿಲ್ಲ.
4: ಹೌದು
1: ಅಲ್ವಾ? ಸೊ ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದಲ್ಲಿ ಪದಗಳ ಆಟವನ್ನ ಆಡಿಸಿದೆ, ನಾನು ಕೊಡೋ ಪದಕ್ಕೆ ನೀವು ಹಾಡನ್ನ ಹಾಡಬೇಕು. ಸೊ ನೀವು ಹಾಡುವಂತ ಹಾಡಲ್ಲಿ ಆನಂದ ಅನ್ನೋ ಪದ ಇರಬೇಕು.
4: ಆನಂದ ಪದ ಇರ್ಬೇಕಾ?
1: ಹೌದು.
4: ಆನಂದ ಸೇರಿ ಬಾಳಲು ಆನಂದ.

0: ಬಂತು ಹೊಸ ಹೊಸ ಬಯಕೆಗಳು,
1: ಕಂಡೇ ಹೊಸ ಹೊಸ ಕನಸುಗಳು. ಇಷ್ಟು ಬರ್ತಾ ಇದೆ ನೋಡಿ,
0: ನೀನೆಂದೆಂದು ನನ್ನ ಹೌದೌದು ಚೆನ್ನಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ ಅಲ್ವಾ, ಸಖತ್ತಾಗಿದೆ. ಧನ್ಯವಾದಗಳು ಪ್ರೇಮಕ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.
0: ಓಕೆ ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ
2: ಹಲೋ
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೇಡಮ್, ಆರಾಮಿದ್ರಿ ಮೇಡಮ್?
0: ನಾನ್ ಚಲೋ ಇದೀನಿ ಮೇಡಮ್, ನೀವ್ ಹೇಗಿದ್ದೀರಿ?
2: ನಾವು ಚಲೋ ಇದೀವ್ರಿ ಮೇಡಮ್.
0: ಆಯ್ತೇನ್ರಿ ನಾಷ್ಟ?
2: ನಾಷ್ಟ ಆಯ್ತು ಮೇಡಮ್.
0: ಏನ್ರಿ ನಾಷ್ಟ?
2: ಉಪ್ಪಿಟ್ಟು ಮಾಡಿದೀವ್ರಿ ಮೇಡಮ್. ನಿಮ್ದು?
0: ಉಪ್ಪಿಟ್ಟು. ನಮ್ದು ಬಿಸಿಬೇಳೆ ಬಾತ್ರಿ.
2: ಹೌದ್ರಿ ಮೇಡಮ್? ಓಕೆ ರೀ.
0: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್, ಪದಗಳನ್ನು ಕೊಡ್ತಾ ಇದ್ರಲ್ಲ.
0: ಹೌದೌದು. ಸೊ ನಿಮಗೆ ನಾನು ಕೊಡ್ತಾ ಇರುವಂತ ಪದ ಕನಸು. ನೀವು ಹಾಡುವಂತ ಹಾಡಲ್ಲಿ ಕನಸು ಅನ್ನೋ ಪದ ಇರಬೇಕು.
2: ಹೌದ್ರಿ ಮೇಡಮ್?
0: ಹಾಡ್ರಿ ಮೇಡಮ್.
2: ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರೆರೆರೆ ಬಳಿ ಬಂದು ಅಲೆಲೆಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚೆ ಕುಳಿತಾಳಲ್ಲಾರೆ ಮೇಗೆ ಕನ. ಓಕೆ ಮೇಡಮ್.
0: ಓಕೆ ಮೇಡಮ್, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ. ಏನೇ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ. ಓಕೆ, ಸೊ ನಮ್ಮ ಕೇಳುಗರೆಲ್ಲರೂ ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂದ್ರೆ, ಪದ ಕೊಟ್ಟ ತಕ್ಷಣ ಟಕ್ ಟಕ್ ಟಕ್ ಅಂತ ಹಾಡು ಹೇಳ್ತಾರೆ. ಅದೇನೋ ಗಾದೆ ಹೇಳ್ತಾರಲ್ಲ, ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾರೆ ಅಂತ, ಆ ತರ ನಮ್ಮ ಕೇಳುಗರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಚೋಟ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है नौवा राष्ट्रीय पोषण माह।
4: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
3: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689
9: 0999 ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತಹ ಪದಗಳಿಗೆ ನೀವು ಹಾಡನ್ನ ಹಾಡಬೇಕು, ಓಕೆನಾ? ಸೊ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ. ಮತ್ತೊಮ್ಮೆ 9686096279. ಸೊ ನಾನು ಕೊಡುವಂತಹ ಪದಗಳಿಗೆ ಎಲ್ಲಾ ಹಾಡುಗಳನ್ನ ಮೆಸೇಜ್ ಮುಖಾಂತರನೇ ಕಳಿಸ್ತಾ ಇದಾರೆ ನಮ್ಮ ಸೋಮಶೇಖರ್ ಸರ್ ಅವರು. ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಉತ್ತರಗಳೆಲ್ಲವೂ ಕೂಡ ಸರಿಯಾಗಿದೆ. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
10: ಹಲೋ
9: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಮೀನಮ್ಮ? ಅಯ್ಯಯ್ಯೋ, ಏನಾಯ್ತು? ಕೋಲ್ಡ್ ಫೀವರ್ ಇದ್ರು ಕಾಲ್ ಮಾಡಿ ಮಾತಾಡ್ತಿದ್ದೀರಲ್ಲ, ನಿಮ್ಮ ಈ ಅಭಿಮಾನಕ್ಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು.
10: ರಿಲೀಫ್ ಆಗುತ್ತೆ ಅಂತ ಮಾತಾಡೋದು.
9: ಓಹೋ, ಹಂಗೆ. ಹಾಸ್ಪಿಟ್ಲಿಗೆ ಹೋಗಿದ್ರಾ?
10: ಲೆಜೆಂಡ್ ಲತಾ ಮಂಗೇಶ್ಕರ್
9: ಅವರ ಬರ್ಡೇ ಇದೆ, ಹೌದು.
10: 97ನೇ ಜನ್ಮ ಜಯಂತಿ ಶುಭಾಶಯ. ಶಹೀದ್ ಭಗತ್ ಸಿಂಗ್ ಅವ್ರಿಗು 99ನೇ ವರ್ಷ ಜನ್ಮ ಜಯಂತಿಯ ಶುಭಾಶಯಗಳು.
9: ಓಕೆ. ಸೊ ಈಗ ನಾನೊಂದು ಪದ ಕೊಡ್ತೀನಿ.
10: ನಂಗೆ ಹುಷಾರಿಲ್ಲ ಅಂತ ಬಿಸಿಬೇಳೆಬಾತ್ ಕಳ್ಸಿದ್ರಿ, ಚೆನ್ನಾಗಿತ್ತು.
9: ಚೆನ್ನಾಗಿತ್ತಾ? ತಿಂದ್ರಾ?
10: ಏನೋ ಬಾಯಿಗೆ ರುಚಿ ಇಲ್ಲ ಅಂದ್ರೆ ತಿನ್ಬೇಕಲ್ಲ. ಹೊಟ್ಟೆ
9: ಬಿಸಿಬೇಳೆಬಾತ್ ತಿಂದಿರಲ್ಲ, ಬೇಗ ಹುಷಾರಾಗ್ತೀರಾ ಬಿಡಿ.
10: ಹೌದಾ?
9: ನಾವು ಸ್ವಲ್ಪ ಪ್ರೀತಿ ಕಾಳಜಿ ಎಲ್ಲ ಬೆರೆಸಿ ಕಳ್ಸಿರ್ತೀವಲ್ಲ, ಬೇಗ ಹುಷಾರಾಗ್ತೀರಾ. ಎಸ್ ಮೀರಮ್ಮ, ಈಗ ನಿಮ್ಗೆ ಒಂದು ಪದ ಕೊಡ್ತೀನಿ, ನೀವು ಹಾಡನ್ನ ಹಾಡ್ಬೇಕು. ಭೂಮಿ ಅನ್ನೋ ಪದದಲ್ಲಿ ಒಂದು ಹಾಡನ್ನ ಹಾಡಿ ಮೀನಮ್ಮ.
10: ಭೂಮಿನ? ಈ ಭೂಮಿ ಬಣ್ಣದ ಬುಗುರಿ
9: ಶಿವನೇ. ಬೇಗ ಬೇಗ ಹುಷಾರಾಗಿ. ಓಕೆ, ಹಾಡಿ ಹಾಡಿ.
10: ಭೂಮಿ ಬಣ್ಣದ ಬುಗುರಿ

0: ಓಕೆ ಓಕೆ ಪರವಾಗಿಲ್ಲ ಪರವಾಗಿಲ್ಲ, ಅಷ್ಟು ಹುಷಾರಿಲ್ಲ ಅಂದ್ರು ಕಾಲ್ ಮಾಡಿ ಸಾಂಗ್ ಆಡಕ್ಕೆ ಟ್ರೈ ಮಾಡಿದಿರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಬೇಗ ಹುಷಾರಾಗಿ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಎನರ್ಜೆಟಿಕ್ ಆಗಿ ಮಾತಾಡಿ ಸರಿನಾ? ಓಕೆ ಥ್ಯಾಂಕ್ ಯು ಮೀನಮ್ಮ. ಎಸ್ ಮೀನಮ್ಮ ಅವ್ರು ಬೇಗ ಹುಷಾರಾಗಲಿ ಅಂತ ಕೇಳೋಣ. ಅಂಡ್ ನೆಕ್ಸ್ಟ್ ಕಾಲರ್, ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ,
0: ಗುಡ್
1: ಮಾರ್ನಿಂಗ್.
0: ಹೌದು, ರೇಡಿಯೋ ಶಿವಮೊಗ್ಗನೇ ಸರ್, ನೀವ್ ಯಾರಂತ ಗೊತ್ತಾಗಿಲ್ಲ.
1: ಮೈಸೂರಿಂದ ಮಾತಾಡ್ತಿರೋದು.
0: ಮೈಸೂರಿಂದ ಮಹೇಶ್ ಅವರೇ, ಫಸ್ಟ್ ಟೈಮ್ ಕಾಲ್ ಮಾಡಿದಿರಾ?
1: ಹೌದು ಮೇಡಮ್.
0: ಸೂಪರ್ ಸರ್, ಹೇಗಿದೆ ನಮ್ಮ ಮೈಸೂರು, ಸಾಂಸ್ಕೃತಿಕ ನಗರಿ ಮೈಸೂರು?
1: ತುಂಬಾ ಚೆನ್ನಾಗಿದೆ ಮೇಡಮ್.
0: ನಮ್ಮ ಒನ್ ಆಫ್ ಫೇವರೇಟ್ ಊರು ಸರ್ ಅದು ಮೈಸೂರು.
1: ಹೌದು ಮೇಡಮ್, ದಸರಾ ವೇರ ಸೀಸನ್ ಶುರು ಆಗಿದೆ.
0: ಆಹಾ, ನೀವು ಪ್ರಾಪರ್ ಅಲ್ಲೇನಾ?
1: ಹೌದು ಮೇಡಮ್.
0: ಓಕೆ, ಏನ್ ಮಾಡ್ತಿರೋದು ಮಹೇಶ್?
1: ಮಾಲ್ಗುಡಿಸ್ ಅಂತ ಫ್ರಾಂಚೈಸ್ ಇದೆ.
0: ಓಕೆ, ಮಾಲ್ಗುಡಿಸ್ ಅಂದ್ರೆ ಕಾಫಿ ಶಾಪಾ ಅಥವಾ ಏನು? ಓಕೆ ಮಹೇಶ್ ಸರ್, ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು ಪದ ಕೊಡ್ತೀನಿ, ಆ ಪದ ಇರುವಂತಹ ಹಾಡನ್ನ ನೀವು ಹಾಡ್ಬೇಕು. ಓಕೆ
1: ಓಕೆ ಮೇಡಮ್.
0: ಸೊ ನಿಮ್ಗೆ ನೀಡ್ತಾ ಇರುವಂತಹ ಪದ ಮೋಡ.
1: ಮೋಡ,
0: ಮೋಡ ಅನ್ನೋ ಪದ ಬರುವಂತ ಒಂದು ಗೀತೆಯನ್ನ ಹಾಡ್ಬೇಕು.
1: ಓಕೆ ಮೇಡಮ್,
0: ಹಾಡಿ ಹಾಡಿ ಹಾಡಿ ಬೇಗ, ತುಂಬಾ ಹಾಡಿದೆ.
1: ಒಂದು ಕ್ಲಿಯರ್ ಕೊಡಿ ಮೇಡಮ್.
0: ಸರ್ ಡಾಕ್ಟರ್ ರಾಜ್ಕುಮಾರ್ ಒಂದು ಸಾಂಗ್ ಇದೆ, ಆ ಡ್ಯಾಶ್ ಬಾನಲ್ಲಿ ಅಂತ ಒಂದು ಹಾಡು, ಗೊತ್ತಾಗ್ತಿಲ್ವಾ? ಏನ್ ಗೊತ್ತಾ, ಆ ಡ್ಯಾಶ್ ಬಾನಲ್ಲಿ, ಆ ಡ್ಯಾಶ್ ಈಗ ಮೋಡ ಸೇರ್ಸ್ಕೊಳ್ಳಿ, ಆ ಮೋಡ ಬಾನಲ್ಲಿ ಹಾಡ್ ಕೇಳಿಲ್ವಾ ಸರ್? ಹಾಡಿ
1: ಆ ಮೋಡ ಬಾನಲ್ಲಿ ತೇಲಾಡುವ,
0: ಅಷ್ಟೇನಾ? ಓಕೆ, ಸೊ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ, ಹೀಗೆ ಕಾಲ್ ಮಾಡ್ತಾ ಇರಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಕಾಲ್ ಮಾಡಿ. ಓಕೆನಾ?
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಎಸ್ ಥ್ಯಾಂಕ್ ಯು ಮಹೇಶ್ ಸರ್, ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವಾ? ಹಲೋ
2: ಹಲೋ
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಸರ್? ನಾನು ಆರಾಮಿದ್ದೀನಿ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹಾ, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ, ಬಹುಶಃ ನೆಟ್ವರ್ಕ್ ಇದೆಯೋ ಇಲ್ವೋ ಅಂತ.
2: ಹಾ
0: ಓಕೆ ಓಕೆ, ಹೇಳಿ ಹೇಳಿ ಸರ್. ಸರ್ ನಿಮ್ಮ ವಾಯ್ಸ್ ಕ್ಲಾರಿಟಿ ಇಲ್ವಲ್ಲ ಸರ್. ಹಾ ಹೇಳಿ ಹೇಳಿ ಸರ್. ಇವತ್ತು ಗೆದ್ದಲು ಹುಳಗಳ ಬಗ್ಗೆ ಇತ್ತು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ. ನಿಜ ನಿಜ ಸರ್, ಹೌದು. ಓಕೆ ಸರ್, ಈಗ ನಿಮಗೆ ಒಂದು ಪದ ಕೊಡ್ತೀನಿ, ಬೇಗ ಒಂದು ಹಾಡು ಹೇಳ್ಬಿಡಿ. ಓಕೆನಾ?
2: ಹಾ
0: ಓಕೆ, ನಿಮಗೆ ನಾನು ನೀಡ್ತಾ ಇರುವಂತಹ ಪದ ಚಂದಿರ. ಪರವಾಗಿಲ್ಲ ಪರವಾಗಿಲ್ಲ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಬೇಕಾದ್ರೆ ಸ್ವಲ್ಪ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ಓಕೆನಾ? ಓಕೆ ಎಸ್. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್ ಮೇಡಮ್,
0: ಹೇಗಿದ್ದೀರಾ ಮೇಡಮ್?
3: ಆರಾಮಿದ್ದೀವ್ರಿ ಮೇಡಮ್. ನಾಷ್ಟ ಆಯ್ತು ತಮ್ದು?
0: ನಮ್ದು ಆಯ್ತ್ರಿ. ನಿಮ್ದು?
3: ನಮ್ದು ಆಯ್ತು ರೀ, ಇವತ್ತು ದೋಸೆ ಇದ್ದು.
0: ದೋಸೆ ಇದ್ವಾ? ಎಷ್ಟ್ ದೋಸೆ ತಿಂದ್ರಿ
3: ಮೇಡಮ್? ಅವಾಗೆಲ್ಲ ತಿಂತಿದ್ದೇವ್, ಈಗ ಎರಡು ದೋಸೆ ವಜ್ಜಿ ಆಗ್ತಾವ್.
0: ಎರಡು ದೋಸೆನೆ ವಜ್ಜಿ ಆಗ್ತೈತೇನ?
3: ಅವಾಗೆಲ್ಲ ಅಂದ್ರೆ ಅದು ವಯಸ್ಸು ತಕ್ಕಂಗ ಇರ್ತಿರ್ಬಹುದು ಅಂತ, 40 ವರ್ಷ ದಾಟಾನ ಎಲ್ಲಾನು ಲಿಮಿಟ್ ಆಗ್ಬೇಕು.
0: ಖಂಡಿತ ಖಂಡಿತ. ಸೊ ಆಹಾರ ಯಾವಾಗ್ಲೂ ಹಿತಮಿತವಾಗಿದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ?
3: ಹೌದು ಮೇಡಮ್, ಹೌದು ಮೇಡಮ್. ಚಿಕ್ಕವರಿದ್ದಾಗ ಕೆಲ್ಸಾನು ಜಾಸ್ತಿ ಇರ್ತೈತಿ,
0: ತಿನ್ನೋದನ್ನು ಜಾಸ್ತಿ ಇರ್ತೈತಿ ಅಲ್ವಾ?
3: ಕರೆಕ್ಟ್ ಮೇಡಮ್, ನಾ ಹೇಳಿದ್ದು.
0: ಓಕೆ ಸೌಮ್ಯ ಮ್ಯಾಮ್, ನಿಮ್ಗೀಗ ಆಕಾಶ ಅನ್ನೋ ಪದವನ್ನ ಕೊಡ್ತಾ ಇದ್ದೀನಿ, ಆ ಪದದಿಂದ ಬರುವಂತ ಹಾಡನ್ನ ಹಾಡ್ಬೋದಾ?
3: ಆಕಾಶದಿಂದ ಧರೆಗಿಳಿದ ರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚಲುವಾದ ಗೊಂಬೆ ಚಂದ ಚಂದನದ ಗೊಂಬೆ, ಚಂದನದ ಗೊಂಬೆ. ಓಕೆ ಮೇಡಮ್,
0: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ.
3: ನಮಸ್ತೆ ಮೇಡಮ್.
0: ನಮಸ್ತೆ. ಓಕೆ, ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
4: ಹಲೋ ಮೇಡಮ್.
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್ ಮೇಡಮ್, ನಾನು ಶಿವಮೊಗ್ಗದಿಂದ ನಾಗರತ್ನ ಕಂಬಳೆ.
0: ನಾಗರತ್ನ ಮೇಡಮ್ ಹೇಗಿದ್ದೀರಾ?
4: ಹುಷಾರಿರ್ಲಿಲ್ಲ, ಈಗ ಆರಾಮಾಗಿದ್ದೀವಿ ಮಾತಾಜಿ.
0: ಈಗ ಸ್ವಲ್ಪ ಪರವಾಗಿಲ್ವಾ, ಸುಧಾರಿಸ್ಕೊಂಡಿದ್ದೀರಾ?
4: ಹೌದೌದು, ಈ ಕಡೆ ವಾತಾವರಣ ಸರಿ ಇಲ್ಲಲ್ಲ ಎಲ್ಲ ಕಡೆನು.
0: ಹೌದೌದು, ಸರಿಯಾಗಿ ಮಳೆ ಆಗ್ತಿಲ್ಲ, ಈ ಕಡೆ ಬಿಸಿಲೇ ಹೆಚ್ಚಾಗಿದೆ, ಇದಕ್ಕಿದಂಗೆ ಮಳೆ ಬರುತ್ತೆ. ಈ ರೀತಿ ಹವಾಮಾನ ಬದಲಾವಣೆ ಆದಾಗ ಆರೋಗ್ಯದಲ್ಲಿ ಏರುಪೇರುವಾಗುವುದು ಸಹಜ. ಕನ್ಫ್ಯೂಷನ್ ಆಗ್ತಿದೆ ಅಲ್ಲ, ಚಳಿಗಾಲನೋ ಮಳೆಗಾಲನೋ ಅಥವಾ ಬೇಸಿಗೆನೋ ಅಂತ. ಓಕೆ ನಾಗರತ್ನ ಮೇಡಮ್, ನಿಮಗೆ ನಾನು ಜೋಡಿ ಅನ್ನೋ ಪದವನ್ನ ಕೊಡ್ತಾ ಇದ್ದೀನಿ, ಆ ಪದದಿಂದ ಬರುವಂತ ಒಂದು ಗೀತೆಯನ್ನ ಹಾಡ್ಬೋದಾ?
4: ಜೋಡಿ,
0: ಹೌದು, ನೀವು ಹಾಡುವಂತ ಹಾಡಲ್ಲಿ ಆ ಜೋಡಿ ಪದ ಇರಬೇಕು.
4: ಜೋಡಿ
0: ಕ್ಲೂ ಕೊಡ್ಲಾ? ಶಿವರಾಜ್ ಕುಮಾರ್ ಅವ್ರದ್ದು ಹಾಗೆ ಶಿಲ್ಪಾ ಅವ್ರದ್ದು ಒಂದು ಫೇಮಸ್ ಸಿನಿಮಾ ಇದೆ, ಆ ಸಿನಿಮಾದ ಟೈಟಲ್ ಟ್ರ್ಯಾಕ್ ಕೂಡ ಇದು. ಗೊತ್ತಾಯ್ತಾ, ಜಾತ್ರೆಯಲ್ಲಿ ಆ ಹಾಡನ್ನ ಹಾಡ್ತಾರೆ,
4: ಜನ್ಮದ ಜೋಡಿ.
0: ಹಾಡಿ.
4: ಜನ್ಮದ ಜೋಡಿ ನೀನೇ ಕನಕ, ಕನಕ ಹುಡುಗನ ಪ್ರಾಣ ನೀನೇ ಕೊನೆಯ ತನಕ.
0: ತಕ್ಷಣ ಬರ್ತಾ ಇಲ್ಲ. ಓಕೆ, ಸೊ ಪರವಾಗಿಲ್ಲ, ಅಟ್ಲೀಸ್ಟ್ ಕ್ಲೂ ಕೊಟ್ಟಾಗಾದ್ರೂ ಹಾಡಿದ್ರಲ್ಲ, ಅದಕ್ಕೆ ಖುಷಿ ಆಯ್ತು. ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ. ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ,
5: ಹಲೋ,
0: ನಮಸ್ತೆ, ಗುಡ್ ಮಾರ್ನಿಂಗ್.
5: ಗುಡ್ ಮಾರ್ನಿಂಗ್,
0: ಹೇಗಿದ್ರ ಮೇಡಮ್ ಆಫ್ಟರ್ ಎ ಲಾಂಗ್ ಟೈಮ್?
5: ಫೈನ್
0: ಫೈನ್
5: ಫೈನ್ ಫೈನ್ ಅಲ್ಲ,
0: ಟಿಫನ್ ಆಯ್ತಾ?
5: ಬೆಂಗಳೂರಿಂದ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ ಆಗಿರ್ಲಿಲ್ಲ, ಇವತ್ತು ಸಿಕ್ತು ಅರ್ಪಿತಾ.
0: ಓಕೆ, ಸೊ ಪರವಾಗಿಲ್ಲ ಮೇಡಮ್, ಇವಾಗ್ಲಾದ್ರೂ ಸಿಕ್ತಲ್ಲ, ಖುಷಿಯಾಗಿ ಮಾತಾಡೋಣ, ಏನಂತೀರಾ? ಯಸ್, ಟಿಫನ್ ಆಯ್ತೋ ಇಲ್ವೋ?
5: ಆಯ್ತಾಯ್ತು, ಶಾವ್ಗೆ ಉಪ್ಪಿಟ್ಟು.
0: ಶಾವ್ಗೆ ಉಪ್ಪಿಟ್ಟು ನಮ್ದು ಇವತ್ತು ಬಿಸಿಬೇಳೆ ಬಾತು.
5: ಬಿಸಿಬೇಳೆ ಬಾತ್? ಓಕೆ, ಬಿಸಿ ಬಿಸಿಗೆ.
0: ಹೌದು, ಬಿಸಿ ಬಿಸಿದೆ ತಿನ್ಕೊಂಡ್ ಬಂದೆ. ಓಕೆ ಪೂರ್ಣಿಮಾ, ಬೆಂಗ್ಳೂರು ಹೇಗಿದೆ?
5: ಬೆಂಗ್ಳೂರ್ ತುಂಬಾ ಹಾಟ್ ಹಾಟ್, ಬೆಳಗ್ಗೆ ಎಲ್ಲ ಹಾಟ್ ಹಾಟ್, ಸಂಜೆ ಹೊತ್ತು ಕೋಲ್ಡ್ ಕೋಲ್ಡ್
0: ಕೋಲ್ಡ್ ಕೋಲ್ಡ್. ಸೊ ಬೇಸಿಗೆ ಮತ್ತೆ ಚಳಿಗಾಲ ಎರಡು ಒಟ್ಟಿಗೆ ಪ್ರಾರಂಭ ಆಗಿದೆ.
5: ಶಿವಮೊಗ್ಗನೂ ಅಷ್ಟೇ ಇರ್ಬೇಕಲ್ವಾ?
0: ಹೌದು, ಇಲ್ಲೂ ಕೂಡ ಮಳೆ ಇಲ್ಲ.
5: ಮಳೆ ಇಲ್ಲ, ಹೌದು, ಈಗ ಒಳ್ಳೆ ಮಳೆಗಾಲದಲ್ಲಿ ಮಳೆ ಇಲ್ದಂಗ ಆಗಿದೆ.
0: ಅಲ್ಲ ಪೂರ್ಣಿಮಾ ಮೇಡಮ್, ಏನಾದ್ರೂ ವಾಪಸ್ ಶಿವಮೊಗ್ಗ ಬಂದ್ರೆ ಮಳೆ ಬರುತ್ತಾ ಅಂತ
5: ಬರೋಣ.
0: ಓಕೆ, ಸೊ ಮ್ಯಾಮ್ ಈಗ ನಿಮಗೆ ಬಣ್ಣ ಅನ್ನೋ ಪದವನ್ನ ಕೊಡ್ತಾ ಇದ್ದೀನಿ, ನೀವು ಹಾಡುವಂತ ಹಾಡಲ್ಲಿ ಬಣ್ಣ ಅನ್ನೋ ಪದ ಇರಬೇಕು.
5: ಬಣ್ಣ, ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನಿನ್ನ ಕೆರೆಗಳು ಉಲ್ಲಾಸದ ಉಸಿರು, ನಿನ್ನ ಬಣ್ಣ ಬಣ್ಣ ಬಣ್ಣ. ನಮ್ಮ ವಿಷ್ಣುವರ್ಧನ್ ಸರ್ದು ಒಳ್ಳೆ ಸಾಂಗ್ ಅದು.
0: ಹೌದೌದು, ಬಂದನ ಸಿನಿಮಾದು.
5: ಹೌದೌದು.
0: ಓಕೆ,
5: ನನಗೂ
0: ತುಂಬಾ ಖುಷಿ ಆಯ್ತು ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮ ಒಟ್ಟಿಗೆ ಮಾತಾಡಿದ್ದು.
5: ನಾನು ಹಿಂದ ಮಾಸ ಭಗಣಪತಿ ನಿಮ್ಮ ನೋಡಿದೆ ನಾನು ಲೈವ್.
0: ಓಕೆ ಓಕೆ, ಸೊ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ಲೈವ್ ಮಾಡಿದ್ವಿ.
5: ಹೌದು,
0: ಅದೊಂದು ಚಿಕ್ಕ ನೋಟ ಅಲ್ಲಿ
5: ನನಗೆ ಇಲ್ಲಿ ಇದ್ದ ಬಹಳ ಒದ್ದಾಡ್ಬಿಟ್ಟೆ, ಅಯ್ಯೋ ಬರ್ಬೇಕಿತ್ತು ಬರ್ಬೇಕಿತ್ತು.

0: ಗುಂಡ್ಲುಪೇಟೆಯಿಂದ?
1: ಗುಂಡ್ಲುಪೇಟೆಯಿಂದ ಮೇಡಮ್.
0: ಸರ್, ಫಸ್ಟ್ ಟೈಮ್ ಕಾಲ್ ಮಾಡಿದ್ದ?
1: ಇದೇ ಫ್ರೆಶ್ ಕಾಲ್ ಮೇಡಮ್.
0: ಅರೆ, ಹೆಂಗಿದೆ ನಮ್ಮ ಗುಂಡ್ಲುಪೇಟೆ?
1: ಗುಂಡ್ಲುಪೇಟೆ ಫೈನ್ ಫೈನ್ ಆಗಿದೆ ಮೇಡಮ್.
0: ಫೈನ್. ಸೊ ಮಳೆ ಇದೆಯಾ, ಬಿಸಿಲ?
1: ಮಳೆ ಇಲ್ಲ ಮೇಡಮ್.
0: ಮಳೆ ಇಲ್ಲ ಸರ್. ಆ ಕಡೆ ಎಲ್ಲ ವೆದರ್ ಚಂದ ಅಲ್ವಾ ಸರ್, ಚಳಿಗಾಲದಲ್ಲೆಲ್ಲ?
1: ಹೌದು ಮೇಡಮ್.
0: ಗುಂಡ್ಲುಪೇಟೆ ಕಡೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಏನ್ ಸರ್? ಸರ್ ಏನಂದ್ರೆ, ನಾನೊಂದು ಪದ ಕೊಡ್ತೀನಿ, ಆ ಪದ ಇರುವಂತ ಹಾಡನ್ನ ನೀವ್ ಹಾಡ್ಬೇಕು. ನೀವ್ ಹಾಡೋ ಹಾಡಲ್ಲೇ ಆ ಪದ ಇರ್ಬೇಕು. ಸೊ ಮನಸ್ಸು ಅನ್ನೋ ಪದ ಕೊಡ್ತಾ ಇದೀನಿ, ನೀವ್ ಹಾಡುವಂತ ಯಾವ್ದಾದ್ರು ಹಾಡಲ್ಲಿ ಮನಸ್ಸು ಅನ್ನೋ ಪದ ಇರ್ಬೇಕು. ಹಾಡಿ ಸರ್. ಇಲ್ಲ ಇಲ್ಲ, ಮನಸ್ಸು ಅನ್ನೋ ಪದ ಇರ್ಬೇಕು. ಬರುತ್ತೆ ಬರುತ್ತೆ, ಹಾಡಿ ಹಾಡಿ.
1: ಮನೆಯ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೆಯ ಮಂತ್ರಾಲಯ, ಮನಸ್ಸೇ ದೇವಾಲಯ, ಸಿಂಧು ಬಾಳೆಂಬ ಆಕಾಶಕ್ಕೆ ಈ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ. ಒಂದು ಪದ್ಯನೇ ಸರ್.
0: ಹೇ, ಪರವಾಗಿಲ್ಲ ಮರಿನಂಜವ್ರೆ, ಖುಷಿ ಆಯ್ತು. ಸೊ ಇನ್ಮೇಲೆ ನಮ್ ಕಾರ್ಯಕ್ರಮ ಕೇಳ್ತಾ ಇರಿ ಆಯ್ತಾ? ನಮ್ ಎಫ್ ಎಂ ಕೇಳ್ತಾ ಇರಿ, ಒಂದ್ರಕ್ಕಿಂತ ಒಂದು ಸೊಗಸಾದ ಕಾರ್ಯಕ್ರಮಗಳು ಬರ್ತಾ ಇರತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಏ, ನಿಮ್ಮೊಟ್ಟಿಗೆ ಮಾತಾಡ್ ನಮಗೂ ಅಷ್ಟೇ ಖುಷಿ ಆಗೈತ್ರಿ. ಗುಂಡ್ಲುಪೇಟೆಯಿಂದ ಕರೆ ಮಾಡಿ ಮಾತಾಡ್ತೀರಂದ್ರೆ ಅದ್ರ ಗತ್ತು ಗಮ್ಮತ್ತೆ ಬೇರೆ ಆಯ್ತು ಬಿಡ್ರಿ. ಥ್ಯಾಂಕ್ ಯು ಸರ್. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಇಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ಕಾರ ಮೇಡಮ್,
0: ಹೇಗಿದ್ದೀರಾ ಸರ್?
2: ಆರಾಮಿದ್ದೀನಿ ಮೇಡಮ್.
0: ಆರಾಮಿದ್ದೀರಾ? ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್.
0: ಸೊ ನಾನು ಪದ ಕೊಡ್ತೀನಿ, ನೀವು ಹಾಡನ್ನ ಹಾಡಬೇಕು.
2: ಸರಿ.
0: ಸೊ ನಿಮಗೆ ನಾನು ಕೊಡ್ತಾ ಇರುವಂತ ಪದ ಕಣ್ಣು, ನೀವು ಹಾಡುವಂತ ಹಾಡಲ್ಲಿ ಕಣ್ಣು ಅನ್ನೋ ಪದ ಇರಬೇಕು.
2: ಕಣ್ಣಿಂದ ನೀ ಬಾಣ ಬೀಸಿದಾಗ, ಆ ಬಾಣ ಎದೆಯಲ್ಲಿ ನಾಟಿದಾಗ, ಸುಖ ಬಾರದೆ ನೋವು ಬಾರದೆ. ಈ ಸಾಂಗ್ ಮೇಡಮ್, ಇನ್ನೊಂದು ಹೇಳ್ಬೋದಾ? ಹಂಗೆ
0: ಇಲ್ಲ, ಒಬ್ರಿಗೆ ಒಂದ್ ಹಾಡಕ್ ಮಾತ್ರ ಅವಕಾಶ.
2: ಕಣ್ಣು ಅದೇ ಕಷ್ಟ ಬರ್ಲಿಲ್ಲ ಫುಲ್.
0: ಕಣ್ಣಲ್ಲಿ ತುಂಬಾ ಗೀತೆಗಳಿದೆ ಗೊತ್ತಾ?
2: ಹೌದು ಮೇಡಮ್.
0: ಹಾಗಾಗಿ ಪರವಾಗಿಲ್ಲ, ಹಾಡಿ ಒಂದ್ ಎರಡ್ ಸಾಲ ಹಾಡಿ.
2: ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನ ಸೇರಿತು, ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು. ಸಾಕು ಮೇಡಮ್, ಇಷ್ಟೇ.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಅಡಿದಾರೆ, ಯಾರು ಕೇಳುವ? ಹಲೋ, ನಮಸ್ತೆ.
3: ನಮಸ್ತೆ ಅರ್ಪಿತಾ ಮೇಡಮ್,
0: ಹೇಗಿದ್ದೀರಾ ಸರ್?
3: ನಾವೇನ ಚೆನ್ನಾಗಿದ್ದೀವಿ ಮೇಡಮ್. ಈ ವರ್ಷಕ್ಕೆ ಮಳೆನೇ ಬರ ಮಟ್ಟ ಕಾಣ್ತಾ ಇಲ್ಲ.
0: ಮಳೆ ಇಲ್ಲ ಅಂತ ಬೇಜಾರಾ?
3: ಹೌದು ಮೇಡಮ್.
0: ಏನ್ ಗೊತ್ತಾ, ನೀವು ಖುಷಿಯಿಂದ ಮಳೆರಾಯ ವರುಣರಾಯ ನಮ್ಮ ಊರಿಗೆ ಬಾರಪ್ಪ ಅಂತ ಕರೆದ್ರೆ ಬರ್ಬೋದು. ನೀವ್ ಯಾವಾಗ್ಲೂ ಮಳೆನೇ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರೆ ಅದ್ ಹಾಗೆ ಆಗುತ್ತೆ.
3: ಕರೀತಲೇ ಇದೀವಲ್ಲ ಮೇಡಮ್.
0: ಖುಷಿಯಿಂದ ಕರಿಬೇಕ್ರಿ, ಬೇಜಾರಿಂದ ಕರೆದ್ರೆ ಬರಲ್ಲ ವರುಣ.
3: ಹೌದಾ ಮೇಡಮ್?
0: ಖುಷಿಯಿಂದ ಪ್ರೀತಿಯಿಂದ ಒಲಿಸ್ಕೋಬೇಕು ಅವ್ರನ್ನ. ಸೊ ನೆಕ್ಸ್ಟ್ ಟೈಮ್ ಇಂದ ಮನಸಾರೆ ಪ್ರೀತಿಯಿಂದ ಬೇಡ್ಕೊಳ್ಳಿ, ವರುಣರಾಯ ನಮ್ಮೇಲೆ ಸ್ವಲ್ಪ ಕೃಪೆ ತೋರ್ಸಪ್ಪ ಅಂತ. ಅವಾಗ ತೋರಿಸ್ತಾರೆ. ಓಕೆನಾ? ಓಕೆ. ಅನಂತರಾಜ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ನಾನು ನಿಮಗೆ ಆಸೆ ಅನ್ನೋ ಒಂದು ಪದವನ್ನ ಕೊಡ್ತಾ ಇದ್ದೀನಿ, ನೀವು ಹಾಡುವಂತ ಯಾವ್ದಾದ್ರು ಹಾಡಲ್ಲಿ ಆಸೆ ಅನ್ನೋ ಪದ ಇರಬೇಕು.
3: ಆಸೆ
0: ಹಾಡಿ.
3: ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸವಿನ ಹೊಸನಗೆ ಹೂವಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಅಷ್ಟೇ ಮೇಡಮ್.
0: ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
3: ಹಾ ಮೇಡಮ್, ಇದು ಊರ್ ಲಿಮಿಟ್ ಅಲ್ಲಿರೋದ್ರಿಂದ ಸ್ವಲ್ಪ ವಾಯ್ಸ್ ಕಡಿಮೆ ಹೇಳ್ಬೇಕಾಗುತ್ತೆ.
0: ಆದ್ರೂ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ ಸರ್, ಟಕ್ ಅಂತ ಹಾಡಿದ್ರಿ, ಖುಷಿ ಆಯ್ತು. ಧನ್ಯವಾದಗಳು.
3: ಹಾ ಮೇಡಮ್.
0: ಎಸ್, ನಮ್ಮ ರಾಜು ಸರ್, ಅನಂತ ರಾಜು ಸರ್ ಕರೆ ಮಾಡಿದ್ರು, ಚಂದ ಹಾಡನ್ನ ಹಾಡಿದ್ರು. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದ್ರೆ ಅದಕ್ಕೂ ಮೊದಲು ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
3: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ಆಗಿ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ ನೆಚ್ಚಿನ RJ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಕೊಡುವಂತಹ ಪದಗಳಿಗೆ ನೀವು ಹಾಡನ್ನ ಹಾಡಬೇಕು. ಯಾವ ಹಾಡಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆದ್ರೆ ಆ ಹಾಡಲ್ಲಿ ನಾನು ಕೊಡುವಂತಹ ಪದ ಇರಬೇಕು. ಸೊ ಇದು ಇವತ್ತಿನ ನಮ್ಮ ಕಾನ್ಸೆಪ್ಟ್ ಆಗಿದ್ದು, ನೀವು ಕರೆ ಮಾಡಿ ಮಾತನಾಡಬೇಕಾದ್ರೆ ನಮ್ಮ ಸಂಖ್ಯೆ 9686009629 ಸಂಖ್ಯೆ ಮತ್ತೊಮ್ಮೆ 9686009279 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
4: ನಮಸ್ಕಾರ.
0: ನಮಸ್ತೆ ಸರ್. ಸರ್, ನಾಷ್ಟ ಆಯ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ ಹೆಸರೇನು?
4: ಉಚ್ಚೇಗೌಡ ಅಂತ. ಮೇಡಮ್
0: ಉಚ್ಚೇಗೌಡ, ಹೇಗಿದ್ದೀರಾ?
4: ಚಾಮರಾಜನಗರ ಜಿಲ್ಲೆಯಿಂದ ಮೇಡಮ್.
0: ಚಾಮರಾಜನಗರ.
4: ಎಲ್ಲರಿಗೂ, ನಿಮ್ಗೆ ಎಲ್ಲರಿಗೂ ನಮಸ್ಕಾರ ಮೇಡಮ್. ನಿಲಯ ನಿರ್ದೇಶಕರು, ಎಲ್ಲ RJಗಳು, ಸಿಬ್ಬಂದಿ ವರ್ಗದವರು, ಮತ್ತೆ ಶಿವಮೊಗ್ಗ FM ಕೇಳ್ತಾ ಇರ್ತಕ್ಕಂತ ಎಲ್ಲರ
0: ಪರವಾಗಿ ನಿಮಗೂ ಕೂಡ ಅಭಿನಂದನೆಗಳು.
4: ಸರ್, ಏನ್ ಪದ ಇದೆ ಹೇಳಿ ಮೇಡಮ್.
0: ನಿಮಗೊಂದು ಪದ ಕೊಡ್ತೀನಿ, ಅದನ್ನ ಹಾಡನ್ನ ಹಾಡ್ಬೇಕು. ಓಕೆನಾ?
4: ಹೇಳಿ ಮೇಡಮ್.
0: ನೇಸರ ಅನ್ನೋ ಪದ ಕೊಡ್ತಾ ಇದೀನಿ. ನೇಸರ ಪದದಿಂದ ಒಂದು ಹಾಡನ್ನ ಹಾಡ್ಬೋದಾ?
4: ಅದನ್ನ ನೇಸರನಾ?
0: ಹೌದು.
4: ಓಕೆ ಓಕೆ, ಹೇಳ್ತೀನಿ ಮೇಡಮ್.
0: ಹಾಡಿ ಹಾಡಿ. ಗೊತ್ತಿದ್ಯಾ ಇಲ್ಲ? ಕ್ಲೂ ಕೊಡ್ಲಾ? ಸರ್, ರಸಿಕಾ ಸಿನಿಮಾದಲ್ಲಿ ಒಂದು ಗೀತೆ ಇದೆ ಅಂಬರವೇರಿ ಅಂತ, ಆ ಒಂದು ಗೀತೆಯಲ್ಲಿ ನೇಸರ ಅಂತ ಒಂದು ಬರುತ್ತೆ ಪದ. ಪರವಾಗಿಲ್ಲ, ಸ್ಟಾರ್ಟಿಂಗ್ ಇರ್ಬೇಕಂತಿಲ್ಲ, ನೀವ್ ಹಾಡುವಂತ ಹಾಡಲ್ಲಿ ನೇಸರ ಅನ್ನೋ ಪದ ಇರ್ಬೇಕು. ಹಾಡಿ ಹಾಡಿ, ಪರವಾಗಿಲ್ಲ ಯಾವ್ದಾದ್ರು. ಗೊತ್ತಾಗ್ತಿಲ್ವಾ? ಹಾಡಿ ಹಾಡಿ ಬೇಗ.
4: ಆಕಾಶ ಬರುತ್ತಲ್ಲ ಮೇಡಮ್?
0: ಹೌದು ಸರ್.
4: ಆಕಾಶ ಅಂತ ಹೇಳ್ಬೋದಾ?
0: ಹ್ಮ್, ಆಯ್ತು ಹಾಡಿ ಸರ್.
4: ಆಕಾಶದಿಂದ ಯಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ, ನನಗಾಗಿ ಅಂದನೆ. ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ. ಇನ್ನೊಂದು ಹೇಳ್ತೀನಿ ಮೇಡಮ್, ಅದು ಸರಿಗಳು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಇತವೇನೋ ಮರೆಯಾದ ನೋವೇನೋ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನೋಟದಲ್ಲಿ ಇತವೇನು ಮರೆಯಾದಾಗನು ಮುಂದೆ ಕೇಳ್ಬೋದು ಮೇಡಮ್.
0: ಇರ್ಲಿ ಸರ್, ಬೇರೆಯವ್ರಿಗೂ ಕೂಡ ಅವಕಾಶ ಕೊಡೋಣ, ಬೇರೆಯವ್ರು ಕೂಡ ಕಾಯ್ತಾ ಇರ್ತಾರೆ. ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಎಸ್ ನೆಕ್ಸ್ಟ್ ಕಾಲರ್ ನಡೀದಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
5: ಹಲೋ
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
5: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ನಿಮಗೂ
0: ಹೇಗಿದ್ದೀರಾ ಸರ್?
5: ಮೇಡಮ್
0: ತಿಂಡಿ ಆಯ್ತು ಸರ್, ನಿಮ್ದು?
5: ನಮ್ದು ಆಯ್ತು ಮೇಡಮ್, ಚಪಾತಿ ಸೋರೆಕಾಯಿ ಪಲ್ಯ.
0: ಚಪಾತಿ ಸೋರೆಕಾಯಿ ಪಲ್ಯ, ನಮ್ದು ಬಿಸಿಬೇಳೆ ಬಾತ್.
5: ನಿಮ್ದು ಬೇಳೆ ಬಾತ್ ಅಲ್ವಾ?
0: ಹೌದು, ಬಿಸಿಬೇಳೆ ಬಾತ್.
5: ಏ ಬಾಳ ಇಷ್ಟದಪ್ಪ ನಮಗೂ.
0: ಹೌದಾ? ಓಕೆ ಸರ್, ಈಗ ನಾನು ನಿಮಗೊಂದು ಪದ ಕೊಡ್ತಿದ್ದೀನಿ, ಆ ಪದ ಬರುವಾಗ ಗೀತೆಯನ್ನ ನೀವು ಹಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕಂತೇನಿಲ್ಲ, ಆಮೇಲೆ ಬಂದ್ರು ಪರವಾಗಿಲ್ಲ. ಗುಣ ಅನ್ನೋ ಪದವನ್ನ ಕೊಡ್ತಾ ಇದ್ದೀನಿ, ಆ ಪದ ಬಳಸ್ಕೊಂಡು ಹಾಡನ್ನ ಹಾಡಿ.
5: ಗುಣ,
0: ಒಂದು ಕ್ಲೂ ಕೊಡ್ಲ?
5: ಸ್ವಲ್ಪ ಕೊಡಿ ಮೇಡಮ್.
0: ಅಂಬರೀಷ್ ಅವರಿಗೆ, ಅಂಬರೀಷ್ ಅವ್ರದ್ದೊಂದು ಫೇಮಸ್ ಸಾಂಗ್ ಇದೆ ಈ ಪದದಲ್ಲಿ, ಅಲ್ಲಿಗೆ ಒಂತ ಸೇರಿಸ್ಕೊಂಡ್ರೆ ಆಗತ್ತೆ. ಗುಣಗೆ ಒಂತ ಸೇರಿಸ್ಕೊಳ್ಳಿ ಸರ್.
5: ಗುಣಗೆ
0: ಒಂತ ಸೇರಿಸ್ಕೊಳ್ಳಿ.
5: ಒಂತ
0: ಗುಣವಂತ.
5: ಸರಿ ಸರಿ ಸರಿ. ಗುಣವಂತ ನನಗೆ ನೀ ಸ್ವಂತ, ಗುಣವಂತ ನನಗೆ ನೀ ಸ್ವಂತ.
0: ಸರ್ ಹೇಳಿದ್ದು ಅಂಬರೀಷ್ ಅವ್ರದ್ದು. ಓ ಗುಣವಂತ, ಓ ಗುಣವಂತ. ಹಾಡಿ
5: ಬೇಗ, ಫ್ಲಾಶ್ ಆಗಲ್ಲ.
0: ಹಾಡಿ ಹಾಡಿ ಪರವಾಗಿಲ್ಲ.
5: ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗು.

0: ಹಾಡಲು ಪದಗಳೇ ಸಿಗುತ್ತಿಲ್ಲ, ಪದಗಳೇ ಸಿಗುತ್ತಿಲ್ಲ, ಮುಂದಿನ ಬರ್ತಾ ಇಲ್ಲ.
1: ಪರವಾಗಿಲ್ಲ, ಹಾಡಿದ್ರಲ್ಲ ಸಾಕು. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಎಸ್, ಸತೀಶ್ ಸರ್ ಕರೆ ಮಾಡಿ ಕ್ಲೂ ಕೊಟ್ಟಾದ್ಮೇಲೆ ಒಂದು ಒಳ್ಳೆ ಗೀತೆಯನ್ನ ಹಾಡಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು, ಹಾಡನ್ನ ಹಾಡ್ಬೋದು. ಸೊ ಸಡನ್ ಆಗಿ ವಿಷಯಗಳು ಕೊಟ್ಟಾಗ, ಅಂದ್ರೆ ಪದಗಳು ಕೊಟ್ಟಾಗ ಯಾವ ಹಾಡು ಏನೋದು ಸ್ವಲ್ಪ ಕನ್ಫ್ಯೂಷನ್ ಆಗೋದು ಸಹಜನೇ. ಆದ್ರೂ ಪರವಾಗಿಲ್ಲ, ಕ್ಲೂ ಕೊಡೋಕಂತ ನಾನು ನಿಮಗಾಗಿ ಇಲ್ಲೇ ಇದ್ದೀನಿ. ಓಕೆನಾ? ಹಾಗಾದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ.
2: ಹಾ ಮೇಡಮ್,
1: ಆಯ್ತಾ ತಿಂಡಿ?
2: ಹಾ, ತಿಂಡಿ ಆಯ್ತು ಮೇಡಮ್.
1: ಓಕೆ ಸರ್, ನಿಮಗೆ ನಾನು ಲತೆ ಅನ್ನೋ ಒಂದು ಪದವನ್ನ ಕೊಡ್ತಾ ಇದ್ದೀನಿ, ಆ ಪದ ಬರುವಂತ ಗೀತೆಯನ್ನ ಹಾಡ್ಬೇಕು.
2: ಯಾವ್ದು ಮೇಡಮ್?
1: ಲತೆ.
2: ಲತೆ ಅಂತ?
1: ಹೌದು. ರೇಡಿಯೋ ವಾಲ್ಯೂಮ್ ಫಸ್ಟ್ ಕಡಿಮೆ ಮಾಡಿ, ಕಡಿಮೆ ಮಾಡತ್ರ
2: ಮಾಡಿದೀನಿ ಮೇಡಮ್.
1: ಹಾಡಿ.
2: ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಸೋತಿದೆ ಈ ಮೊಗವೇಕೆ, ಏಳು ನಿನ್ನ ಚಿಂತೆ, ಏಳೆ ನನ್ನ ಕಾಂತೆ. ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ

0: La la la la la la la la la la la la la la la la la la la. ಸಾಕಾಗತ್ ಮೇಡಮ್.
1: ಏಯ್ ಸೂಪರ್ ಸರ್, ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ.
0: ಥ್ಯಾಂಕ್ ಯು ಮೇಡಮ್.
1: ಸೂಪರ್, ಥ್ಯಾಂಕ್ ಯು ಸರ್. ಎಸ್, ಜಯಂತ್ ಅವ್ರು ಚೆನ್ನಾಗಿ ಹಾಡಿದ್ರು ಅಲ್ವಾ? ನೆಕ್ಸ್ಟ್ ಕಾಲರ್ ಹೇಳಿದಾರೆ, ಯಾರು ಕೇಳುವಾ? ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
2: ಐ ಆಮ್ ಫೈನ್ ಮೇಡಮ್. ಲಾಸ್ಟ್ ಗೆ ಸಿಕ್ತು ಕಾಲ್.
1: ಪರವಾಗಿಲ್ಲ, ಲಾಸ್ಟ್ ಗೆ ಅವರು ಸಿಕ್ಕಿದ್ಯಲ್ಲ, ಖುಷಿಯಾಗಿ ಮಾತಾಡಿ ಸರ್.
2: ಒಂದೊಂದ್ ಸಲ ಲಾಸ್ಟ್ ಇಸ್ ದ ವೆರಿ ಬೆಸ್ಟ್ ಅಂತ.
1: ಹೌದೌದು, ಲಾಸ್ಟ್ ಪೆಂಚರ್ ಸರ್. ಸೂಪರ್
2: ವಿಚಾರ ಅಂದ್ರೆ ಮೇಡಮ್, ನಮ್ಮ ಭಾರತದ ಗಾನಕ್ಕೆ ಹೋಗಿಲ್ಲ ಲತಾ ಮಂಗೇಶ್ಕರ್ ಅವರ ಹುಟ್ಟುಹಬ್ಬ.
1: ಹೌದು ಸರ್,
2: ಲಕ್ಷಾಂತರ ಹಾಡುಗಳನ್ನ ಹಾಡಿದ್ದಾರೆ.
1: ಖಂಡಿತ,
2: ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ವಿಶೇಷ ನಮನವನ್ನು ಸಲ್ಲಿಸೋಣ ಮೇಡಮ್.
1: ನಿಜ ನಿಜ ಸರ್.
2: ಸಾರೆ ಜಹ ಸೆ ಅಚ್ಚ ಹಿಂದೂ ಸೀತಾ ಹಮಾರ ಹಮಾರ.
1: ಸರ್, ಈ ಗೀತೆನ ಯಾವಾಗ ಬೇಕು ಅವಾಗ ಹಾಡೋ ಹಾಗಿಲ್ಲ. ಸೊ ಇವತ್ತು ನಮ್ ಟಾಪಿಕ್ ಬೇರೆ ಇದೆ, ಆ ಟಾಪಿಕ್ ಅನ್ನ ಹಾಡೋಣ. ಓಕೆನಾ?
2: ಆಯ್ತು ಮೇಡಮ್, ಕೊಡಿ ಮೇಡಮ್, ಕೊಡಿ.
1: ಸೊ ನಿಮ್ಗೆ ನಾನು ಕೊಡ್ತಾ ಇರುವಂತ ಪದ ನವಿಲು. ನವಿಲು ಅನ್ನೋ ಪದದಿಂದ ಒಂದು ಹಾಡನ್ನ ಹಾಡಿ ಸರ್.
2: ಓ ನವಿಲ ಮೇಡಮ್. ನವಿಲೇ ನನ್ನ ಮುದ್ದು ನವಿಲೇ, ಅಷ್ಟೇ ನೆನಪು ಬರ್ತಾ ಇದೆ.
1: ಓಕೆ ಸರ್, ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್, ನೆಕ್ಸ್ಟ್ ಕಾಲರ್ ಹಿಡಿತಾರೆ, ಯಾರು ಕೇಳುವ? ಹಲೋ.
3: ಓ ಹಲೋ, ಮನೆ ಮಗಳು ಅರ್ಪಿತಾ ಅವರಿಗೆ ಮನೆ ಒಡತಿ ಬೀನ ಮಾಡುವ ಶುಭೋದಯಗಳು.
1: ಅರೆ ಅರೆ ಅರೆ, ಸೂಪರ್ ಸೂಪರ್, ಖುಷಿ ಆಗತ್ ನಿಮ್ ಮಾತು ಕೇಳಿ. ಚೆನ್ನಾಗಿದ್ದೀರಾ ಮನೆ ಒಡತಿ?
3: ಚೆನ್ನಾಗಿದ್ದೀನಪ್ಪ. ರವೆ ಇಡ್ಲಿ ಮಾಡಿದ್ವಿ ಇವತ್ತು. ರವಾ ಇಡ್ಲಿ
1: ತಿಂದಿರೋದಕ್ಕೆ ಜೋಶ್ ಜಾಸ್ತಿ ಆಗಿದೆ.
3: ಹತ್ತು ಕಾಲಿನಿಂದ ಟ್ರೈ ಮಾಡಿದೆ, ಕೊನೆಗೂ ಸಿಗಲ್ಲ ಅನ್ಕೊಂಡೆ, ಸಿಕ್ತು ಸದ್ಯ
1: ಸಿಕ್ಕಿದೆ. ಸೊ ಅದೇ ಖುಷಿಲಿ ನಾನೊಂದು ಪದ ಕೊಡ್ತೀನಿ, ನೀವ್ ಹಾಡನ್ನ ಹಾಡ್ಬೇಕಲ್ಲ.
3: ಆಯ್ತಪ್ಪ, ಟ್ರೈ ಮಾಡ್ತೀನಿ.
1: ನೆನಪು ಅನ್ನೋ ಪದ ಕೊಡ್ತಾ ಇದ್ದೀನಿ, ಈ ಪದ ಬರುವಂತ ಹಾಡನ್ನ ಹಾಡಿ.
3: ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ
1: ನನ್ನಲ್ಲಿ
3: ನನ್ನಲ್ಲಿ ತಂಗಿಯಾಗಿ ನನ್ನ.
1: ಅಲ್ಲ, ಅದು ತಂಗಾಳಿಯಲ್ಲಿ ಅಲ್ವಾ?
3: ಬರ್ತಾ ಇಲ್ಲ,
1: ಹಾಡಿ ಹಾಡಿ. ತಂಗಾಳಿಯಲ್ಲಿ ಬಂದೆ ಏಕಾಂಗಿಯಾಗಿ ನಾನೊಂದೆ.
3: ಬಯಸುತ್ತ

0: ನಲ್ಲಿ. ಯೆಸ್, ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು.
0: ಯೆಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ,
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ,
2: ಗಂಗಾವತಿಯಿಂದ ಎಚ್ ಡಿ ಬಸವರಾಜ್.
0: ಬಸವರಾಜ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
0: ನಾನು ಸೂಪರ್ ಸರ್. ಟಿಫನ್ ಆಯ್ತಾ?
2: ಆಯ್ತು ಮೇಡಮ್.
0: ಸೊ ಸರ್, ನಿಮ್ಗೆ ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಾ ಏನಂತ?
2: ಗೊತ್ತಾಗಿದೆ ಮೇಡಮ್.
0: ಗೊತ್ತಾಗಿದೆ. ಸೊ ನೀವು ಹಾಡುವಂತ ಹಾಡಲ್ಲಿ ದಾರಿ ಅನ್ನೋ ಪದ ಇರ್ಬೇಕು ಸರ್. ಯಾವ ಗೀತೆ ಯಾರು ಆಯ್ಕೆ ಮಾಡ್ಕೊಳ್ಳಿ, ದಾರಿ ಅನ್ನೋ ಪದ ಇರ್ಬೇಕು.
2: ಸರಿ ಮೇಡಮ್,
0: ಹಾಡಿ.
2: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಹಾ ಮೇಡಮ್.
0: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿ ಒಂದು ಒಳ್ಳೆ ಗೀತೆಯನ್ನು ಹಾಡಿದಕ್ಕೆ.
2: ಓಕೆ ಮೇಡಮ್, ಧನ್ಯವಾದಗಳು. ದಾರಿ ಕಾಣದಾಗಿ
0: ನೋಡಿ, ಟಾಪಿಕ್ ಕೊಡ್ ತಕ್ಷಣ, ಪದ ಕೊಡ್ ತಕ್ಷಣ ಟಕ್ ಅಂತ ಹಾಡಿದ್ರಲ್ಲ, ಅದು ಖುಷಿ. ಓಕೆ, ಧನ್ಯವಾದ ಸರ್.
2: ಧನ್ಯವಾದ ಮೇಡಮ್, ಮತ್ತು ಶುಭೋದಯ.
0: ಓಕೆ, ಎಸ್, ಬಸವರಾಜ್ ಸರ್ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿನೆ ಹಾಡಿದ್ರು ಅಲ್ವಾ? ಓಕೆ, ಕರೆ ಮಾಡಿದಂತಹ ಎಲ್ಲ ಪ್ರೀತಿಯ ಕೇಳುಗರು ಕೂಡ ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಾ, ನನಗಂತೂ ತುಂಬಾ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ನಮ್ಗೆ ಕೂಡ ಕೆಲವೊಮ್ಮೆ ಸಡನ್ ಆಗಿ ವರ್ಡ್ಗಳು ಕೊಟ್ಟಾಗ ಯಾವ ಗೀತೆ ಹಾಡಬೇಕು ಏನು ಅಂತ ಕನ್ಫ್ಯೂಷನ್ ಆಗುತ್ತೆ. ಬಟ್ ನೀವುಗಳಿದ್ದೀರಲ್ಲ, ಸೂಪರ್ ಬಿಡ್ರಿ. ಸಾಂಗ್ ಯಾವ್ದಂತ ಪದ ಕೊಟ್ಟ ತಕ್ಷಣ ತುಂಬ ಚೆನ್ನಾಗಿ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿದ್ರಿ. ಸೊ ಇವತ್ತು ಕರೆ ಮಾಡಿದಂತಹ ಎಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯ ಅಭಿನಂದನೆಯನ್ನು ತಿಳಿಸ್ತಾ, ಸೊ ಕೇಳುಗರೇ, ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ. ಸೊ ನಾನು ಕೇಳಿದಂಥ ಪದಗಳಿಗೆ ಹಾಡನ್ನು ಮೆಸೇಜ್ ಮುಖಾಂತರ ಉತ್ತರ ಕಳಿಸಿದಂಥ ಯಶೋಧ ಮೇಡಮ್ ಅವ್ರಿಗೆ, ಸೋಮಶೇಖರ್ ಅವ್ರಿಗೆ, ರಾಘವೇಂದ್ರ ಸರ್ಗೆ ಧನ್ಯವಾದವನ್ನು ತಿಳಿಸ್ತಾ, ನಾನು ನಿಮ್ಮ ಆರ್ಜಿ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986759661.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನು ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನು ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನು ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಲೇ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳಲಿಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಹಳೆಯ ಮನೆ ತುಂಬಾ ಡೇಂಜರ್ ಎನ್ನುವಂತಹ ಕಥೆಯನ್ನ ಹೇಳ್ತಾ ಇದ್ದೀನಿ. ಹಳೆಯ ಮನೆ ತುಂಬಾ ಡೇಂಜರ್. ಮಂಜಣ್ಣನಿಗೆ ನಗರದಲ್ಲಿ ಒಂದು ಮನೆ ಕೊಳ್ಳಬೇಕಿತ್ತು. ಹುಡುಕಿ ಹುಡುಕಿ ಅಂತೂ ಕೊನೆಗೆ ಒಂದು ಮನೆ ತುಂಬಾ ಇಷ್ಟವಾಯ್ತು. ಮನೆ ತುಂಬಾ ಹಳೆಯದಾದ್ರೂ ಗಟ್ಟಿಮುಟ್ಟಾಗಿ ಸುಸ್ಥಿತಿಯಲ್ಲೇ ಇತ್ತು. ಆದ್ರೆ ಮನೆಯ ಬೆಲೆಯನ್ನ ಕೇಳಿ ಆತ ಹೌಹಾರಿ ಹೋದ. 1 ಕೋಟಿ ರೂಪಾಯಿ. ಆದ್ರೂ ಆತನಿಗೆ ಮನೆ ಇಷ್ಟವಾಗಿದ್ರಿಂದ ಹಣದ ಬಗ್ಗೆ ಚಿಂತಿಸದೆ 1 ಕೋಟಿ ಕೊಟ್ಟೆ ಖರೀದಿಸಿ ಬಿಟ್ಟ. ಮನೆಗೆ ಬಂದ ಸ್ವಲ್ಪ ದಿನದಲ್ಲಿಯೇ ಆ ಮನೆಯಲ್ಲಿ ಭೂತ ಪಿಶಾಚಿಗಳ ಕಾಟ ಶುರುವಾಗಿ ಹೋಯಿತು. ಮಂಜಣ್ಣ 100,000 ರೂಪಾಯಿ ಖರ್ಚು ಮಾಡಿ ಮನೆಗೆ ಆ ಶಾಂತಿ ಈ ಶಾಂತಿ ಮಾಡಿಸಿ ನೋಡ್ದ. ಏನೂ ಪ್ರಯೋಜನವಾಗಲೇ ಇಲ್ಲ. ವಾಸ್ತು ಬದಲಾಯಿಸಿ ನೋಡಿದ. ದೇವರಿಗೆ ಹರಕೆ ಹೊತ್ತುಕೊಂಡ. ಭೂತ ಪಿಶಾಚಿ ಓಡಿಸುವವರನ್ನು ಕರೆಸಿ ಮಾಟ ಮಂತ್ರ ಮಾಡಿಸಿ ನೋಡಿದ. ಯಾವುದಕ್ಕೂ ಭೂತ ಪಿಶಾಚಿ ಜಗ್ಗಲೇ ಇಲ್ಲ. ಆತನ ಮನೆಯವರೆಲ್ಲ, ಆ ಮನೆಯಲ್ಲಿ ಇನ್ನು ಮುಂದೆ ನಾವು ಉಳಿಯೋದಿಲ್ಲ, ನೀನೇ ಭೂತ ಪಿಶಾಚಿಗಳ ಜೊತೆ ವಾಸ ಮಾಡಿ ಎಂದು ಹೇಳಿ ಎಲ್ಲರೂ ದಿಕ್ಕಾಪಾಲಾಗಿ ಬೇರೆ ಕಡೆ ತಮ್ಮ ನೆಲೆ ಕಂಡುಕೊಂಡ್ರು. ಮಂಜಣ್ಣನಿಗೆ ಒಬ್ಬನೇ ವಾಸ ಮಾಡಲು ಭಯವಾಗಿ ಹೋಟೆಲ್ನಲ್ಲಿ ರೂಮ್ ಮಾಡಿಕೊಂಡು ವಾಸವಾಗಿದ್ದ. ಸುಮ್ಮನೆ ಮನೆ ಖಾಲಿಯಾಗಿ ಬಿಟ್ರೆ ಇನ್ನಷ್ಟು ಭೂತ ಪಿಶಾಚಿಗಳು ಬಂದು ಸೇರಿಕೊಳ್ಳುತ್ತದೆ, ಸಿಕ್ಕ ಬೆಲೆಗೆ ಮಾರಿಬಿಡಿ ಎಂದು ಕೆಲವರು ಉಚಿತ ಸಲಹೆ ನೀಡಿದರು. ಮಂಜಣ್ಣನಿಗೆ ಬೇರೆ ಉಪಾಯವೇ ಇರಲಿಲ್ಲ. ಮನೆ ಮಾರಾಟ ಮಾಡುತ್ತೇನೆ ಎಂದು ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಬಂದ. ಆದ್ರೆ ಮನೆಯಲ್ಲಿ ಭೂತ ಪಿಶಾಚಿ ಇದೆ ಎಂದು ತಿಳಿದು ಮನೆ ಖರೀದಿಸಲು ಯಾರೂ ಮುಂದೆ ಬರಲಿಲ್ಲ. ಹಾಗೆಯೇ 1 ವರ್ಷ ಮನೆ ಖಾಲಿಯಾಗಿಯೇ ಉಳಿತು. ಆಮೇಲೆ ಯಾರೋ ಭೂತ ಪಿಶಾಚಿಯಲ್ಲಿ ನಂಬಿಕೆ ಇಲ್ಲದೆ ಇರುವ ನಾಸ್ತಿಕರು ಮನೆ ಖರೀದಿಸಲು ಮುಂದೆ ಬಂದರು. ಮನೆಯಲ್ಲಿ ಭೂತ ಪಿಶಾಚಿ ಇದೆ ಎನ್ನುವ ಸುದ್ದಿ ಅವರಿಗೆ ಮೊದಲೇ ತಿಳಿದಿರೋದ್ರಿಂದ ಮನೆಯನ್ನ 40 ಲಕ್ಷಕ್ಕೆ ಚೌಕಾಸಿ ಮಾಡಿ ಕೇಳಿಯೇ ಬಿಟ್ರು. ಮಂಜಣ್ಣನಿಗೆ ಮನೆ ಮಾರುವುದು ಅನಿವಾರ್ಯವಾಗಿತ್ತು. ಇನ್ನು ಸಮಯ ಹೋದ್ರೆ ಇದಕ್ಕಿಂತ ಕಡಿಮೆ ಬೆಲೆ ಬರಬಹುದೆನ್ನುವ ಭಯದಿಂದ ಆತ ಹೇಳಿದ ಬೆಲೆಗೆ ಮನೆ ಮಾರಿಬಿಟ್ಟ. ಶಾಂತಿ, ವಾಸ್ತು, ಹೋಮ, ಹವನ ಎಂದು ಆತನ ಕೈಯಿಂದಲೇ ಮನೆಗೆ 20 ಲಕ್ಷ ಕೈ ಬಿಟ್ಟು ಹೋಗಿತ್ತು. ಹೀಗೆ ಒಟ್ಟು 80 ಲಕ್ಷ ನಷ್ಟ ಮಾಡಿಕೊಂಡು ಮನೆ ಮಾರಿ ಕೈ ತೊಳೆದುಕೊಂಡು ಬಿಟ್ಟ. ಯಾರೋ ಹೇಳ್ತಿದ್ರು, ಈಗ ಮನೆ ಖರೀದಿಸಿದವರೇ ಈ ಭೂತ ಪಿಶಾಚಿಯ ಸುಳ್ಳು ಸುದ್ದಿ ಹಬ್ಬಿಸಿ ಆ ಮನೆಯಲ್ಲಿ ಭೂತ ಪಿಶಾಚಿಯ ನಾಟಕ ಆಡಿದ್ದಾರೆ ಎಂದು ಹೇಳುತ್ತಿದ್ದಾರೆ ಎಂದು. ಯಾವುದು ನಿಜವೋ ಯಾವುದು ಸುಳ್ಳೋ ಆ ಭೂತ ಪಿಶಾಚಿಗಳಿಗೆ ಗೊತ್ತು. ಎಷ್ಟೋ ವಿಭಿನ್ನವಾಗಿರುವಂತಹ ಕಥೆಯಾಗಿದೆ. ಎಷ್ಟೋ ಬಾರಿ ಹೀಗೆ ಸುಳ್ಳು ಸುದ್ದಿಗಳನ್ನ ನಂಬಿಬಿಡುವವರೇ ಹೆಚ್ಚಾಗಿದ್ದಾರೆ ಅಂತಾನೆ ಹೇಳಬಹುದು. ಈ ಕಥೆ ಒಂಥರ ವಿಭಿನ್ನವಾಗಿತ್ತಲ್ವಾ? ನನಗಂತೂ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳಲಿಕ್ಕೆ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ? ಓಕೆ. ಕಥೆಯ ಶೀರ್ಷಿಕೆ ಆಘಾತ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ? ಆಘಾತ. ರಾಕೇಶ್ ಅಂತಾರಾಷ್ಟ್ರೀಯ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ತಾಂತ್ರಿಕ ಸಲಹೆಗಾರ. ಕೈ ತುಂಬ ಸಂಬಳ. ಆತನಿಗೆ ಒಬ್ಬಳೇ ಮುದ್ದು ತಂಗಿ ರಾಧಿಕಾ. ರಾಕೇಶನಿಗೆ ತಂಗಿ ಎಂದ್ರೆ ಪಂಚ ಪ್ರಾಣ. ಪ್ರತಿ ಬಾರಿ ಮನೆಗೆ ಬರಬೇಕಾದ್ರೆ ತಂಗಿಗೊಂದು ಬೆಲೆ ಬಾಳುವ ಉಡುಗೊರೆ ಗ್ಯಾರಂಟಿ. ಅದು ಉಡುಗೊರೆಯೂ ಆಗಿರಬಹುದು, ಒಡವೆಯೂ ಆಗಿರಬಹುದು, ಮೊಬೈಲ್, ಟ್ಯಾಬ್ಲೆಟ್, ಲ್ಯಾಪ್ಟಾಪ್ ಮುಂತಾದ ಎಲೆಕ್ಟ್ರಾನಿಕ್ಸ್ ಸಾಧನಗಳೇ ಆಗಿರಬಹುದು. ಇದಕ್ಕೆ ಪ್ರತಿಯಾಗಿ ಆತನಿಗೆ ಸಿಗುತ್ತಿದ್ದು ತಂಗಿಯ ಬೆಲೆ ಕಟ್ಟಲಾಗದ ಪ್ರೀತಿ, ಮಮತೆ, ವಾತ್ಸಲ್ಯಗಳ ಮಹಾಪೂರ. ರಾಧಿಕಾ ಪ್ರತಿ ವರ್ಷ ತಪ್ಪದೇ ರಾಕೇಶನಿಗೆ ರಾಖಿಯನ್ನ ಸಮಯಕ್ಕೆ ಸರಿಯಾಗಿ ತಲುಪಿಸುವಂತೆ ಕೊರಿಯರ್ ಮಾಡ್ತಿದ್ಲು. ಪ್ರತಿ ಬಾರಿಯೂ ಆತನಿಗೆ ಮನೆಗೆ ಬರುವುದು ಅಸಾಧ್ಯವಾಗಿದ್ದರಿಂದ ಮುದ್ದು ತಂಗಿಗೆ ಉಡುಗೊರೆಯನ್ನ ಅಲ್ಲಿಂದಲೇ ಆನ್ಲೈನ್ನಲ್ಲಿ ಖರೀದಿಸಿ ತಂಗಿಗೆ ಕಳಿಸಿಕೊಡ್ತಿದ್ದ. ಈ ಬಾರಿಯೂ ರಾಧಿಕಾ ರಾಕೇಶಣ್ಣನಿಗೆ ರಾಖಿಯನ್ನ ಕೊರಿಯರ್ ಮಾಡಿದ್ದಳು. ರಾಖಿ ತಲುಪಿದ ತಕ್ಷಣವೇ ರಾಕೇಶ್ ತಂಗಿಗೆ ಕಾಲ್ ಮಾಡಿ, ರಾಧಿಕಾ ನಿನ್ನ ರಾಖಿ ಬಂತು, ತುಂಬಾ ಚೆನ್ನಾಗಿದೆ. ಈ ಬಾರಿ ನಾನೇ ರಕ್ಷಾಬಂಧನ ಹಬ್ಬಕ್ಕೆಂದು ಮನೆಗೆ ಬರ್ತೇನೆ, ಜೊತೆಗೆ ನಿನಗೊಂದು ಲ್ಯಾಪ್ಟಾಪ್ ತರ್ತೀನಿ ಎಂದು ಹೇಳಿದ. ಆಗ ರಾಧಿಕಾ, ರಾಕೇಶಣ್ಣ ನೀನ್ ಹಬ್ಬಕ್ ಮನೆಗ್ ಬರೋದಕ್ಕಿಂತ ದೊಡ್ಡ ಉಡುಗೊರೆ ನನಗೆ ಬೇರೆ ಯಾವ್ದಿದೆ? ನನಗೆ ಉಡುಗೊರೆ ಮುಖ್ಯ ಅಲ್ಲ, ನೀನು ಮನೆಗ್ ಬರ್ತೀಯಾ ಎಂದು ಹೇಳಿರೋದೇ ನನಗೆ ಹೆಚ್ಚು ಸಂತಸ ತಂದಿದೆ. ನಿನಗಾಗಿ ನಿನಗೆ ತುಂಬಾ ಇಷ್ಟವಾಗಿರೋ ಸಿಹಿ ಒಬ್ಬಟ್ಟು ಪಾನ್ ಪತ್ತೋಳಿ ಮಾಡ್ತೀನಿ ಎಂದು ಹೇಳಿ ರಾಧಿಕಾ ಹಬ್ಬದ ದಿನ ಅಣ್ಣನಿಗೆ ಸಿಹಿ ಒಬ್ಬಟ್ಟು ಪಾನ್ ಪತ್ತೋಳಿ ಮಾಡಿಟ್ಟುಕೊಂಡು ಕಾತರದಿಂದ ಕಾಯ್ತಿದ್ಲು. ಆದ್ರೆ ಹಬ್ಬದ ದಿನ ನಸುಕಿನಲ್ಲಿಯೇ ಆಕೆಗೆ ಬರ ಸಿಡಿಲೊಂದು ಬಂದೆರಗಿತ್ತು. ಮನೆಯಿಂದ ಕೇವಲ 10 ಕಿಲೋಮೀಟರ್ ದೂರವಿರುವಾಗ ರಾಕೇಶನ ಕಾರಿಗೆ ದೈತ್ಯ ಲಾರಿಯೊಂದು ಎದುರಿನಿಂದ ವೇಗವಾಗಿ ಬಂದು ಡಿಕ್ಕಿ ಹೊಡೆದು ಬಿಟ್ಟಿತ್ತು. ಕಾರು ನಜ್ಜುಗುಜ್ಜಾಗಿ ಬಿಟ್ಟಿತ್ತು. ರಾಕೇಶ ಸ್ಥಳದಲ್ಲೇ ಅಸುನೀಗಿದ್ದ. ರಾಧಿಕಾಳ ಕಣ್ಣೀರ ಹೊಳೆಯಾಗಿ ಹರಿದಿತ್ತು. ಹೊರಗಡೆ ಮಳೆ ನೀರು ಕೂಡ ಪ್ರವಾಹದಂತೆ ಹರಿಯುತ್ತಿತ್ತು. ಮನೆಯ ಒಳಗಡೆ ಅಡುಗೆ ಕೋಣೆಯಲ್ಲಿ ಒಬ್ಬಟ್ಟು ಪಾನ್ ಪತ್ತೊಳಿ ಕೇಳುವವರಿಲ್ಲದೆ ಇರುವೆಗೆ ಆಹಾರವಾಗಿತ್ತು. ಅಣ್ಣ ತಂಗಿಯರ ಅನುಬಂಧ ರಕ್ಷಾಬಂಧನದ ದಿನವೇ ಮಣ್ಣು ಪಾಲಾಗಿ ಹೋಯಿತು. ವಿಧಿಯು ತನ್ನ ಕ್ರೂರ ಅಟ್ಟಹಾಸ ಮೆರೆದಿತ್ತು. ವಿಧಿಗೂ ಅಣ್ಣ ತಂಗಿಯರ ಪ್ರೀತಿ ವಾತ್ಸಲ್ಯ ಕಂಡು ಅಸೂಯೆಯಾಗಿರಬೇಕು. ಆದ್ರೆ ವಿಧಿ ಈ ರೀತಿ ನಡೆದುಕೊಳ್ಳಬಾರದಿತ್ತು. ದುರ್ವಿಧಿ ಅಣ್ಣನ ಪ್ರೀತಿಯನ್ನ ತಂಗಿಯಿಂದ ಕಸಿದುಕೊಂಡಿತ್ತು. ರಾಕೇಶ ಈ ಜಗತ್ತಿಗೆ ಅಂತಿಮ ವಿದಾಯ ಹೇಳಿ ಹೊರಟು ಹೋಗಿದ್ದ. ಈ ವಿಧಿ ಅನ್ನೋದು ಎಷ್ಟು ಕ್ರೂರಿ! ನಮ್ಮವರಿಗೆ ಅಂತಿಮ ವಿದಾಯ ಹೇಳಲು ಕೂಡ ಅವಕಾಶ ಕೊಡುವುದಿಲ್ಲ. ನಿತ್ಯವೂ ನಮ್ಮವರಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಹೋಗುತ್ತೇವೆ, ಆದ್ರೆ ಮತ್ತೆ ಬರುತ್ತೇವೆ. ಆದ್ರೆ ಇಲ್ಲಿಂದ ಶಾಶ್ವತವಾಗಿ ಹೋಗುವಾಗ ಮಾತ್ರ ಅಂತಿಮ ವಿದಾಯ ಹೇಳಲು ವಿಧಿ ನಮಗೆ ಅವಕಾಶವನ್ನೇ ಕೊಡುವುದಿಲ್ಲ. ವಿಧಿಗೆ ತಿರಸ್ಕಾರ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿಧಿ ನಿನಗೆ ನಮಸ್ಕಾರ ಎಂದು ಹೇಳುವುದೇ ಉತ್ತಮ. ಎಂತಹ ಒಂದು ಮನ ಕಲುಕುವಂತಹ ಕಥೆ ಇದಾಗಿತ್ತು ಅಲ್ವಾ? ನನಗಂತೂ ಈ ಕಥೆ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662796860962 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಪ್ರೇಮ ಪ್ರೇಮ ಪ್ರೇಮವೆಂದರೆ ಹೇಳಲು ಬಯಸಿ ಹೇಳಲು ಆಗದ ಮಧುರ ಭಾವನೆ, ಮಧುರ ಕಾಮನೆ, ಮಧುರ ಯೋಚನೆ, ಮಧುರ ಯಾತನೆ, ಅರ್ಪಣೆ ಸಮರ್ಪಣೆಯ ಸೂಚನೆ. ಮನಗಳ ಸರಿಗಮ ಪ್ರೇಮ, ಸುಮಗಳ ಘಮ ಘಮ ಪ್ರೇಮ, ಮಂಜ

ಯುಗ ಯುಗಗಳು ಕಳೆದರು, ಹಲವು ಜನುಮ ತಳೆದರು, ಓದಿ ಮುಗಿಸದ ಗ್ರಂಥ ಪ್ರೇಮ, ಹಾಡಿ ಮುಗಿಸದ ಗೀತೆ

ಪ್ರೇಮವು ಅನುಭವಕ್ಕೆ ಮಾತ್ರ ನಿಲುಕುವ ಕೋಮಲ ಕಲ್ಪನೆ. ಸ್ಪರ್ಶಿಸಲಾಗುವುದಿಲ್ಲ, ಆದರೆ ಮನಸ್ಸು ಹೇಳುತ್ತಿದೆ ಅದು ಇಲ್ಲೂ ಇದೆ ಅಲ್ಲೂ ಇದೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೋಗುವ.
1: ಹೇ ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಮುತ್ತು ಮುತ್ತು ಹೀರಿಕೊಂಡು ಹೊತ್ತು ಮೀರಿ ಸಾಲ ಕಳೆದು ಹೇಗೆ ಮಗು ಹೇಗೆ ಹೇಗೆ ಪ್ರೀತಿ ಚಂದ. ನೂರು ಕನಸು ಚಿಗಿರಿಕೊಂಡು ಸಾವಿರಾಸೆ ಅಮರಿಕೊಂಡು ಕೋಟಿ ಭಾವ ತುಂಬಿ ತೂಗಿ

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: Videna.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಇದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty, as I said, is not about the ultimate future. Our difficulty is how to make the heterogeneous mass

ಛಾಯ್ಬಿ, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಲಂಡನ್ನಿನ ಪತ್ರಕರ್ತರಾದಂತಹ ಬೇವರಾಲಿ ನಿಕೋಲಸ್ ಎಂಬಾತ 1944 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂದರ್ಶನವನ್ನು ಮಾಡುತ್ತಾರೆ. ಭಾರತದ ಬಗ್ಗೆ ನನ್ನ ನಿರ್ಣಯ ಎನ್ನುವ ಕೃತಿಯಲ್ಲಿ ಈ ಸಂದರ್ಶನದ ಕೆಲವು ಟಿಪ್ಪಣಿಗಳನ್ನು ಪ್ರಕಟಿಸುತ್ತಾರೆ. ಆ ಟಿಪ್ಪಣಿಗಳು ಹೀಗಿವೆ. ತನ್ನ ಮನೆಯ ಪಡಸಾಲೆಯ ಬೆತ್ತದ ಕುರ್ಚಿಯಲ್ಲಿ ಕುಳಿತು ಸುಮಾರು 50 ವರ್ಷದ ವ್ಯಕ್ತಿ ನನ್ನ ಆಗಮನವನ್ನು ಎದುರು ನೋಡುತ್ತಿದ್ದರು. ಆತ ತುಸು ದೊಡ್ಡ ಗಾತ್ರದ ಕ್ರಿಯಾತ್ಮಕ ವ್ಯಕ್ತಿಯಾಗಿ ನನಗೆ ಕಂಡರು. ಆತನ ನಡತೆ ಬಹಳ ಸಭ್ಯವಾಗಿತ್ತು. ಆಗಾಗ್ಗೆ ಅವರು ತಮ್ಮ ಬೂಟಿನ ದಾರವನ್ನು ಕಟ್ಟಿಕೊಳ್ಳುತ್ತಿದ್ದರು. ತಮ್ಮ ಬಗ್ಗೆ ಯಾವಾಗಲೂ ರಕ್ಷಣಾತ್ಮಕವಾಗಿರುತ್ತಿದ್ದ ಅವರು ಬೇರೆ ಬೇರೆ ದಿಕ್ಕುಗಳಿಂದ ಅವರ ಮೇಲೆ ಹರಿದು ಬರುತ್ತಿದ್ದ ಟೀಕಾ ಪ್ರಹಾರದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆ ವ್ಯಕ್ತಿಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರು ಭಾರತ ಸರ್ಕಾರದ ಕಾರ್ಮಿಕ ಸದಸ್ಯರು, ಭಾರತದ ಅತ್ಯುತ್ತಮ 6 ಬುದ್ಧಿವಂತರಲ್ಲಿ ಒಬ್ಬರು. ಆತ ಒಬ್ಬ ಅತ್ಯುತ್ತಮ ಆಡಳಿತಗಾರ ಹಾಗೂ ವಾಸ್ತವವಾದಿ. ಆತ ಸಾರ್ವಜನಿಕವಾಗಿ ಮಾತನಾಡುವಾಗ ವಿದ್ಯುತ್ ಪ್ರವಾಹ ಹರಿಯುತ್ತಿರುವಂತೆ ಇರುತ್ತದೆ. ಅದರಲ್ಲಿಯೂ ಹಿಂದೂ ಧರ್ಮದ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸುವಲ್ಲಿ ಈತ ಸಿದ್ಧಹಸ್ತ. ಈ ಕಾರಣದಿಂದ ಈತ ಭಾರತದ ಅತ್ಯಂತ ದ್ವೇಷಿಸಲ್ಪಡುವ ಮನುಷ್ಯನೂ ಆಗಿದ್ದಾನೆ. ಏಕೆಂದರೆ 80 ಲಕ್ಷ ಸವರ್ಣೀಯ ಹಿಂದೂಗಳ ದೃಷ್ಟಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬ ಅಸ್ಪೃಶ್ಯ. ಆತನ ಮೇಲಂಗಿಯನ್ನು ಮುಟ್ಟಿದರೆ ತಮ್ಮ ದೋತಿಗಳು ಅಪವಿತ್ರ ಆಗುತ್ತವೆ ಎಂದು ಇವರು ಭಾವಿಸುತ್ತಾರೆ. ಈತನ ಸ್ಪರ್ಶಕ್ಕೆ ಎದರಿ ಅತಿಯಾದ ಮಡಿವಂತರು ಒಂದು ಹಾಳೆಯಂತೆ ಹಾರಿ ಹೋಗುತ್ತಾರೆ. ಈತನ ಒಂದು ಸಣ್ಣ ಸ್ಪರ್ಶವು ಅವರನ್ನು ಸ್ನಾನದ ಗೃಹ ಹಾಗೂ ತಮ್ಮ ಸಾಬೂನಿನತ್ತ ಕರೆದೊಯ್ಯುತ್ತದೆ. ಅವರು ಸ್ನಾನ ಮಾಡಿ ತಮ್ಮ ಪಾಪವನ್ನು ಕ್ಷಮಿಸುವಂತೆ ದೇವರಲ್ಲಿ ಮೊರೆಯಿಡುತ್ತಾರೆ. ಈತನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಲಂಡನ್ನಿನಲ್ಲಿ ಎಂಎ ಮಾಡಿರುವಾತ. ಈತನೇ ಅಪಮಾನದ ಸಂಕೇತವಾದ ಅಂಬೇಡ್ಕರ್, ಕೊಲಂಬಿಯಾ ವಿಶ್ವವಿದ್ಯಾಲಯದ ಗೌರವಾನ್ವಿತ ವಿದ್ಯಾರ್ಥಿ, ಹೀಡೆಲ್ಬರ್ಗ್ ವಿಶ್ವವಿದ್ಯಾಲಯದ ವಿಶೇಷ ವಿದ್ಯಾರ್ಥಿ. ಈತನ ಸ್ಪರ್ಶದಿಂದ ಉಂಟಾದ ಅಪವಿತ್ರತೆಯಿಂದ ಅವರು ತಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನನಗೆ ಹೇಳಿದರು, ನನ್ನ ದೃಷ್ಟಿಯ ಮುಖ್ಯ ಅಂಶ ಎಂದರೆ ನಾವು ಹಿಂದೂಗಳ ಒಂದು ಭಾಗವಲ್ಲ, ಬದಲಾಗಿ ಈ ರಾಷ್ಟ್ರೀಯ ಜೀವನದ ಒಂದು ಪ್ರತ್ಯೇಕ ಘಟಕ. ಗಾಂಧೀಜಿ ನಮಗೆ ಹೇಳಿದರು, ನಾವು ಹಿಂದೂ ಧರ್ಮೀಯರು, ನಮ್ಮನ್ನು ನಂಬಿ ಎಂದು. ಅದಕ್ಕೆ ನಾನು ಅವರಿಗಿತ್ತ ಉತ್ತರ, ನಾವು ನಿಮ್ಮನ್ನು ನಂಬುವುದಿಲ್ಲ, ಏಕೆಂದರೆ ನೀವು ನಮ್ಮ ತಲೆತಲಾಂತರದ ಶತ್ರುಗಳು ಎಂದು. ಎಲ್ಲ ಹಳ್ಳಿಗಳಲ್ಲಿಯೂ ಅಲ್ಪಸಂಖ್ಯೆಯಲ್ಲಿ ಅಸ್ಪೃಶ್ಯರು ಇರುತ್ತಾರೆ.

ಅವರೆಲ್ಲರನ್ನು ಒಟ್ಟುಗೂಡಿಸಿ ನಾನು ಬಹುಸಂಖ್ಯಾತರನ್ನಾಗಿಸ ಬಯಸುವೆ. ಇದನ್ನು ಮಾಡುವುದು ಒಂದು ಅತ್ಯಂತ ಜವಾಬ್ದಾರಿಯ ಕೆಲಸವಾಗಿದೆ. ಇದರಲ್ಲಿ ಜನರನ್ನು ವರ್ಗಾಯಿಸುವ, ಮನಸ್ಸು ಬದಲಾಯಿಸುವ ಕೆಲಸ ಇರುತ್ತದೆ, ಹೊಸ ಹಳ್ಳಿಗಳನ್ನು ಕಟ್ಟುವ ಕೆಲಸ ಇರುತ್ತದೆ. ನಾವು ಇದನ್ನು ಮಾಡಬಹುದು, ಆದರೆ ಇದಕ್ಕೆ ದೊರೆತರೆ ಅನುಮತಿ ದೊರೆಯಬೇಕು. ನಾವು ಕೂಡ ಕಾಂಗ್ರೆಸ್ಸಿಗರಂತೆಯೇ ಕಟ್ಟ ರಾಷ್ಟ್ರೀಯವಾದಿಗಳು, ಆದರೆ ನಮ್ಮ ಹಿತಾಸಕ್ತಿಯ ಭದ್ರವಾಗುವವರೆಗೂ ಬ್ರಿಟಿಷರು ಭಾರತ ಬಿಟ್ಟು ತೊಲಗುವುದು ನಮಗೆ ಇಷ್ಟವಿಲ್ಲ. ಒಂದು ವೇಳೆ ಹಾಗಾದರೆ ನಮ್ಮ ಪಾಡು ಯುರೋಪಿನ ಶೋಷಿತರಿಗಿಂತ ಕಡೆಯಾಗುತ್ತದೆ. ಧನ್ಯವಾದಗಳು.

0: ಜೈ ಭೀಮ್. ಅಂಬೇಡ್ಕರ್ ಬೋಧಿಗೆ ಸ್ವಾಗತ.
1: ನಾನು ವಿಶಾಲ್ ಮ್ಯಾಸರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರಿಕಾ ಬರಹಗಳು 1920 1928 67. ಒಬ್ಬನ ಮನುಷ್ಯತ್ವ ಅಲ್ಲಗಳೆದು ಮಗದೊಬ್ಬನ ಮನುಷ್ಯತ್ವಕ್ಕೆ ಮಾನ್ಯತೆ ಕೊಡುವುದು. ಹಿಂದೂ ಮಹಾಸಭೆ ಎಂತಹ ಮೋಸದ ಪ್ರಕಾರ ಅನ್ನುವುದನ್ನು ನಾವು ಅನೇಕ ಸಲ ಜನರಿಗೆ ತೋರಿಸಿಕೊಟ್ಟಿದ್ದೇವೆ. ಜಾತಿ ವ್ಯವಸ್ಥೆಯನ್ನು ಹಾಗೆ ಇಟ್ಟು ಹಿಂದೂ ಸಂಘಟನೆ ಮಾಡುವ ಶಿಸ್ತಿಲ್ಲದ ಈ ಗುಂಪಿಗೆ ತಮ್ಮ ಪ್ರಯತ್ನಗಳ ವಿಫಲತೆ ಅರ್ಥವಾಗಬಾರದು ಅನ್ನುವುದೇ ಆಶ್ಚರ್ಯ. ಶುದ್ಧೀಕರಣದ ಮೂಲಕ ಬೇರೆ ಜಾತಿಯಿಂದ ಹಿಂದೂ ತತ್ವಕ್ಕೆ ಬರಲಿಚ್ಛಿಸುವ ಮಹಾಮೂರ್ಖರಿಗೂ ಇವರ ಮಕ್ಕಳಾಟ ಗೊತ್ತಾಗುತ್ತಿರುವುದು ಇನ್ನೂ ಆಶ್ಚರ್ಯದ ಸಂಗತಿ. ಹಿಂದೂ ಮಹಾಸಭೆಯ ಮೋಸಕ್ಕೆ ಮಾರು ಹೋಗಿ ಬೇರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಬಂದಿದ್ದ ಜನರ ಪಟ್ಟಪಾಡೇನು ಅನ್ನುವುದಕ್ಕೆ ಎರಡು ಉದಾಹರಣೆಗಳನ್ನು ಇಂದು ಬೇರೆ ಪತ್ರಿಕೆಯಲ್ಲಿ ಪ್ರಕಟಿಸಿರುವ ಪರಿಶಿಷ್ಟ ಕ್ರಮ ಸಂಖ್ಯೆ 30 ವೀಕ್ಷಿಸಿ ಪತ್ರವೊಂದರಿಂದ ಓದಬಹುದು. ರಾಜಮಾನ್ಯ ನಾಯ್ಡು ಅವರು ಕ್ರಿಶ್ಚಿಯನ್ನರಾಗುವ ಮೊದಲು ಮೇಲ್ಜಾತಿಯ ಹಿಂದೂಗಳಾಗಿದ್ದರು. ಮತ್ತೆ ಹಿಂದೂ ಧರ್ಮಕ್ಕೆ ಮರುಳಿದ ನಂತರ ತಮ್ಮ ಬಂಧು ಮಿತ್ರರು ಹಳೆಯ ಪರಿಚಯದವರು ತಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಿಯಾರು ಅನ್ನುವ ಭರವಸೆಯ ಮೇಲೆ ಅವರು ತಮ್ಮನ್ನು ಶುದ್ಧೀಕರಿಸಿಕೊಂಡರು. ಆದರೆ ಅವರ ಅಪೇಕ್ಷೆಯಂತೆ ಅವರು ಬಂಧು ಬಳಗದವರು ಅವರೊಂದಿಗೆ ಗೆಳೆತನವನ್ನಾಗಲಿ ಸಂಬಂಧವನ್ನಾಗಲಿ ಬೆಳೆಸಲೇ ಇಲ್ಲ. ಹಾಗಾಗಿ ಒಂಟಿಯಾದ ನಾಯ್ಡು ಅವರು ತಮ್ಮ ಜೀವನವನ್ನು ಕಷ್ಟಮಯವನ್ನಾಗಿಸುವ ಬದಲು ಮತ್ತದೇ ತಮ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗುವುದು ವಾಸಿ ಎಂದು ತಿಳಿದು ಹಿಂದೂ ಧರ್ಮವನ್ನು ತ್ಯಜಿಸಿದರು. ಅವರು ಹಿಂದೂ ಧರ್ಮದಲ್ಲಿ ಎದ್ದಿದ್ದರೆ ಅವರಿಗೆ ಹೇಳಿಕೊಳ್ಳುವ ನಷ್ಟವೇನಾಗುತ್ತಿರಲಿಲ್ಲ. ಏಕೆಂದರೆ ಮೇಲ್ಜಾತಿಯ ಹಿಂದೂ ಹಾಗೂ ಕ್ರಿಶ್ಚಿಯನ್ನರ ಸಾಮಾಜಿಕ ದರ್ಜೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ಹಿಂದೂ ದಲಿತರು ಹಾಗೂ ಬೇರೆ ಧರ್ಮದಿಂದ ಕ್ರಿಶ್ಚಿಯನ್ನರ ಸಾಮಾಜಿಕ ದರ್ಜೆಯಲ್ಲಿ ಅಜಗಜಾಂತ ವ್ಯತ್ಯಾಸವಿದೆ. ಒಬ್ಬನ ಮನುಷ್ಯತ್ವವನ್ನು ಅಲ್ಲಗಳೆದು ಮತ್ತೊಬ್ಬನ ಮನುಷ್ಯತ್ವವನ್ನು ಸ್ವೀಕರಿಸುವುದು, ಒಬ್ಬನಿಗೆ ಏಳಿಗೆಯ ಎಲ್ಲಾ ಮಾರ್ಗವನ್ನು ಮುಚ್ಚಿ ಮತ್ತೊಬ್ಬನಿಗೆ ಏಳಿಗೆಯ ಎಲ್ಲಾ ಮಾರ್ಗಗಳನ್ನು ತೆರೆಯುವುದು, ಹೀಗಿರುವಾಗ ಕ್ರಿಶ್ಚಿಯನ್ನರಾಗಿ ಉಚ್ಚ ಪದವನ್ನು ಉಪಭೋಗಿಸುತ್ತಿರುವ ಮನುಷ್ಯನೊಬ್ಬ ಹಿಂದೂ ಆಗಿ ಮತಾಂತರಗೊಂಡು ದಲಿತರೊಡನೆ ಸೇರಿಕೊಳ್ಳುವುದು ನೋಡಿ ಆಶ್ಚರ್ಯವಾಗುತ್ತದೆ. ರಾಜಮಾನ್ಯ ವಿಶ್ವಾಸರು ಅಜ್ಞಾನಿಗಳೇನಲ್ಲ. ಹಿಂದೂ ಧರ್ಮದಲ್ಲಿ ದಲಿತರ ದುರ್ಗತಿ ಹೇಗಾಗಿದೆ ಅನ್ನುವುದವರಿಗೆ ಗೊತ್ತಿಲ್ಲದೇ ಇಲ್ಲ. ಅವರು ಮಾಡಿದ ಮೂರ್ಖತನ ನೋಡಿ ಧರ್ಮ ಸಾಮಾಜಿಕ ಉಪಯುಕ್ತತೆಯ ಆಧಾರದ ಮೇಲೆ ಕಟ್ಟಲ್ಪಟ್ಟಿಲ್ಲ ಅನ್ನುವುದು ಅರ್ಥವಾಗುತ್ತದೆ. ಸಾಮಾಜಿಕ ಉಪಯುಕ್ತತೆಯ ಬಗ್ಗೆ ಕ್ರಿಸ್ತ ಧರ್ಮ ಹಿಂದೂ ಧರ್ಮಕ್ಕಿಂತ ಶ್ರೇಷ್ಠವಾಗಿದೆ ಅನ್ನುವ ಅರಿವು ವಿಶ್ವಾಸರವರಿಗಿದ್ದರೆ ಈ ಕ್ರಿಸ್ತ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಲಗಾಟೆ ಹೊಡೆಯುತ್ತಿರಲಿಲ್ಲ. ಈ ಅನುಭವದ ನಂತರವಂತೂ ಅವರು ಸುಮ್ಮನೆ ಮರಳಿ ಕ್ರಿಸ್ತ ಧರ್ಮಕ್ಕೆ ಹೋದಾರು ಅನ್ನುವ ಭರವಸೆ ನಮಗಿದೆ. ಇವರ ಉದಾಹರಣೆಯಿಂದ ಬೇರೆ ಧರ್ಮಕ್ಕೆ ಹೋದ ದಲಿತರು ಹಿಂದೂ ಮಹಾಸಭೆಯ ಶುದ್ಧೀಕರಣದಂತಹ ಮೋಸದಿಂದ ಎಚ್ಚರಿಕೆ ಎಂದಿದ್ದರೆ ನಮಗೆ ಸಂತೋಷ. 68. ಧರ್ಮಾಂತರಗೊಳ್ಳದೆ ದಲಿತರು ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವುದು ಸಾಧ್ಯವಿಲ್ಲ. ಮಧ್ಯ ಭಾರತದ ಹಾಗೂ ರಜಪೂತರ ಮೊಘವಾಲ ಅನ್ನುವ ದಲಿತರು ಇಂದಿನವರೆಗೂ ಹಿತ್ತಾಳೆಯ ಆಭರಣಗಳನ್ನು ಬಳಸುತ್ತಿದ್ದರು. ಈಗ ಅದೇ ಜಾತಿಯ ಹಣವಂತರಿಗೆ ಹಿತ್ತಾಳೆ ಆಭರಣವನ್ನು ಬಳಸಲು ನಾಚಿಕೆಯಾಗುತ್ತದೆ. ತಮ್ಮ ಅಂತಸ್ತಿದ್ದಂತೆ ತಮ್ಮ ಬಟ್ಟೆ ಒಡವೆಗಳಿರಬೇಕು ಅನ್ನುವುದು ಸಹಜ. ಈ ನಿಯಮಕ್ಕನುಸಾರ ಅವರು ಒಳ್ಳೆಯ ಒಡವೆಗಳನ್ನು ಉಪಯೋಗಿಸಲಾರಂಭಿಸಿದರು. ಚಿನ್ನದ ಒಡವೆಗಳ ಆಸೆಯನ್ನು ಬೆಳ್ಳಿಯ ಒಡವೆಗಳಿಂದಲೇ ಪೂರೈಸಿಕೊಳ್ಳುವ ಇವರನ್ನು ನೋಡಿ ಕನಿಕರವಾಗುತ್ತದೆ. ಆದರೆ ಮೇಲ್ಜಾತಿಯ ಜನರಿಗೆ ಇವರನ್ನು ನೋಡಿ ಕನಿಕರ ಹುಟ್ಟುವುದರ ಬದಲು ಸಿಟ್ಟು ಬಂದಿದೆ. ಮೊಘವಾಲ ದಲಿತರು ಬೆಳ್ಳಿ ಆಭರಣಗಳನ್ನು ತೊಡುವುದು ನಮಗೆ ಅವಮಾನ ಮಾಡಿದ ಹಾಗೆ ಅನ್ನುವುದು ಮೇಲ್ಜಾತಿಯವರ ಅನಿಸಿಕೆ. ಹಾಗಾಗಿ ಅವರು ಮೊಘವಾಲರಿಗೆ ಹಿಂಸೆ ಕೊಡಲಾರಂಭಿಸಿದ್ದಾರೆ. ಈ ಸಂಚಿಕೆಯಲ್ಲಿ ಬೇರೊಂದು ಕಡೆ ಮುದ್ರಿಸಿರುವ ವರಾಡಾ ಜಿಲ್ಲೆಯ ಮಹಾರಾಷ್ಟ್ರ ಒಬ್ಬರ ಎರಡು ಪತ್ರಗಳು ಇದೇ ವಿಷಯದಾಗಿವೆ. ಪರಿಶಿಷ್ಟ ಕ್ರಮಾಂಕ 31 ವೀಕ್ಷಿಸಿ. ಅಲ್ಲಿ ಹಿಂಸೆ ಅನುಭವಿಸುತ್ತಿರುವ ದಲಿತರು ಅಚ್ಚುಕಟ್ಟಾಗಿರುವುದೇ ಅವರ ಅಪರಾಧವೇನೋ ಅನಿಸುತ್ತದೆ. ಪ್ರತಿಯೊಂದು ಜಾತಿಯ ಜನ ಹೇಗಿರಬೇಕು ಅನ್ನುವ ನಿರ್ಬಂಧನೆಯನ್ನು ಮನುಸ್ಮೃತಿಯಲ್ಲಿ ಹೇಳಿದ್ದಾನೆ. ಈ ನಿಬಂಧನೆಗಳು ಎಷ್ಟು ಕ್ರೂರವಾಗಿದೆ ಎಂದರೆ ಈ ನಿಬಂಧನೆಗಳು ಕೇವಲ ಕಾಗದದ ಮೇಲಿಷ್ಟಿವೆ ಅನ್ನುವ ನಿಲುವಿನಿಂದ ಪ್ರತಿಯೊಬ್ಬ ಮನುಷ್ಯನು ಸುಮ್ಮನಿದ್ದಾನೆ. ಆದರೆ ಮೇಲಿನಂತಹ ಉದಾಹರಣೆಗಳನ್ನು ನೋಡಿದಾಗ ಅವು ಆಚರಣೆಯಲ್ಲೂ ಇವೆ ಅನ್ನುವುದನ್ನು ನಂಬಬೇಕಾಗುತ್ತದೆ. ಹಾಗಿಲ್ಲದಿದ್ದರೆ ಇಂತಹ ಘಟನೆಗಳನ್ನು ಹೇಳಲು ಕೂಡ ಸಿಗುತ್ತಿರಲಿಲ್ಲ. ಬ್ರಿಟಿಷ್ ರಾಜ್ಯದಲ್ಲಿ ಪೀನಲ್ ಕೋಡಿನಲ್ಲಿ ನಮೂದಿಸಿರುವ ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಇದೆ, ಬೇರೆ ಯಾವ ಅಪರಾಧಿಗಳಿಗೂ ಶಿಕ್ಷೆ ಇಲ್ಲ ಅನ್ನುವುದು ಜನಸಾಮಾನ್ಯರ ಅನಿಸಿಕೆಯಾಗಿದೆ. ಆದರೆ ಪೀನಲ್ ಕೋಡಿನಲ್ಲಿ ಇಲ್ಲದಿರುವ ಅಪರಾಧಿಗಳಿಗೂ ಮೇಲ್ಜಾತಿಯ ಜನ ದಲಿತರನ್ನು ಹೇಗೆ ಹಿಂಸಿಸಿದ್ದಾರೆ ಅನ್ನುವುದು ಮೇಲಿನ ಉದಾಹರಣೆಯಿಂದ ತಿಳಿದು ಬರುತ್ತದೆ. ತಾವು ಮಾಡದೇ ಇರುವಂತಹ ಅಪರಾಧಕ್ಕೆ ಅನುಭವಿಸುತ್ತಿರುವ ಶಿಕ್ಷೆಯಿಂದ ಬಿಡುಗಡೆ ಹೇಗೆ ಅನ್ನುವ ದೊಡ್ಡ ಪ್ರಶ್ನೆ ಇಂದು ತೆರೆದುರಿದೆ. ಈ ಹಿಂಸೆಯಿಂದ ಬಿಡುಗಡೆ ಹೊಂದಲು ಸರ್ಕಾರ ಸಹಾಯ ಮಾಡಬಲ್ಲದು ಅನ್ನಿಸುತ್ತಿಲ್ಲ. ಸರ್ಕಾರ ಮೇಲ್ಜಾತಿಯ ಹಿಂದೂಗಳ ಕೈಯಲ್ಲಿಲ್ಲದಿದ್ದರೂ ಅದು ಅವರ ಧೋರಣೆಯಂತೆಯೇ ವರ್ತಿಸುತ್ತಿದೆ. ಹಾಗಿಲ್ಲದಿದ್ದರೆ ದಲಿತರನ್ನು ಜಾಗೃತಗೊಳಿಸುತ್ತಿದ್ದಾರೆ ಅನ್ನುವ ಒಂದೇ ಕಾರಣಕ್ಕೆ ರಾ ಅಟವಾಲೆ ಅವರನ್ನು ಬೇಕಾಬಿಟ್ಟಿ ಹೊಡೆಯುತ್ತಿರಲಿಲ್ಲ. ಮೇಲ್ಜಾತಿ ಹಿಂದೂಗಳು ದಲಿತರನ್ನು ಸುಖವಾಗಿ ಬದುಕಲು ಅವಕಾಶ ಮಾಡಿಕೊಡುತ್ತಿಲ್ಲವಾದರೆ ಅವರು ಧರ್ಮವನ್ನು ಸ್ವೀಕರಿಸುವುದೇ ಲೇಸು. ಹಿಂದೂ ಧರ್ಮದಲ್ಲಿ ದಲಿತರ ಸ್ಥಾನಮಾನ ತೀರ ಕೆಳದರ್ಜೆಯಾಗಿರುವುದರಿಂದ ದಲಿತರನ್ನು ಮೇಲ್ಜಾತಿಯ ಜನ ಸ್ವಲ್ಪವೂ ಸನ್ಮಾನದಿಂದ ಬದುಕುವ ಅವಕಾಶ ಕೊಡುತ್ತಿಲ್ಲ. ಅವರ ಸ್ಥಾನಮಾನ ಹೆಚ್ಚಿರುವವರೆಗೂ ಮೇಲ್ದರ್ಜೆಯ ಜನ ಅವರನ್ನು ತಮ್ಮಂತೆ ಕಾಣಲಾರರು. ಹಾಗೂ ಧರ್ಮಾಂತರಗೊಳ್ಳದೆ ದಲಿತರು ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ಅನ್ಯ ಮಾರ್ಗವಿಲ್ಲ. ಹಾಗಾಗಿ ವರಾಡ್ ಜಿಲ್ಲೆಯ ರಾ ಭೀಮ್ಸನ್ ಹಾಗೂ ರಾ ಸೂರ್ಯಭಾನ್ ಅವರು ಮನಸ್ಸು ಮಾಡಿ ಧರ್ಮಾಂತರಗೊಂಡಂತೆ ಮೊಗವಾಲರು ಕೂಡ ಮನಸ್ಸು ಮಾಡಬೇಕು ಅನ್ನುವ ಸಲಹೆ ಬಿಟ್ಟರೆ ಇನ್ಯಾವ ಸಲಹೆಯನ್ನು ನಾವು ಕೊಡಲು ಸಾಧ್ಯ? ಚತುರ್ವರ್ಣಕ್ಕೆ ಬೇಸತ್ತ ದಲಿತರಿಗೆ ಏಕವರ್ಣಕ್ಕೆ ಧರ್ಮಾಂತರಗೊಳ್ಳದೆ ಅನ್ಯ ಮಾರ್ಗವಿಲ್ಲ. ದಲಿತರು ಧರ್ಮಾಂತರಗೊಂಡರೂ ಅವರದ್ದು ಹಿಂದೂ ಧರ್ಮವೇ ಆಗಿರುತ್ತದೆ ಅನ್ನುವ ವ್ಯವಸ್ಥೆಯೊಂದು ಆರ್ಯ ಸಮಾಜದಲ್ಲಿತ್ತು. ಆರ್ಯ ಸಮಾಜ ಬ್ರಾಹ್ಮಣತನದ ನೆರವಿಲ್ಲದ ಹಿಂದೂ ಧರ್ಮದ ಸುಧಾರಿತ ಆವೃತ್ತಿಯಾಗಿತ್ತು. ಹಾಗೂ ಮುಸಲ್ಮಾನರಂತೆ ಉಳಿದ ಧರ್ಮದವರ ಅನಿಸಿಕೆ ಕೂಡ ಹೀಗೆ ಇದೆ. ಆರ್ಯ ಸಮಾಜ ಹಿಂದೂ ಜಾತಿಯಲ್ಲಿಯ ಚತುರ್ವರ್ಣವನ್ನು ಮುರಿದು ಒಂದೇ ವರ್ಣವನ್ನು ಪರಿವರ್ತಿಸಲು ಹುಟ್ಟಿರುವ ಪಂಥ. ಅದಕ್ಕೆ ಧೈರ್ಯವು ಎಷ್ಟಿದೆ ಅಂದರೆ ಅದರೆದುರು ಮುಸಲ್ಮಾನರಂತಹ ಪರಧರ್ಮೀಯರು ಕೂಡ ಹೆದರಿ ಹೋಗುತ್ತಾರೆ. ಆದರೆ ಇವರುಗಳು ಚತುರ್ವರ್ಣೀಯ ಹಿಂದೂಗಳನ್ನು ಶುದ್ಧೀಕರಿಸಿ ಆರ್ಯ ಸಮಾಜದಲ್ಲಿ ಸೇರಿಸುವ ತಮ್ಮ ಉದ್ದೇಶವನ್ನು ಮರೆತು ಪರಧರ್ಮೀಯರನ್ನು ಶುದ್ಧೀಕರಿಸಿ ಹಿಂದೂಗಳನ್ನಾಗಿ ಮಾಡಿಕೊಳ್ಳುವೆಡೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಹಿಂದೂ ಮಹಾಸಭಾ ಹಾಗೂ ಆರ್ಯ ಸಮಾಜದ ದೃಷ್ಟಿಕೋನದಲ್ಲಿ ಸಾಕಷ್ಟು ಅಂತರವಿತ್ತು. ಪರಕೀಯರ ಹೊಡೆತದಿಂದ ಹಿಂದೂ ಧರ್ಮವನ್ನು ರಕ್ಷಿಸಲು ಅದನ್ನು ಒಂದೇ ಜಾತಿಯನ್ನಾಗಿ ಪರಿವರ್ತಿಸಬೇಕು ಎನ್ನುವ ಹಿಂದೂ ಸಮಾಜದ ವಿರುದ್ಧ ದೃಷ್ಟಿಕೋನ ಆರ್ಯ ಸಮಾಜದ್ದಾಗಿತ್ತು. ಹಿಂದೂ ಮಹಾಸಭೆಯ ಸಂಪೂರ್ಣ ದೃಷ್ಟಿ ಪರಧರ್ಮೀಯರ ಕಡೆಗಿತ್ತು. ಹಿಂದೂ ಚತುರ್ವರ್ಣಗಳನ್ನು ಹಾಗೆ ಇಟ್ಟು ಶುದ್ಧೀಕರಣದಿಂದ ಹಿಂದೂಗಳ ಸಂಖ್ಯೆಯನ್ನು ಹೆಚ್ಚಿಸುವ ನಿಲುವು ಅವರದ್ದಾಗಿತ್ತು. ಆದರೆ ಮುಸಲ್ಮಾನರ ಹೊಡೆತ ಹಿಂದೂ ಮಹಾಸಭೆ ಹಾಗೂ ಆರ್ಯ ಸಮಾಜ ಎರಡರ ಮೇಲೂ ಸಮಾನವಾಗಿ ಬೀಳುತ್ತಿರುವುದರಿಂದ ಆರ್ಯ ಸಮಾಜ ತನ್ನ ಮೂಲ ಉದ್ದೇಶವನ್ನು ಮರೆತು ಹಿಂದೂ ಮಹಾಸಭೆ ಎಂದು ಶುದ್ಧೀಕರಣದ ಬೆನ್ನು ಬಿದ್ದಿದೆ. ಅವರಿಬ್ಬರ ನಡುವೆ ಎಂತಹ ಗಟ್ಟಿ ಬೆಸುಗೆ ಎಂದರೆ ಹಿಂದೂ ಸಮಾಜದ ಉದ್ದೇಶವೇ ಆರ್ಯ ಸಮಾಜದ ಉದ್ದೇಶವಾಗಿದೆ ಅನ್ನುವುದು 8 ಅಕ್ಟೋಬರ್ರಂದು ಅಮರಾವತಿಯಲ್ಲಿ ನಡೆದ ಆರ್ಯ ಧರ್ಮದ ಪರಿಷತ್ತಿನಲ್ಲಿ ಚತುರ್ವರ್ಣಕ್ಕೆ ಮಾನ್ಯತೆ ಕೊಡುವ ಮಸೂದೆ ಮಂಜೂರಾದಾಗಿನಿಂದ ಅರ್ಥವಾಗಿದೆ. ಈ ಮಸೂದೆ ಗುಣಭೇದಗಳ ಚತುರ್ವರ್ಣಕ್ಕೆ ಸಂಬಂಧಿಸಿದ್ದರೂ ಬ್ರಾಹ್ಮಣರಲ್ಲಿರುವ ವರ್ಣಭೇದವು ಗುಣಭೇದಕ್ಕನುಸಾರವಾಗಿಯೇ ಇದೆ ಅನ್ನುವ ಯುಕ್ತಿವಾದ ಮಂಡಿಸಲು ಆರ್ಯ ಸಮಾಜಕ್ಕೆ ಹೆಚ್ಚು ಸಮಯ ಬೇಕಾಗಲಾರದು ಎಂದು ನಮಗನ್ನಿಸುತ್ತದೆ. ಹಿಂದೂ ಮಹಾಸಭೆಯ ಆರ್ಯ ಸಮಾಜವನ್ನು ತನ್ನದಾಗಿಸಿಕೊಂಡು ತಮ್ಮಲ್ಲಿರುವ ಭೇದವನ್ನು ಕಿತ್ತೆಸೆದಿದೆ ಎನ್ನುವುದು ಅದಕ್ಕೆ ಸಂತೋಷವಾಗುತ್ತಿರಬಹುದು. ಆದರೆ ಹಿಂದೂ ಸಮಾಜವು ತಮ್ಮಲ್ಲೇ ಏಕವರ್ಣ ವ್ಯವಸ್ಥೆ ಮಾಡಿಕೊಳ್ಳದೆ ಹೋದರೆ ಅಥವಾ ಆರ್ಯ ಸಮಾಜದಂತೆ ಚತುರ್ವರ್ಣವನ್ನು ಕಿತ್ತೆಸೆಯದಿದ್ದರೆ ಚತುರ್ವರ್ಣಕ್ಕೆ ಬೇಸತ್ತ ದಲಿತರು ಹಿಂದೂ ಧರ್ಮಕ್ಕೆ ಸಂಬಂಧವೇ ಇರದಂತಹ ಕ್ರೈಸ್ತ ಧರ್ಮವನ್ನು ಮುಸಲ್ಮಾನ ಧರ್ಮದಂತಹ ಏಕವರ್ಣ ಧರ್ಮವನ್ನು ಧರ್ಮಾಂತರಗೊಳ್ಳದೆ ಬೇರೆ ದಾರಿ ಇಲ್ಲ ಅನ್ನುವುದನ್ನು ಹಿಂದೂ ಮಹಾಸಭೆಯಾಗಲಿ ಅಥವಾ ಆರ್ಯ ಸಮಾಜವಾಗಲಿ ಮರೆಯಬಾರದು. ಆರ್ಯ ಸಮಾಜವು ಹಿಂದೂ ಮಹಾಸಭೆಗೆ ಬಲಿಯಾಗುವುದಕ್ಕಿಂತ ಅವರನ್ನು ತಮ್ಮವರನ್ನಾಗಿಸಿಕೊಳ್ಳುವುದರಲ್ಲೇ ಆರ್ಯ ಸಮಾಜದ ಸಫಲತೆ ಇದೆ ಹಾಗೂ ಹಿಂದೂ ಸಮಾಜ ಹಾಗೂ ಧರ್ಮ ರಕ್ಷಣೆ ಇದೆ ಎಂದು ನಮಗನ್ನಿಸುತ್ತದೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090-77-77-555. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಾವು ಸೇವನೆ ಮಾಡುವಂತಹ ಹಣ್ಣುಗಳಿಂದ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗವಿದೆ. ಕೇವಲ ಇಲ್ಲಿ ಹಣ್ಣುಗಳಿಂದ ಮಾತ್ರವಲ್ಲದೆ ಆ ಹಣ್ಣಿನ ಗಿಡಗಳಿಂದ, ಜೊತೆಗೆ ಆ ಹಣ್ಣಿನ ಸಿಪ್ಪೆಯಿಂದ ಕೂಡ ಸಾಕಷ್ಟು ಉಪಯೋಗ ಇದೆ ಅಂದರೆ ನಂಬಲೇಬೇಕು. ಅದು ಕೂಡ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಕೇವಲ ಹಣ್ಣಿನಿಂದ ಅಲ್ಲ, ಆ ಗಿಡದ ಸೊಪ್ಪಿನಿಂದ ಇರ್ಬೋದು, ಜೊತೆಗೆ ಆ ಹಣ್ಣಿನ ಸಿಪ್ಪೆಯಿಂದ ಕೂಡ ಇರ್ಬೋದು. ಸೊ ಅಂತಹ ಹಣ್ಣುಗಳಲ್ಲಿ ದಾಳಿಂಬೆ ಕೂಡ ಒಂದು. ಸ್ನೇಹಿತರೆ, ದಾಳಿಂಬೆ ನೋಡಲಿಕ್ಕೆ ಖುಷಿ ಆಗತ್ತೆ. ಆ ಕಾಳುಗಳು ಬಿಡಿಬಿಡಿಯಾಗಿರೋದು, ಹಾಗೆ ಆ ಕಾಳುಗಳು ಹಣ್ಣಿನೊಳಗೆ ಆ ಜೋಡಣೆ ಇರುವಂಥದ್ದು ಕೂಡ ಅಚ್ಚರಿಯಾಗತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ಮಜವಾಗಿರುತ್ತೆ. ದಾಳಿಂಬೆ ಹಣ್ಣು ಕೇವಲ ಹಣ್ಣಲ್ಲ, ಆರೋಗ್ಯದ ವಿಚಾರದಲ್ಲಿ ಚಮತ್ಕಾರಿ ಫಲ ಎಂಬ ಹೆಸರನ್ನು ಕೂಡ ಪಡೆದುಕೊಂಡಿದೆ. ಮಕ್ಕಳ ಆರೋಗ್ಯದ ರಕ್ಷಣೆಯಲ್ಲಿ ದಾಳಿಂಬೆ ಹಣ್ಣು ಸಾಕಷ್ಟು ಲಾಭಕಾರಿ. ಇಲ್ಲಿ ಕೇವಲ ಮಕ್ಕಳ ಆರೋಗ್ಯ ಮಾತ್ರವಲ್ಲದೆ ದೊಡ್ಡವರು ಸಹ ದಾಳಿಂಬೆ ಹಣ್ಣಿನಿಂದ ಸಾಕಷ್ಟು ಲಾಭಗಳನ್ನು ಕೂಡ ಪಡೆದುಕೊಳ್ಬೋದು. ಯಾಕಪ್ಪ ಅಂದರೆ, ಈ ದಾಳಿಂಬೆ ಹಣ್ಣಿನಲ್ಲಿ ಸಿಗುವಂತಹ ವಿವಿಧ ಬಗೆಯ ಪೌಷ್ಟಿಕಾಂಶಗಳಿರ್ಬೋದು, ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಗುಣಲಕ್ಷಣಗಳು ಇರ್ಬೋದು, ಸಾಕಷ್ಟು ಇವೆ. ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಈ ದಾಳಿಂಬೆ ಹಣ್ಣಿನಲ್ಲಿ. ಈ ದಾಳಿಂಬೆ ಹಣ್ಣು ಪೋಷಕಾಂಶಗಳ ಆಗರವಾಗಿದ್ದು ಪ್ರತಿದಿನ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಹೃದಯದ ಆರೋಗ್ಯ ಸುಧಾರಣೆ ಮಾಡುತ್ತೆ, ಜೊತೆಗೆ ರಕ್ತದೊತ್ತಡ ನಿಯಂತ್ರಣದಂತಹ ಅದ್ಭುತ ಆರೋಗ್ಯಕರ ಪ್ರಯೋಜನ ಕೂಡ ಪಡೆದುಕೊಳ್ಬೋದು ಇದರ ಸೇವನೆಯಿಂದ. ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ. ನಾಗಲೇ ಹೇಳ್ದಾಗೆ ಸ್ನೇಹಿತರೆ, ದಾಳಿಂಬೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ. ವಿಟಮಿನ್ ಸಿ, ಇ, ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ದಾಳಿಂಬೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳ ವಿರುದ್ಧ ಹೋರಾಡುತ್ತೆ. ಇನ್ನು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲಿಕ್ಕೆ, ರಕ್ತದ ಕೊರತೆಯನ್ನು ನೀಗಿಸಲಿಕ್ಕೆ ದಾಳಿಂಬೆ ಸಹಾಯ ಮಾಡುತ್ತೆ. ದಾಳಿಂಬೆ ಹಣ್ಣು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇನ್ನು ಇದರ ಒಣಗಿದ ಸಿಪ್ಪೆಯ ಪುಡಿಯನ್ನು ಸೇವನೆ ಮಾಡೋದ್ರಿಂದ ಅತಿಸಾರ ಮತ್ತು ಬೇದಿಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ. ಜೊತೆಗೆ ಇದರಲ್ಲಿರುವ ಆ್ಯಂಟಿ ಟ್ಯೂಮರ್ ಗುಣಲಕ್ಷಣಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯಲಿಕ್ಕೆ ಸಹಕಾರಿಯಾಗಿವೆ. ಮುಖ್ಯವಾಗಿ ಸ್ಕಿನ್ ಹೆಲ್ತ್ಗೆ ಇದು ತುಂಬಾ ಉಪಯೋಗ. ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಆರೋಗ್ಯಕರವಾಗಿರಿಸಿ ವಯಸ್ಸಾಗುವಿಕೆಯ ಲಕ್ಷಣಗಳನ್ನು ತಡೆಗಟ್ಟತ್ತೆ ಕೂಡ. ಒಂದು ಬೌಲ್ ದಾಳಿಂಬೆ ಕಾಳುಗಳಲ್ಲಿ 93 ಕ್ಯಾಲೋರಿಗಳು, 2.30 ಗ್ರಾಂ ಪ್ರೋಟೀನ್, 20.88 ಗ್ರಾಂ ಕಾರ್ಬೋಹೈಡ್ರೇಟ್ ಮತ್ತು ಅಗತ್ಯವಾದಂತಹ ನಾರಿನಾಂಶ ಕೂಡ ಇರುತ್ತೆ. ಇದನ್ನು ಹಾಗೆ ತಿನ್ಬೋದು, ಜೊತೆಗೆ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿಬೋದು. ಇಷ್ಟೆಲ್ಲ ಆರೋಗ್ಯಕರ ಉಪಯೋಗವಿರುವಂತಹ ದಾಳಿಂಬೆ ಹಣ್ಣಿನ ಚಿಗುರಿನಿಂದ ಸಾಂಪ್ರದಾಯಿಕವಾದಂತಹ ತಂಬುಳಿಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ಹಾಗೆ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ದಾಳಿಂಬೆ ಓಡು ಅಂತ ಮಾಡ್ತಾರೆ. ಇವೆರಡು ಸ್ಪೆಷಲ್ ರೆಸಿಪಿ, ಹಾಗೆ ಆರೋಗ್ಯದಾಯಕ ರೆಸಿಪಿಗಳಂತಲೇ ಹೇಳ್ಬೋದು. ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದಾಳಿಂಬೆ ಚಿಗುರನ್ನು ಉಪಯೋಗ ಮಾಡಿಕೊಂಡು ಸಾಂಪ್ರದಾಯಿಕ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಜೊತೆಗೆ ದಾಳಿಂಬೆ ಸಿಪ್ಪೆಯನ್ನು ಬಳಸ್ಕೊಂಡು ಮಾಡುವಂತಹ ವಿಶೇಷವಾಗಿರುವಂತಹ ರೆಸಿಪಿಯನ್ನು ತಿಳಿಸ್ತೀನಿ. ಆ ಎರಡು ರೆಸಿಪಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ದಾಳಿಂಬೆ ಹಣ್ಣಿನ ಚಿಗುರಿನಿಂದ ಮಾಡಬಹುದಾದಂತಹ ತಂಬುಳಿಯ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಖಂಡಿತವಾಗ್ಲೂ ಸ್ನೇಹಿತರೆ, ಕೆಲವೊಂದು ಹಣ್ಣುಗಳಿಂದ ಮಾತ್ರ ಅಲ್ಲ, ಆ ಹಣ್ಣುಗಳ ಸೊಪ್ಪಿನಿಂದ ಇರ್ಬೋದು, ಆ ಹಣ್ಣುಗಳ ಸಿಪ್ಪೆಯಿಂದ ಕೂಡ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗವಿದೆ. ಅಂತಹ ಹಣ್ಣುಗಳಲ್ಲಿ ದಾಳಿಂಬೆಯ ಚಿಗುರು ಕೂಡ ಒಂದು. ಈ ದಾಳಿಂಬೆಯ ಚಿಗುರು ಉತ್ತಮ ಕಷಾಯ ರಸ ಹೊಂದಿದ್ದು ಉತ್ತಮ ಸೋಂಕು ನಿವಾರಕ ಕೂಡ. ದೇಹದ ಅತಿಯಾದ ಸ್ರಾವವನ್ನು ತಡೆಯುತ್ತೆ. ದಾಳಿಂಬೆ ಚಿಗುರಿನ ತಂಬುಳಿ ಸೇವನೆಯಿಂದ ಹಲ್ಲಿನಲ್ಲಾಗುವ ರಕ್ತಸ್ರಾವ ಗುಣವಾಗುತ್ತೆ. ಅಷ್ಟೇ ಅಲ್ಲದೆ ಬಾಯಿ ಹುಣ್ಣು ನಿವಾರಣೆಯಾಗತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ ವಾಂತಿ ಭೇದಿ ಕೂಡ ನಿವಾರಣೆಯಾಗತ್ತೆ ಅಂತ ತಿಳಿಸ್ತಾರೆ ಸಂಶೋಧನೆಗಳ ಪ್ರಕಾರ. ಇನ್ನು ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ. ಇಷ್ಟೆಲ್ಲ ಉಪಯೋಗ ಇದೆ ದಾಳಿಂಬೆಯ ಚಿಗುರಿನಿಂದ ಮಾಡಿಕೊಳ್ಬಹುದಾದಂತಹ ಸಾಂಪ್ರದಾಯಿಕ ತಂಬುಳಿಯಿಂದ. ಸೊ ಹಾಗಾದರೆ ಉಪಯೋಗದ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಹಾಗೆ ಮಾಡುವ ವಿಧಾನದ ಬಗ್ಗೆ ತಿಳಿಸ್ತೀನಿ. ಜೊತೆಗೆ ಈ ಸಾಂಪ್ರದಾಯಿಕ ದಾಳಿಂಬೆ ಚಿಗುರಿನ ತಂಬುಳಿಯನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ದಾಳಿಂಬೆ ಕುಡಿ ಅಂದರೆ ದಾಳಿಂಬೆ ಚಿಗುರು ಒಂದು ಹಿಡಿ ಅಂದರೆ ಒಂದು ಬಟ್ಲು, ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟನ್ನು ಉಪಯೋಗ ಮಾಡ್ಕೊಳ್ಬೋದು. ಒಂದು ಚಮಚ ಜೀರಿಗೆ, ಒಂದು ಚಮಚ ಕಾಳುಮೆಣಸು, ಹಾಗೆ ತೆಂಗಿನ ತುರಿ, ಮಜ್ಜಿಗೆ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಇನ್ನು ಮಾಡುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಈ ದಾಳಿಂಬೆ ಕುಡಿ ಅಂದರೆ ದಾಳಿಂಬೆ ಚಿಗುರಿನ ಸೊಪ್ಪು, ಜೀರಿಗೆ, ಕಾಳುಮೆಣಸನ್ನು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿಯನ್ನು ಹಾಕಿ ರುಬ್ಕೊಳ್ಬೇಕು. ಮಿಕ್ಸಿ ಮಾಡಿಕೊಂಡಂತಹ ಮಿಶ್ರಣಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಸೇರಿಸ್ಕೊಂಡ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದು ಸ್ವಲ್ಪ ಒಗರಾಗಿರುತ್ತೆ, ಸೊ ಆ ಕಾರಣಕ್ಕಾಗಿ ಇದಕ್ಕೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾರೆ. ಸೊ ನಂತರ ತುಪ್ಪದಲ್ಲಿ ಸಾಸಿವೆ, ಇಂಗು, ಜೀರಿಗೆ, ಕರಿಬೇವು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ದಾಳಿಂಬೆ ಚಿಗುರಿನ ಸಾಂಪ್ರದಾಯಿಕ ಆರೋಗ್ಯಯುತವಾದ ತಂಬುಳಿ ರೆಡಿಯಾಗತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ದಾಳಿಂಬೆ ಚಿಗುರಿನ ತಂಬುಳಿ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಉಪ್ಪಿನಕಾಯಿ ಇದ್ರ ಜೊತೆಯಲ್ಲಿ ಆಹಾ, ಮಧ್ಯಾಹ್ನದ ಊಟ ಮತ್ತಷ್ಟು ರುಚಿ ಕೊಡತ್ತೆ. ಅದರಲ್ಲೂ ಈ ಸಮಯದಲ್ಲಿ ಈ ತಂಬುಳಿಗಳು ಆರೋಗ್ಯಯುತವಾಗಿರುತ್ತೆ ಸ್ನೇಹಿತರೆ. ಹೆಚ್ಚಾಗಿ ಮಸಾಲೆಯುಕ್ತ ಪದಾರ್ಥಗಳನ್ನು ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟ ಆಗಲ್ಲ. ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ನೈಸರ್ಗಿಕವಾಗಿ ಸಾಂಪ್ರದಾಯಿಕವಾಗಿ ತಂಬುಳಿಗಳನ್ನು ಮಾಡ್ಕೊಳ್ಳೋದ್ರಿಂದ ಹೊಸ ಟೇಸ್ಟ್ ಸಿಕ್ಕಂತಾಗತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಬೇಗ ಕೂಡ ಆಗತ್ತೆ. ಫಟಾಫಟ್ ಅಂತ ಆಗಿಂದಾಗೆ ಮಾಡಿಕೊಂಡು ಫ್ರೆಶ್ ಆಗಿ ತಿನ್ಬೋದು ಕೂಡ. ಹೆಚ್ಚಾಗಿ ಕುದಿಸೋದಿರಲ್ಲ, ಬೇಯಿಸೋದಿರಲ್ಲ, ಜೊತೆಗೆ ಕಾಯೋದಿರಲ್ಲ, ಫಟಾಫಟ್ ಅಂತ ಆಗತ್ತೆ ಅಲ್ವಾ. ಸೊ ದಾಳಿಂಬೆ ಚಿಗುರಿನ ತಂಬುಳಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಹಾಗೆ ಈ ದಾಳಿಂಬೆ ಓಡು ಅನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ಆ ವಿಶೇಷ ರೆಸಿಪಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರೋಗ್ಯಯುತ ದಾಳಿಂಬೆ ಹಣ್ಣಿನಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ದೆ. ಹಾಗೆ ಅದರೊಟ್ಟಿಗೆ ದಾಳಿಂಬೆ ಹಣ್ಣಿನಿಂದ ಮಾತ್ರವಲ್ಲ, ಈ ದಾಳಿಂಬೆ ಹಣ್ಣಿನ ಚಿಗುರಿನಿಂದ ಕೂಡ ಸಾಂಪ್ರದಾಯಿಕವಾದಂತಹ ತಂಬುಳೆಯನ್ನು ಮಾಡಿಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟೆ. ನೋಡಿ ಸ್ನೇಹಿತರೆ, ಕೇವಲ ಇಲ್ಲಿ ಹಣ್ಣುಗಳಿಂದ ಮಾತ್ರವಲ್ಲ, ಅದರ ಒಂದು ಸಿಪ್ಪೆಯಿಂದ ಇರ್ಬೋದು, ಹಾಗೆ ಆ ಹಣ್ಣಿನ ಸೊಪ್ಪಿನಿಂದ ಅಂದರೆ ಆ ಎಲೆಗಳಿಂದ ಚಿಗುರಿನಿಂದ ಕೂಡ ಸಾಕಷ್ಟು ಆರೋಗ್ಯಕ್ಕೆ ಲಾಭಗಳಿವೆ. ದಾಳಿಂಬೆ ಚಿಗುರಿನಿಂದ ಸಾಂಪ್ರದಾಯಿಕ ಮತ್ತು ಆರೋಗ್ಯಯುತವಾದ ತಂಬುಳೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಅಲ್ವಾ. ಹಾಗೆ ಇದ್ರೊಟ್ಟಿಗೆ ಸ್ನೇಹಿತರೆ, ದಾಳಿಂಬೆ ಓಡು ಅನ್ನುವಂತಹ ವಿಶೇಷ ರೆಸಿಪಿಯನ್ನು ತಿಳಿಸ್ತೀನಿ. ಈ ದಾಳಿಂಬೆ ಓಡು ಅಂದರೆ ಮತ್ತೇನಿಲ್ಲ, ದಾಳಿಂಬೆ ಹಣ್ಣಿನ ಸಿಪ್ಪೆ ಸ್ನೇಹಿತರೆ. ಸಾಮಾನ್ಯವಾಗಿ ಈ ಹಣ್ಣನ್ನು ತಿಂದ ನಂತರ ಈ ಸಿಪ್ಪೆಯನ್ನು ನಾವು ಬಿಸಾಡೋದುಂಟು. ಆದರೆ ಸ್ನೇಹಿತರೆ, ಆ ರೀತಿ ಮಾಡದೆ ಆ ಸಿಪ್ಪೆಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿಟ್ಕೊಂಡು ಕೂಡ ಅದನ್ನು ಫೇಸ್ ಪ್ಯಾಕ್ ಅಂತ ಮಾಡಿ ಮುಖಕ್ಕೆ ಹಚ್ಕೊಳ್ತಾರೆ. ಹಾಗೆ ಆ ಸಿಪ್ಪೆಯನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಗಾಳಿಯಾಡದ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿಟ್ಕೊಂಡು ಬೇಕಾದಾಗ ತಂಬುಳಿಯನ್ನು ಕೂಡ ಮಾಡಿಕೊಳ್ಬೋದು. ಈ ತಂಬುಳಿ ಸೇವನೆಯಿಂದ ರಕ್ತಭೇದಿ ಕಡಿಮೆ ಆಗತ್ತೆ, ಅಜೀರ್ಣ ಭೇದಿ ನೀರಿನಂತೆ ಹೋಗುವ ಭೇದಿ ನಿವಾರಣೆಯಾಗತ್ತೆ ಅಂತಲೇ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಉಪಯೋಗವಿದೆ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ. ತಡ ಮಾಡೋದು ಬೇಡ, ಈ ದಾಳಿಂಬೆ ಹಣ್ಣಿನ ಓಡು ಅನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ತಿಳಿಸ್ತೀನಿ. ಅದು ತಿಳಿಸೋದಕ್ಕಿಂತ ಮುಂಚೆ ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ ದಾಳಿಂಬೆ ಓಡು ಮಾಡ್ಕೊಳ್ಲಿಕ್ಕೆ ದಾಳಿಂಬೆ ಹಣ್ಣಿನ ಸಿಪ್ಪೆ, ತುಪ್ಪ, ಜೀರಿಗೆ, ಕಾಳುಮೆಣಸು, ಕಾಯಿ ತುರಿ, ಒಂದು ಬಟ್ಲು ಮಜ್ಜಿಗೆ, ಬೆಲ್ಲ, ಒಗ್ಗರಣೆಗೆ ತುಪ್ಪ, ಉಪ್ಪು ಬೇಕಾಗತ್ತೆ. ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ದಾಳಿಂಬೆ ಓಡು ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವಂತಹ ವಿಧಾನ ಕೂಡ ಸಿಂಪಲ್ ಸ್ನೇಹಿತರೆ. ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಸಣ್ಣಗೆ ಹೆಚ್ಕೊಳ್ಬೇಕು. ಹೆಚ್ಕೊಂಡಂತಹ ಈ ಸಿಪ್ಪೆನ 15 ನಿಮಿಷ ನೀರಲ್ಲಿ ನೆನೆಸ್ಕೊಳ್ಬೇಕು. ನೆನೆಸ್ಕೊಂಡಂತಹ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು. ಬಾಡಿಸಿಕೊಂಡಂತಹ ಸಿಪ್ಪೆಗೆ ಜೀರಿಗೆ, ಕಾಳುಮೆಣಸು, ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಈ ಮೂರು ಪದಾರ್ಥಗಳನ್ನು ಮಿಶ್ರಣ ಮಾಡಿ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡಂತಹ ಆ ಮಿಶ್ರಣಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ ಹದದಲ್ಲಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ಬೇಕು. ಮಜ್ಜಿಗೆಯನ್ನು ಸೇರಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಈ ಮಿಶ್ರಣವನ್ನೆಲ್ಲ ಒಂದು ನೀರಿನ ಹದಕ್ಕೆ ಕಲಸ್ಕೊಂಡು ಪಾನೀಯ ರೂಪದಲ್ಲಿ ಕಲಸ್ಕೊಂಡಂತಹ ಮಿಶ್ರಣಕ್ಕೆ ತುಪ್ಪ, ಇಂಗು, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಆರೋಗ್ಯಯುತವಾದ ದಾಳಿಂಬೆ ಓಡು ರೆಡಿ ಆಗತ್ತೆ. ಈ ದಾಳಿಂಬೆ ಹಣ್ಣನ್ನು ಮಾರ್ಕೆಟಿಂದ ತೆಗೆದುಕೊಂಡು ಬಂದರೆ ಸಿಪ್ಪೆಯನ್ನು ಬಿಸಾಡದೆ ಚೆನ್ನಾಗಿ ಒಣಗಿಸಿಟ್ಕೊಂಡು ಬೇಕಾದಾಗೆಲ್ಲ ಈ ರೀತಿಯ ಸಿಂಪಲಾಗಿ ಸರಳವಾಗಿ ಸಾಂಪ್ರದಾಯಿಕ ದಾಳಿಂಬೆ ಓಡು ದಾಳಿಂಬೆ ಸಿಪ್ಪೆಯಿಂದ ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು. ನಿಮ್ಮ ಮನೆ ಮುಂದಗಡೆ ಅಥವಾ ಹಿತ್ತಲಿನಲ್ಲಿ ಈ ದಾಳಿಂಬೆ ಗಿಡ ಇದ್ದರೆ ಆ ದಾಳಿಂಬೆಯ ಚಿಗುರನ್ನು ಉಪಯೋಗ ಮಾಡಿಕೊಂಡು ತಂಬುಳಿಯನ್ನು ಕೂಡ ಮಾಡ್ಕೊಳ್ಬೋದು. ದಾಳಿಂಬೆ ತಂಪು ಕಾರಕ, ಈ ಬೇಸಿಗೆ ಸಮಯದಲ್ಲಿ ಇದರ ಒಂದು ತಂಬುಳಿ ಸೂಕ್ತವಾಗತ್ತೆ. ನೋಡಿ ಸ್ನೇಹಿತರೆ, ಈ ದಾಳಿಂಬೆ ಹಣ್ಣು ಕೇವಲ ತಿನ್ನಲಿಕ್ಕೆ, ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಸೈ, ಸೌಂದರ್ಯ ಹೆಚ್ಚಿಸ್ಲಿಕ್ಕೂ ಸೈ. ನೀವು ಕೂಡ ಈ ತಂಬುಳಿಗಳನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-3580-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪ್ರತಿ ವರ್ಷದಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಸಮಿತಿ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ ನೇತೃತ್ವದಲ್ಲಿ ದಸರಾ ರಾಜ್ಯ ಮಟ್ಟದ ಕವಿಗೋಷ್ಠಿ ಮತ್ತು ಜನಪದ ಗೀತೆಗಳ ಹಾಡಿನ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್ ತಿಳಿಸಿದ್ದಾರೆ. ಕವಿಗಳು ಪಶ್ಚಿಮ ಘಟ್ಟಗಳು ಸೇರಿದಂತೆ ಮಲೆನಾಡಿನ ಆತಂಕಕ್ಕೆ ಕಾರಣವಾದ ಕಸ್ತೂರಿ ರಂಗನ್ ವರದಿ ಮತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗಳಲ್ಲಿ ಜನಪರವಾದ ಕಾಳಜಿ, ಬರದ ಕರಿನೆರಳಲ್ಲಿ ಬದುಕು ಕಟ್ಟಿಕೊಳ್ಳುವ ಸಾಮಾನ್ಯರ ಗೋಳು, ಸರ್ಕಾರದ ಯೋಜನೆ, ನಿರುದ್ಯೋಗ, ಯುವ ಜನರ ತಲ್ಲಣ, ದ್ವಿಭಾಷಾ ನೀತಿಯ ಹೆಸರಲ್ಲಿ ಕನ್ನಡ ಭಾಷೆಗೆ ಆಗುತ್ತಿರುವ ಅನ್ಯಾಯ, ಇಂಗ್ಲಿಷ್ ಭಾಷಾ ಭ್ರಮ ಲೋಕದ ವಿಚಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳು ತಮ್ಮ ಕವನದ ಮೂಲಕ ಅಭಿವ್ಯಕ್ತಪಡಿಸಬಹುದು. ವರ್ತಮಾನದ ಹಲವು ತಲ್ಲಣಗಳಿಗೆ ಕವಿ ಹೃದಯ ಹೇಗೆ ಸ್ಪಂದಿಸಲಿದೆ ಎಂಬುದರ ಕುತೂಹಲ ಜನಸಾಮಾನ್ಯರು, ಸಾಹಿತ್ಯ ಓದುಗರಲ್ಲಿದೆ. ಹೊಸ ತಲೆಮಾರಿಗೆ ಬದುಕಿನ ಭರವಸೆಯ ಜೊತೆಗೆ ಸೃಜನಶೀಲ ಮನಸ್ಥಿತಿ, ಸಾಹಿತ್ಯವೇ ಮದ್ದಾಗಬೇಕು. ಎಳೆಯರಿಂದ ಹಿರಿಯರವರೆಗೆ ಎಲ್ಲರೂ ಬರೆಯಬೇಕು, ಬರೆದ ಕವನಗಳನ್ನು ವಾಚಿಸಲು ದಸರಾ ಕವಿಗೋಷ್ಠಿ ನಮಗೆ ಅವಕಾಶ ಕಲ್ಪಿಸಿದೆ. ಕಳೆದ ಹಲವು ವರ್ಷಗಳಿಂದ ದಸರಾ ಕಾವ್ಯಗೋಷ್ಠಿ ಏರ್ಪಡಿಸುತ್ತಲೇ ಬಂದಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ವಿಶೇಷವಾದ ರೀತಿಯಲ್ಲಿ ಚಿಂತನೆ ಮಾಡಲು ಕವಿಗಳಲ್ಲಿ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಕವಿಗಳು ತಮ್ಮ ಕವನಗಳ ಜೊತೆಯಲ್ಲಿ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ನಮೂದಿಸಿ ಕಳುಹಿಸಲು ಕೋರಲಾಗಿದೆ. ಕವನಗಳನ್ನು 30 ಸೆಪ್ಟೆಂಬರ್ ಒಳಗೆ ಡಿ ಮಂಜುನಾಥ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಆರ್ಟಿಒ ಕಚೇರಿ ರಸ್ತೆ, ಶಿವಮೊಗ್ಗ ಇಲ್ಲಿ ತಲುಪಿಸಬಹುದು. ಮುಂದಿನ ವಿವರ. ಅಲ್ಪಸಂಖ್ಯಾತ ಸಮುದಾಯದ ಕುಶಲ ಕರ್ಮಿಗಳು ಕಲೆ, ಕೌಶಲ್ಯ, ಕರಕುಶಲ ಉತ್ಪನ್ನಗಳು ಹಾಗೂ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ 26-30 ಕರ್ನಾಟಕ ಪರ್ವ 2026 ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ 180 ಸ್ಟಾಲ್ಗಳು, ರಾಜ್ಯದ ವಿವಿಧ ಭಾಗಗಳ ಅಲ್ಪಸಂಖ್ಯಾತ ಕುಶಲಕರ್ಮಿಗಳು ತಯಾರಿಸಿದ ವಿಶಿಷ್ಟ ಕರಕುಶಲ ಹಾಗೂ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಲು ವಿಶಾಲ ಮಾರುಕಟ್ಟೆ ಮತ್ತು ನೇರ ಗ್ರಾಹಕರ ಸಂಪರ್ಕ ಕಲ್ಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಕಲೆ ಉಳಿಯಲಿ, ಕೌಶಲ್ಯ ಬೆಳೆಯಲಿ, ಕುಶಲ ಕರ್ಮಿಗಳ ಬದುಕು ಸಮೃದ್ಧವಾಗಲಿ ಹಾಗೂ ಕರ್ನಾಟಕ ಪರ್ವ ಅಭಿಮಾನ ಮತ್ತು ಸ್ವಾಭಿಮಾನದ ದಾರಿಯಲ್ಲಿ ಎಂಬ ಆಶಯ ಮತ್ತು ಸಂದೇಶದೊಂದಿಗೆ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಕುಶಲಕರ್ಮಿಗಳು ಆರ್ಥಿಕ ಸ್ವಾವಲಂಬನೆ ಹೆಚ್ಚಿಸುವುದು ಮತ್ತು ಸಾಂಪ್ರದಾಯಿಕ ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾರ್ವಜನಿಕರು, ಕಲಾಭಿಮಾನಿಗಳು, ಉದ್ಯಮಿಗಳು ಹಾಗೂ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕುಶಲಕರ್ಮಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೋರಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೋಲು ಎಂಬುದು ಅಂತ್ಯವಲ್ಲ, ಅದು ಗೆಲುವಿನತ್ತ ಕರೆದೊಯ್ಯುವ ಮೆಟ್ಟಿಲು. ಸೋತು ಗೆದ್ದಾಗ ಮಾತ್ರ ಗೆಲುವು ನಿಜವಾದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುತ್ತದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಹಾಗೂ ಎಚ್ಎಸ್ ರುದ್ರಪ್ಪ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆ ದೇಶದ ಹೆಮ್ಮೆ ಹಾಗೂ ಯುವ ಶಕ್ತಿಯ ಪ್ರತೀಕವಾಗಿ ರೂಪುಗೊಳ್ಳುತ್ತಿದೆ. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು ಹಲವು ಸೌಲಭ್ಯ ಹಾಗೂ ಅವಕಾಶಗಳನ್ನು ಕಲ್ಪಿಸುತ್ತಿದೆ ಎಂದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ನಿರ್ದೇಶಕ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ ಮಾತನಾಡಿ, ಕ್ರೀಡೆ ಬದುಕನ್ನು ಅರಳಿಸುವ ಶಕ್ತಿ ಹೊಂದಿದೆ. ಆರೋಗ್ಯವೇ ಮನುಷ್ಯನ ನಿಜವಾದ ಸಂಪತ್ತು. ದೈಹಿಕ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವನ್ನು ಕ್ರೀಡೆ ಸದೃಢಗೊಳಿಸುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ಶಿಕ್ಷಕರ ವೃತ್ತಿ ಕೆಲಸವಲ್ಲ, ಅದು ತಪಸ್ಸು. ವಿಶೇಷವೆಂದರೆ ಇವರು ಭವಿಷ್ಯದ ಪೀಳಿಗೆಯ ನಿರ್ಮಾತೃಗಳು ಎಂದು ಕೊಣಂದೂರು ರೋಟರಿ ಕ್ಲಬ್ನ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತಾ ಶಿಕ್ಷಾ ಜಿಲ್ಲಾಧ್ಯಕ್ಷ, ಸಾಕ್ಷರತಾ ಜಿಲ್ಲಾ ಅಧ್ಯಕ್ಷ ಹಾಗೂ ಮಾಜಿ ಸಹಾಯಕ ಜಿಲ್ಲಾ ರಾಜ್ಯಪಾಲ ಪ್ರೊಫೆಸರ್ ಸುರೇಶ್ ಅಭಿಪ್ರಾಯಪಟ್ಟರು.

ಭದ್ರಾವತಿಯ ರೋಟರಿ ಕ್ಲಬ್ ವತಿಯಿಂದ ನ್ಯೂಟೌನ್ ರೋಟರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರು ಮತ್ತು ಇಂಜಿನಿಯರ್ಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಇಂಜಿನಿಯರ್ ಎಂದರೆ ಪ್ರತಿಷ್ಠೆಯ ಸಂಗತಿ, ಅವರಿಗೆ ವಿಶೇಷ ಗೌರವ ಆದರಗಳೊಂದಿಗೆ ಕಾಣುತ್ತಾರೆ. ಆದರೆ ಸಮಾಜದ ಎಲ್ಲಾ ಕ್ಷೇತ್ರದವರನ್ನು ತಯಾರು ಮಾಡುವ ಶಿಕ್ಷಕ ಹಾಗೂ ಶಿಕ್ಷಕ ವೃತ್ತಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಿಂದಿನ ದಿನಗಳಲ್ಲಿ ಶಿಕ್ಷಕರೆಂದರೆ ವಿಶೇಷ ಗೌರವಗಳಿಂದ ಕಾಣುತ್ತಿದ್ದರು. ಆದರೆ ಈಗ ಅಂತಹ ವಾತಾವರಣವಿಲ್ಲ ಎಂದರು. ಅಧ್ಯಕ್ಷ ನಿರಂಜನ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ವಾಣಿಶ್ರೀ, ಎಸ್ ಸೋಮು, ಅವರೇಗೌಡ, ಗೋವಿಂದ ಸ್ವಾಮಿ ಅವರನ್ನು ಗೌರವಿಸಲಾಯಿತು. ಉದಯ್, ಲತಾ, ಹರೀಶ್ ಅತಿಥಿಗಳ ಪರಿಚಯ ಮಾಡಿದರು. ಮುಂದಿನ ವಿವರ. ಆರೋಗ್ಯದ ಮಹತ್ವ ಹಾಗೂ ವಿವಿಧ ಕಾಯಿಲೆಗಳಿಂದ ದೂರವಿರಲು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಮಡಿಲು ಮಹಿಳಾ ಸೇವಾ ಸಂಘ, ಪಿಳ್ಳಂಗರಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಸಹ್ಯಾದ್ರಿ ಆಶ್ರಯದಲ್ಲಿ ಪಿಳ್ಳಂಗಿರಿ ಕೆಪಿಎಸ್ನಲ್ಲಿ ಆರೋಗ್ಯ ಸ್ಪಂದನ ಕಾರ್ಯಕ್ರಮ ನಡೆಯಿತು. ವೈದ್ಯ ಪ್ರೊಫೆಸರ್ ಡಾಕ್ಟರ್ ಅಂಜನಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಆರೋಗ್ಯದ ಮಹತ್ವ ಹಾಗೂ ವಿವಿಧ ಕಾಯಿಲೆಗಳಿಂದ ದೂರವಿರಲು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮಾಹಿತಿ ನೀಡಿದರು. ಡಾಕ್ಟರ್ ಅಭಿಷೇಕ್ ಆರೋಗ್ಯ ಸ್ಪಂದನ ಕಾರ್ಯಕ್ರಮದ ಉದ್ದೇಶ ತಿಳಿಸಿದರು. ಡಾಕ್ಟರ್ ಅಂಜನಪ್ಪ ಅವರನ್ನು ಗೌರವಿಸಲಾಯಿತು. ಶಾಲೆಯಿಂದ ಡಾಕ್ಟರ್ ಸುಮಂಗಲ, ಪಿ ಕುಚಿನಾಡು, ವರಲಕ್ಷ್ಮಿ ಹಾಗೂ ಡಾಕ್ಟರ್ ಅಭಿಷೇಕ್ ಅವರನ್ನು ಸನ್ಮಾನಿಸಲಾಯಿತು. ಕೆಪಿಎಸ್ ಉಪಪ್ರಾಂಶುಪಾಲ ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸಿದ್ದರು. ಮಡಿಲು ಮಹಿಳಾ ಸೇವಾ ಸಂಘದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ಸುಮಂಗಲ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿದರು. ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷ ವೈಎಂ ಧರ್ಮಪ್ಪ ನಿರೂಪಣೆ ಮಾಡಿದರು. ಮುಂದಿನ ವಿವರ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅದು ನಮ್ಮೆಲ್ಲರ ಮನೆಯಿಂದ ಆರಂಭ ಆಗಬೇಕು ಎಂದು ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿ ಮುಖ್ಯ ಆಡಳಿತಾಧಿಕಾರಿ ಸುಮಿತ್ರಾ ಹೇಳಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕಗಳು ಹಾಗೂ ಪಟ್ಟಣ ಪಂಚಾಯಿತಿಯಿಂದ ನಡೆಸಿದ ಸ್ವಚ್ಛತೆಯ ಸೇವೆ 2026 ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸ್ವಚ್ಛ ಭಾರತ್ ಮಿಷನ್ ದೇಶದ ಎಲ್ಲರಲ್ಲಿ ಜಾಗೃತಿ ಉಂಟು ಮಾಡುವುದರ ಮೂಲಕ ಸ್ವಚ್ಛ ಆರೋಗ್ಯಪೂರ್ಣ ಪರಿಸರ ನಿರ್ಮಿಸುವ ಗುರಿ ಹೊಂದಿದೆ. ಈ ಬಗ್ಗೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಹಿಳಾ ದಸರಾ ಸಮಿತಿಯ ವತಿಯಿಂದ ನಾಡಹಬ್ಬ ದಸರಾ ಹಬ್ಬದ ಪ್ರಯುಕ್ತ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಹಿಳೆಯರಿಗಾಗಿ ಸೆಪ್ಟೆಂಬರ್ 30 ಹಾಗೂ ಅಕ್ಟೋಬರ್ 1 ಬೆಳಗ್ಗೆ 10 ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಮಹಿಳಾ ದಸರಾ ಆಟೋಟ ಹಾಗೂ ವಿಶೇಷ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಸೆಪ್ಟೆಂಬರ್ 30 ಸಾಕ್ಷಾತ್ ದೇವಿ ಅಲಂಕಾರ ಸ್ಪರ್ಧೆ, ವಿವಿಧ ವೈಯಕ್ತಿಕ ಆಟೋಟ ಸ್ಪರ್ಧೆಗಳು, ಅಂತ್ಯಾಕ್ಷರಿ ಹಾಗೂ ಮೆಹಂದಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸ್ಪರ್ಧೆ ಹಾಗೂ ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆ ನಡೆಯಲಿದೆ. ಮಹಾನಟಿಯರು ಶಿವಮೊಗ್ಗ ಮಹಿಳಾ ದಸರಾ 2026 ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇಂದು ಸಂಜೆಯ ಒಳಗೆ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ಮೊಬೈಲ್ ಸಂಖ್ಯೆ 9738710364 ಈ ನಂಬರ್ಗೆ ಕರೆ ಮಾಡಿ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ಈ ಕಾರ್ಯಕ್ರಮದಲ್ಲಿ ಪಾಲಿಕೆಯ ವ್ಯಾಪ್ತಿಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮಹಿಳಾ ದಸರಾ ಸಮಿತಿ 2026 ಸದಸ್ಯ ಕಾರ್ಯದರ್ಶಿಗಳು ವಿನಂತಿಸಿದ್ದಾರೆ. ಮುಂದಿನ ವಿವರ. ಸೆಪ್ಟೆಂಬರ್ 29 ಬೆಳಗ್ಗೆ 9 ಸಂಜೆ 4:30 ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯಗೊಳ್ಳಲಿದೆ ಎಂದು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೂಡ್ಲಿ, ಚಿಕ್ಕೋಡಿ, ಭದ್ರಾಪುರ, ವೆಂಕಟಾಪುರ, ಹೊಳೆಬೆಳಗಲು, ಸಕ್ಕರೆಬೈಲು, ಹೊಳಲೂರು, ಚೀಲೂರು, ಹಾಡೋನಹಳ್ಳಿ, ಸೂಗೂರು, ಕ್ಯಾತನಕೊಪ್ಪ, ಬೇಡರ ಹೊಸಳ್ಳಿ, ಹರಮಘಟ್ಟ, ಸೋಮಿನಕೊಪ್ಪ, ಆಲದಹಳ್ಳಿ, ಕೊಮ್ಮನಾಳ್, ಅಬ್ಬಲಗೆರೆ, ಹುಣಸೋಡು, ಕಲ್ಲುಗಂಗೂರು, ಚನ್ನಮುಂಬಾಪುರ, ರತ್ನಾಕರ ಲೇಔಟ್, ರತ್ನಗಿರಿ ನಗರ, ಇಂಜಿನಿಯರಿಂಗ್ ಕಾಲೇಜ್, ಕೃಷಿ ಕಾಲೇಜ್, ಗೋಧಿಚಟ್ನಳ್ಳಿ, ಹನಸವಾಡಿ, ಕುಂಚನಹಳ್ಳಿ ಮುಂತಾದ ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಕೋರಿದೆ. ಮುಂದಿನ ವಿವರ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ 2026-27 ಸಾಲಿನ ಫಲಾನುಭವಿ ಆಧಾರಿತ ಯೋಜನೆಗಳ ಸೌಲಭ್ಯಕ್ಕಾಗಿ ವಿಕಲಚೇತನರಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಡಿಬಿಟಿ ತಂತ್ರಾಂಶದಡಿ ಶಿವಮೊಗ್ಗ ಜಿಲ್ಲೆಯ ವಿಶೇಷ ವಿಕಲಚೇತನ ವ್ಯಕ್ತಿಗಳು ಇಲಾಖೆಯ 14 ಫಲಾನುಭವಿ ಆಧಾರಿತ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಹ ವಿಕಲಚೇತನ ಫಲಾನುಭವಿಗಳು ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಹಾಗೂ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಕ್ಟೋಬರ್ 30 ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಿಗದಿತ ಅಂತಿಮ ದಿನಾಂಕದ ನಂತರ ಸಲ್ಲಿಸುವ ಅರ್ಜಿಗಳಿಗೆ ಅವಕಾಶವಿರುವುದಿಲ್ಲ. ಆದ್ದರಿಂದ ಶಿವಮೊಗ್ಗ ಜಿಲ್ಲೆಯ ಅರ್ಹ ವಿಕಲಚೇತನರು ಸೌಲಭ್ಯ ಪಡೆಯಲು ನಿಗದಿತ ಅವಧಿಯೊಳಗೆ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
2: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
1: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
2: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
1: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು, ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
2: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೇ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
12: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
11: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
12: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
6: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

ಜಾಣ ನುಡಿ. ಅಲಂಕಾರ ಭೂಷಣವಿ ಧಾತು. ಬಹುಶಃ ಈ ಜಗತ್ತಿನಲ್ಲಿ ದೊರೆಯುವಂತಹ 118 ಧಾತುಗಳಲ್ಲಿ ಅತ್ಯಂತ ಪರಿಚಯದ್ದು ಯಾವುದು ಅಂದ್ರೆ, ತಕ್ಷಣ ನೆನಪಿದೆ ಅಂತ ಉಸಿರನ್ನ ನೀಡುವಂತಹ ಆಕ್ಸಿಜನ್ ಅನ್ನು ಕೂಡ ನಮ್ಮ ಜನ ನೆನಪಿಸಿಕೊಳ್ತಾರೋ ಇಲ್ವೋ. ಆದ್ರೆ ಖಂಡಿತ ಧಾತು ಪಟ್ಟಿಯಲ್ಲಿ 79ನೆಯ ಸ್ಥಾನದಲ್ಲಿರುವ ಈ ಲೋಹವನ್ನ ನೆನಪಿಸಿಕೊಳ್ಳದೆ ಇರಲಾರರು. ಹೌದು, ಚಿನ್ನವನ್ನ ಮರೆಯೋರು ಉಂಟೆ? ಉಪಮೆಯಾಗಿ ಭಾಷೆ, ಅಲಂಕಾರವಾಗಿ ಜನರಿಗೆ, ಅನನ್ಯ ಗುಣಗಳಿಂದಾಗಿ ಲೋಹಗಳಿಗೆ ಭೂಷಣಪ್ರಾಯವಾಗಿರುವಂತಹ ಧಾತು ಚಿನ್ನ. ಇದು ಇಂದಿನ ನಮ್ಮ ಜಾಣ ನುಡಿಯ ವಸ್ತು. ಚಿನ್ನದ ಮಾತು ಬಂದಾಗ ಡಿವಿಜಿಯವರ ಈ ಕಗ್ಗವನ್ನ ನೆನಪಿಸಿಕೊಳ್ಳಲೇಬೇಕು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು, ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದದಾತ್ಮವನೇ ಮಂಕುತಿಮ್ಮ. ಹೌದು, ಹಸಿವೆಯನ್ನ ಮರೆತಾದರೂ ಚಿನ್ನವನ್ನ ಕೊಳ್ಳುವವರಿದ್ದಾರೆ. ಹಾಗೆ ಹೆಣ್ಣು ಗಂಡು ತಮ್ಮ ಒಲವಿನ ಗೆಳೆಯರನ್ನ ಚಿನ್ನ ಅಂತ ಸಂಬೋಧಿಸುವುದನ್ನ ಕೇಳಿಯೇ ಇರ್ತೇವೆ. ಇದರೊಟ್ಟಿಗೆ ಪ್ರಶಸ್ತಿ ಪ್ರಶಂಸೆಗಳ ಜೊತೆಗೆ ಚಿನ್ನದ ಸ್ಮರಣಿಕೆಯನ್ನು ಪದಕವನ್ನು ಕೊಡುವಂತಹ ಪದ್ಧತಿ ಸಹ ಇದೆ. ಚಿನ್ನದ ತುಲಾಭಾರವನ್ನ ಮಾಡಿದ್ದು ಕೇಳಿದೆವಲ್ಲ. ವಿಚಿತ್ರ ಅಂದ್ರೆ, ಈ ಚಿನ್ನವನ್ನ ನಾವು ತಿನ್ನಲಾಗೋದಿಲ್ಲ, ತಿಂದ್ರೂ ನಮ್ಮ ದೇಹ ಇದನ್ನ ಅರಗಿಸಿಕೊಳ್ಳಲಾರದು. ಹೀಗೆ ನಮ್ಮ ದೇಹಕ್ಕೆ ಪೋಷಣೆಗೆ ಹಸಿವಿಗೆ ನೆರವಾಗದ ಚಿನ್ನವನ್ನ ನಾವು ಉಳಿದೆಲ್ಲಾ ಧಾತುಗಳಿಗಿಂತ ಹೆಚ್ಚೇ ಮರೆಸಿದ್ದೇವೆ ಅಂತ ಹೇಳಬಹುದು. ಚಿನ್ನದ ಮೇಲಿನ ಈ ಮೋಹಕ್ಕೆ ಅದರ ಗುಣವೇ ಕಾರಣ. ಅದು ಒಂದು ಲೋಹ, ಅಂತಿಂತ ಲೋಹ ಅಲ್ಲ, ರಾಜಲೋಹ, ರಾಯಧಾತು. ಬೇರೆ ಯಾವ ಲೋಹವು ಹೀಗೆ ಶುದ್ಧ ರೂಪದಲ್ಲಿ ಭೂಮಿಯ ಮೇಲೆ ದೊರೆಯುವುದಿಲ್ಲ. ಆ ಗರಿಮೆ ಕೇವಲ ಚಿನ್ನಕ್ಕಷ್ಟೇ ಮೀಸಲು. ಇದು ಕಲ್ಲುಗಳಲ್ಲಿ ಒಂದು ಹೊಳೆಯುವ ರೇಖೆಯಾಗಿ ಅಥವಾ ಜೇಡಿ ಮಣ್ಣಿನಲ್ಲಿ ಮಿರುಗುವ ಹುಡಿಯಾಗಿ ಸಿಗುತ್ತೆ. ಸಂಗ್ರಹಿಸಿ ಒಟ್ಟು ಮಾಡಿ ಕರಗಿಸಿದ್ರೆ ಸಾಕು, ಅಪ್ಪಟ ಚಿನ್ನ ಕೈಯಲ್ಲಿರುತ್ತೆ. ಅಂತಹ ಧಾತು ಇದು.

0: ಹೀಗಾಗಿಯೇ 118 ಧಾತುಗಳಲ್ಲಿ ಇದಕ್ಕೆ ಬಹಳ ಬೆಲೆ. ರಾಸಾಯನಿಕವಾಗಿ ಇದು ಒಂದು ಲೋಹ, ತೆಳು ಹಳದಿ ಬಣ್ಣದ ಲೋಹ. ಆ ಬಣ್ಣಕ್ಕೂ ಅದರದ್ದೇ ಹೆಸರು ಬಂದಿದೆ. ಆದ್ರೆ ಏನನ್ನೋಣ, ಚಿನ್ನದ ಬಣ್ಣವೇ ಚಿನ್ನಕ್ಕೆ ಸಾಟಿ, ಜೊತೆಗೆ ಇದರ ಹೊಳಪು ಅಷ್ಟೇ ಮನಸೂರಗೊಳ್ಳುತ್ತೆ. ಇದಷ್ಟೇ ಅಲ್ಲ, ಸ್ವಚ್ಛತೆಗೆ ಶುದ್ಧತೆಗೆ ಚಿನ್ನ ಒಂದು ರೂಪಕ. ಯಾಕಂದ್ರೆ ಚಿನ್ನದ ಬಣ್ಣ ಬೇರೆ ಲೋಹಗಳಂತೆ ಎಷ್ಟು ವರ್ಷಗಳು ಕಳೆದರೂ ಮಸುಕಾಗುವುದಿಲ್ಲ, ಬಣ್ಣ ಗೆಡುವುದಿಲ್ಲ, ಕಿಲುಬುವುದೂ ಇಲ್ಲ, ತುಕ್ಕು ಹಿಡಿಯುವುದೂ ಇಲ್ಲ. ಇವೆಲ್ಲ ಗುಣಗಳಿಂದಾಗಿಯೇ ಇದಕ್ಕೆ ಅತ್ಯಂತ ಹೆಚ್ಚಿನ ಬೆಲೆ. ಚಿನ್ನಕ್ಕೆ ಈ ಹೆಸರು ಬಂದದ್ದು ಸಂಸ್ಕೃತದ ಸುವರ್ಣದಿಂದ ಅಂತ ಹೇಳಲಾಗುತ್ತೆ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಸುವರ್ಣ ಅಂತ ಹೇಳಿದ್ರೆ ಒಳ್ಳೆಯ ಬಣ್ಣ ಅನ್ನುವಂತಹ ಅರ್ಥ ಇದೆ. ಇದು ಮಾತ್ರ ಚಿನ್ನದ ಮಟ್ಟಿಗೆ ಸತ್ಯವೇ. ಧಾತು ಪಟ್ಟಿಯಲ್ಲಿ 79ನೆಯ ಸ್ಥಾನದಲ್ಲಿರುವ ಚಿನ್ನದ ಪರಮಾಣುಗಳಲ್ಲಿ 79 ಎಲೆಕ್ಟ್ರಾನ್ಗಳು 79 ಪ್ರೋಟಾನ್ಗಳು ಇರುತ್ತವೆ. ಬೇರೆ ಧಾತುಗಳ ಪರಮಾಣುಗಳಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗುವುದರಿಂದ ಹಲವು ಸಮಸ್ಥಾನಿಗಳು ಉಂಟಾಗುತ್ತವಷ್ಟೇ. ಇಲ್ಲಿಯೂ ಚಿನ್ನ ಭಿನ್ನವೇ. ಇದರಲ್ಲಿ ಎರಡೇ ಎರಡು ಸಮಸ್ಥಾನಿಗಳು. ಸಹಜವಾಗಿ ಭೂಮಿಯಲ್ಲಿ ದೊರೆಯುವ ಚಿನ್ನದ ಪರಮಾಣುಗಳೆಲ್ಲದರಲ್ಲಿಯೂ 118 ನ್ಯೂಟ್ರಾನ್ಗಳಿರುತ್ತವೆ. ಅಪರೂಪಕ್ಕೆ ರಾಸಾಯನಿಕ ಅಥವಾ ಪರಮಾಣು ಕ್ರಿಯೆಗಳನ್ನ ನಡೆಸಿದಾಗ ಉತ್ಪತ್ತಿಯಾಗುವ ಮತ್ತೊಂದೇ ಒಂದು ಸಮಸ್ಥಾನಿ ಚಿನ್ನದ ಪರಮಾಣುವಿನಲ್ಲಿ ಇನ್ನೊಂದೇ ಒಂದು ನ್ಯೂಟ್ರಾನು ಹೆಚ್ಚಿರುತ್ತೆ ಅಷ್ಟೇ. ಅದು ವಿಶೇಷವೇ. ಚಿನ್ನ ಪತ್ತೆ ಯಾವಾಗ ಆಯಿತು ಅನ್ನೋದಕ್ಕೆ ದಾಖಲೆಗಳಿಲ್ಲ, ಅಷ್ಟು ಹಳೆಯ ಧಾತು ಇದು. ಲೋಹಗಳಲ್ಲಿ ಮೊದಲು ಬಳಕೆಗೆ ಬಂದದ್ದು ತಾಮ್ರ. ತಾಮ್ರವು ಚಿನ್ನದಂತೆಯೇ ವಿಶಿಷ್ಟ ಬಣ್ಣವಿರುವಂತಹ ಶುದ್ಧ ಲೋಹ. ಅಪ್ಪಟ ಲೋಹ ಮಣ್ಣಿನಲ್ಲಿ ಸಿಗುತ್ತೆ. 10-11 ಸಾವಿರ ವರ್ಷಗಳ ಹಿಂದೆಯೇ ಇದನ್ನ ಬಳಸ್ತಾ ಇದ್ರು. ಅನಂತರ ಬಂದದ್ದು ಚಿನ್ನ. ಸುಮಾರು 5,000 ವರ್ಷಗಳ ಹಿಂದೆ ಮಧ್ಯಪ್ರಾಚ್ಯದಲ್ಲಿ, ವಿಶೇಷವಾಗಿ ಈಜಿಪ್ಟ್ನಲ್ಲಿ ಹಾಗೂ ಅರಬ್ ದೇಶಗಳಲ್ಲಿ ಚಿನ್ನವನ್ನ ಬಳಸುತ್ತಿದ್ದುದಕ್ಕೆ ದಾಖಲೆಗಳಿವೆ. ಅದಾದ ನಂತರ ಇದು ಹರಪ್ಪ ಮಹೆಂಜದಾರೋನಲ್ಲಿಯೂ ಸಹ ಬಳಕೆಯಲ್ಲಿ ಇದ್ದದ್ದು ತಿಳಿಯುತ್ತೆ. ಹೀಗೆ ಬಲು ಪುರಾತನವಾದ ಈ ಲೋಹದ ಇತಿಹಾಸ ಸಹ ಸ್ವಲ್ಪ ವಿಚಿತ್ರವೇ. ತಾಮ್ರ ಹಾಗೂ ಚಿನ್ನದ ಬಣ್ಣಗಳು ಸರಿಸುಮಾರು ಹೊಂದುತ್ತವೆಯಾದ್ದರಿಂದ ಎರಡೂ ಲೋಹಗಳನ್ನ ಒಟ್ಟೊಟ್ಟಿಗೆ ಉಪಯೋಗಿಸಲು ಆರಂಭಿಸಿರಬಹುದು ಅನ್ನುವುದು ಸಹ ಒಂದು ಊಹೆ. ಅದೇನೇ ಇರಲಿ, ತಾಮ್ರ ಇಲ್ಲದೆ ಚಿನ್ನ ಇಲ್ಲ ಅನ್ನುವಂತಹ ಮಟ್ಟಕ್ಕೆ ಇವೆರಡರ ಬಳಕೆ ಸಹ ಇವೆ. ಅಪ್ಪಟ ಚಿನ್ನ ಬಹಳ ಮೃದು, ಸ್ವಲ್ಪ ಮಂಕಾದ ಹಳದಿಯ ಬಣ್ಣ. ಅದೇ ಚಿನ್ನಕ್ಕೆ ಸ್ವಲ್ಪ ತಾಮ್ರ ಬೆರೆಸಿದರೆ ಚಿನ್ನ ಗಟ್ಟಿಯಾಗುವುದಷ್ಟೇ ಅಲ್ಲ, ಹೊಳಪು ಹೆಚ್ಚಾಗುತ್ತೆ. ಚಿನಿವಾರರು ಚಿನ್ನಕ್ಕೆ ತಾಮ್ರ ಬೆರೆಸುವುದು ಲಾಭಕ್ಕಲ್ಲ, ಅದು ಚಿನ್ನದ ಆಭರಣಗಳನ್ನ ಇನ್ನಷ್ಟು ಬಾಳಿಕೆ ಬರುವಂತೆ ಮಾಡುತ್ತದೆ ಅನ್ನುವಂತಹ ಕಾರಣದಿಂದ ಅಷ್ಟೆ. ಮಾನವನ ಚರಿತ್ರೆಯಲ್ಲಿ ಹಲವು ವಸ್ತುಗಳ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ಕಾಲಘಟ್ಟಗಳನ್ನ ಗುರುತಿಸ್ತಾರೆ. ಉದಾಹರಣೆಗೆ ಕಲ್ಲುಗಳ ಬಳಕೆ ಆರಂಭವಾದ ಶಿಲಾಯುಗ, ತಾಮ್ರದ ಬಳಕೆ ಆರಂಭವಾದಾಗ ತಾಮ್ರಯುಗ, ಕಂಚಿನ ಬಳಕೆ ಆರಂಭವಾದಾಗ ಕಂಚಿನ ಯುಗ, ಹಾಗೂ ಕಬ್ಬಿಣದ ಬಳಕೆ ಆರಂಭವಾದಾಗ ಕಬ್ಬಿಣದ ಯುಗ. ಸ್ವಾರಸ್ಯಕರ ವಿಷಯವೆಂದರೆ ಕಂಚಿನ ಬಳಕೆ ಆರಂಭವಾಗುವುದಕ್ಕೂ ಮುನ್ನವೇ ಚಿನ್ನವನ್ನ ಉಪಯೋಗಿಸ್ತಾ ಇದ್ರು ಅಂತ ಗಮನಿಸಿದಾಗ ತಾಮ್ರವನ್ನ ಚಿನ್ನವನ್ನಾಗಿ ಪರಿವರ್ತಿಸುವ ಪ್ರಯತ್ನದಲ್ಲಿ ಹೀಗೊಂದು ಹೊಸ ಮಿಶ್ರ ಲೋಹದ ಆವಿಷ್ಕಾರವಾಯಿತೋ ಎಂದನ್ನಿಸದೆ ಇರಲಾರದು. ರಸಾಯನ ವಿಜ್ಞಾನವೆಲ್ಲವೂ ಚಿನ್ನಕ್ಕೆ ಋಣಿಯಾಗಿರಬೇಕು. ಚಿನ್ನದ ಮೋಹದಿಂದಲೇ ವಿವಿಧ ಲೋಹಗಳಿಂದ ಚಿನ್ನವನ್ನ ಪಡೆಯುವ ಚಿನ್ನದಾತುರವನ್ನ ರಸವಿದ್ಯೆ ಅನ್ನುವಂತಹ ತಂತ್ರವನ್ನ ಬಳಸಿ ಮಾಡಿದ್ರಿಂದಲೇ ಇಂದಿನ ರಸಾಯನ ವಿಜ್ಞಾನ ಎನ್ನುವಂತಹ ವಿಜ್ಞಾನ ಶಾಖೆ ಉದ್ಭವವಾಯಿತು, ವಿಕಾಸವಾಯಿತು ಅನ್ನೋದು ಇತಿಹಾಸ. ಸೀಸ, ಕಬ್ಬಿಣ, ತಾಮ್ರದಂತಹ ಕೀಳು ಲೋಹಗಳನ್ನ ಚಿನ್ನದಂತಹ ರಾಯ ಲೋಹವನ್ನಾಗಿ ಪರಿವರ್ತಿಸುವ ಮೋಹವೇ ಹೊಸ ಹೊಸ ರಾಸಾಯನಿಕ ತಂತ್ರಗಳಿಗೆ ಹಾದಿಯಾಯಿತು. ಇವುಗಳಲ್ಲಿ ರಸವಿದ್ಯೆ ಎನ್ನುವುದು ಬಹಳ ಮುಖ್ಯವಾದಂಥದ್ದು. ಪ್ರಮುಖವಾಗಿ ಅದು ದೊರೆತಿದ್ದ ಅತ್ಯಂತ ಕ್ರಿಯಾಶೀಲವೆನ್ನಿಸಿದ ಪಾದರಸವೆನ್ನುವ ಧಾತುವನ್ನ ಬಳಸಿಕೊಂಡು ವಿವಿಧ ಕೀಳು ಲೋಹವನ್ನ ಚಿನ್ನವನ್ನಾಗಿ ಬದಲಾಯಿಸುವಂತಹ ಪ್ರಯತ್ನಗಳು ನಡೆದವು. ವಿವಿಧ ಮಣ್ಣಿನಲ್ಲಿದ್ದ ವಸ್ತುಗಳನ್ನ ಬೇರ್ಪಡಿಸಿ ಪ್ರಯೋಗಗಳನ್ನ ಮಾಡಲು ಪ್ರಯತ್ನಿಸಿದ್ರು. 11ನೇ ಶತಮಾನದಲ್ಲಿ ಇದ್ದಂತಹ ಅಂಬಿಗರ ರೇಖಣ್ಣರ ಒಂದು ವಚನದಲ್ಲಿ ಲೋಹಕ್ಕೆ ಪುರುಷವನ್ನು ಸೋಂಕಿಸಿದರೆ ಅದು ಹೊನ್ನಾಗುವುದೇ ಎನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಯತ್ನದಿಂದ ಚಿನ್ನ ಹುಟ್ಟುವುದಿಲ್ಲ ಎನ್ನುವಂತಹ ಮಾತು ನಮಗೆಲ್ಲ ತಿಳಿದಿದೆಯಾದರೂ ಸಹ ಇಂತಹ ಪ್ರಯೋಗಗಳ ಫಲವಾಗಿ ಹಲವಾರು ಹೊಸ ವಸ್ತುಗಳು ಆಮ್ಲಗಳ ಪರಿಚಯ ಆಯಿತು. ಜೊತೆಗೆ ಹೊಸ ಲೋಹಗಳನ್ನು ಪತ್ತೆ ಮಾಡಲಾಯಿತು. ಈ ಹೊಸ ವಸ್ತುಗಳ ಬಗ್ಗೆ ಹುಟ್ಟಿದ ಕುತೂಹಲವೇ ಅವುಗಳ ಅಧ್ಯಯನ, ವರ್ಗೀಕರಣ, ಬಳಕೆ ಮೊದಲಾದವಕ್ಕೆ ನಾಂದಿ ಹಾಡ್ತು. ರಸಾಯನ ವಿಜ್ಞಾನ ಹುಟ್ಟಿ ಸಂಭ್ರಮಿಸ್ತು. ಇಂದಿಗೂ ಸಾಂಪ್ರದಾಯಿಕ ವೈದ್ಯಗಳಲ್ಲಿ ಚಿನ್ನ ಹಾಗೂ ಪಾದರಸದ ಬಳಕೆ ಇದೆ ಎನ್ನುವುದು ಪುರಾವೆ ಅಂತ ಹೇಳಬಹುದು. ಚಿನ್ನದ ಬಳಕೆಯ ಬಗ್ಗೆ ಹೆಚ್ಚು ಹೇಳಬೇಕಾಗೇನಿಲ್ಲ ಅನ್ಕೊಳ್ತೀನಿ. ಅದು ಒಂದು ಸಿರಿ, ಕೇವಲ ವ್ಯಕ್ತಿಗಳ ಸಂಪತ್ತಿನ ಸೂಚಿಯಲ್ಲ, ಇಡೀ ದೇಶದ ಸಂಪತ್ತಿನ ಸೂಚಿ ಅಂತ ಹೇಳಬಹುದು. ಹಲವು ದೇಶಗಳ ಇತಿಹಾಸಕ್ಕೂ ಚಿನ್ನದ ಮೋಹಕ್ಕೂ ತಳಕು ಹಾಕಿಕೊಂಡಿದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿಯೇ ಕೋಲಾರದಲ್ಲಿ ಚಿನ್ನವನ್ನ ತೆಗೆಯಲು ಆರಂಭ ಮಾಡಿದ್ದು ಅಂದಿನ ಕಂಪನಿ ಸರ್ಕಾರ. ದಕ್ಷಿಣ ಅಮೆರಿಕಾದಲ್ಲಿ ಅಂತೂ ಇದು ಗೋಲ್ಡ್ ರಶ್ ಎನ್ನುವಂತಹ ಮಹಾದಾಳಿಗೆ ಕಾರಣವಾಗಿತ್ತು. ಅಲ್ಲಿನ ಮೂಲ ನಿವಾಸಿಗಳನ್ನ ಹತ್ತಿಕ್ಕಿ ಚಿನ್ನ, ತಾಮ್ರ, ಬೆಳ್ಳಿ, ಪ್ಲಾಟಿನಂ ಲೋಹಗಳಿಗಾಗಿ ಯುರೋಪಿನ ದೇಶಗಳು ತಮ್ಮ ತಮ್ಮಲ್ಲೇ ಕಾದಾಡಿದ್ವು, ಇಡೀ ಖಂಡವನ್ನ ಹಂಚಿಕೊಂಡಿದ್ವು. ಈಗಲೂ ಒಂದು ದೇಶದ ಒಟ್ಟಾರೆ ಸಿರಿವಂತಿಕೆಯನ್ನ ಆ ದೇಶದ ರಾಷ್ಟ್ರೀಯ ಬ್ಯಾಂಕಿನಲ್ಲಿ ಇರುವ ಚಿನ್ನದ ಪ್ರಮಾಣದ ಮೇಲೆ ಅಳೆಯುತ್ತಾರೆ. ಚಿನ್ನದ ವ್ಯಾಪಾರ ಇಂದಿಗೂ ಪ್ರಪಂಚದ ಎಲ್ಲಾ ದೇಶಗಳನ್ನ ಆಳುತ್ತಿದೆ ಅಂದ್ರೆ ತಪ್ಪಲ್ಲ. 1990ನೇ ದಶಕದಲ್ಲಿ ನಮ್ಮ ದೇಶವು ಸಂಕಟಕ್ಕೆ ಒಳಗಾಗಿ ಚಿನ್ನವನ್ನ ಅಡವಿಟ್ಟಿತ್ತು. ಆಭರಣಕ್ಕಾಗಿ ಚಿನ್ನವನ್ನ ಬಳಸುವ ಬಗ್ಗೆ ಹೇಳಬೇಕಿಲ್ಲ. ಅಕ್ಷಯ ತೃತೀಯವೋ, ಯುಗಾದಿಯೋ ಅಥವಾ ವ್ಯಾಲೆಂಟೈನ್ಸ್ ಡೇಯೋ, ಚಿನ್ನ ಕೊಳ್ಳಲು ನಮಗೆ ಒಂದು ಕಾರಣ ಬೇಕು ಅಷ್ಟೆ. ಮದುವೆಗೆ ಗಂಡನ್ನೋ ಹೆಣ್ಣನ್ನೋ ಅಪ್ಪ ಅಮ್ಮಂದರು ಹುಡುಕುತ್ತಾರೆಯೋ ಇಲ್ವೋ, ಮೊದಲಿಗೆ ಒಡವೆಗಳು ಯಾವ್ಯಾವು, ಛತ್ರ ಯಾವುದು ಅಂತ ಲೆಕ್ಕ ಹಾಕಿರ್ತಾರೆ. ಅಷ್ಟರ ಮಟ್ಟಿಗೆ ನಮಗೆ ಚಿನ್ನದ ಆಭರಣಗಳ ಮೇಲೆ ವ್ಯಾಮೋಹ. ಚಿನ್ನದ ಶುದ್ಧತೆಯನ್ನ ಕ್ಯಾರೆಟ್ಗಳಲ್ಲಿ ಅಳೆಯುತ್ತೇವೆ. 24 ಕ್ಯಾರೆಟಿನ ಚಿನ್ನ ಅಪ್ಪಟ, 22ರಲ್ಲಿ ಸ್ವಲ್ಪ ತಾಮ್ರ ಬೆರೆತಿರುತ್ತೆ, 18ರಲ್ಲಿ ಇನ್ನು ಜಾಸ್ತಿ. ಇದಲ್ಲದೆ ಗಿಲೀಟು ಚಿನ್ನ ಅಂತಲೂ ಇದೆ. ಬೇರೆ ಲೋಹದ ಆಭರಣದ ಮೇಲೆ ಚಿನ್ನದ ತೆಳು ಲೇಪನ ಹೊದಿಸಿರುತ್ತಾರೆ. ಚಿನ್ನ ಯಾವುದೇ ಲೋಹದ ಮೇಲೆ ಅತಿ ಸುಲಭವಾಗಿ ಎಲೆಕ್ಟ್ರೋಪ್ಲೇಟಿಂಗ್ ಆಗಬಲ್ಲ ವಸ್ತುವಾಗಿದ್ದರಿಂದ ಈ ಗಿಲೀಟು ಆಭರಣಗಳನ್ನ ತಯಾರಿಸಬಹುದು. ಅಂದಹಾಗೆ ಪದವಿಯಲ್ಲಿ ಚಿನ್ನದ ಪದಕ ಪಡೆದವರಿಗೆ ಸಿಗೋದು ಅಪ್ಪಟ ಚಿನ್ನದ ಪದಕವೇನಲ್ಲ, ಈ ರೀತಿಯ ಗಿಲೀಟು ಹಚ್ಚಿದ ಪದಕ. ಕಳಶಪ್ರಾಯವಾದ ಈ ಲೋಹವನ್ನ ದೇವ ಮಂದಿರಗಳ ಕಳಶಗಳಲ್ಲಿ ಹಚ್ಚುವುದು ಸಹ ಹೊಸತೇನಲ್ಲ. ಚಿನ್ನವನ್ನೇ ಕರೆನ್ಸಿಯಾಗಿ ಹಣವಾಗಿ ಬಳಸುತ್ತಿದ್ದ ದಿನಗಳು ಸಹ ಇದ್ವು. ಇಂದಿಗೂ ಎಲ್ಲಿಯಾದರೂ ನಿಧಿ ದೊರೆತಾಗ ಅದರಲ್ಲಿ ಚಿನ್ನದ ಕಾಸುಗಳಿರುತ್ತವೆ. ಪೂಜೆ ಪುನಸ್ಕಾರಗಳಲ್ಲಿ ಪೂಜಾರಿ ಕಿಲುಬು ಕಾಸು ಕೊಟ್ಟವರನ್ನ ಇಷ್ಟು ವರಹಗಳನ್ನು ಕೊಟ್ಟರು ಎಂದೇ ಹೇಳುವುದು ಕೇಳಿದರೆ ಚಿನ್ನದ ಈ ಕಾಸು ಎಷ್ಟು ಪುರಾತನ ಅಂತ ಅರ್ಥವಾಗಬಹುದು. ಹಾಗಿದ್ರೆ ರಾಸಾಯನಿಕವಾಗಿ ಚಿನ್ನದ ಪ್ರಯೋಜನವೇನು ಅಂದ್ರ, 20ನೇ ಶತಮಾನದ ಕೊನೆಯವರೆಗೂ ಚಿನ್ನ ಕೇವಲ ಮೋಹದ ಕಾಸಿನ ವಸ್ತುವಾಗಿತ್ತು. ಆದರೆ ಅನಂತರದ ದಿನಗಳಲ್ಲಿ ಇದರ ಕೆಮಿಸ್ಟ್ರಿಯ ಹಲವು ಅದ್ಭುತಗಳು ಅರಿವಾದ ಮೇಲೆ ಚಿನ್ನವನ್ನ ಈಗ ರಾಸಾಯನಿಕವಾಗಿ ಉಪಯೋಗಿಸಲಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮ ಕಣಗಳಾಗಿದ್ದಾಗ, ಅಂದರೆ ನ್ಯಾನೋ ಕಣಗಳ ಗಾತ್ರದಲ್ಲಿ ಚಿನ್ನದ ಗುಣಗಳು ಬೇರೆಯಾಗುತ್ತವೆ. ಕಣಗಳ ಗಾತ್ರ ಹಾಗೂ ಎಷ್ಟು ಕಣಗಳು ಒಟ್ಟಾಗಿವೆ ಅನ್ನೋದರ ಮೇಲೆ ಚಿನ್ನದ ನ್ಯಾನೋ ಕಣಗಳು ಚದುರಿಸುವ ದ್ರಾವಣದ ಬಣ್ಣ ಹಳದಿಯಲ್ಲ, ಕೆಂಪು, ನೀಲಿ, ಹಸಿರು ಸಹ ಆಗಿರಬಹುದು. ಸಾಮಾನ್ಯವಾಗಿ ಬೇರೆ ರಾಸಾಯನಿಕಗಳ ಜೊತೆಗೆ ಪ್ರತಿಕ್ರಿಯಿಸದ ಚಿನ್ನ ನ್ಯಾನೋ ರೂಪದಲ್ಲಿ ಇದ್ದಾಗ ಕ್ರಿಯಾವರ್ಧಕ ಅಥವಾ ಕೆಟಲಿಸ್ಟ್ ಆಗಿ ಬದಲಾಗುತ್ತೆ. ಆಕ್ಸೈಡ್ಗಳ ಮೇಲೆ ಕುಳಿತ ಚಿನ್ನದ ನ್ಯಾನೋ ಕಣಗಳು ಬೇರೆ ಕೆಟಲಿಸ್ಟ್ಗಳಿಗಿಂತಲೂ ಸರಾಗವಾಗಿ ರಾಸಾಯನಿಕ ಕ್ರಿಯೆಗಳನ್ನ ಆಗಗೊಡುತ್ತವೆಯಂತೆ. ಇದೀಗ ಈ ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಸಂಶೋಧನೆಗಳು ನಡೀತಾ ಇದೆ. ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಇರುವಂತಹ ಸರ್ಕ್ಯೂಟ್ಗಳ ಸೂಕ್ಷ್ಮ ಸಂಧಿಗಳನ್ನ ಬೆಸೆಯಲು ಚಿನ್ನವನ್ನ ಬಳಸ್ತಾರೆ. ಹೀಗೆ ಬಳಕೆಯಾಗಿರುವಂತಹ ಚಿನ್ನದ ಪ್ರಮಾಣ ನಮ್ಮ ದೇಶದ ತಿಜೋರಿಗಳಲ್ಲಿ ಬಂಧಿಸಿಟ್ಟಿರುವಂತಹ ಚಿನ್ನಕ್ಕಿಂತಲೂ ಹಲವು ಪಟ್ಟು ಹೆಚ್ಚು. ಹೀಗಾಗಿಯೇ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳಿಂದ ಚಿನ್ನವನ್ನ ಬೇರ್ಪಡಿಸಿ ಮರುಬಳಕೆ ಮಾಡುವಂತಹ ಯೋಜನೆಗಳಿವೆ. ಜಪಾನ್ ದೇಶ ಈ ನಿಟ್ಟಿನಲ್ಲಿ ಸಾಕಷ್ಟು ಮುಂದುವರೆದಿದ್ದು, ಚಿನ್ನದ ಗಣಿಗಳೇ ಇಲ್ಲದಿದ್ದರೂ ಭಾರತದಲ್ಲಿ ಉತ್ಪಾದನೆಯಾಗುವಷ್ಟು ಚಿನ್ನದ ಪ್ರಮಾಣವನ್ನ ಹೀಗೆ ಕಸದಿಂದಲೇ ಬೇರ್ಪಡಿಸಿ ಬಳಸುತ್ತಿದೆಯಂತೆ. ಇಷ್ಟೆಲ್ಲ ಹೇಳದ ಮೇಲೆ ಈ ಭೂಮಿಯ ಮೇಲೆ ಚಿನ್ನ ಇಲ್ಲದಿದ್ದರೆ ಏನಾಗ್ತಿತ್ತೋ ಅನ್ನುವಂತಹ ಆಲೋಚನೆ ಬಂದಿರಬೇಕಲ್ಲ. ಹಾ, ಆ ದಿನಗಳು ಇದ್ವು. ಚಿನ್ನ ಈ ಭೂಮಿಯ ಮೇಲೆ ರೂಪುಗೊಂಡದ್ದಲ್ಲವಂತೆ. ಬೇರೆ ಯಾವುದೋ ನಕ್ಷತ್ರದಲ್ಲಿ ಹುಟ್ಟಿದ ಅದನ್ನ ಧೂಮಕೇತುಗಳು ತಂದು ಭೂಮಿಯ ಮೇಲೆ ಸುರಿದಿರಬೇಕು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಏಕೆಂದ್ರೆ ಭೂಮಿಯ ಮೇಲೆ ಚಿನ್ನ ರೂಪುಗೊಳ್ಳಲು ಬೇಕಾದಂತಹ ವಾತಾವರಣ ಇರಲೇ ಇಲ್ಲ. ಹೀಗೆ ಎಲ್ಲಿಂದಲೋ ಬಂದು ನಮ್ಮನ್ನು ಆಳುತ್ತಿರುವ ಈ ಲೋಹಕ್ಕೆ ಪರ್ಯಾಯ ಉಂಟೆ? ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ನವ್ಯ ಎನ್.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 54ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಯೋಕ್ಲೈಮೆಟಾಲಜಿ, ಜೀವವಾಯುಗುಣಶಾಸ್ತ್ರ, ಜೀವಿಗಳ ಮೇಲೆ ವಾಯುಗುಣದ ಪ್ರಭಾವವನ್ನು ಕುರಿತು ವೈಜ್ಞಾನಿಕ ಅಧ್ಯಯನ. ಜೀವಿಗಳಿರುವ ಪರಿಸರಗಳಿಗೆ ಸೂಕ್ತವಾದ ವಾಯುಗುಣ ಲಕ್ಷಣಗಳನ್ನು ಇಲ್ಲಿ ಪರಿಗಣಿಸುತ್ತಾರೆ. ಕೃಷಿ ತತ್ವಗಳು, ಮಾನವರು, ವಾಣಿಜ್ಯ ಮೌಲ್ಯವಿರುವ ಪ್ರಾಣಿಗಳು ಹಾಗೂ ಸಸ್ಯಗಳು ಇತ್ಯಾದಿಗಳನ್ನು ಬಾಧಿಸುವ ವಾಯುಗುಣ ಸಂಬಂಧಿ ರೋಗಗಳ ಅಧ್ಯಯನಗಳಿಗೆ ಇಲ್ಲಿ ವಿಶೇಷವಾದ ಮಹತ್ವವಿದೆ. ಬಯೋನೋಸಿಸ್ ಅಂದರೆ ಜೀವಿ ಸಮುದಾಯ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ, ಎಕಾಲಜಿಯಲ್ಲಿ, ಒಂದು ಆವಾಸವನ್ನು ಹಂಚಿಕೊಂಡ ಜೀವಿ ಸಮುದಾಯ. ಅಂಥ ಜೀವಿಗಳ ನಡುವಣ ಸಂಬಂಧ, ಒಂದು ಆವಾಸವನ್ನು ಹಂಚಿಕೊಂಡಿದ್ದ ಜೀವಿ ಸಮುದಾಯದ ಫಾಸಿಲ್ಸ್ಗಳು. ಬಯೋಮ್ಯಾಗ್ನಿಫಿಕೇಷನ್ ಅಥವಾ ಬಯೋ ಕಾನ್ಸಂಟ್ರೇಷನ್, ಜೀವಿಕ ಸಾರೀಕರಣ ಅಥವಾ ಜೈವಿಕ ಸಾರವರ್ಧನ, ಸಾರವರ್ಧನ ಅಂದರೆ ಹೆಚ್ಚಾಗುತ್ತಾ ಹೋಗುವುದು. ಭಾರಲೋಹ ಇಲ್ಲವೇ ಕೀಟನಾಶಕಗಳಂಥ ರಾಸಾಯನಿಕಗಳು ಆಹಾರದೊಂದಿಗೆ ಜೀವಿಗಳ ದೇಹವನ್ನು ಸೇರಿ ಜೀವಕೋಶಗಳಲ್ಲಿ ಸಾರೀಕೃತ ಬಯೋಮ್ಯಾಗ್ನಿಫಿಕೇಷನ್ಗೊಳ್ಳುತ್ತವೆ ಅಥವಾ ಬಯೋ ಕಾನ್ಸಂಟ್ರೇಷನ್ಗೊಳ್ಳುತ್ತವೆ. ನೀರಿನಲ್ಲಿರುವ DDT 0.03 ಮಿಲಿಗ್ರಾಮ್ ಪರ್ ಲೀಟರ್, ನಂತರ ಪ್ಲಾವಕದಲ್ಲಿ ಅಂದರೆ ಸಣ್ಣ ಸಣ್ಣ ಕೀಟಗಳಲ್ಲಿ ಇದು 5.3 PPM ಅಥವಾ ಮಿಲಿಗ್ರಾಮ್ ಪರ್ ಲೀಟರ್ ಆಗಿ ಹೆಚ್ಚುತ್ತದೆ. ನಂತರ ಸಣ್ಣ ಮೀನುಗಳು ಇದನ್ನು ತಿಂದಾಗ ಸಣ್ಣ ಮೀನುಗಳ ದೇಹದಲ್ಲಿ 10 mg/L ಅಥವಾ 10 PPM ಹೆಚ್ಚಾಗುತ್ತದೆ. ನಂತರದ ಸಣ್ಣ ಮೀನುಗಳನ್ನು ಭಕ್ಷ್ಯ ಮೀನುಗಳಲ್ಲಿ ಇದರ ಸಾಂದ್ರತೆ 1500 ppm ಅಥವಾ ಮಿಲಿಗ್ರಾಮ್ ಪರ್ ಲೀಟರ್ ಆಗಿ ಹೆಚ್ಚುತ್ತದೆ. ನಂತರ ಮೀನುಗಳನ್ನು ತಿನ್ನುವ ಗ್ರೇಟ್ ಬಾತುಕೋಳಿಗಳ ತರಹ ನೀರು ಕೋಳಿಗಳು 1600 ಮಿಲಿಗ್ರಾಮ್ ಪರ್ ಲೀಟರ್ ಅಥವಾ ಪಿ ಪಿ ಎಂ ಲೆವೆಲಲ್ಲಿ ಈ DDT ಸಾಂದ್ರತೆ ಹೆಚ್ಚುತ್ತದೆ. ಅಂದರೆ ನೀರಿನಲ್ಲಿ 0.03 ಮಿಲಿಗ್ರಾಮ್ ಪರ್ ಲೀಟರ್ನಿಂದ 3 GB ದಾಟಿದ ನಂತರ ಅದರ ಕಾನ್ಸಂಟ್ರೇಷನ್ 1600 ಮಿಲಿಗ್ರಾಮ್ ಪರ್ ಲೀಟರ್ ಅಥವಾ 1600 ಪಿ ಪಿ ಎಂಗಳಾಗಿ ಹೆಚ್ಚುತ್ತಾ ಹೋಗುತ್ತದೆ. ಇಂತಹ ಬಾತುಕೋಳಿಗಳನ್ನು ಅಥವಾ ಗ್ರೇಟ್ ಬಾತ್ಗಳನ್ನು ಮಾನವ ತಿಂದಾಗ ಮಾನವನಲ್ಲಿಯೂ ಸಹ ಈ ಕೀಟನಾಶಕಗಳ ಶೇಷಭಾಗವು ಮಾನವನಲ್ಲಿ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತದೆ. ಅಲ್ಲದೆ ಅವರಲ್ಲಿ ಹುಟ್ಟುವ ಮಕ್ಕಳಲ್ಲಿಯೂ ಸಹ IQ ಇಲ್ಲದಂತಾಗಿ ವಿವಿಧ ರೋಗಗಳ ಜೊತೆಗೆ ಈ ಮಕ್ಕಳು ಹುಟ್ಟುತ್ತಾರೆ. ಬಯೋಡಿಗ್ರಡೇಷನ್ ಅಥವಾ ಜೈವಿಕ ಶಿಥಿಲೀಕರಣ ಅಥವಾ ಜೈವ ಶಿಥಿಲೀಕರಣ ಜೀವಿಗಳಿಂದಾಗುವ ಕೊಳೆಯುವ ಕ್ರಿಯೆ ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ಗಳು ಗೊಬ್ಬರವಾಗಿ ಪರಿವರ್ತನೆ ಹೊಂದುವ ಕ್ರಿಯೆ. ಜೈವಿಕ ವಸ್ತುಗಳು ವಿಶೇಷವಾಗಿ ಸತ್ತ ಜೀವಿಗಳ ಬ್ಯಾಕ್ಟೀರಿಯಾ ಶಿಲೀಂಧ್ರಿಯ ಮುಂತಾದ ವಿಭಾಜಕಗಳಿಂದ ಕೊಳೆಯುತ್ತವೆ. ಇದೊಂದು ಸ್ವಾಭಾವಿಕ ಕ್ರಿಯೆ. ಇಲ್ಲಿ ಸಂಕೀರ್ಣ ಜೈವಿಕ ವಸ್ತುಗಳು ವಿಭಜಕ ಜೀವಿಗಳಿಂದ ಅನೇಕ ರಾಸಾಯನಿಕ ಕ್ರಿಯೆಗಳಿಗೊಳಪಡಿಸುತ್ತವೆ. ಕೊನೆಯಲ್ಲಿ ಪೋಷಕಾಂಶಗಳ ಸರಳ ರೂಪದಲ್ಲಿ ಪರಿಸರಕ್ಕೆ ಬಿಡುಗಡೆಯಾಗುತ್ತವೆ. ಹೀಗೆ ಬಿಡುಗಡೆಯಾದ ಪೋಷಕಾಂಶಗಳು ಪರಿಸರದಲ್ಲಿ ಪುನರಾವರ್ತನೆಗೊಳ್ಳುತ್ತವೆ. ಆಹಾರ ಸರಪಳಿಯಲ್ಲಿ ಇದೊಂದು ಅತ್ಯಂತ ಮುಖ್ಯ ಕ್ರಿಯೆ. ಈ ಕ್ರಿಯೆ ಪೋಷಕಾಂಶಗಳ ಪುನರಾವರ್ತನೆಗೆ ಅತ್ಯಗತ್ಯ. ಈ ಕ್ರಿಯೆ ಇರದಿದ್ದಲ್ಲಿ ಸತ್ತ ಜೀವಿಗಳ ರಾಶಿಯೇ ಬಿದ್ದಿರುತ್ತಿತ್ತು. ಅವು ಹಾಗೇ ಬಿದ್ದು ಇಡೀ ದೇಶವೇ ಸತ್ತ ಜೀವಿಗಳ ತಿಪ್ಪೆಗುಂಡಿಯಾಗಿರುತ್ತಿತ್ತು. ಆದರೆ ಈ ಜೈವಿಕ ಬ್ಯಾಕ್ಟೀರಿಯಾಗಳ ಕ್ರಿಯೆಯಿಂದಾಗಿ ಎಲ್ಲ ಪೋಷಕಾಂಶಗಳು ಸಣ್ಣ ಸಣ್ಣ ವಿಭಾಗಗಳಾಗಿ ಪುನಃ ಮಣ್ಣನ್ನು ಸೇರುತ್ತವೆ. ಈ ಮಣ್ಣಿನಲ್ಲಿ ಗಿಡಗಳು ಬೆಳೆಯುವುದರಿಂದ ಗಿಡಗಳು ತನ್ನ ಪೋಷಕಾಂಶವನ್ನು ಈ ಮಣ್ಣಿನಿಂದ ಪಡೆಯುತ್ತವೆ. ಇದು ಒಂದು ತರಹ ನಾವು ರೀಸೈಕಲ್ ಅಂತ ಹೇಳಬಹುದು. ಈ ಕ್ರಿಯೆ ಇರದಿದ್ದಲ್ಲಿ ಸತ್ತ ಜೀವಿಗಳ ರಾಶಿಯೇ ಬಿದ್ದಿರುತ್ತಿತ್ತು. ಜೈವ ಶಿಥಿಲೀಕರಣ ವಸ್ತುಗಳು ಸಾಮಾನ್ಯವಾಗಿ ಜೈವಿಕ ವಸ್ತುಗಳು ಸಾಮಾನ್ಯವಾಗಿ ಪ್ಲಾಸ್ಟಿಕ್ಗಳು ಜೈವಿಕ ಶಿಥಿಲೀಯವಲ್ಲ ಅಂದರೆ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗಳು ಮಾರ್ಕೆಟಿನಲ್ಲಿರುತ್ತವೆ. ಈಗಾಗಲೇ ಕೆಲವು ಕಾರ್ಖಾನೆಗಳಿಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪ್ಲಾಸ್ಟಿಕ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗಳಿಗೆ ಈಗಾಗಲೇ ಪರವಾನಗಿಯನ್ನು ನೀಡಿವೆ ಹಾಗೂ ಈ ಪ್ಲಾಸ್ಟಿಕ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಸಿಗುತ್ತವೆ. ಆದುದರಿಂದ ಅವುಗಳನ್ನು ನೀಗಿಸುವುದು ಹೇಗೆ? ಇದು ಇಂದಿನ ನಾಗರಿಕತೆಯ ಸಮಸ್ಯೆಗಳಲ್ಲೊಂದು. ಇತ್ತೀಚೆಗೆ ಜೀವಶಿಥಿಲೀಯ ಪ್ಲಾಸ್ಟಿಕ್ಗಳು ಬಳಕೆಗೆ ತರಲು ಹಲವಾರು ಸಂಶೋಧನೆಗಳು ನಡೆಯುತ್ತವೆ. ಸೊ ಸಂಶೋಧನೆಗಳೆಲ್ಲ ನಡೆದಿವೆ ಆಲ್ರೆಡಿ. ತಮಗೆ ಹೇಳಿದ ಪ್ರಕಾರ ಈ ಥರದ ಪ್ಲಾಸ್ಟಿಕ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಸಿಗುತ್ತಿವೆ. ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯ ಭೂಮಿಯಲ್ಲಿರುವ ಜೀವಿಗಳ ವೈವಿಧ್ಯಕ್ಕೆ ಜೀವ ವೈವಿಧ್ಯ ಎಂದು ಕರೆಯುತ್ತಾರೆ. ಅಂದರೆ ಭೂಮಿಯಲ್ಲಿರುವ ವಿವಿಧ ಜೀವಿಗಳು ಜೀವ ವೈವಿಧ್ಯ ಎಂಬುದು ಸಾವಿರಾರು ಸಸ್ಯಗಳು ಪ್ರಾಣಿಗಳು ಸೂಕ್ಷ್ಮ ಜೀವಿಗಳು ಇವುಗಳಲ್ಲಿರುವ ಜೀನ್ಗಳು ಮತ್ತು ಇವುಗಳು ವಾಸಿಸುವ ವಿವಿಧ ಪರಿಸರ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ಈ ಪದ ಬಳಕೆಗೆ ಬಂದಿದ್ದು 1980ರ ದಶಕದಲ್ಲಿ. ಯಾರಾದರೂ ಜೀವಿಗಳ ಕುರಿತು ಚಿಂತನೆ ವೇದ ಪುರಾಣ ಕಾಲದಿಂದಲೂ ಇದೆ. ಸುಮಾರು 3.5 ಮಿಲಿಯನ್ ವರ್ಷಗಳ ಕೆಳಗೆ ಜೀವಿಗಳ ಉಗಮವಾಯಿತು. ಅಲ್ಲಿಂದ ಪ್ರಾರಂಭವಾದ ಜೀವ ವಿಕಾಸದಿಂದಾಗಿ ಜೀವ ವೈವಿಧ್ಯತೆ ಉಂಟಾಗಿದೆ. ಮುಖ್ಯವಾಗಿ ನೈಸರ್ಗಿಕ ಆಯ್ಕೆ ಹಾಗೂ ಹೊಂದಾಣಿಕೆಗಳೇ ಜೀವವೈವಿಧ್ಯಕ್ಕೆ ಮೂಲ ಕಾರಣಗಳು. ಜೀವವೈವಿಧ್ಯವನ್ನು ಮೂರು ಮಜಲುಗಳಲ್ಲಿ ವಿವರಿಸಬಹುದು. ಒಂದನೆಯದು ಜೀನ್ ವೈವಿಧ್ಯ. ಒಂದು ಜೀವಜಾತಿಯಲ್ಲಿ ಕಂಡುಬರುವ ವಿವಿಧ ಜೀನ್ಗಳು, ಇಂಥ ವೈವಿಧ್ಯದಿಂದ ಒಂದೇ ಜಾತಿಯ ಜೀವಿಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಹಲವು ವ್ಯತ್ಯಾಸಗಳು ಗೋಚರಿಸುವಂಥವು. ಉದಾಹರಣೆಗೆ ಬಣ್ಣ, ರುಚಿ, ವಾಸನೆಗಳಲ್ಲಿ ವ್ಯತ್ಯಾಸಗಳು, ಕೆಲವು ಗೋಚರಿಸುವುದಿಲ್ಲ. ರೋಗ ರೋಧಶೀಲತೆ ಇದಕ್ಕೆ ಉದಾಹರಣೆ. ಜೀನ್ ವೈವಿಧ್ಯ ಒಂದು ಜಾತಿಯಲ್ಲಿ ಹಲವಾರು ಬಗೆಯ ಪ್ರಭೇದಗಳನ್ನು ಉಂಟು ಮಾಡಬಹುದು. ಕೃಷಿಯಲ್ಲಿ ಭತ್ತ, ಗೋಧಿ, ಜೋಳ, ಮಾವು, ಹಸು, ಕುರಿಗಳಂಥ ಜೀವಿಗಳಲ್ಲಿ ಜೀನ್ ವೈವಿಧ್ಯ ಇಂದು ಸಾಮಾನ್ಯ ಸಂಗತಿ. ಜಾತಿ ವೈವಿಧ್ಯ. ಜೀವ ವೈವಿಧ್ಯದ ಮೂಲ ಮಾನವನೇ ಜಾತಿ. ಜಾತಿ ವೈವಿಧ್ಯದಿಂದ ಜೀವ ವೈವಿಧ್ಯವನ್ನು ಅಳೆಯುವುದು ಸಾಂಪ್ರದಾಯಿಕ ವಿಧಾನ. ಹೀಗಾಗಿಯೇ ಜೀವ ವೈವಿಧ್ಯವನ್ನು ಜಾತಿ ವೈವಿಧ್ಯ ಎಂದು ಪರಿಗಣಿಸಿ ಬಿಡುವುದು. ಜಾತಿ ವೈವಿಧ್ಯವನ್ನು ಎಣಿಸುವುದು ಅಸಾಧ್ಯ. ಇದು ಆಕಾಶದ ನಕ್ಷತ್ರಗಳನ್ನು ಎಣಿಸಿದಂತೆ. ಜಾತಿ ವೈವಿಧ್ಯವನ್ನು ಆಧರಿಸಿ ಪ್ರಪಂಚದ 12 ರಾಷ್ಟ್ರಗಳನ್ನು ಜೀವ ವೈವಿಧ್ಯದ ಮಹಾಕೇಂದ್ರಗಳೆಂದು ಘೋಷಿಸುತ್ತಾರೆ. ಇವುಗಳೆಂದರೆ ಆಸ್ಟ್ರೇಲಿಯಾ, ಬ್ರಾಜಿಲ್, ಚೀನಾ, ಕೊಲಂಬಿಯಾ, ಈಕ್ವೆಡಾರ್, ಭಾರತ, ಇಂಡೋನೇಷ್ಯಾ, ಮೆಡ್ಗಾಸ್ಕರ್, ಮಲೇಷ್ಯಾ, ಮೆಕ್ಸಿಕೋ, ಪೆರು ಮತ್ತು ಜೈರ್. ಭೂಮಿಯ 70% ಜೀವ ವೈವಿಧ್ಯ ಈ 12 ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ ಎನ್ನಲಾಗಿದೆ. ಪರಿಸರ ವ್ಯವಸ್ಥೆಗಳ ಜೀವ ವೈವಿಧ್ಯ. ಇದು ಜೀವಿ ಹಾಗೂ ನಿರ್ಜೀವಿಗಳನ್ನು ಅವುಗಳ ನಡುವೆ ಸಾಗುವ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಇದನ್ನು ಆವಾಸ ವೈವಿಧ್ಯವೆಂದು ಹೇಳಬಹುದು. ಜೀವಗೋಳದ ವಿವಿಧ ಪರಿಸರ ವ್ಯವಸ್ಥೆಗಳೇ ಪರಿಸರ ವ್ಯವಸ್ಥೆಗಳ ವೈವಿಧ್ಯ. ವನ್ಯಸ್ಥಿತಿಯಲ್ಲಿರುವ ಜೀವಿಗಳಲ್ಲದೆ ಸಾಕುಪ್ರಾಣಿಗಳು, ಕೃಷಿ ಗೋಳ ಪಟ್ಟ ಸಸ್ಯಗಳು, ಸೂಕ್ಷ್ಮ ಜೀವಿಗಳು ಜೀವ ವೈವಿಧ್ಯದ ಅರ್ಥವ್ಯಾಪ್ತಿಯಲ್ಲಿ ಬರುತ್ತವೆ. ಈ ಜೀವ ವೈವಿಧ್ಯವು ಮಾನವ ಪ್ರೇರಿತ ಜೀನ್ ಬದಲಾವಣೆಗಳಿಂದ ಮತ್ತು ಭೌತಿಕ ಪರಿಸರದ ಅಂದರೆ ಹವಾಮಾನ, ಮಣ್ಣು ಮುಂತಾದ ಬದಲಾವಣೆಗಳಿಂದ ಉಂಟಾಗುತ್ತವೆ. ಪ್ರಪಂಚದ ಜಾತಿ ವೈವಿಧ್ಯವು ಸುಮಾರು 10 ಮಿಲಿಯನ್ ಇರಬಹುದೆಂದು ಅಂದಾಜು ಮಾಡಿದ್ದಾರೆ. ಇದರಲ್ಲಿ ಸುಮಾರು 1.8 ಮಿಲಿಯನ್ ಜಾತಿಗಳನ್ನು ಗುರುತಿಸಿ ಹೆಸರಿಸಲಾಗಿದೆ. ಇದರಲ್ಲಿ ಸಸ್ಯಜಾತಿಗಳು 270,000, ಕೀಟಜಾತಿಗಳ ಸಂಖ್ಯೆ ಸುಮಾರು 9.5 ಲಕ್ಷಗಳು. ಗುರುತಿಸದೇ ಇರುವ ಹೆಚ್ಚಿನ ಜೀವಿಗಳು ಸೂಕ್ಷ್ಮಜೀವಿಗಳು, ಕೀಟಗಳ ಮತ್ತು ಸಣ್ಣ ಸಾಗರ ಜೀವಿಗಳು ಎಂದು ಊಹಿಸಬಹುದು. ದೊಡ್ಡ ಸಸ್ತನಿಗಳು, ಹಕ್ಕಿಗಳು ಮತ್ತು ಸಸ್ಯಗಳು ಒಟ್ಟು ಜೀವಜಾತಿಯ 5% ಮಾತ್ರ ಎಂದು ಅಂದಾಜು ಮಾಡಲಾಗಿದೆ. ಸುಮಾರು 50%ಗಿಂತ ಹೆಚ್ಚಿನ ಭೂಜೀವಿಗಳು ಉಷ್ಣವಲಯದ ತೇವದ ಕಾಡುಗಳಲ್ಲಿವೆ ಎಂದು ವಿಜ್ಞಾನಿಗಳ ಅಭಿಪ್ರಾಯ. ಇಒ ವಿಲ್ಸನ್ ಮತ್ತು ಪೀಟರ್ ರೇವನ್ ಎಂಬ ವಿಜ್ಞಾನಿಗಳ ಪ್ರಕಾರ ಇದು ಪ್ರಪಂಚದ 30-100 ಮಿಲಿಯನ್ ಜಾತಿಗಳಿವೆ. ಭಾರತದಲ್ಲಿ ದಾಖಲಾದ ಸಸ್ಯಜಾತಿಗಳ ಸಂಖ್ಯೆ 45,000. ಇದು ಪ್ರಪಂಚದ ಒಟ್ಟು ಸಸ್ಯ ಸಂಪತ್ತಿನ 7% ಆಗಿದೆ. ಇದರಲ್ಲಿ ಹೂ ಬಿಡುವ ಸಸ್ಯಗಳು 17,000 ಜಾತಿಗಳಿವೆ. ಈ ಸಸ್ಯಗಳಲ್ಲಿ ಸುಮಾರು 4,900 ಜಾತಿಗಳು ಭಾರತದಲ್ಲಿವೆ ಕಂಡುಬರುತ್ತವೆ. ಕೃಷಿಗೊಳಪಟ್ಟ ಸಸ್ಯಗಳಲ್ಲಿ 51 ಏಕದಳ ಧಾನ್ಯ ಜಾತಿಗಳು, 104 ಹಣ್ಣು ಜಾತಿಗಳು, 27 ಸಾಂಬಾರು ಜಾತಿಗಳು, 55 ತರಕಾರಿ ಹಾಗೂ ದ್ವಿದಳ ಧಾನ್ಯಗಳು ಜಾತಿಗಳು, 24 ನಾರು ಜಾತಿ ಸಸ್ಯಗಳು, 12 ಎಣ್ಣೆಕಾಳು ಜಾತಿ ಸಸ್ಯಗಳು ಜೊತೆಗೆ ಚಹಾ, ಕಾಫಿ, ತಂಬಾಕು, ಕಬ್ಬು, ಭತ್ತದ ವನ್ಯಜೀವಿಗಳಿಗೆ ಪ್ರಾಣಿ ಜಾತಿಗಳ ಸಂಖ್ಯೆ 81,000. ಇದು ಪ್ರಪಂಚದ ಒಟ್ಟು ಪ್ರಾಣಿ ಜಾತಿಗಳ ಶೇಕಡ 6.4% ಭಾಗವಾಗಿದೆ. ಇಲ್ಲಿಗೆ 54ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯ ಕಾವ್ಯದ ತೃತೀಯ ಆಶ್ವಾಸದ 23ನೆಯ ಪದ್ಯ. ಆ ಪದ್ಯ ಹೀಗಿದೆ: ತುಂಬಿದ ರಕ್ತದ ಇಂನಿಜ ಬಿಂಬಂ ವಾರುಣಿ ಅನುಸದು ಸೇವಿಸೆ ನಾಣ್ಗೆಟ್ಟಂಬೋಲ್ ತೇಜಮ್ಮ ಸುಳಿವಿನ ಅಂಬರಮಂಬಿಸುಟನಾಗಳು ಅಂಬುಜ ಮಿತ್ರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ತುಂಬಿದ ರಕ್ತತೆ ಇಂ ನಿಜ ಬಿಂಬಂ ವಾರುಣಿಯ ಒಸೆದು ಸೇವಿಸೆ ನಾಣ್ಗೆಟ್ಟಂ ಬೋಲ್ ತೇಜಂ ಮಸುಳಿನ ಅಂಬರಮಂ ಬಿಸುಟಂ ಆಗಲ್ ಅಂಬುಜ ಮಿತ್ರಂ. ಆಗ ಏನಾಯಿತು ಅಂದರೆ, ಒಂದು ವರುಷ ಏಕಚಕ್ರ ನಗರದಲ್ಲಿ ಇದ್ದರು. ಇದ್ದ ಒಂದು ದಿವಸ ಸೂರ್ಯಾಸ್ತ ಘಟಿಸಿತ್ತು. ಅದು ಹೇಗಿತ್ತು ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ತುಂಬಿದ ರಕ್ತತೆಯಿಂ, ಹೆಚ್ಚಾದ ರಕ್ತತೆಯಿಂ, ರಕ್ತತೆ ಅಂತಂದರೆ ಕೆಂಪು ಬಣ್ಣ. ನಿಜ ಬಿಂಬಂ ವಾರುಣಿಯ ನೊಸದು ಸೇವಿಸಿ, ಆತನ ಬಿಂಬ ಅಥವಾ ಸೂರ್ಯಮಂಡಲವು ವಾರುಣಿಯನ್ನು ಸಮುದ್ರಕ್ಕೆ ಸೂರ್ಯಬಿಂಬ ಅಂದರೆ ಸಂಜೆಯ ಹೊತ್ತಿಗೆ ಅಥವಾ ಸೂರ್ಯಾಸ್ತಮನ ಸಂದರ್ಭದಲ್ಲಿ ನಾವು ನೋಡುವ ಹಾಗೆ, ಕಣ್ಣಿಗೆ ಕಾಣುವ ಹಾಗೆ ಸಮುದ್ರವನ್ನು ಅದು ಚುಂಬಿಸ್ತದೆ. ತುಂಬಿದ ರಕ್ತದಿಂದ ನಿಜಬಿಂಬಂ ವಾರುಣಿಯ ಒಸದು ಸೇವಿಸಿ. ಇಲ್ಲಿ ಇದನ್ನು ನಾವು ಶ್ಲೇಷಾಂಗ ಅಲಂಕಾರ ಅಂತ ಹೇಳ್ತೀವಿ. ಪಂಪ ಇದನ್ನು ಅಂದರೆ ಶ್ಲೇಷಾಲಂಕಾರ ಅಂತಂದರೆ ಒಂದಕ್ಕಿಂತ ಹೆಚ್ಚು ಅರ್ಥಗಳು ಏಕಕಾಲದಲ್ಲಿ ಪದ್ಯಕ್ಕೆ ಅನ್ವಯವಾಗುವಂಥ ಒಂದು ಛಂದೋಧರ್ಮ ಅದು. ಅದರಿಂದ ಅದನ್ನು ಶ್ಲೇಷಾಲಂಕಾರ ಅಂತ ನಾವು ಹೇಳ್ತೀವಿ. ಅದು ಹೇಗೆ ಅನ್ನೋದನ್ನು ಕೂಡ ನಾನು ವಿವರಿಸ್ತೇನೆ. ತುಂಬಿದ ರಕ್ತತೆ ಇವು, ಇಲ್ಲಿ ರಕ್ತತೆ ಅಂದರೆ ಕೆಂಪು ಬಣ್ಣ ಅಂತಲೂ ಒಂದು ಅರ್ಥ, ಇನ್ನೊಂದು ಅರ್ಥ ಪ್ರೇಮ ಅಂತಲೂ ಅರ್ಥ. ತುಂಬಿದ ರಕ್ತತೆ ಇವು ನಿಜ ಬಿಂಬಂ ಅಂದರೆ ನಿಜ ತನ್ನ ಸ್ವಂತವಾದಂಥ ಬಿಂಬ ಸೂರ್ಯಮಂಡಲ ಅಥವಾ ತನ್ನ ತನುಕಾಂತಿ. ವಾರುಣಿಯ ಹೊಸದು ಸೇವಿಸಿ, ಇಲ್ಲಿ ವಾರುಣಿ ಎನ್ನುವುದು ಅದು ಸಮುದ್ರವನ್ನು ಕೂಡ ಅದು ಸೂಚಿಸುವಂಥ ಪದವೇ ಅದು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ವಾರುಣಿ ಅಂತಂದರೆ ಪಶ್ಚಿಮ ದಿಕ್ಕು ಅಂದರೆ ವರುಣನ ದಿಕ್ಕು. ಅದನ್ನು ಹೊಸದು ಸೇವಿಸಿ, ಆ ಪಶ್ಚಿಮ ದಿಕ್ಕನ್ನು ಸೇವಿಸುವುದಕ್ಕೆ ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ಅವನಿಗೆ ಇಷ್ಟ ಆಗಿ ಹೋಯಿತು. ಇನ್ನೊಂದು ಅರ್ಥ ವಾರುಣಿ ಅಂತಂದರೆ ಒಂದು ಹೆಸರಿನ ಮದ್ಯ. ಆ ಮದ್ಯವನ್ನು ಸೇವಿಸುವುದಕ್ಕೆ ಸೂರ್ಯಮಂಡಲ ಅಂದರೆ ಸೂರ್ಯ ಹೋಗ್ತಾನೆ ಸೇವಿಸೆ. ಆಗ ಸೇವಿಸಲು ನಾಣ್ಗಟ್ಟು ಅಂಬೌಲ್, ನಾಣ್ ಅಂದರೆ ನಾಚಿಕೆ, ನಾಚಿಕೆ ಕಡಿಮೆ ಆಯಿತು. ನಾಣ್ಗಟ್ಟಂಬೋಲ್ ಅಥವಾ ನಾಚಿಕೆ ಇಲ್ಲದ ಹಾಗೆ, ನಾಚಿಕೆ ಇಲ್ಲದಿಂದಾಗಿ ತೇಜಸ್ಸು ಮಸುಳಿತು. ತೇಜಂ ಮಸುಳಿನ ಅಂಬರವನ್ನು ಬಿಸುಟ, ಆ ರೀತಿಯಲ್ಲಿ ಅಂಬರವನ್ನು ಆಕಾಶವನ್ನು ಬಿಸುಟ, ಅಥವಾ ಅಂಬರ ಅಂದರೆ ಇನ್ನೊಂದು ಅರ್ಥ ಬಟ್ಟೆ, ಬಟ್ಟೆಯನ್ನು ಕಳಚಿದ. ಯಾರು? ಆಗಳ್ ಅಂಬುಜ ಮಿತ್ರಂ, ತಾವರೆಯ ಮಿತ್ರನಾದಂತಹ ಸೂರ್ಯ. ಇದು ಎರಡೆರಡು ಅರ್ಥಗಳು ಇಲ್ಲಿ ಅನ್ವಯ ಆಗ್ತದೆ. ಒಂದು ತುಂಬಿದ ರಕ್ತದಿಂದ, ತುಂಬ ಕೆಂಪಿನಿಂದ ಅಥವಾ ತುಂಬ ಅನುರಕ್ತತೆಯಿಂದ, ಪ್ರೀತಿಯಿಂದ. ನಿಜಬಿಂಬಂ ತನ್ನ ದೇಹಕಾಂತಿ ಅಥವಾ ಸೂರ್ಯಮಂಡಲ. ವಾರುಣಿಯನ್ನು ಹೊಸದು ಸೇವಿಸಿ, ಪಶ್ಚಿಮ ದಿಕ್ಕನ್ನು ಅಥವಾ ಸಮುದ್ರವನ್ನು ಹೊಸದು ಸೇವಿಸಿ, ಪ್ರೀತಿಯಿಂದ ಸೇವಿಸಲು ಅಥವಾ ವಾರುಣಿ ಎನ್ನುವಂಥ ಮದ್ಯವನ್ನು ಸೇವಿಸಲು, ಅಂದರೆ ರಾತ್ರಿಯ ಸಮಯ ಆದ್ದರಿಂದ ಈ ಮದ್ಯವನ್ನು ಸೇವಿಸುವುದು ಒಂದು ಕ್ರಮ. ಸೇವಿಸಲು ನಾಣ್ಗೆಟ್ಟಂಬೋಲ್, ಮದ್ಯ ಸೇವಿಸಿದರೆ ನಾಚಿಕೆ ಕಡಿಮೆ ಆಗ್ತದೆ, ಆಗ ಬಟ್ಟೆಯನ್ನು ಕೂಡ ಕೆಲವರು ಕಳಚಿಕೊಳ್ತಾರೆ. ಹಾಗೆಯೇ ಸೂರ್ಯ ಅಂಬರವನ್ನು ಮತ್ತು ಬಟ್ಟೆಯನ್ನು ಕಳಚಿಕೊಂಡ, ಬಿಸುಟ ಎನ್ನುವ ಹಾಗೆ ಅಂದಿನ ಸೂರ್ಯೋದಯ ಕಾಣಿಸುತ್ತು ಎನ್ನುವುದು ಪಂಪನ ಸೂರ್ಯಾಸ್ತಮಾನಕ್ಕೆ ಸಂಬಂಧಪಟ್ಟ ವರ್ಣನೆಯಾಗಿದೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 23ನೆಯ ಪಳಿಕದ ಒಂದು ವಚನ. ಅದು ಹೀಗಿದೆ: ಆಗಳ ಸಂಧ್ಯಾ ವಂದನೆಗೆ ಧರ್ಮಪುತ್ರ ಅರ್ಜುನನ ಕುಲ ಸಹದೇವರು ಪೋದರ್ ಅನೇಗಮಿತ್ತ ಬೀಡು ನೀಡಿದ್ದ ಕೊಂತಿಯ ಭೀಮನ ಕರ್ಣೋಪಾಂತದೋಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಆಗಳ ಸಂಧ್ಯಾ ವಂದನೆಗೆ ಧರ್ಮ ಪುತ್ರ ಅರ್ಜುನ ನಕುಲ ಸಹದೇವರು ಪೋದರು ಅನೇಕಂ ಇತ್ತ ಬೀಡಿನೊಳು ಇರ್ದ ಕೊಂತಿಯ ಭೀಮನ ಕರ್ಣೋಪಾಂತದೋಳು. ಆಗಳ ಸಂಧ್ಯಾ ವಂದನೆಗೆ ಅಂದರೆ ಕ್ಷತ್ರಿಯರಿಗೆ ಮತ್ತು ಬ್ರಾಹ್ಮಣರಿಗೆ, ಯಾರನ್ನು ನಾವು ಮೇಲಿನ ಮೂರು ವರ್ಣದ ಜನಗಳು ಅಂತ ಹೇಳ್ತಾರೆ ಅವರಿಗೆ ಉಚಿತವಾಗುವ ಕರ್ಮದ ರೀತಿಯಲ್ಲಿ ಸಂಧ್ಯಾ ವಂದನೆಗೆ, ಅಂದರೆ ಅದು ಒಂದು ರೀತಿಯಲ್ಲಿ ಪೂಜೆ ಅಲ್ಲ. ಅದು ಸಂಧ್ಯಾ ವಂದನೆ ಎನ್ನುವುದು ಹಾಗೆ ನೋಡಿದ್ರೆ ಅರ್ಘ್ಯವನ್ನು, ನೀರನ್ನು ಸೂರ್ಯನಿಗೆ ಕೊಡುವಂಥದ್ದು ಅಷ್ಟೇ ಅದು. ಆ ಸಂಧ್ಯಾ ವಂದನೆಗೆ ಧರ್ಮಪುತ್ರ ಅಂದರೆ ಧರ್ಮರಾಯ, ಅರ್ಜುನ, ನಕುಲ ಸಹದೇವರು ಹೋದರು. ಅವರು ಹೋದರು ಅನ್ನೇಗಮ್ ಇತ್ತ, ಆಗ ಸಂಧ್ಯಾ ವಂದನೆ ಮಾಡೋದಕ್ಕೆ ಅಂತ ಅವರು ಹೋದರು. ಆಗ ಇತ್ತ ಬೀಡು ನೋಡಿದ್ದ ಕೊಂತಿಯ, ಈ ಅಂಗಳದಲ್ಲಿ ಏನಿದ್ರಲ್ಲ, ಅಂಗಳದಲ್ಲಿ ವಾಸ ಮಾಡ್ತಿದ್ದಂತಹ ಅಂದರೆ ಬ್ರಾಹ್ಮಣರ ಅಂಗಳದಲ್ಲಿ ಬಿಡಾರ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಆ ಜಾಗದಲ್ಲಿ ಕೊಂತಿಯ ಭೀಮನ ಕರ್ಣೋಪ ಅಂತ ದೊಡ್ಡದು. ಕೊಂತಿ ಅಂದರೆ ಕೊಂತಿಯ ಅಂದರೆ ಕೊಂತಿಯು ಅಂದರೆ ಕುಂತಿಯು ಭೀಮನ ಕರ್ಣೋಪ ಅಂತ ದೊಡ್ಡ ಕಿವಿಗೆ ಕೇಳುವಷ್ಟರ ಸಮೀಪದಲ್ಲಿ ಅಂದರೆ ಮೆತ್ತಗೆ ಬಂದು ಒಂದು ಮಾತನ್ನು ಹೀಗೆ ಹೇಳ್ತಾಳೆ. ಅದು ಏನು ಹೇಳ್ತಾಳೆ ಎಂಬುದು 24ನೆಯ ಪದ್ಯದಲ್ಲಿ ಇದೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಸೇಯಿಂಗ್ಸ್ ಅಂದರೆ ನೀತಿ ವಾಕ್ಯಗಳ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಯಲ್ಲಿ ವಿವಿಧ ಪ್ರಕಾರದ ವಾಕ್ಯಗಳು ಅಂದರೆ ಮಿಸಲೇನಿಯಸ್ ಸೆಂಟೆನ್ಸಸ್. ಪ್ರತಿ ದಿವಸ ನಾವು ಒಂದೇ ವಿಷಯದ ಬಗ್ಗೆ ಮಾತಾಡೋದಿಲ್ಲ ಅಲ್ವಾ, ಮಿಕ್ಸ್ ಆಗಿ ಎಲ್ಲ ಥರದ ಮಾತುಗಳನ್ನು ಆಡ್ತೀವಿ. ಆ ಥರದ ವಾಕ್ಯಗಳನ್ನು ಹೇಗೆ ಇಂಗ್ಲೀಷ್ನಲ್ಲಿ ರಚಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇದೊಂದು ವಾಕ್ಯ ಹೇಳ್ತೀನಿ, ನೀವು ಗಮನಿಸಿ. ದಿಸ್ ಸೋಪ್ ಕಮ್ಸ್ ಇನ್ ಸೆವರಲ್ ಅಟ್ರಾಕ್ಟಿವ್ ಶೇಡ್ಸ್. ಈ ಸೋಪು ಅನೇಕ ಆಕರ್ಷಕ ಬಣ್ಣಗಳಲ್ಲಿ ಬರುತ್ತೆ, ಹೌದಲ್ವಾ? ವೆರೈಟಿ ಸೋಪ್ ನೀವು ನೋಡಿರ್ತೀರ. ಬಟ್ ಇಲ್ಲಿ ನೀವು ಒಂದು ಪದನ ಗಮನಿಸಬೇಕು. ದಿಸ್ ಸೋಪ್ ಕಮ್ಸ್ ಇನ್ ಸೆವರಲ್ ಅಟ್ರಾಕ್ಟಿವ್ ಶೇಡ್ಸ್. ಅಟ್ರಾಕ್ಟ್ ಅನ್ನೋ ಪದಕ್ಕೆ IVE ಸೇರಿ ಅಟ್ರಾಕ್ಟಿವ್ ಆಯಿತು. ಇದೇ ರೀತಿಯ ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. ದಿಸ್ ಈಸ್ ಅ ಪ್ರಿವೆಂಟಿವ್ ಮೆಡಿಸಿನ್. ಇದು ರೋಗ ನಿವಾರಕ. ಪ್ರಿವೆಂಟ್ ಮತ್ತು IVE ಸೇರಿ ಪ್ರಿವೆಂಟಿವ್ ಆಯಿತು. ದಿಸ್ ಈಸ್ ಅ ಪ್ರಿವೆಂಟಿವ್ ಮೆಡಿಸಿನ್. ಇನ್ನೊಂದು ವಾಕ್ಯ ಹೇಳ. ಈವನ್ ಅಟ್ 70 ಹಿ ಲೀಡ್ಸ್ ಆನ್ ಆಕ್ಟಿವ್ ಲೈಫ್. ವಯಸ್ಸು 70 ಅವರು ಚಟುವಟಿಕೆಯಿಂದ ಇದ್ದಾರೆ. ಈವನ್ ಅಟ್ 70 ಹಿ ಲೀಡ್ಸ್ ಆನ್ ಆಕ್ಟಿವ್ ಲೈಫ್. ಇಲ್ಲಿ ಯಾವ ಪದ ಇದೆ? ಆಕ್ಟ್ ಮತ್ತು IVE ಸೇರಿ ಆಕ್ಟಿವ್ ಆಯಿತು. ಈ ಮೂರು ವಾಕ್ಯಗಳಲ್ಲಿ ನೀವು ಮೂರು ಪದನ ಗಮನಿಸಿರ್ತೀರ. ಅಟ್ರಾಕ್ಟ್ ಪ್ಲಸ್ IVE ಅಟ್ರಾಕ್ಟಿವ್, ಪ್ರಿವೆಂಟ್ ಪ್ಲಸ್ IVE ಪ್ರಿವೆಂಟಿವ್, ಆಕ್ಟ್ ಪ್ಲಸ್ IVE ಆಕ್ಟಿವ್. ಈ ವಾಕ್ಯಗಳಲ್ಲಿ ಅಟ್ರಾಕ್ಟ್ ಇಂದ ಅಟ್ರಾಕ್ಟಿವ್, ಪ್ರಿವೆಂಟ್ ಇಂದ ಪ್ರಿವೆಂಟಿವ್, ಆಕ್ಟ್ ಇಂದ ಆಕ್ಟಿವ್ ವಿಶೇಷಣ ಆಗಿದೆ. ಇವುಗಳ ಕೊನೆಯಲ್ಲಿ IVE ಸೇರಿಸಿದೆ. ಇದೇ ರೀತಿ ಇನ್ನೊಂದಷ್ಟು ಉದಾಹರಣೆ ಹೇಳ. ಡಿಫೆಂಡ್, ಇದಕ್ಕೆ IVE ಸೇರಿ ಡಿಫೆನ್ಸಿವ್ ಆಯಿತು. ಡಿ ಹೋಗಿ ES ಬಂದಿದೆ. ಡಿಸ್ಟ್ರಾಯ್, ಇದು ಡಿಸ್ಟ್ರಕ್ಟಿವ್ ಆಯಿತು. ಎಲೆಕ್ಟ್ ಇಂದ ಎಲೆಕ್ಟಿವ್, ಇಂಪ್ರೆಸ್ ಇಂದ ಇಂಪ್ರೆಸಿವ್ ಆಯಿತು. ಇವಿಷ್ಟು IVEಗಳು ಸೇರಿ ಆಗಿರುವಂತಹ ಪದಗಳನ್ನು ನೀವು ನೋಡಿದ್ರಿ. ಈಗ ಬೇರೆ ಥರದ ವಾಕ್ಯ ಹೇಳ್ತೀನಿ ನೋಡಿ. ಇಟ್ ಈಸ್ ಡೇಂಜರಸ್ ಟು ಡ್ರೈವ್ ಫಾಸ್ಟ್. ವೇಗದ ಪ್ರಯಾಣ ಅಥವಾ ಡ್ರೈವ್ ಇದೆಯಲ್ಲ, ಅಪಾಯಕಾರಿ ಅಲ್ವಾ? ಹಾಗೆ ದ ನೀಲಗಿರೀಸ್ ಈಸ್ ಅ ಮೌಂಟೇನಿಯಸ್ ಡಿಸ್ಟ್ರಿಕ್ಟ್. ನೀಲಗಿರಿ ಬೆಟ್ಟ ಅದು ಒಂದು ಜಿಲ್ಲೆ. ದ ಕೋಬ್ರಾ ಈಸ್ ಅ ಪಾಯ್ಸನಸ್ ಸ್ನೇಕ್. ನಾಗರಹಾವು ವಿಷಪೂರಿತ ಹಾವು. ದ ರಾಮಾಯಣ ಈಸ್ ಅ ಫೇಮಸ್ ಎಪಿಕ್. ರಾಮಾಯಣ ಒಂದು ಸುಪ್ರಸಿದ್ಧ ಪುರಾಣ ಗ್ರಂಥ. ಈ ವಾಕ್ಯಗಳಲ್ಲಿ ಯಾವ ಪದ ಗೊತ್ತಾ ನೀವು ಗಮನಿಸಬೇಕಾಗಿರೋದು? ಡೇಂಜರಸ್, ಇಟ್ ಇಸ್ ಡೇಂಜರ್.

ಪಾಡ್ಕಾಸ್ಟಿಂದ ಮುಕ್ತಾಯಗೊಳ್ಳೋ ಇನ್ನೊಂದಷ್ಟು ವಿಶೇಷಣಗಳನ್ನು ಹೇಳ. ಎನಾರ್ಮಿಟಿ ಅಂದರೆ ವಿಶಾಲತೆ, ನರ್ವ್ ನರ, ಪ್ರಾಸ್ಪರಿಟಿ ಉಚ್ಛ್ರಾಯ, ಹ್ಯೂಮರ್ ಹಾಸ್ಯ, ಈ ಥರದ ಪದಗಳನ್ನು ನೋಡಿರ್ತೀರ, ಕೇಳಿರ್ತೀರಲ್ವಾ. ಎನಾರಮಸ್ ದೊಡ್ಡ ಗಾತ್ರದ, ನರ್ವಸ್ ಗಾಬರಿಯಿಂದ ಕೂಡಿದ, ಪ್ರಾಸ್ಪರಸ್ ಸಂಪದ್ಯುಕ್ತ, ಹ್ಯೂಮರಸ್ ಹಾಸ್ಯಭರಿತ. ಹೀಗೆ ಕೆಲವು ವಾಕ್ಯಗಳಲ್ಲಿ ಕ್ರಿಯೆಯ ಕೊನೆಯಲ್ಲಿ ಐ ವಿ ಇ ಓ ಯು ಎಸ್ ಜೋಡಿಸಿ ವಿಶೇಷಣನ ರೂಪಿಸಲಾಗುತ್ತೆ. ನಾವೊಂದು ಸ್ವಲ್ಪ ಗಮನ ಹರಿಸಿದ್ರೂ ಸಹ ಕ್ರಿಯೆ ಮತ್ತು ಸಂಜ್ಞೆಗಳನ್ನು ಸೇರಿಸಿ ವಿಶೇಷಗಳನ್ನು ಆರಾಮಾಗಿ ನಾವು ರಚಿಸಬಹುದು. ಈ ಥರ ಪ್ರತಿನಿತ್ಯ ಒಂಚೂರು ನಾವು ಏನು ವಾಕ್ಯ ಮಾಡ್ತಿದ್ದೀವಿ ಅದರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ವಿಷಯಗಳಿರುತ್ತೆ ಅನ್ನೋದನ್ನು ನೀವು ಗಮನಿಸ್ತಾ ಹೋದ ಹಾಗೆ ನಿಮ್ಮ ಇಂಗ್ಲೀಷ್ ನಾಲೆಜು ತುಂಬ ಸುಧಾರಿಸುತ್ತೆ. ಇವತ್ತು ನಾನು ವೆಡ್ಡಿಂಗ್ ರಿಲೇಟೆಡ್ ಸಂಭಾಷಣೆನೂ ಒಂಚೂರು ನೋಡೋಣ. ಯಾವುದಾದ್ರೂ ಮದುವೆಗೆಲ್ಲ ವಿವಾಹ ಸಮಾರಂಭಕ್ಕೂ ಕೂಡ ನೀವು ಹೋಗಿರ್ತೀರಲ್ವಾ? ಈ ಮದುವೆ ತಂಡ ಎಲ್ಲಿಂದ ಬಂದಿದೆ? ವೇರ್ ಹ್ಯಾಸ್ ದ ಭಾರತ್ ಕಮ್ ಫ್ರಮ್? ಎಲ್ಲಿಂದ ಬಂತು ಈ ಮದುವೆ ತಂಡ ಅಂತ ಕೇಳೋದು. ಎಲ್ಲಿಗೆ ಹೋಗುತ್ತೆ ಅಂತ ಕೇಳೋದಿದ್ರೆ ವೇರ್ ವಿಲ್ ದ ಭಾರತ್ ಬಿ ಗೋಯಿಂಗ್, ವೇರ್ ವಿಲ್ ದ ಭಾರತ್ ಬಿ ಗೋಯಿಂಗ್, ಈ ಮದುವೆ ತಂಡ ಎಲ್ಲಿಗೆ ಹೋಗುತ್ತೆ? ಮದುವೆ ಅಂದಮೇಲೆ ವರದಕ್ಷಿಣೆ ಪದ್ಧತಿ ಸುಮಾರು ವರ್ಷದಿಂದ ನಡ್ಕೊಂಡು ಬರ್ತಿದೆ ಅಲ್ವಾ? ಆದರೆ ಎಲ್ಲ ಮದುವೆಲ್ಲೂ ಅದು ಇರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಹಾಗಾಗಿ ನೀವೇನು ಕೇಳ್ತಿದ್ರ, ಡೂ ಯು ಹ್ಯಾವ್ ದ ಡೌರಿ ಸಿಸ್ಟಮ್? ಡೂ ಯು ಹ್ಯಾವ್ ದ ಡೌರಿ ಸಿಸ್ಟಮ್? ನಿಮ್ಮಲ್ಲಿ ವರದಕ್ಷಿಣೆ ಪದ್ಧತಿ ಇದೆಯಾ? ಸರಿ, ಮದುವೆ ಅಂದಮೇಲೆ ಮುಹೂರ್ತ ಕೂಡ ಇಂಪಾರ್ಟೆಂಟ್ ಅಲ್ವಾ? ಎಷ್ಟೊತ್ತಿಗಿದೆ ಮದುವೆ ಮುಹೂರ್ತ, ಯಾವಾಗ ನಡೆಯುತ್ತೆ, ಹೇಗೆ ಕೇಳ್ತೀರಾ? ವೆನ್ ಈಸ್ ದ ಮುಹೂರ್ತ ಫಾರ್ ವೆಡ್ಡಿಂಗ್? ಎಂ ಯು ಎಚ್ ಯು ಆರ್ ಎ ಟಿ, ಮುಹೂರ್ತ. ವೆನ್ ಈಸ್ ದ ಮುಹೂರ್ತ ಫಾರ್ ವೆಡ್ಡಿಂಗ್? ಯಾವಾಗ ಮದುವೆ ಮುಹೂರ್ತ ಇದೆ ಅಂತ ಹೇಗೆ ಕೇಳೋದು? ವೆನ್ ಈಸ್ ದ ಮುಹೂರ್ತ ಫಾರ್ ವೆಡ್ಡಿಂಗ್? ನಾನು ವಧುವರರನ್ನು ನೋಡಬೇಕು. ಐ ವಾಂಟ್ ಟು ಸೀ ದ ಬ್ರೈಡ್ ಆ್ಯಂಡ್ ಗ್ರೂಮ್. ವಧುವರರಿಗೆ ಏನು ಹೇಳ್ತಾರೆ? ಬ್ರೈಡ್ ಆ್ಯಂಡ್ ಗ್ರೂಮ್. ಐ ವುಡ್ ಲೈಕ್ ಟು ಸೀ ದ ಬ್ರೈಡ್ ಆ್ಯಂಡ್ ಗ್ರೂಮ್ ಹಾಗೂ ಹೇಳ್ಬೋದು. ಐ ವಾಂಟ್ ಟು ಸೀ ದ ಬ್ರೈಡ್ ಆ್ಯಂಡ್ ಗ್ರೂಮ್ ಅಂತ ಕೂಡ ಹೇಳ್ಬೋದು. ಮದುವೆ ಸಮಾರಂಭ ಚೆನ್ನಾಗಿರುತ್ತಲ್ವಾ? ದ ವೆಡ್ಡಿಂಗ್ ವಾಸ್ ವೆರಿ ಗುಡ್. ದ ವೆಡ್ಡಿಂಗ್ ಪಾರ್ಟಿ ವಾಸ್ ವೆರಿ ಗುಡ್ ಹಾಗೆ ಕೂಡ ಹೇಳ್ಬೋದು. ದ ವೆಡ್ಡಿಂಗ್ ವಾಸ್ ವೆರಿ ಗುಡ್, ಮದುವೆ ಸಮಾರಂಭ ಚೆನ್ನಾಗಿತ್ತು. ದಯವಿಟ್ಟು ಈ ಚಿಕ್ಕ ಉಡುಗೊರೆನ ಸ್ವೀಕರಿಸಿ. ಪ್ಲೀಸ್ ಅಕ್ಸೆಪ್ಟ್ ದಿಸ್ ಸ್ಮಾಲ್ ಗಿಫ್ಟ್, ದಿಸ್ ಲಿಟಲ್ ಗಿಫ್ಟ್. ಪ್ಲೀಸ್ ಅಕ್ಸೆಪ್ಟ್, ಎ ಸಿ ಸಿ ಇ ಪಿ ಟಿ. ಪ್ಲೀಸ್ ಅಕ್ಸೆಪ್ಟ್ ದಿಸ್ ಸ್ಮಾಲ್ ಗಿಫ್ಟ್, ದಯವಿಟ್ಟು ಈ ಚಿಕ್ಕ ಉಡುಗೊರೆನ ಸ್ವೀಕರಿಸಿ. ಮದುವೆ ಸಮಾರಂಭ ಅಂದರೆ ಅಷ್ಟೇ ಅಲ್ವಾ? ವರದಕ್ಷಿಣೆ ಆಯಿತಾ, ಮುಹೂರ್ತ ಯಾವಾಗ, ವಧುವರರನ್ನು ನೋಡೋದು, ಊಟ ಮಾಡೋದು, ಸಮಾರಂಭನ ಎಂಜಾಯ್ ಮಾಡೋದು, ಉಡುಗೊರೆ ಎಲ್ಲ ಕೊಟ್ಟು ಅವರು ಏನಾದರೂ ಕೊಟ್ಟರೆ ತೊಗೊಂಡು ಬರೋದು. ಏನಂತೀರಾ? ಇನ್ನು ಸಿನಿಮಾಕ್ಕೆ ಹೋಗೋಣ. ಈ ಚಲನಚಿತ್ರ ಮಂದಿರದಲ್ಲಿ ಯಾವ ಚಿತ್ರ ನಡೀತಾ ಇದೆ? ಆಬ್ವಿಯಸ್ ಅಲ್ವಾ, ಒಂದು ಸಿನಿಮಾ ಥಿಯೇಟರ್ ಅಂದಮೇಲೆ ಅಲ್ಲಿ ಯಾವುದೋ ಒಂದು ಮೂವಿ ನಡೀತಿರುತ್ತೆ, ಅದ್ರ ಬಗ್ಗೆ ಕೇಳ್ತಿದ್ದೀರಾ. ವಿಚ್ ಮೂವಿ ಈಸ್ ರನ್ನಿಂಗ್ ಇನ್ ದಿಸ್ ಸಿನಿಮಾ ಹಾಲ್? Which movie is running in this cinema hall? ಈ ಚಲನಚಿತ್ರ ಮಂದಿರದಲ್ಲಿ ಯಾವ ಸಿನಿಮಾ ನಡೀತಾ ಇದೆ? ಈ ಸಿನಿಮಾ ಚೆನ್ನಾಗಿದೆಯಾ? ಈಸ್ ದಿಸ್ ಅ ಗುಡ್ ಮೂವಿ? ಈಸ್ ದಿಸ್ ಅ ಗುಡ್ ಮೂವಿ? ಮೂವಿ ಕನ್ನಡದಲ್ಲಿ ಏನು ಹೇಳ್ತಾರೆ? ಚಲನಚಿತ್ರ. ಇದು ಚೆನ್ನಾಗಿದೆಯಾ ಅಂತ ಹೇಗೆ ಕೇಳೋದು? ಈಸ್ ದಿಸ್ ಅ ಗುಡ್ ಮೂವಿ? ಸರಿ, ಆ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ನಟಿಸಿದ್ದಾರೆ? ಹೂ ಆಲ್ ಆರ್ ಆ್ಯಕ್ಟಿಂಗ್ ಇನ್ ದಿಸ್ ಮೂವಿ? ಹೂ ಆಲ್ ಆರ್ ಆ್ಯಕ್ಟಿಂಗ್ ಇನ್ ದಿಸ್ ಮೂವಿ? ಇನ್ ಬೇರೆ ಯಾವ ಥರ ಕೇಳ್ಬೋದು? ವಾಟ್ ಈಸ್ ದ ಕಾಸ್ಟ್ ಇನ್ ದಿಸ್ ಮೂವಿ? ವಾಟ್ ಈಸ್ ದ ಕಾಸ್ಟ್ ಇನ್ ದಿಸ್ ಮೂವಿ? ಆ ಸಿನಿಮಾದಲ್ಲಿ ಕಾಸ್ಟಿಂಗ್ ಮಾಡಿದವ್ರು ಯಾರು, ಆ್ಯಕ್ಟಿಂಗ್ ಮಾಡಿದವ್ರು ಯಾರು ಅಂತ ಕೇಳೋದು. ನನಗೆ ಬಾಲ್ಕನಿ ಟಿಕೆಟ್ ಒಂದನ್ನು ಕೊಡಿ. ಎಲ್ಲಿ ಕೂತ್ ನೋಡ್ತೀರಾ ನೀವು ಸಿನಿಮಾನ? ಬಾಲ್ಕನಿಲ. ಪ್ಲೀಸ್ ಗಿವ್ ಮಿ ಅ ಟಿಕೆಟ್ ಫಾರ್ ದ ಬಾಲ್ಕನಿ. ಪ್ಲೀಸ್ ಗಿವ್ ಮಿ ಅ ಟಿಕೆಟ್ ಫಾರ್ ದ ಬಾಲ್ಕನಿ. ನನಗೆ ಬಾಲ್ಕನಿಲಿ ಒಂದು ಟಿಕೆಟ್ನ ಕೊಡಿ, ಬಾಲ್ಕನಿಲಿ ಕೂತು ನೋಡೋಕ್ಕೆ ಒಂದು ಟಿಕೆಟ್ನ ಕೊಡಿ ಅಂತ ಹೇಳೋದಕ್ಕೆ ಪ್ಲೀಸ್ ಗಿವ್ ಮಿ ಅ ಟಿಕೆಟ್ ಫಾರ್ ದಿ ಬಾಲ್ಕನಿ. ಸಿನಿಮಾ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? ಎಟ್ ವಾಟ್ ಟೈಮ್ ವಿಲ್ ದ ಮೂವಿ ಸ್ಟಾರ್ಟ್? ಎಟ್ ವಾಟ್ ಟೈಮ್ ವಿಲ್ ದ ಮೂವಿ ಸ್ಟಾರ್ಟ್ ಅಥವಾ ವೆನ್ ವಿಲ್ ದ ಫಿಲಮ್ ಸ್ಟಾರ್ಟ್? ಫಿಲಮ್, ಮೂವಿ ಏನು ಬೇಕಾದರೂ ಕೇಳ್ಬೋದು. ಎಟ್ ವಾಟ್ ಟೈಮ್ ಅಥವಾ ವೆನ್ ವಿಲ್ ದಿ, ಈ ಥರ ಕೇಳ್ಬಹುದು. ನೋಡಿ, ಮದುವೆ ಆಯಿತು, ಸಿನಿಮಾ ಹಾಲ್ ಆಯಿತು, ಸೀದಾ ಇನ್ನು ಪ್ಲೇಗ್ರೌಂಡಿಗೆ ಹೋಗೋಣ, ಅಂದರೆ ಆಟದ ಮೈದಾನ. ನಾನು ಫುಟ್ಬಾಲ್ ಮ್ಯಾಚನ್ನು ಇವತ್ತು ನೋಡೋದಕ್ಕೆ ಬಯಸ್ತೀನಿ. ಐ ವಾಂಟ್ ಟು ಸೀ ಅ ಫುಟ್ಬಾಲ್ ಮ್ಯಾಚ್ ಟುಡೇ. ಇವತ್ತು ನಾನು ಫುಟ್ಬಾಲ್ ಮ್ಯಾಚನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ವಾಂಟ್ ಟು ಸೀ ಅ ಫುಟ್ಬಾಲ್ ಮ್ಯಾಚ್.

0: ಟುಡೇ. ಅಕಸ್ಮಾತ್ ಫುಟ್ಬಾಲ್ ಬಿಟ್ಟು ಬೇರೆ ಯಾವುದು ಮ್ಯಾಚ್ ನೋಡಬೇಕು, ಹಾಕಿ ನೋಡ್ಬೇಕಾ, ಕ್ರಿಕೆಟ್ ನೋಡ್ಬೇಕಾ ಅದನ್ನು ಹೇಳಿದ್ರೆ ಆಯ್ತು. ಫುಟ್ಬಾಲ್ ಇದ್ರೆ ಫುಟ್ಬಾಲ್ ಯಾವ ಮ್ಯಾಚ್ ಅಥವಾ ಯಾವ ಸ್ಪೋರ್ಟ್ಸ್ ನೋಡ್ಬೇಕಂತಿದ್ರೆ ಅದನ್ನು ಹೇಳಿದ್ರೆ ಆಯ್ತಲ್ವಾ. ನಾನು ಇವತ್ತು ಹಾಕಿ ಮ್ಯಾಚ್ ನೋಡ್ಬೇಕಂತಿದ್ದೀನಿ. ಐ ವಾಂಟ್ ಟು ಸಿ ಅ ಹಾಕಿ ಮ್ಯಾಚ್ ಟುಡೇ ಅಂತ ಹೇಳ್ಬೋದು. ಇನ್ನು ಪಂದ್ಯ ಯಾವ್ಯಾವ ತಂಡಗಳ ಮಧ್ಯೆ ನಡೀತಾ ಇದೆ ಇದಲ್ವಾ ಇಂಪಾರ್ಟೆಂಟ್ ವಿಷಯ. ವಿಚ್ ಟೀಮ್ಸ್ ಆರ್ ಪ್ಲೇಯಿಂಗ್ ದ ಮ್ಯಾಚ್, ವಿಚ್ ಟೀಮ್ಸ್ ಆರ್ ಪ್ಲೇಯಿಂಗ್ ದ ಮ್ಯಾಚ್, ಯಾವ್ಯಾವ ತಂಡಗಳ ಮಧ್ಯೆ ಆಟ ಇದೆ ಇವತ್ತು ಅನ್ನೋದಕ್ಕೆ ವಿಚ್ ಟೀಮ್ಸ್ ಆರ್ ಪ್ಲೇಯಿಂಗ್ ದ ಮ್ಯಾಚ್. ಪಂದ್ಯ ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ವನ್ ವಿಲ್ ದ ಮ್ಯಾಚ್ ಸ್ಟಾರ್ಟ್, ವೆನ್ ವಿಲ್ ದ ಮ್ಯಾಚ್ ಸ್ಟಾರ್ಟ್, ಯಾವಾಗ ಆಟ ಶುರುವಾಗತ್ತೆ, ಪಂದ್ಯ ಶುರುವಾಗತ್ತೆ, ಮ್ಯಾಚ್ ಶುರುವಾಗತ್ತೆ ಅನ್ನೋದಕ್ಕೆ ವೆನ್ ವಿಲ್ ದ ಮ್ಯಾಚ್ ಸ್ಟಾರ್ಟ್. ಆ ಆಟಗಾರನ ಹೆಸರೇನು, ಹೂ ಇಸ್ ದ್ಯಾಟ್ ಪ್ಲೇಯರ್, ಹೂ ಈಸ್ ದ್ಯಾಟ್ ಪ್ಲೇಯರ್, ಆ ಆಟಗಾರನ ಹೆಸರೇನು. ನಿನ್ನೆ ಪಂದ್ಯದಲ್ಲಿ ಯಾರು ಗೆದ್ರು, ಹೂ ಒನ್ ದ ಮ್ಯಾಚ್ ಎಸ್ಟರ್ಡೇ, ಹೂ ಒನ್ ದ ಮ್ಯಾಚ್ ಎಸ್ಟರ್ಡೇ, ನಿನ್ನೆ ಪಂದ್ಯದಲ್ಲಿ ಯಾರು ಗೆದ್ರು. ನಿಮ್ಗೆ ಯಾವ ಕ್ರೀಡೆಗಳೆಲ್ಲ ಇಷ್ಟ, ವಾಟ್ ಗೇಮ್ಸ್ ಡು ಯು ಲೈಕ್, ನಿಮಗೆ ಯಾವ ಕ್ರೀಡೆಗಳೆಲ್ಲ ಇಷ್ಟ, ವಾಟ್ ಗೇಮ್ಸ್ ಡು ಯು ಲೈಕ್. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ವಿವಾಹ ಸಮಾರಂಭದಲ್ಲಿ ಅಂದರೆ ಅಟೆಂಡಿಂಗ್ ಅ ವೆಡ್ಡಿಂಗ್, ಸಿನಿಮಾ ಮಂದಿರದಲ್ಲಿ, ಇನ್ನು ಮತ್ತು ಆಟದ ಮೈದಾನದಲ್ಲಿ ಕೆಲವು ಕನ್ವರ್ಸೇಷನ್ ನೋಡಿದ್ವಿ. ಇಲ್ಲಿ ಹೆಚ್ಚಾಗಿ ಪ್ರಶ್ನೆಗಳೇ ಇತ್ತಲ್ವಾ, ಮದುವೆ ತಂಡ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ, ವರದಕ್ಷಿಣೆ ಪದ್ಧತಿ ಇದೆಯಾ, ಮುಹೂರ್ತ ಯಾವಾಗಿದೆ, ಸಿನಿಮಾ ಯಾವ್ದು ಬರ್ತಾ ಇದೆ, ಇಲ್ಲಿ ಯಾರು ನಟನೆ ಮಾಡಿದ್ದಾರೆ, ಪಂದ್ಯ ಯಾವುದು, ಯಾವ್ಯಾವ ತಂಡಗಳ ಮಧ್ಯೆ ನಡೀತಾ ಇದೆ, ಎಷ್ಟೊತ್ತಿಗೆ ಶುರುವಾಗುತ್ತೆ, ಆ ಆಟಗಾರ ಹೆಸರೇನು, ಪ್ರಶ್ನೆ ಅದನ್ನು ಹೇಗೆ ಹೇಳಬೇಕು ಅನ್ನೋದನ್ನೇನು ನಾನು ಹೇಳಿದೆ. ಆ ಪ್ರಶ್ನೆನ ನೀವು ಗಮನಿಸಿ ಅದೇ ರೀತಿ ಉತ್ತರ ಕೊಡೋ ಪ್ರಯತ್ನ ಮಾಡಿ. ಅದ್ರ ಉತ್ತರ ಯಾವುದೋ ಏನು ಅದು ಬೇಕಿಲ್ಲ, ಬಟ್ ನೀವು ಹೇಗೆ ಹೇಳಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ನಾನು ಪ್ರತಿಯೊಂದು ವಾಕ್ಯಗಳನ್ನು ಪ್ರಶ್ನೆಗಳಿದ್ದಾಗ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ, ಉತ್ತರಗಳನ್ನು ನಾನು ಹೇಳಿದಾಗ ನೀವು ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನಿಸಿ. ಅದ್ರ ಜೊತೇಲಿ ಇವತ್ತು ಏನೆಲ್ಲ ಆಯಿತು ಅದನ್ನು ಮನನ ಮಾಡಿಕೊಂಡು, ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ, ನಿಮ್ಗೆ ಯಾರು ಅವೈಲಬಲ್ ಇರ್ತಾರೆ, ಅವ್ರ ಹತ್ರ ಒಂದು ಹಾಫ್ ಆನ್ ಅವರ್ ನೀವು ಮಾತಾಡೋದಕ್ಕೆ ಪ್ರಯತ್ನಿಸಿ. ನೀವು ಕಲಿತಾ ಕಲಿತಾ ಅವರಿಗೂ ಕೂಡ ನೀವು ಇಂಗ್ಲೀಷ್ ಕನ್ವರ್ಸೇಷನ್ ಕಲಿಸಿಬಿಡ್ಬೋದು. ಹೇಳೋದಕ್ಕೆ ಕಲಿಯೋದಕ್ಕೆ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನಾವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

ಮಾಡ್ತಿ ಎಲ್ಲ ನಂಗ್ ಗೊತ್ತು. ನಿನ್ ನೋಡಿ ಏನೇನೋ ಆಸೆ ನಂಗಾಯ್ತು. ಹಗಲೆಲ್ಲ ಈರುಳೆಲ್ಲ ನಿಂದೇ ಕನ್ಸಾಯ್ತು. ನೀನಿಲ್ದೆ ಬದುಕಲಾರೆ ಅಂತ ಮನಸ್ಸು ಹೇಳ್ತು. ಅದಕ್ಕೆ

ವಯಸ್ಸು ಏನೇನೋ ನನಗೆ ಹೇಳುತ್ತೆ, ಈ ಮನಸ್ಸು ದಿನವೆಲ್ಲ ನನ್ನ ಕಾಡುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ನೀ ನೋಡು ಮತ್ತೆ ನನ್ನ ಆಸೆ ಏನು ಅಂತ ನಿಂಗೆ ಗೊತ್ತಾಗತ್ತೆ. ನೋಡು ನೋಡು ನೋಡು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-2404142. ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು September 28, ಇವತ್ತು ರಾಷ್ಟ್ರೀಯ ಕುಟುಂಬ ದಿನ. ಅದರ ಜೊತೆಗೆ ರಾಷ್ಟ್ರೀಯ ಒಳ್ಳೆಯ ನೆರೆಹೊರೆಯವರ ದಿನ ಕೂಡ ಇವತ್ತಿದೆಯಂತೆ. ಎರಡು ಕೂಡ ಕುಟುಂಬಕ್ಕೆ ಸಂಬಂಧಿಸಿದ್ದು. ಹಾಗೆ ನಮ್ಮ ಕುಟುಂಬ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರ ನಡುವಿನ ಒಂದು ಒಳ್ಳೆಯ ಬಾಂಧವ್ಯ ಇರ್ಬೋದು, ಪ್ರೀತಿ, ಸಹಕಾರ, ಪರಸ್ಪರ ಗೌರವವನ್ನು ಸೂಚಿಸೋದಿರ್ಬೋದು, ಬೆಂಬಲಿಸೋದಿರ್ಬೋದು, ಇವೆಲ್ಲವನ್ನು ಗುರುತಿಸೋದಕ್ಕೆ ಈ ರಾಷ್ಟ್ರೀಯ ಕುಟುಂಬ ದಿನ ಅಂಥೇಳಿ ಆಚರಿಸ್ತಾರೆ. ಹಾಗೆ ನಮ್ಮ ಅಕ್ಕಪಕ್ಕ ನಮಗೇನೇ ಒಂದು ಕಷ್ಟ ಆದರೂ ಕೂಡ ನಮಗೆ ತಕ್ಷಣ ನೆನಪಾಗೋದು ಅಕ್ಕಪಕ್ಕದವರೇ. ನಮಗೆ ತಕ್ಷಣದಲ್ಲೇ ಅವರು ಸ್ಪಂದಿಸ್ತಾರೆ. ಹಾಗೆ ನಾವೇನಾದರೂ ಒಂದು ಹುಷಾರಿದ್ದಿರೋ ಅಥವಾ ವಿಚಾರಿಸೋದಾದರೂ ಕೂಡ ಅಕ್ಕಪಕ್ಕದವರೇ ಫಸ್ಟ್ ಬರೋದು. ಹಾಗಾಗಿ ಒಳ್ಳೆಯ ನೆರೆಹೊರೆಯವರು ಇದ್ದರೆ ಅದು ಕೂಡ ನಮ್ಮ ಕುಟುಂಬದ ಸದಸ್ಯರಿದ್ದ ಹಾಗೆ ಇವೆರಡೂ ದಿನದ ಕುರಿತು ನೀವು ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ. ಹಲೋ, ಹಲೋ
7: ನಮಸ್ಕಾರ ಮೇಡಮ್.
1: ಸರ್ ನಮಸ್ತೆ ಸರ್. ವಾಯ್ಸ್
7: ಸೋಮಶೇಖರ್.
1: ಸೋಮಶೇಖರ್ ಸರ್, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ಸ್ವಲ್ಪ ರೇಡಿಯೋದ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಿಮ್ಮ ವಾಯ್ಸ್ ಕೇಳುತ್ತೆ. ಹಾಂ ಸರ್,
7: ಇವಾಗ ಕೇಳ್ತಾ ಇದೆ ಮೇಡಮ್?
1: ಹಾಂ ಸರ್, ಈಗ ಕೇಳ್ತಾ ಇದೆ.
7: ಆರಾಮ ಮೇಡಮ್?
1: ಆರಾಮ, ಆರಾಮ ಸರ್. ನೀವು ಆರಾಮಿದ್ದೀರಾ?
7: ಆರಾಮ ಮೇಡಮ್. ಟೀ ಆಯ್ತು ಮೇಡಮ್?
1: ಟೀ ಆಗಿಲ್ಲ ಸರ್, ಊಟ ಆಯ್ತು. ನಿಮ್ದಾಯ್ತಾ?
7: ಇನ್ನಿಲ್ಲ ಮೇಡಮ್.
1: ಸರ್, ಇವತ್ತು ರಾಷ್ಟ್ರೀಯ ಕುಟುಂಬ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು ಸರ್, ರಾಷ್ಟ್ರೀಯ ನೆರೆಹೊರೆ ದಿನನೂ ಇದೆ ಸರ್.
7: ನೆರೆಹೊರೆಯವರು ನಮ್ಮ ದೈನಂದಿನ ಜೀವನದ ಪ್ರಮುಖ ಭಾಗವಾಗಿರುತ್ತಾರೆ ಮೇಡಮ್.
1: ಹೌದು ಸರ್.
7: ಆಮೇಲೆ ಒಂದು ಗಾದೆ ಇದೆ ಮೇಡಮ್, ಮನೆಯನ್ನು ನೋಡುವ ಮುನ್ನ ನೆರೆಯನ್ನು ನೋಡುವ ಅಂತೇಳಿ.
1: ನೆರೆಯನ್ನು ನೋಡುವಂತ ಅಕ್ಕಪಕ್ಕದವರು ಒಳ್ಳೆಯದಿದಾರ ಅಂತ ಹೇಳಿ.
7: ನಮಗೆ ದೂರದಲ್ಲಿರುವ ಹಿತಾಸಕ್ತಿಗಳಿಗಿಂತ ತಕ್ಷಣಕ್ಕೆ ಓಡಿ ಬಂದು ಬರುವ ನೆರೆಹೊರೆಯವರು ಮುಖ್ಯವಾಗಿರ್ತಾರೆ.
1: ಹೌದು ಸರ್.
7: ಆದ್ದರಿಂದ ನಾವು ಮೊದಲು ಒಳ್ಳೆಯ ನೆರೆಹೊರೆಯವರಾಗಿ ನಡೆದುಕೊಂಡ್ರೆ ಪ್ರತಿಯಾಗಿ ಅವರು ಸಹ ಹಾಗೆಯೇ ನೋಡ್ಕೊಳ್ತಾರೆ ಮೇಡಮ್.
1: ನೋಡ್ಕೊಳ್ತಾರೆ ಅಂತ ಹೇಳಿ.
7: ಹಬ್ಬ ಹರಿದಿನ ಆಯ್ತು ಮೇಡಮ್, ಪಂಚಮಿ ಹಬ್ಬ, ಈ ತರ ಎಲ್ಲ ಹಬ್ಬಗಳು ಬರ್ತಾವಲ್ಲ ಮೇಡಮ್.
1: ಹೌದು ಸರ್.
7: ರೊಟ್ಟಿ ಹಬ್ಬ ಈ ತರ ನೆರೆಮನೆಯವರಿಗೆ ಕೊಟ್ಟನಪ್ಪ ಅಂದ್ರೆ ಅವರು ಕೂಡ ಪ್ರತಿಯಾಗಿ ಕೊಡ್ತಾರೆ ಮೇಡಮ್.
1: ಹೌದು, ನಾವೇನಾದ್ರೂ ಮಾಡಿದ್ರೆ ಅವ್ರ ಹತ್ರ ಹಂಚ್ಕೊಂಡ್ರೆ ಅವ್ರು ಏನಾದ್ರು ಮಾಡಿದಾಗ ನಮ್ಮನೇ ಮಾಡ್ತಾರೆ. ಹೌದು
7: ಚೆನ್ನಾಗಿರುತ್ತೆ. ಆಮೇಲೆ ಜೋರಾಗಿ ಸಂಗೀತ ಹಾಕುವುದು ಅಥವಾ ಗಲಾಟೆ ಮಾಡೋದನ್ನ ತಪ್ಪಾದ ಮನೆಯವರಿಗೆ ತೊಂದರೆ ಕೊಡಬಾರ್ದು
1: ಕೊಡಬಾರ್ದು ಅಂತ.
7: ಪ್ರಸ್ತುತ ಸಮಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ನಾವು ನೆರವಾಗಲು ಸಿದ್ಧರಿರ್ಬೇಕು ಮನೆಯವರಿಗೆ
1: ಪಕ್ಕದವ್ರು. ಹೌದು, ಪಕ್ಕದವ್ರಿಗೆ ಏನೋ ಒಂದು ತೊಂದರೆ ಆಯ್ತು ಅಂದ ತಕ್ಷಣ ತಕ್ಷಣ ನಾವು ಏನಾದ್ರೂ ಸಹಾಯ ಮಾಡೋದಿರ್ಬೋದು.
7: ಹೌದೌದು ಮೇಡಮ್. ಆಮೇಲೆ ಇಲ್ಲಿ ನಮ್ಮ ಅಂಗಡಿ ಅಪೋಸಿಟ್ ಗೆ ಪಕ್ಕಕ್ಕಲ್ಲೇ ಒಬ್ರು ಮನೆ ಬಾಡಿಗೆ ಇದ್ರು ಮೇಡಮ್, ವಿಜಯ್ ಸರ್ ಅಂತ ಹೇಳಿದ್ರೆ ಸರ್, ಅವರು ಒಂದು 3-4 ವರ್ಷ ಇದ್ರು ಮೇಡಮ್ ಮನೆ ಬಾಡಿಗೆಯಲ್ಲಿ. ತುಂಬಾ ಒಳ್ಳೆಯವ್ರು ಮೇಡಮ್ ಅವರು.
1: ಒಳ್ಳೆಯವರು.
7: ಅವ್ರ ಹತ್ರ ಅವ್ರ ಮಿಸ್ಸಸ್ ಆಯ್ತು, ಒಟ್ಟು ಯಾವ 8 ವರ್ಷ ಇದ್ರು ಒಬ್ರು ಕೂಡ ಗಲಾಟೆ ಮಾಡೋದು ನಾವು ಕೇಳಿಲ್ಲ ಮೇಡಮ್.
1: ಗಲಾಟೆ ಇಲ್ಲ, ಅವ್ರ ಪಾಡಿಗೆ ಅರಿತಿದ್ರ.
7: ಒಟ್ಟ ಒಂದು ದಿವ್ಸಕ್ಕನ ಇಂತರ್ ಕೂಡ ಗಲಾಟೆ ಮಾಡಿದ್ರಪ್ಪ ಅನ್ನೋದು ಒಟ್ಟ ಕೇಳಿಲ್ಲ ಮೇಡಮ್. ನಾವು
1: ಎಲ್ಲ ಜೊತೆಗೆ ವಿಶ್ವಾಸದಿಂದ ಇದ್ರು,
7: ಒಳ್ಳೆ ಒಳ್ಳೆ ಬಾಂಧವ್ಯದಿಂದ ಇದ್ರು ಮೇಡಮ್. ಅವ್ರ ಟೀಚರ್ ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತು ಮೇಡಮ್ ಅವ್ರದ್ದು. ಅವ್ರದ್ದು ಹೋಗೋತ್ನಾಗ ನಮ್ದು ನಮ್ಮ ಹತ್ರ ನೀರಿನ ಕಾರ್ಡ್ ಇರ್ಲಿಲ್ಲ ಮೇಡಮ್, ನಮ್ದು ಕಳೆದಿತ್ತು ಕಳೆದಾಗಿತ್ತು. ಹಂಗಾಗಿ ನಾವು ನೀರಿನ ಕಾರ್ಡ್ ಸರ್ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿತ್ತಲ್ಲ ಅಲ್ಲಿ ನಡೀತದೆ ಸರ್ ಇದು ಅಂತ ಕೇಳಿದ್ವಿ. ಇಲ್ಲ ರೀ, ಇಲ್ಲಿ ಇಲ್ಲಿಗೆ ನಡೆಯೋದು ಬೇಕಂತ್ರಿ ಅಂತ ಕೇಳಿದ್ರೆ, ಹೌದು ಸರ್ ಕಳೆದಿದೆ ಬೇಕಾಗಿತ್ತು ನಮ್ಗೆ, ಕೊಟ್ರು ಮೇಡಮ್ ಅವರು
1: ಕೊಟ್ಟಿದ್ದಾರೆ.
7: ಮತ್ತೆ ಕಾರ್ಡಿಗೆ ಕಾರ್ಡಿಂದ 100 ರೂಪಾಯಿ ವ್ಯಾಲ್ಯೂ ಇರುತ್ತೆ ಮೇಡಮ್ ಅದು. ಆಮೇಲೆ ಅದರಲ್ಲಿ ಏನೋ ಸ್ವಲ್ಪ ಕರೆನ್ಸಿ ಇರ್ಬೋದು ಅಂತೇಳಿ ನಾನು 200 ಕೊಡಕ್ ಹೋದ್ನಿ ಮೇಡಮ್ ಅವ್ರಿಗೆ. ದುಡ್ಡು ಕೊಡ್ತೀನಿ ಅಂತಂದ್ರೆ ನಾ ಕಾರ್ಡೆ ಕೊಡಲ್ಲ ನೋಡ್ರಿ ಅಂತಂದ್ರೆ
1: ವಿಶ್ವಾಸಕ್ಕೆ ಕೊಟ್ಟಿರೋದು ಅಂತ ಹೇಳಿದ್ದ.
7: ಅವ್ರು ಹೇಳಿದ್ ಮಾತು ಮೇಡಮ್, ಕಾರ್ಡ್ ಇವತ್ತಿಗೆ ನನ್ನ ಹತ್ರನೇ ಇದೆ, ಅದು ಇವಾಗಲೇ 5 ವರ್ಷ ಆಗಿ ಮೇಡಮ್ ಅವರು ಟ್ರಾನ್ಸ್ಫರ್ ಆಗಿ ಹೋಗಿ ಇವತ್ತಿಗೆ ಕಾರ್ಡ್ ನನ್ನ ಹತ್ರ ಇದೆ ಮೇಡಮ್. ಅವ್ರು ಹೇಳಿದ ಮಾತು ಇವತ್ತಿಗೆ ನನಗೆ ಕಾರ್ಡ್ ನೋಡಿಕೊಂಡು
1: ನೆನಪಾಗುತ್ತೆ ಅಂತ ಹೇಳಿ ಅಂತ. ಒಳ್ಳೆ ಕೆಲಸ ಮಾಡಿದ್ದು ಯಾವಾಗ್ಲೂ ನೆನಪಾಗುತ್ತೆ ಅಂತ ಹೇಳಿ.
7: ಹೌದು ಮೇಡಮ್, ಅಷ್ಟೊಂದು ಒಳ್ಳೆ ನೆರೆಹೊರೆಯವರಾಗಿ ಅವರು ನಡ್ಕೊಂಡ್ರು ಮೇಡಮ್.
1: ಹೌದು ಹೌದು ಸರ್, ಯಾವಾಗ್ಲೂ ಅಕ್ಕಪಕ್ಕ ನೆರೆಯವರು ಒಳ್ಳೆಯವರು ಇರ್ಬೇಕು. ಹೌದು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಹಂಸಸಾಗರದಿಂದ ಸೋಮಶೇಖರ್ ಸರ್ ಅವರು ಕರೆ ಮಾಡಿದ್ರು. ಅವರು ಅಂದರೆ ರಾಷ್ಟ್ರೀಯ ನೆರೆಹೊರೆ ದಿನದ ಬಗ್ಗೆ ಮಾತಾಡಿದ್ರು. ಅಂದರೆ ನಮ್ಮ ಅಕ್ಕಪಕ್ಕ ಇದ್ದವರು ಒಳ್ಳೆಯವರಾಗಿದ್ದಾಗ ನಮಗೂ ಕೂಡ ಒಂದು ರೀತಿ ಹೆಲ್ಪ್ ಆಗುತ್ತೆ, ಕಷ್ಟದಲ್ಲಿ ಏನಿರ್ಬೋದು ಯಾವುದೇ ವಿಚಾರದಲ್ಲಿ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಾ? ಟೀ ಆಗಿಲ್ಲ, ಊಟ ಆಯ್ತು. ನಿಮ್ದಾಯ್ತಾ ಚಾ ಕುಡ್ದ?
8: ನಾನು ಚಾ ಕುಡ್ದೇವ್ರಿ ಮೇಡಮ್. ಊಟ ಅಂತ 2 ಗಂಟೆಗೆ ಆಗಿರ್ತದ ನಮ್ದು, ಈಗ 4 ಗಂಟೆಗೆ ಚಾ ಕುಡ್ದು ಹೊರಗಡೆ ಬರ್ತೇವಿ.
1: ಚಾ ಕುಡ್ದಾಯ್ತು ಹಾಗಾದ್ರೆ.
8: ಹೌದೌದು ಮೇಡಮ್, ಇವತ್ತಿನ ವಿಷಯ ಏನಂತ ಗೊತ್ತಾಗ್ಲಿಲ್ಲ.
1: ಇವತ್ತು ರಾಷ್ಟ್ರೀಯ ಕುಟುಂಬ ದಿನ ಇದೆ, ಅದ್ರ ಜೊತೆಗೆ ಒಳ್ಳೆಯ ನೆರೆಹೊರೆಯವರ ದಿನ ಕೂಡ ಇದೆ. ಅಕ್ಕಪಕ್ಕದವ್ರು ಒಳ್ಳೆಯರಿರೋದು ಬಗ್ಗೆನೂ ಇದೆ.
8: ಎರಡು ಸಂಬಂಧಿಕರ ಅಂತ ಹೇಳಬಹುದು.
1: ಎರಡು ಸಂಬಂಧಿಕರಲ್ಲ.
8: ಹೌದೌದು, ಯಾಕಂದ್ರೆ ನಮಗ ಕುಟುಂಬ ಅಂದ್ರೂ ನಾವು ಜಾಸ್ತಿ, ನಾವು 5 ಜನ ಆಗ್ತಂಗ್ಯಾರಿ. ಈ ಸದ್ಯಕ್ಕೆ ಮನ್ಯಾಗ 11 ಜನ ಇದೀವಿ ನಾವು.
1: ಅವಿಭಕ್ತ ಕುಟುಂಬ ಹಾಗಾದ್ರೆ.
8: ಹೌದೌದು, ಇದು ಕುಟುಂಬ ಆಯ್ತು. ನೆರೆಹೊರೆ ಅಂದ್ರ ನಾವು ಈಗ ಹೊರಗಿನವ್ರಂದ್ರೆ ನಮ್ ತಾಯಿ ತಂದೆ ಅಂತಾನೆ ಅನ್ಕೋಬೇಕು. ನಾವು ಮಾತ್ರ ಅದೇ ರೀತಿನೇ ನಡ್ಕೊಂತೀವಿ, ಯಾಕಂದ್ರ ಅಲ್ಲಿ ಎಲ್ಲೋ ಒಂದು 4 ಮನೆ ದೂರದಲ್ಲಿದ್ದಕ್ಕೆ ನಮ್ಮವ್ವ ಅದಕ್ಕೆ ಹೇಳ್ತಿರ್ತೀವಿ ಎಲ್ಲಾರಿಗಿನು. ಹಂಗೆ ಒಂದ 30 ಮನೆ ಒಂದ್ ಏರಿಯಾದೊಳಗ ಒಬ್ಬಕ್ಕೆ ನಮ್ ಅಂದ್ರೆ ನಮ್ಮವ್ವನ್ ಸ್ವಲ್ಪ ಮನೆ ಇದ್ದಾರ ಅವರು. ಅವ್ರ ಏನ್ ಕರಿತೀವಪ್ಪ ಅಂದ್ರೆ ದೊಡ್ಡ ಮನೆ ಬೀಗ ಅಂತ ಹೇಳ್ತೀವಿ.
1: ದೊಡ್ಡ ಮನೆ?
8: ದೊಡ್ಡ ಮನೆ ಬೀಗ. 30 ಮನೆ ದಾಟಿ ಅದಾರ ಅವರು ಒಂದ್ ಏರಿಯಾದೊಳಗ, ಅವ್ರನ್ನ ದಾಟಿ ಯಾರು ಬರಂಗಿಲ್ಲ ಒಳಗಡೆ ಅಂತ ಹೇಳ್ತೇವ. ಅಷ್ಟೊಂದು ನೆರೆಹೊರೆ ಒಳಗ ಸಂಬಂಧಿಕರ ಅಂತ ಅನ್ಕೋತೀವಿ. ಅಷ್ಟೊಂದು ವಿಶ್ವಾಸ ಇರ್ಬೇಕು
1: ಎಲ್ಲರ ಜೊತೆಗೂ, ಅಷ್ಟು ವಿಶ್ವಾಸದಿಂದ ಇದ್ದೀರಾ ಅಕ್ಕಪಕ್ಕ ಎಲ್ಲ?
8: ಹೌದೌದು, ಅದು ಅವ್ರ ಅಜ್ಜಿ ಅಂದ್ರೆ ದೊಡ್ಡ ಮನೆ ಬೀಗ. ಅಲ್ಲಿ ನೋಡು ಗುರುಸಿದ್ದ ಅಜ್ಜಿ ಕೂತಾಳ ನೋಡು, ಯಾರು ಬಂದ್ರು ಅವ್ರು ಅಲ್ಲೇ ಚೌಕಾಸಿ ಅಂದ್ರೆ ಎಲ್ಲಿಗೆ ಹೋಗ್ತೀರಿ ಎದಕ್ ಹೋಗ್ತೀರಿ ಎಲ್ಲ ಚೌಕಾಸಿ
1: ವಿಚಾರಿಸ್ತಾ ವಿಚಾರಿಸ್ತಾ ಇರ್ತಾರೆ ಅಂತ.
8: ವಿಚಾರಿಸ್ತಾರು, ಯಾರು ಸಣ್ಣವ್ರು ಬರ್ಲಿ ದೊಡ್ಡವ್ರು ಬರ್ಲಿ, ಸಾಲಿ ಹುಡುಗರಿಗೆ ಈ ಕಡೆ ದಾರಿ ಇಲ್ಲ ಹೋಗ್ಬೇಡ್ರಿ ಅಂತ ಹೇಳುದು, ಇಲ್ಲ ನಾವ್ ಇಂಥವ್ರ ಮನೆಗೆ ಹೋಗ್ತೇವೆ ಅಂದಾಗ ಅವ್ರನ್ನ ಮುಂದ್ಗಡೆ ಬಿಡುದು, ಈ ತರ ಮಾಡ್ತಿರ್ತಾರು. ಅದಕ್ಕಾಗಿ ಸಂಬಂಧಿಕರೊಳಗ ನೆರೆಹೊರೆಯವರು ಬೇಕು, ನಮ್ ಸಂಬಂಧಿಕರು ಬೇಕು ಅಂತ ನಾ ಹೇಳ್ತೀನಿ.
1: ಎಲ್ಲರೂ ಬೇಕು, ಎಲ್ಲರೂ ಮುಖ್ಯ ಅಂತ ಹೇಳಿ ಹೇಳ್ತೀರಾ?
8: ಎಲ್ಲರೂ ಮುಖ್ಯ, ಎಲ್ಲರೂ ಮುಖ್ಯ. ಈಗ ದಾರಿ ಒಳಗ ಏನಪ್ಪಾ ಅಂದ್ರ ಅದೇ ಹೇಳ್ದೆ ಅಂದ್ರೆ ವಯಸ್ಸಾದವ್ರ ನಮ್ ತಂದೆ ತಾಯಿ ಅಂತ ಅನ್ಕೋಬಹುದು, ನಮ್ಕಿಂತ ದೊಡ್ಡವರು ಇದ್ದವ್ರು ನಮ್ಮ ಅಣ್ಣ ತಮ್ಮ ಅಂತ ಅನ್ಕೋಬೇಕು. ಹಾಗಾದ್ರೆ ವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಒಂದ್ಸಲ ನಾವು ವಿಶ್ವಾಸ ಕಳ್ಕೊಂಡೇವಂದ್ರೆ ಅದು ಯಾವಾಗಲೂ ಸಿಗಂಗಿಲ್ಲ ಅಂತ ಹೇಳ್ತೀನಿ.
1: ಸಿಗಲ್ಲ. ಹೌದು ಹೌದು.
8: ಹೌದೌದು ಮೇಡಮ್, ನಮಸ್ತೆ.
1: ನಮಸ್ತೆ ನಮಸ್ತೆ.
8: ಓಕೆ,
1: ಸೌಮ್ಯ ಅವ್ರು ಕರೆ ಮಾಡಿದ್ರು ವಿಜಯಪುರದಿಂದ. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
9: ಹಲೋ
1: ಸರ್, ನಮಸ್ತೆ. ಕಲ್ಲಪ್ಪ ಸರ್.
9: ನಮಸ್ತೆ ಮೇಡಮ್. ಕಲ್ಲಪ್ಪ ಮೇಡಮ್, ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ.
1: ಹಾ ಸರ್. ಕಲ್ಲಪ್ಪ ಸರ್, ಆರಾಮಿದ್ದೀರಾ?
9: ಆರಾಮ್ ಸರ್ ಮೇಡಮ್.
1: ಸರ್, ಇವತ್ತು ರಾಷ್ಟ್ರೀಯ ಕುಟುಂಬ ದಿನ ಮತ್ತೆ ರಾಷ್ಟ್ರೀಯ ಒಳ್ಳೆಯ ನೆರೆಹೊರೆಯವರ ದಿನದ ಬಗ್ಗೆ ಮಾತಾಡ್ತಿದ್ವಿ.
9: ಹೌದು ಮೇಡಮ್.
1: ಸರ್, ಯಾವ್ದ್ರ ಬಗ್ಗೆ ಹೇಳ್ತೀರಾ?
9: ಒಂದು ನೆರೆಹೊರೆ ಬಗ್ಗೆ ಹೇಳ್ತಿದ್ವಿ ಮೇಡಮ್.
1: ಹಾ ಸರ್.
9: ನೆರೆಹೊರೆ ಜೊತೆಗೆ ಯಾವ ಕಾರಣಕ್ಕೂ ಜಗಳ ಕಾಯ್ಬಾರ್ದು,
1: ಜಗಳ ಮಾಡ್ಕೋಬಾರ್ದು.
9: ಪ್ರೀತಿಯಿಂದ ಇರ್ಬೇಕು ಯಾವತ್ತು. ಪ್ರೀತಿಯಿಂದ ಅವ್ರ ಕಷ್ಟಕ್ಕೆ ನಾವ್ ಆಗ್ಬೇಕು, ನಮ್ ಕಷ್ಟಕ್ಕೆ ಅವ್ರ
1: ಆಗ್ಬೇಕು,
9: ಆತರ ಇರ್ಬೇಕು. ಆಮೇಲೆ ಅವ್ರ ಇಲ್ಲ ಅಂತೇಳಿ ಅವ್ರು ಅವ್ರ ಹೊಲ್ದಾಗೆ ಆಗ್ಲಿ ನಾವ್ ದಾನ್ಲಿ ಮಾಡೋದು, ದನ ಬಿಟ್ಟು ಮೇಸೋದು, ಈ ತರ ಎಲ್ಲ ಮಾಡಬಾರ್ದು. ಅಕ್ಕಪಕ್ಕ ಒಂದ್ ನೆರೆ ಚೆನ್ನಾಗಿದ್ರೆ ಯಾವ ಯಾವ ಕಿತ್ತಾಟನು ಬರಲ್ಲ, ಯಾವ
1: ಗಲಾಟೆನೂ ಬರಲ್ಲ.
9: ಹೌದೌದು.
1: ಹಾಗಾಗಿ ನೆರೆಹೊರೆಯವ್ರು ಚೆನ್ನಾಗಿಟ್ಕೋಬೇಕು ಅಂತ ಹೇಳಿ.
9: ಬೇಕಾದ ಜನದ ಹತ್ರ ಬೇಕಾದ ದ್ವೇಷ ಇರ್ಲಿ, ನೆರೆಯವ್ರ ಹತ್ರ ಮಾತ್ರ ದ್ವೇಷ
1: ಕಟ್ಕೋಬಾರ್ದು, ಚೆನ್ನಾಗಿರ್ಬೇಕು ಅಂತ ಹೇಳಿ.
9: ಚೆನ್ನಾಗಿರ್ಬೇಕು ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
9: ಧನ್ಯವಾದ.
1: ಹೊಳಲ್ಕೆರೆಯಿಂದ ಕಲ್ಲಪ್ಪ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
10: ಹಲೋ
1: ಸರ್, ನಮಸ್ತೆ. ನಮಸ್ತೆ ಚಿಕ್ಕಪ್ಪ ಸರ್.
10: ಹೇಗಿದ್ದೀರಾ ಮೇಡಮ್? ಅರೆ,
1: ನಾನು ಚೆನ್ನಾಗಿದ್ದೀನಿ ಸರ್. ಸೂಪರ್, ನೀವು?
10: ನಾನು ಚೆನ್ನಾಗಿದ್ದೀನಿ ಮೇಡಮ್. ಅವರೇ, ಊಟ ಆಯ್ತಾ? ಮಧ್ಯಾಹ್ನದ
1: ಊಟ ಆಯ್ತು ಸರ್. ನಿಮ್ದಾಯ್ತಾ?
10: ಹ್ಞೂ ಮೇಡಮ್. ಅರೆ,
1: ಏನು ಏನು ಊಟ ಮಾಡಿದ್ರಿ ಇವತ್ತು?
10: ಇವತ್ತು ಸೊಪ್ಪಿನ ಸಾರು ಅನ್ನ ಮೇಡಮ್.
1: ಸೊಪ್ಪಿನ ಸಾರು?
10: ಹೌದು, ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ಬೇಕು ಮೇಡಮ್. ಅರೆ, ಇವತ್ತಿನ ಇದರಲ್ಲಿ.
1: ಹೌದು ಸರ್, ಶಕ್ತಿ ಬೇಕಂತ ತಿನ್ಬೇಕು.
10: ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ, ಬೇರೆಯವ್ರ ಕೈಯಲ್ಲಿ ಇರಲ್ಲ ಮೇಡಮ್. ಅರೆ, ನಾವು ಹೇಗೆ ನಾವು ಆರೋಗ್ಯವನ್ನು ಕಾಪಾಡ್ಕೊಂತೇವೆ ಅದು ನಮಗೆ ಒಳ್ಳೇದು.
1: ಹೌದು ಸರ್.
10: ಆಮೇಲೆ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ಒಳ್ಳೇದೆ ನಮ್ಮ ಆರೋಗ್ಯ ದೃಷ್ಟಿಯಿಂದ,
1: ಆರೋಗ್ಯದಿಂದ. ಹೌದು
10: ಮೇಡಮ್. ಅರೆ, ಈಗ ವಿಷಯಕ್ಕೆ ಬಂದ್ಬಿಡೋಣ ಮೇಡಮ್. ಅರೆ,
1: ಹಾ ಸರ್, ಇವತ್ತು ರಾಷ್ಟ್ರೀಯ ಕುಟುಂಬ ದಿನ ಮತ್ತೆ ರಾಷ್ಟ್ರೀಯ ಅಂದ್ರೆ ಅಕ್ಕಪಕ್ಕದವರು ನೆರೆಹೊರೆ ದಿನ.
10: ಹೌದು ಮೇಡಮ್. ಅರೆ, ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ದೀರಾ ಮೇಡಮ್. ಅರೆ, ಮೊದಲಿಗೆ ನೆರೆಹೊರೆಯವ್ರ ಬಗ್ಗೆನೆ ಮಾತಾಡ್ತೀನಿ. ನೆರೆಹೊರೆಯವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೇಡಮ್, ಅರೆ, ನಾವು ಎಲ್ಲಿ ನಾವು ಇರ್ತೇವೋ ಅಲ್ಲಿ ನಾವು ಚೆನ್ನಾಗಿರ್ಬೇಕು.
1: ಚೆನ್ನಾಗಿರ್ಬೇಕು.
10: ಅಕ್ಕಪಕ್ಕದವರಾಗಿರ್ಲಿ, ಎದುರುಗಡೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಹತ್ರ ನಾವು ಚೆನ್ನಾಗಿದ್ರೆ ನಮ್ ಕಷ್ಟಕ್ಕೆ ಅವ್ರ ಆಗ್ತಾರೆ, ಅವ್ರ ಕಷ್ಟಕ್ಕೆ ನಾವ್ ಆಗ್ತೇವಿ. ನಾವು ಒಂದ್ಸಲ ಅವ್ರ ಹತ್ರ ಏನಾದ್ರೂ ನಂಬಿಕೆ ಕೆಡ್ಸ್ಕೊಂಡ್ಬಿಟ್ರೆ ಅವ್ರ ಜೀವನ ಪೂರ್ತಿ ನಂಬೋದಿಲ್ಲ, ಆಮೇಲೆ ನಮ್ಮ ಹತ್ರನೂ
1: ಬರೋದೇ ಇಲ್ಲ. ಹೌದು
10: ಹೌದು. ಹಂಗಾಗಿ ನಾವು ಆದಷ್ಟು ನಮ್ಮ ನೆರೆಹೊರೆಯವರ ಹತ್ರ ಚೆನ್ನಾಗಿರ್ಬೇಕು. ಆಮೇಲೆ ನೋಡ್ರಿ, ನಮ್ಮ ಮಗ ಫಾರಿನ್ಯಾಗ ಅದನ್ನೇ 1 ಕೋಟಿ ದುಡಿತಾನೆ ಅಂತ ನಾವು ಎದೆ ತಟ್ಕೊಂಡ್ ಹೇಳ್ಬೋದು. ಆದ್ರೆ ಅವ್ನು ದುಡ್ಡು ಬೇಕಾದ್ರೆ ಕಳಿಸ್ಬೋದು. ನಮಗೆ ಏನಾದ್ರು ಸಮಸ್ಯೆ ಆದಾಗ ಬರೋರು
1: ಅಕ್ಕಪಕ್ಕದವರೇ.
10: ಆ ಕ್ಷಣಕ್ಕೆ ಆ ಮಗ, ಕೋಟಿ ದುಡಿಯೋ ಮಗ ಆ ಕ್ಷಣಕ್ಕೆ ಬರಕ್ ಸಾಧ್ಯನೇ ಇಲ್ಲ.
1: ಅಕ್ಕಪಕ್ಕದವರೇ ಏನ್ ಸಹಾಯ ಬೇಕಾದ್ರು ಅಥವಾ ಒಂದ್ ಬೇಜಾರಾದಾಗ ಮಾತಾಡ್ಲಿಕ್ಕೆ ಇರ್ಬೋದು, ಕಷ್ಟ ಸುಖ ಹಂಚ್ಕೊಳ್ಲಿಕ್ಕೆ ಎಲ್ಲ ಅವರೇ ಇರ್ತಾರೆ.
10: ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ಯಾವ್ದೇ ಕಾರಣಕ್ಕೂ ನೆರೆಹೊರೆಯವ್ರ ಹತ್ರ ಒಂದು ಅವ್ರೊಂದ್ ಮಾತು ತಪ್ಪಾಗ್ಲಿ ನಾವೊಂದ್ ಮಾತು ತಪ್ಪಾಗ್ಲಿ, ಆದ್ರೂ ನಾವು ಹೊಂದಾಣಿಕೆ ಮೇಲೆ ಒಳ್ಳೆ ತಂದಿಂದ ಚೆನ್ನಾಗಿರ್ಬೇಕು. ಎಲ್ರು ಅಕ್ಕಪಕ್ಕದಲ್ಲಿ ಎದುರುಗಡೆ ಎಲ್ಲೇ ಆಗಿದ್ರು, ನಾವು ಯಾವ್ದೇ ಮನೆ ಹತ್ರ ಎಲ್ಲೇ ಇರ್ಲಿ, ನಾವು ಇರೋ ಅಂತ ಜಾಗದಲ್ಲಿ ನಾವು ಚೆನ್ನಾಗಿರ್ಬೇಕು.
1: ಹೌದು.
10: ಆಮೇಲೆ ನಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂದ್ರೆ, ಕುಟುಂಬದಲ್ಲಿ ಎಲ್ಲಾರು ಕೂಡ ಹೊಂದಾಣಿಕೆ ಮೇಲೆ ಇರ್ಬೇಕು. ಒಬ್ರಿಗೊಬ್ರು ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಮನಸ್ತಾಪ ಮಾಡ್ಕೊಳ್ಳೋದಾಗ್ಲಿ, ಈ ತರ ಎಲ್ಲ ಮಾಡಬಾರ್ದು. ಮನೇಲಿ ಹಿರಿಯರು ಅಂತ ಅಂದ್ಮೇಲೆ ಒಂದ್ ಮಾತು ಬೈತಾರೆ, ಒಂದ್ ಕಥೆ ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಅದೆಲ್ಲ ಬಿಟ್ಬಿಡ್ಬೋದು. ಹಿರಿಯರು ಅಂದಾಗ ಬೈತಾರೆ, ಅವ್ರು ಬೈಯೋದು ಯಾಕೆ ಬೈತಾರೆ? ಕೆಟ್ಟದಕ್ಕೇನು ಬೈಯೋದಿಲ್ರಿ,
1: ಒಳ್ಳೆದಕ್ಕೆ.
10: ನಮ್ಮ ಒಳ್ಳೇದಕ್ಕೆ ಬೈದಿರ್ತಾರೆ. ಯಾವ್ದೇ ಹಿರಿಯರು ಆದ್ರೂ ನಮ್ ಕೆಟ್ಟದಕ್ಕೆ ಯಾವ ಕಾರಣಕ್ಕೂ ಅವರು ನಮಗೆ ಬೈಯೋದ್ ಮಾಡಲ್ಲ.
1: ಬೈದು ಹೇಳುವುದು ಬುದ್ಧಿ ಅಂತ ಒಂದು ಗಾದೆ ಇದೆಯಲ್ಲ ಸರ್, ಆತರ.
10: ಹೌದು, ಬೈದು ಹೇಳಿದ್ರು ಬುದ್ಧಿ ಹೇಳಿದ್ರು ನಕ್ಕ ಹೇಳಿದ್ರು ಕೆಟ್ಟದ್ ಕೇಳಿದ್ರು ಅನ್ನೋ ತರನ ಆತರ ಆಗ್ಬಿಡುತ್ತೆ. ಹಂಗಾಗಿ ನಾವು ಹೊಂದಾಣಿಕೆ ಮೇಲೆ ಮನೆ ಅಂದ ಮೇಲೆ ಒಂದು ಜೀವನ ಗೂಡು ಇದ್ದಂಗೆ ಎಲ್ರು ಒಟ್ಟಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಾಗ್ಲಿ, ಒಂದು ಏನೇ ವಿಚಾರಗಳು ಮಾತಾಡೋದಾಗ್ಲಿ, ಎಲ್ಲದನ್ನು ಎಲ್ರು ಕೂಡಿ ಮಾತಾಡೋದು ಅದು ಮಾಡಿದಾಗ ಅದು ತುಂಬಾ ಚೆನ್ನಾಗಿರುತ್ತೆ.
1: ಒಳ್ಳೆ ಕುಟುಂಬ ಅನ್ಸ್ಕೊಳ್ಳುತ್ತೆ.
10: ಅದು ಒಂದು ಕುಟುಂಬಕ್ಕೆ ಒಂದು ಕಳೆ ತಂದು ಕೊಟ್ಟಂಗ ಆಗುತ್ತೆ ಮೇಡಮ್. ಅರೆ,
1: ಖಂಡಿತ
10: ಹೇಳಿ ನಾನು ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್. ಅರೆ, ಧನ್ಯವಾದಗಳು.
1: ಓಕೆ ಸರ್, ನೀವು ಕೂಡ ತುಂಬಾ ವಿಚಾರ ತಿಳಿಸಿದ್ರಿ. ಓಕೆ ಸರ್, ಧನ್ಯವಾದ ಸರ್.
10: ಧನ್ಯವಾದಗಳು ಮೇಡಮ್.
1: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವರು ಕೂಡ ಕುಟುಂಬದ ಬಗ್ಗೆ ಹಾಗೆ ನೆರೆಹೊರೆಯವ್ರನ್ನ ಚೆನ್ನಾಗಿಟ್ಕೋಬೇಕು, ಯಾಕಂದ್ರೆ ಕಷ್ಟ ಕಾಲದಲ್ಲಿ ಮೊದಲಾಗುವವರೇ ನೆರೆಹೊರೆಯವರು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
11: ನಮಸ್ತೆ ಮೇಡಮ್.
1: ಸರ್ ನಮಸ್ತೆ
11: ಮೇಡಮ್, ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ, ಅಲಗಾಪುರ ಗ್ರಾಮ ಚಾಮರಾಜನಗರ ಜಿಲ್ಲೆ.
1: ಸರ್ ಹೆಸರು ಇನ್ನೊಂದ್ ಸರಿ ಹೇಳ್ತೀರಾ? ಸರ್
11: ಎಚ್ ಪಿ ಉಚ್ಚೇಗೌಡ.
1: ಉಚ್ಚೇಗೌಡ ಅಂತನಾ? ಸರ್ ಹೇಗಿದ್ದೀರಾ? ಸರ್ ಇವತ್ತು ರಾಷ್ಟ್ರೀಯ ಕುಟುಂಬ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರ ಜೊತೆಗೆ ಒಳ್ಳೆಯ ನೆರೆಹೊರೆಯ ದಿನ ಕೂಡ ಇದೆ.
11: ಹೌದು ಮೇಡಮ್, ಹೌದು ಮೇಡಮ್. ನೆರೆಹೊರೆ ಅಂತಂದ್ರೆ ಮೇಡಮ್, ನಾವು ನೆರೆಹೊರೆಯವರ ಹತ್ರ ಮೇಡಮ್ ತುಂಬಾ ನಾವು ಚೆನ್ನಾಗಿರ್ಬೇಕು. ನಾವು ಏನೇ ಯಾವ್ದೇ ಕಾರಣಕ್ಕೆ ಅವ್ರನ್ನ ನಾವು ವೈರಿ ಮಾಡ್ಕೋಬಾರ್ದು, ಅಥವಾ ಜಗಳ ಆಡ್ಬಾರ್ದು. ನಾವು ಅವ್ರಿಗೆ

0: ಏನಾರ ನಮ್ ಕೈಲಾದಷ್ಟು ಹೆಲ್ಪ್ ಮಾಡ್ಬೇಕು, ಏನಾರ ನಮಗಿಂತ ಇದಾಗಿದ್ರೆ, ಇಲ್ಲಾಂದ್ರೆ ನಾವು ಅವ್ರ ಹತ್ರ ಹೆಲ್ಪ್ ತಕೊಂಡು ಚೆನ್ನಾಗಿರ್ಬೇಕು. ಆಮೇಲೆ ಮೇಡಮ್ ಇನ್ನೊಂದು ಒಂದು ಹೇಳ್ತೀನಿ ಮೇಡಮ್. ನಾನು ಸ್ವಲ್ಪ ದಿನಗಳ ಹಿಂದೆ, ನಾವು ಬಾಡಿಗೆ ಮನೇಲಿ ಇದ್ದವರು ಬೆಂಗಳೂರಲ್ಲಿ, ಅವಾಗ ಏನಾಯ್ತು ಅಂದ್ರೆ ನಾನು ಒಂದ್ ಕೆಲ್ಸಕ್ ಹೋಗ್ಬಿಟ್ಟು ನಾನು ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಬರ್ಬೇಕು ಬರ್ತೀನಿ. ಅವಾಗ ನಮ್ಮ ಪಕ್ಕದ ಮನೇಲಿ ಒಬ್ರು ಇದಾರೆ, ಅವರು ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಮಕ್ಕಳೆಲ್ಲ ಇದಾರೆ, 2 ಮಕ್ಕಳೆಲ್ಲ ಇದ್ರೆ ಮಕ್ಕಳ ತಾಯಿ ಅವರು, ಅವ್ರಿಗೆ ಏನಾಗ್ಬಿಟ್ಟಿದೆ, ಏನೋ ಸ್ವಲ್ಪ ಇದು ಲೂಸ್ ಮೋಷನ್ ಆಗ್ಬಿಟ್ಟಿದೆ, ಯಾರೂ ನೋಡ್ಕೊಂಡಿಲ್ಲ ಅವನ್ನ. ಆಮೇಲೆ ನಾವು ಅವ್ರನ್ನ ಕರ್ಕೊಂಡೋಗಿ ಒಂದು ಕ್ಲಿನಿಕ್ ಹೋದೋ, ಇಲ್ಲಿ ಆಗಲ್ಲ ಅಂದ್ಬಿಟ್ಟು ಒಂದು ಓಲ್ಡ್ ಮೆಡ್ರಾಸ್ ರೋಡ್ ನಲ್ಲಿ ಸೋಂಕು ತಗೊಳ್ದವ್ರಿಗೆ ಭೇದಿ ಆಗೋರ್ಗೆನೆ ಅಲ್ಲೊಂದು ಆಸ್ಪತ್ರೆ ಅಲ್ಲಿ ಕರ್ಕೊಂಡು ಹೋದ. ಅವರು ಯಾವ ರೀತಿ ಆಗ್ಬಿಟ್ಟು ಗುರ್ತೇ ಹಿಡಿಯಕ್ ಆಯ್ತಾ ಇಲ್ಲ ನಾವು ಅವ್ರನ್ನ, ಆ ತರ ಆಗ್ಬಿಟ್ಟಿದ್ರೆ ಕಣ್ಣೆಲ್ಲ
1: ವೀಕ್ ಆಗ್ಬಿಟ್ಟಿದ್ರು,
0: ವೀಕ್ನೆಸ್ ಮಾತಿಲ್ಲ ಏನಿಲ್ಲ ಉಸಿರೇ ಇಲ್ಲ. ಕರ್ಕೊಂಡೋಗಿ ಅವ್ರನ್ನ ನಾವು ತಗೊಂಡೋಗಿ ಸೇರಿಸ್ತ ಅಲ್ಲಿಗೆ ಸೇರಿಸ್ದಾಗ ಅಲ್ಲಿ ಇಮ್ಮಿಡಿಯೇಟ್ಲಿ ಅವ್ರು ಇದು ಮಾಡಿದ್ರು, ತುಂಬಾ ಚೆನ್ನಾಗಿ ಆಗ್ಬಿಟ್ರು ಅವ್ರ ಮೇಲೆ. ಅವರು ಇದುವರೆಗೆ ನಮ್ಮನ್ನೇ ದೇವರು ಅಂತ ತಿಳ್ಕೊಬಿಟ್ಟು ಎಲ್ಲರ ಮಕ್ಕಳು ಮರಿ ಅವ್ರ ಯಜಮಾನರು, ಅವ್ರ ಪಾಪ ಅವ್ರ ಯಜಮಾನ ಡ್ರೈವರ್ ಹೋಗ್ಬಿಟ್ರೆ ವಾರ ಎಲ್ಲ ಬರಲ್ಲ ಪಾಪ. ನಾವ್ ಇದನ್ನ ನೋಡ್ಕೊಂಡ್ಮಲ್ಲ ಅದಕ್ಕೆ ತುಂಬಾ ನಮ್ಗೆ ಆತರ ಮಾಡುದು. ಅದೇ ಮಾಡಿ ಯಾರನ್ನೇ ಎದುರ್ಕ ಹಾಕೊಂಡ್ರು ನಮ್ ಬೀದಿಯವರು, ನಮ್ಮ ಅಕ್ಕ ಪಕ್ಕದ ಮನೆಯವರು, ಅವ್ರ ಹತ್ರ ಮಾತ್ರ ನಾವು
1: ಚೆನ್ನಾಗಿರ್ಬೇಕು. ಮತ್ತೆ ಆಪತ್ಕಾಲದಲ್ಲಿ ನೀವು ಹೇಳಿದ್ರಲ್ಲ ಇನ್ಸಿಡೆಂಟ್, ಆ ತರದ್ದೆಲ್ಲ ಅದ ಕಷ್ಟ ಆಗ್ಬಿಡುತ್ತೆ.
0: ಅವ್ರಿಗೇನಾದ್ರು ತೊಂದರೆ ಆಗೋದು ನಾವು ಹೋಗಿ ಏನಾದ್ರು ಹೆಲ್ಪ್ ಮಾಡ್ಬೇಕು
1: ಅಂತ
0: ನೋಡ್ಕೊಂಡಿರ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಮೇಡಮ್.
1: ಓಕೆ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಸರ್.
0: ಓಕೆ ಮೇಡಮ್, ಥ್ಯಾಂಕ್ಸ್ ಸೋ ಮಚ್. ಮತ್ತೆ ತುಂಬಾ ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಮೇಡಮ್, ನೀವು ಮಾಡ್ತಾ ಇರೋದು ಏನಾದ್ರು ಒಂದು ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮೇಡಮ್.
1: ಎಲ್ಲ ಕಾರ್ಯಕ್ರಮನೂ ರೇಡಿಯೋ ಕೇಳಿ ಸರ್, ಹೇಗೆ
0: ಹೇಳ್ತಾ ಇದೀವಿ ಮೇಡಮ್. ಈಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡಿದೀವಿ, ಏನು ಒಂದು ಅದನ್ನ ಒಂದು ವಾರದಿಂದ ನಿಮ್ ಸ್ಟೇಷನ್ ಕೇಳ್ತಾ ಇರೋದು ನಾನು. ಅದೇ ಒಂದು ದಿನಕ್ಕೊಂದು ಇದ್ರ ಬಗ್ಗೆ 10 ಗಂಟೆಗೆ ಬರುತ್ತಲ್ಲ ಆ ಕಾರ್ಯಕ್ರಮ ಕೇಳ್ತಾ ಇದೀನಿ. ಇನ್ಮೇಲೆ ನಾನು ಎಲ್ಲ ಫುಲ್
1: ಕೇಳ್ಕೊಂಡು
0: ನಾನು ಇದ್ ಮಾಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಆ ಕರೆಗೊಂದು ಗೀತೆ ಇರ್ಬೋದು, ನಮ್ದೇ ಹಾಡಾಡೋದು ಇರ್ಬೋದು, ನಿಮ್ ಕೊಡ್ತಿರಲ್ಲ ಯಾವ್ದು ಪದಗಳಿಂದ ಹಾಡಾಡೋದು ಅಥವಾ ಯಾವ್ದೋ ಒಂದು ಸಬ್ಜೆಕ್ಟಿಂದ ಹಾಡೋದು
1: ಚೆನ್ನಾಗಿದೆ.
0: ತುಂಬಾ ಇಷ್ಟವಾಯ್ತು ಮೇಡಮ್ ನಂಗೆ ಇವ ಇದು
1: ಎಲ್ಲ ಕಾರ್ಯಕ್ರಮ ಕೇಳಿ ಸರ್.
0: ಕೇಳ್ತೀನಿ ಮೇಡಮ್, ಇನ್ಮೇಲೆ ಕೇಳ್ತೀನಿ ಮೇಡಮ್.
1: ಆಯ್ತಾಯ್ತು. ಹುಚ್ಚೇಗೌಡರು ಸರ್ ಎಲ್ಲಿಂದ ಕರೆ ಮಾಡ್ತಿರೋದು?
0: ಮೇಡಮ್ ನಾವು ಚಾಮರಾಜನಗರ ಜಿಲ್ಲೆ ಅಲಗಾಪುರ ಗ್ರಾಮ ಅಂತ.
1: ಚಾಮರಾಜನಗರ, ಓಕೆ ಸರ್, ಧನ್ಯವಾದ ಸರ್.
0: ಅಲಗಾಪುರ ಗ್ರಾಮ
1: ಸರ್.
0: ಈಗ ಒಂದು ವಾರದಿಂದ ಕಂಟಿನ್ಯೂ ಆಗಿ ನಿಮ್ಗೆ ಸ್ಟೇಷನ್ ಕೇಳ್ತಾ ಇದೀನಿ,
1: ಕೇಳ್ತಾ ಇದ್ದೀನಿ.
0: ಬೆಳಗ್ಗೆ ಸಹ ಇದ್ರಲ್ಲಿ ಮಾತಾಡಿದೆ ನಾನು,
1: ಬಿಂದಾಸ್ ಮಾರ್ನಿಂಗ್
0: ಕೊಟ್ಟಿದ್ರಿ, ನಿನ್ನೆ ದಿನ ಸಾಂಗ್ಗಳು ಆಡೋದು ಕೊಟ್ಟಿದ್ರಿ, ಇದೆಲ್ಲ ಆಡಿದೆ ನಾನು.
1: ಆಯ್ತು ಸರ್, ಹೀಗೆ ಭಾಗವಹಿಸ್ತಾ ಇರಿ ಸರ್,
0: ಖುಷಿಯಾಗಿ ಹೇಳ್ತಾ ಇದೀನಿ. ಈ ಕಡೆ ಇದಾರೆ ನಮ್ಮ ಸ್ನೇಹಿತರುಗಳು, ಅವರು ಎಲ್ಲ ಮೈಸೂರು ಆಕಾಶವಾಣಿ ಕೇಳ್ತಿದ್ದಾರೆ, ನಾವು ನಿಮ್ದು ಆಕಾಶವಾಣಿ ಕೇಳ್ತಾ ಇದೀವಿ, ಅವ್ರಿಗೆಲ್ಲ ಹೇಳಿದೀನಿ ಎಲ್ಲಾರು. ಅದೇ ಮರಿ ನಂಜಾನ್ ಅವರು ಒಬ್ಬರು, ರಾಮಚಂದ್ರ ಅವರು, ತುಂಬಾ ಇಷ್ಟ ಅವ್ರಿಗೆ ರೇಡಿಯೋ.
1: ಆಯ್ತು ಸರ್, ಎಲ್ಲ ಕಾರ್ಯಕ್ರಮ ಕೇಳಿ, ಧನ್ಯವಾದ ಸರ್ ಕರೆ ಮಾಡಿದ್ದೆ.
0: ಓಕೆ ಮೇಡಮ್, ಓಕೆ ಮೇಡಮ್, ಓಕೆ.
1: ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ, ಹಲೋ, ಹಲೋ
2: ಸರ್. ಮೇಡಮ್
1: ಸರ್, ನಮಸ್ತೆ, ರಮೇಶ್ ಸರ್.
2: ನಾನು ರಮೇಶ್ ಖಾಡೆ ಅಂತ ಮೇಡಮ್, ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಅಲಿಯಾಬಾದ್ ಇಂದ ಮೇಡಮ್.
1: ಅಲಿಯಾಬಾದ್, ಹೇಗಿದ್ದೀರಾ ಸರ್ ರಮೇಶ್ ಸರ್?
2: ಸೂಪರ್ ಆಗಿದ್ದೀರಿ ಮೇಡಮ್, ಆರಾಮಿದ್ದೀರಿ? ನೀವು ಆರಾಮಿದ್ದೀರಿ ಮೇಡಮ್?
1: ನಾವು ಆರಾಮಾಗಿದ್ದೀವಿ ಸರ್.
2: ಹಾಂ ರೀ ಮೇಡಮ್.
1: ಸರ್, ಇವತ್ತು ಕುಟುಂಬದ ಬಗ್ಗೆ ಹಾಗೆ ನೆರೆಹೊರೆಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ.
2: ಕುಟುಂಬ ಅಂತಂದ್ರೆ ಮೇಡಮ್, ಕೂಡು ಕುಟುಂಬ ಮೇಡಮ್, ನಮ್ಮಲ್ಲಿ 20 ಜನ ಇದ್ದೀವಿ ಮೇಡಮ್. ಜಾಯಿಂಟ್ ಫ್ಯಾಮಿಲಿ ಮೇಡಮ್. ನಾನು, ನಮ್ಮ ತಮ್ಮ, ನಮ್ಮ ತಂದೆಯವರು, ತಾಯಿಯವರು ತಿರ್ಕೊಂಡಾರಿ, ಎಲ್ಲರೂ ಒಂದ್ ತಾವ್ ಇರ್ತೀವ್ರಿ. ನಮ್ಮ ಅಣ್ಣ, ಅವ್ರ ಸೊಸ್ತಿ ಅವರು ಇನ್ನೊಂದ್ ತೋಟಕ್ಕೆ ಇರ್ತಾರೆ ಮೇಡಮ್. ಮತ್ತೆ ಎಲ್ಲೆಲ್ಲಿ ಕೆಲ್ಸ ಇರ್ತಾವ ಅಲ್ಲೆಲ್ಲಿ ಎಲ್ಲರೂ ಆ ಹುಡುಗರು, ಅವರು ಹುಡುಗರು ಈ ಕಡೆ ಬರ್ತಾವ್ರಿ, ನಮ್ಮ ಹುಡುಗರು ಆ ಕಡೆ ಹೋಗಿ ಕೆಲಸ ಮಾಡ್ತಾರೆ ಮೇಡಮ್.
1: ಹಾ
2: ರೀ ಮೇಡಮ್, ಎರಡು ತೋಟಕ್ಕ ಒಂದ್ 5 ಕಿಲೋಮೀಟರ್ ಅಂತರ ಇದ್ರಿ ಮೇಡಮ್. ಕೂಡು ಕುಟುಂಬ ರೀ ಮೇಡಮ್, ನಮ್ಮ ತಂದೆಯವರ ಒಪ್ಪಿಗೆ ಮೇರೆಗೆ ಎಲ್ಲಾ ಕೆಲಸಗಳು ಸಾಗಿಸ್ಕೊಂಡು ಹೋಗ್ತೀರಿ ಮೇಡಮ್.
1: ಸಾಕ್ತಾ ಇದ್ರ ನಿಮ್ ದೊಡ್ಡ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿ ಖುಷಿ ಆಯ್ತು ಸರ್. ನಿಮ್ ಕುಟುಂಬದಿಂದ ನೀವು ಒಂದ್ ಒಳ್ಳೆ ವಿಚಾರ ಕಲ್ತಿದ್ದೀರಾ ಅಂದ್ರೆ ಏನು ಸರ್?
2: ವಿಚಾರ ಅಂತಂದ್ರೆ ಮೇಡಮ್, ಒಂದು ಮನೆಯಲ್ಲಿ
1: ಕಲಿಯೋದಿರುತ್ತೆ, ಅದ್ರಲ್ಲಿ ಯಾವ್ದು ನಿಮ್ಗೆ ಬೆಸ್ಟ್ ಅನ್ಸಿದೆ?
2: ಯಾವ್ದೇ ಒಂದ್ ಈಗ ಅತ್ತಿಗೆ ಅನ್ರಿ, ಈಗ ತಮ್ಮ ಅನ್ರಿ, ಯಾರೋ ಒಬ್ರು ತುಂಟಿದ್ರ ಅಂದ್ರಿ ಮೇಡಮ್, ಅದನ್ನ ನಾವು ತೆಲೆಗೆ ಹಾಕೊಂಡೇವ್ ಅಂದ್ರೆ ಮನೆ ಬಿರುಕಾಗ್ತಾವ್ರಿ
1: ಮೇಡಮ್.
2: ಅದನ್ನೇನೋ ಒಂದ್ ವಿಚಾರ ಇಲ್ಲಾರ್ದೆ ನಾವು ಸ್ವಲ್ಪ ನಾವು ತಿಳ್ಕೊಂಡು ನಾವು ಹೋದೇವ್ ಅಂತಂದ್ರಿ, ಇದು ಆಗುದಿಲ್ರಿ. ಈಗ ನಮ್ ದೊಡ್ಡಪ್ಪನ ಮಕ್ಕಳ್ರಿ ಬರೀ ಈ ರೀತಿ ಇದು ಆಗಿರಿ, ಬೇರೆ ಆಗಿದ್ದಕ್ರಿ ಅವ್ರು ಜಮೀನ್ಗಳು ಮಾರ್ಕೋತ್ ಬಂದು ಪೂರ ಜೀರೋ ಬಂದ್ಬಿಟ್ರಿ.
1: ಜೀರೋ ಆಗ್ಬಿಟ್ರು
2: ತಂದೆಯವ್ರಿಗಿಂತ ದೊಡ್ಡವ್ರಿ. ಈಗ ಇನ್ನೂ ಅಷ್ಟಕ್ಕೆ ಎರಡೆರಡು ಎಕರೆ ಮೂರ್ಮೂರು ಎಕರೆ ಜಮೀನ್ ಆದ್ರಿ, ನಮ್ದು 40 ಎಕರೆ ಜಮೀನ್ ಆಯ್ತ್ರಿ ಮೇಡಮ್. ಕೂಡು ಕುಟುಂಬ ಸೈರಾನ್ ಇದೀವ್ರಿ ಮೇಡಮ್.
1: ಖುಷಿ
2: ಇವತ್ತಿಗೆ ಹ್ಞೂ ರೀ 20 ಎಕರೆ ದ್ರಾಕ್ಷಿ ಐತ್ರಿ ಮೇಡಮ್. ಈಗ ಮೊನ್ನೆ ಮತ್ತೆ 10 ಎಕರೆ ಜಮೀನ್ ತಗೊಂಡಿರಿ 48 ಲಕ್ಷದಂಗ್ರಿ.
1: ಕೂಡು ಕುಟುಂಬ ಇರೋದ್ರಿಂದ ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಹಾಗೆ ಒಂದು ತಾಳ್ಮೆ ಇಟ್ಕೊಂಡಿದ್ರೆ
2: ಸ್ವರ್ಗ ಸುಖ ಅಂತಾರಲ್ರಿ, ಆ ಸುಖ ನಾವು ಕಂಡೇವ್ರಿ ಮೇಡಮ್.
1: ಆದ್ರೆ ಒಂದ್ ಸ್ವಲ್ಪ ತಾಳ್ಮೆ ಅಂತ ಇದ್ರೆ ಎಲ್ಲ ಸರಿಯಾಗುತ್ತೆ.
2: ತಾಳ್ಮೆ ಬೇಕ್ರಿ, ಹಿರಿಯರಿಗೆ ಮತ್ ಕೊಡ್ಬೇಕ್ರಿ, ಹೆಂಡ್ರ ಮಾತಿಗೆ ನಾವು ಬೆಲೆ ಕೊಡ್ಲಾರ್ದೆ ಅವ್ರದ್ದು ಕೇಳುದು ಕೇಳ್ಬೇಕ್ರಿ, ಹಿರಿಯದು ಕೇಳ್ಬೇಕ್ರಿ. ನಾವ್ ಅವ್ರ ಮಾತ್ ಅಲ್ಲಿಗೆ ಬಿಡ್ಬೇಕು, ಇವ್ರ ಮಾತ್ ಇಲ್ಲಿಗೆ ಬಿಡ್ಬೇಕ್ರಿ. ಯಾರ್ದು ಜಗಳ ಆಗುದಿಲ್ರಿ ಮೇಡಮ್,
1: ಜಗಳ ಆಗೋದಿಲ್ಲ ಅಂತ.
2: ನಾವು ಮನಸ್ಸಿಗೆ ಹಚ್ಕೊಂಡೇವು ಅವ್ರ ಮಾತ ಇವ್ರ ಮಾತ ಅಂದ್ರೆ ಕದಾಗ ಚಾಲು ಆಗ್ತಾರೆ ಮೇಡಮ್,
1: ಚಾಲು ಆಗ್ಬಿಡುತ್ತೆ. ಹೌದು,
2: ಮತ್ ನೆರೆಯವ್ರ ಅಂದ್ರಿ ಮೇಡಮ್, ನಾವು ಒಳ್ಳೆಯವ್ರಿದ್ರೆ ನಾಡೆಲ್ಲ ಒಳ್ಳೇದು, ನಾಲ್ಗೆ ಒಳ್ಳೇದಿತ್ತಂದ್ರೆ ಜನ ಎಲ್ಲ ನಮ್ಮವ್ರಿ ಮೇಡಮ್.
1: ಹೌದು,
2: ಈ ತರ ಮೊದಲು ನಮ್ಮಿಂದ ಕಲಿಬೇಕ್ರಿ ನಾವು. ನಾವು ಒಳ್ಳೆಯವ್ರು ಇರ್ಬೇಕಾದ್ರೆ ನಾವು ಒಳ್ಳೆಯವ್ರು ಇರ್ಬೇಕ್ರಿ ಮೇಡಮ್. ಬೇರೆಯವ್ರು ತಾನೇ ಒಳ್ಳೆಯವ್ರು ಆಗಿರ್ತಾರೆ ಮೇಡಮ್.
1: ಬೇರೆಯವ್ರು ಒಳ್ಳೇದಾಗಿರ್ಬೇಕು, ಒಳ್ಳೇರ್ ಇರ್ಬೇಕು ಅಂತ ಹೇಳಿ ನಾವು ಕೆಟ್ಟದ್ ಮಾಡಬಾರ್ದು, ನಾವು ಒಳ್ಳೇದಾಗಿರ್ಬೇಕು
2: ಮಾಡಬಾರ್ದ್ರಿ. ಆಮೇಲೆ ಅವ್ರೇ ತಿಳ್ಕೊತಾರ್ರಿ, ನಾವು ಒಳ್ಳೆಯವ್ರಿದ್ರೆ ಅವ್ರು ಒಳ್ಳೆಯವರೇ ಆಗ್ತಾರ, ನಾವು ಕೆಟ್ಟವ್ರಿದ್ರೆ ಅವ್ರು ಕೆಟ್ಟ ಇದು ಮಾಡ್ತಾರೆ ಮೇಡಮ್.
1: ಹೌದು ಸರ್,
2: ಹಾ ನಾವು ಹೆಂಗಿರ್ತೇವೋ ಆ ತರ ರೀ ಮೇಡಮ್.
1: ಹೌದು, ನಾವು ಹೇಗಿರ್ತೀವಿ ನಮ್ಮ ವರ್ತನೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖುಷಿ ಆಯ್ತು ಸರ್ ನಿಮ್ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಕೇಳಿ, ಹಾಗೆ ನೆರೆಹೊರೆಯ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದ ಸರ್.
2: ಧನ್ಯವಾದಗಳು.
1: ರಮೇಶ್ ಸರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ಅವ್ರದ್ದು ಅವಿಭಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ, ಹಾಗಾಗಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ಒಂದ್ ರೀತಿ ಖುಷಿ ಇರುತ್ತೆ, ಅದ್ರ ಜೊತೆಗೆ ಹೊಂದಾಣಿಕೆ ತಾಳ್ಮೆ ಇವೆಲ್ಲವೂ ಕೂಡ ತುಂಬಾ ಮುಖ್ಯ ಅಂತೇಳಿ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜಿಎಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
4: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುವಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
3: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
4: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು September 28 ರಾಷ್ಟ್ರೀಯ ಕುಟುಂಬ ದಿನ, ಹಾಗೆ ರಾಷ್ಟ್ರೀಯ ಒಳ್ಳೆಯ ನೆರೆಹೊರೆಯವರ ದಿನ ಕೂಡ ಇರೋದ್ರಿಂದ ಎಲ್ಲರೂ ಕೂಡ ಕುಟುಂಬದ ಮಹತ್ವ ಇರ್ಬೋದು, ಹಾಗೆ ಒಳ್ಳೆಯ ನೆರೆಹೊರೆಯವರು ಅಕ್ಕಪಕ್ಕದವರು ಒಳ್ಳೆಯವರು ಇದ್ದರೆ ಅದರಿಂದ ನಮಗೆ ಎಷ್ಟು ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ, ಸರ್ ನಮಸ್ತೆ.
10: ನಮಸ್ತೆ ಮೇಡಮ್. ನಮಸ್ತೆ.
1: ಹಾ ಸರ್, ಊಟ ಆಯ್ತಾ? ಹಾ ಸರ್, ಚೆನ್ನಾಗಿದ್ದೀವಿ.
10: ಊಟ ಆಯ್ತು ಮೇಡಮ್. ಬರೀ ಮಧ್ಯಾಹ್ನ
1: ಊಟ ಆಯ್ತಾ?
10: ಈ ಕಾಫಿ ಕುಡಿಯೋ ಟೈಮು, ಹಂಗಾಗಿ ನಿಮ್ಗೆ ಮಾಡಿ ಕಾಫಿ ಇತ್ತು.
1: ಮಾತಾಡಿ ಕಾಫಿ ಕುಡಿಯೋಣ ಅಂತನಾ?
10: ಹೌದೌದು ಮೇಡಮ್.
1: ಸರ್, ಇವತ್ತು ಕುಟುಂಬ ದಿನ, ಹಾಗೆ ನೆರೆಹೊರೆಯವ್ರ ದಿನದ ಬಗ್ಗೆ
10: ಮಾತಾಡ್ತೀವಿ. ಗೊತ್ತಾಯ್ತು ವಿಷಯ. ಈಗ ನೋಡಿ ಮೇಡಮ್, ಒಂದು ಕುಟುಂಬ ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ.
1: ಹೌದು ಸರ್.
10: ಈಗ ನಾವು ಏನಪ್ಪ ಅಂದ್ರೆ ಯಾವಾಗ್ಲೂ ನಾವು ಕುಟುಂಬ ಅಂದ್ರೆ ಒಬ್ರಿಗೊಬ್ರು ಪರಸ್ಪರ ಒಂದು ನೋವಾಗ್ಲಿ ನಲಿವಾಗ್ಲಿ ಯಾವ್ದಾಗ್ಲಿ ಒಂದು ಹಂಚ್ಕೊಳಕ್ ಒಂದು ದಾರಿ ಮೇಡಮ್. ಅರೆ
1: ಹೌದು, ಕಷ್ಟ ಸುಖ ಎಲ್ಲವನ್ನ
10: ಯಾಕಂದ್ರೆ ಹಿರಿಯರ ಹತ್ರ ನಾವು ಅನುಭವವನ್ನ ತಿಳ್ಕೊಬಹುದು. ನಾವು ಗೊತ್ತಾಗ್ಲದ್ದನ್ನ ನಾವು ಅವ್ರ ಹತ್ರ ಕೇಳಿ ಮಾಡ್ಬೋದು. ಹೌದು, ಅವ್ರ ಅನುಭವಕ್ಕಿಂತ ಅವ್ರ ನಮ್ ನಾವು ಕಲಿಯೋಕ್ಕಿಂತ ಅವ್ರ ಅನುಭವ ಬಹಳ ಮುಖ್ಯ ಮೇಡಮ್.
1: ಹೌದು
10: ಹೌದು, ಯಾಕಂದ್ರೆ ಅವ್ರ ಅನುಭವ ನಮ್ಮ ನಾವ್ ಏನು ತಿಳುವಳಿಕೆ ಹೊಸ್ತಾಗ ಮಾಡ್ಕೊಂತ ಹೋಗ್ತಿವೋ ಅವರು ನೇರವಾಗಿ ಹೇಳ್ಬಿಡ್ತಾರ, ಅದು ಹಿಂಗಾಯ್ತಮ್ಮ ಹಿಂಗಾದ್ರೆ ಹಿಂಗಾಗುತ್ತೆ
1: ಆಗುತ್ತೆ ಅಂತ ಹೇಳಿ
10: ನೋಡು, ಹಿಂಗ ಈ ದಾರೆ ಹೋಗು ಆ ದಾರೆ ಹೋಗ್ಬಿಡಪ್ಪ ಅಂತ ಹೇಳ್ತಾರ.
1: ಸರಿ, ತಪ್ಪು ಯಾವ್ದು ಅಂತ ಹೇಳಿ.
10: ಹೌದು, ಅವರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಮೇಡಮ್. ಅರೆ ಈಗ ನೋಡ್ರಿ, ಈಗ ಹಿರಿಯರು ಯಾವ್ದೇನಾಗ್ಲಿ ಒಂದು ನಮ್ಗೆ ಏನೋ ಅನುಭವ ಇರೋದಿಲ್ಲ, ಏನೋ ಒಂದು ಹೊಸ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅವಾಗ ನಾವು ಏನೋ ಮಾಡಕ್ ಒಂದು ಒಂದ್ ತೆಂಗಿನ ಗಿಡ ಹಾಕಿರ್ಬೋದು, ಒಂದು ಯಾವ್ದಾನ ಹಾಕಿರ್ಬೋದು ಹೊಲದಲ್ಲಿ ಕೆಲಸ ಮಾಡಕ್ ಅಂತ ಹೋದ್ರೆ ತಮ್ಮ ಹಿಂಗ್ ಗುಂಡಿ ತೆಗಿ ಅದಕ್ಕೆ ಇಷ್ಟು ಗೊಬ್ಬರ ಹಾಕು ಇಷ್ಟು ನೆರಳಾಕು ಗಿಡ ಗಿಡ ಅಂತ ಹೇಳ್ತಾರೆ. ನಾವೇ ಸ್ವಂತ ಮಾಡಕ್ ಹೋದ್ರೆ ಅದು ಉಲ್ಟಾ ಸೀರಾಗಿ ಹೋಗುತ್ತೆ. ಅನುಭವ ಮುಖ್ಯ ಮೇಡಮ್. ಅರೇ ಯಾಕಂದ್ರೆ ಹಿರಿಯರ ಹತ್ರ ನಾವು ಕಲಿಯಕ್ಕಂಥದ್ದು ಸಾಕಷ್ಟಿದೆ.
1: ಹೌದು,
10: ಅವ್ರನ್ನ ನಾವು ದೂರ ಮಾಡಬಾರ್ದು. ಯಾಕಂದ್ರೆ ಅವ್ರ ನಮ್ಮನ್ನ ಹತ್ರ ಇಟ್ಕೊಂಡಂಗಲ್ಲ, ಅವ್ರ ಇರ್ತಕ್ಕಂತ ಅವ್ರ ಅನುಭವನ ನಮ್ಮ ಬಾಳಲ್ಲಿ ಅಳವಡಿಸ್ಕೊಳ್ಬಹುದು ಮೇಡಮ್.
1: ಅಳವಡಿಸ್ಕೊಳ್ಬೇಕು, ಒಳ್ಳೆ ವಿಚಾರ ಹೇಳಿದ್ರೆ ಅದನ್ನ
10: ಹೇಳ್ತಾರೆ, ಅದನ್ನ ಅಳವಡಿಸ್ಕೋಬಹುದು. ಹಾಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಅಧಿಕನಿಗೆ ಈ ಮೊಬೈಲ್ ಬಂದು ಅರ್ಧ ಇದೇನಾಗ್ಬಿಡುತ್ತೆ. ಗಂಡೆ ಯಾರೋ ಹೆಂಡತಿ ಯಾರೋ ಮಕ್ಕಳ್ಯಾರೋ ಮರಿ ಯಾರೋ ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್
1: ಆಗ್ಬಿಟ್ಟಿದೆ.
10: ಹೌದು, ಎಲ್ಲ ಎಲ್ಲ ಮುಂದೆ ಏನೊಂದು ಆ ಹೋಗ್ಲಿ ಚೌಳಾಗ್ಲಿ ನೋಡೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಆ ಮೊಬೈಲ್ ಮೇಲೆ ಹಿಂಗ ಇದಿರ್ತದೆ ಎಲ್ಲ.
1: ಹೌದು, ಮೊಬೈಲ್ ಇರೋದ್ರಿಂದ ಯಾರು ಜನನೇ ಬೇಡ ಅನ್ನೋ
10: ಎಲ್ಲ ಒಂಟಿತನ ಮೂಡಿರೋದು ಏನಂದ್ರೆ ಈ ಮೊಬೈಲ್ ಬಂದೇ ಒಂಟಿತನ ಆಗಿದೆ ಜಾಸ್ತಿ ಜನಕ್ಕೆ. ಯಾಕಂದ್ರೆ ಈಗ ಪರಸ್ಪರ ಗಂಡ ಹೆಂಡತಿ ಮಾತಾಡಂಗಿಲ್ಲ, ಹೆಂಡತಿ ಗಂಡನ್ ಮಾತಾಡಂಗಿಲ್ಲ, ಕಷ್ಟ ಸುಖ ಅಂತ ಹೇಳ್ಕೊಳಂಗಿಲ್ಲ. ರಾತ್ರಿ ನಾವು ಏನಾನ ಬಂದ್ರೆ ಹಿಂಗಾಯ್ತು ಹಿಂಗಿಲ್ಲ ಆಫೀಸ್ಲಿಂದ ಇಷ್ಟ ಆಯ್ತು ಹಿಂಗಾದ್ರು ಅಂತ ಹೇಳ್ತೀವಿ. ಈಗ ಬಂದು ಗಂಡ ಬಂದು ಮನೆಗೆ ಬಂದ್ರು ಹೆಂಡತಿ ಏನು ಎತ್ತ ಅನ್ನಂಗಿಲ್ಲ, ತೊಳ್ಕೊಂಡು ಇದು ಮಾಡಿದ್ರ ಕಾಫಿ ಕೊಟ್ಟರು ಮುಗೀತು. ಅವ್ರವ್ರ ಲೋಕದಾಗ ಅವ್ರು ಇದ್ದು ಬಿಡ್ತಾರೆ.
1: ಹಾಗಾಗಿ ಹಿಂದೆ ಇತ್ತಲ್ಲ ಅವಿಭಕ್ತ ಕುಟುಂಬ, ಅದೇ ಚೆನ್ನಾಗಿರ್ತಿತ್ತು ಅಂತ
10: ಹೇಳ್ತಾರೆ ಮೇಡಮ್. ನೆರೆಹೊರೆಯವರು ಏನಂದ್ರೆ ನಾವು ನೆರೆಹೊರೆ ಹತ್ರ ಬಹಳ ಚೆನ್ನಾಗಿರ್ಬೇಕು ಮೇಡಮ್.
1: ಚೆನ್ನಾಗಿರ್ಬೇಕು,
10: ಯಾಕಂದ್ರೆ ನಾವು ಅಕ್ಕ ಪಕ್ಕ ಪಕ್ಕದಾಗ ಯಾರನ್ನ ಇರ್ಲಿ ಅವ್ರ ಹತ್ರ ನಾವು ಮಾತಾಡ್ಸೋದು ಬೆಳಿಗ್ಗೆಯಿಂದ ಪ್ರೀತಿಯಿಂದ. ಅವ್ರೇನು ಕೇಳೋದಿಲ್ಲ, ಅವ್ರೇನ್ ನಮ್ಮನ್ನ ಅದನ್ನ ಕೊಡು ಇದನ್ನ ಕೊಡು ಅನ್ನಲ್ಲ.
1: ಹೌದು,
10: ಸ್ವಲ್ಪ ಪ್ರೀತಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿದೆ ಮಾಡಿ ಏನಾದ್ರೂ ಇದ್ರೆ ನಮ್ಮ ವಿಷಯಗಳು ಏನಾದ್ರೂ ಇದ್ರೆ ಅವರು ಒಂದ್ ಸ್ವಲ್ಪ ಮೊದ್ಲೆಲ್ಲ ಹಂಗೆ ನನಗೆ ಹಿಂಗ ಆಗ್ಬಿಡ್ತು ಇಂತ ಕಷ್ಟ ಆಯ್ತು ಇಂತ ಅಂತಂದ್ರೆ ಒಬ್ಬರ ಹತ್ರ ಹೇಳಿದ್ರೆ ಮನ್ಸು ಹಗುರ ಆಗುತ್ತೆ. ಹೌದು, ಮನ್ಸು ಹಗುರ ಆಗುತ್ತೆ, ಅವಾಗ ನಮ್ಮ ಭಾರ ಹಿಡಿತದೆ ಸ್ವಲ್ಪ ಮನಸ್ಸು. ಹಾಗಾಗಿ ನಾವು ಅಕ್ಕಪಕ್ಕ ಜನರ ಹತ್ರ ಚೆನ್ನಾಗಿರ್ಬೇಕು ಮೇಡಮ್.
1: ಹಾಗೆ
10: ಇನ್ನೊಂದೇನಪ್ಪ ಅಂದ್ರೆ ನಮ್ಗೇನಾದ್ರೂ ಚೆನ್ನಾಗಿಲ್ಲ ಅಂತ ಮಲ್ಕೊಂಡ್ರೆ ಬೇರೆ ಹತ್ರ ಚೆನ್ನಾಗಿಲ್ಲ ಅಂದ್ರೆ ಬಂದ್ ಯಾರು ನೋಡಲ್ಲ.
1: ನೋಡಲ್ಲ.
10: ಹೌದು, ನಾವು ಚೆನ್ನಾಗಿತ್ತಂದ್ರೆ ಯಾಕೆ ಆಕಿ ಬರ್ಲಿಲ್ಲ, ಇಮ್ಮ ಬರ್ಲಿಲ್ಲ, ಇತಿಹಾರ ಬರ್ಲಿಲ್ಲ ಅಂತಂದ್ರೆ ನಾವು ಸ್ವಲ್ಪ ಬಂದ್ ಬಾಗ್ಲಾಗಿ ನೋಡ್ತಾರೆ.
1: ಒಂದಿನ ಕಾಣಿಸಿಲ್ಲ ಅಂತ ಹೇಳಿದ್ರೆ ಯಾಕೆ ಬರ್ಲಿಲ್ಲ ಅಂತ
10: ನೋಡ್ತಾರೆ ಮೇಡಮ್. ಅವಾಗ ನಮಗೆ ಗೊತ್ತಾಗುತ್ತೆ ಅಕ್ಕಪಕ್ಕ ಚೆನ್ನಾಗಿದ್ರೆ ಮಾತ್ರ ನಾವು ಅವ್ರ ಹತ್ರ ನಾವು ಏನು ಎತ್ತಂತ ತಿಳ್ಕೊಂಡು ವಿಷಯ ತಿಳ್ಕೊಂಡು ಏನಾದ್ರೂ ಮಾಡಕ್ಕೆ ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ.
1: ಹಾಗಾಗಿ ಚೆನ್ನಾಗಿಟ್ಕೋಬೇಕು ಅಕ್ಕಪಕ್ಕ.
10: ನೆರೆ ಹೊರೆ ಅವರು ಇರ್ಲೇಬೇಕು ಮೇಡಮ್. ರೇ ನೆರೆ ಹೊರೆ ಅಲ್ಲ,
1: ಹೊರೆ ಅಲ್ಲ,
10: ಹೊರೆ ಅಲ್ಲ ಮೇಡಮ್. ರೇ
1: ಹೌದು,
10: ಅದು ನಾವು ಸುಮ್ನೆ ನೆರೆ ಹೊರೆ ಅಂತಂದ್ರೆ ಪಕ್ಕ ಪಕ್ಕ ಆತರ ಹೇಳಿದ್ದಾರೆ, ಎಂದು ನೆರೆ ಹೊರೆ ಅಲ್ಲ,
1: ಹೊರೆ ಅಲ್ಲ.
10: ಹೌದು ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
10: ಧನ್ಯವಾದ ಮೇಡಮ್. ಧನ್ಯವಾದ.
1: ಹೊನ್ನೂರ್ ಆಲಿ ಸರ್ ಅವ್ರು ಕರೆ ಮಾಡಿದ್ರು, ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಅಂದ್ರೆ ನೆರೆಹೊರೆಯವರ ಪರಿಚಯ ಇರಬೇಕು, ಅಥವಾ ಅವರಲ್ಲಿ ಆತ್ಮೀಯತೆ ಇಟ್ಕೊಂಡಾಗ ಕಷ್ಟ ಸುಖ ಇರ್ಬೋದು, ಒಂದು ಬೇಜಾರಾದಾಗ ಇರ್ಬೋದು, ಅಥವಾ ಅವ್ರಿಗೆ ಏನಾದರೂ ಸಹಾಯ ಬೇಕಾದಾಗ ಎಲ್ಲ ಸಮಯದಲ್ಲೂ ಅವ್ರು ಬೇಕಾಗ್ತಾರೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
11: ಹಲೋ
1: ಹಲೋ
11: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ.
11: ನಾವು ನಂಜನಗೂಡ ತಾಲೂಕು ಸಿರಿಗೆರೆಯಿಂದ ರಾಮಚಂದ್ರ ಅಂತ ಮೇಡಮ್.
1: ರಾಮಚಂದ್ರ ಅಂತನಾ?
11: ಹೌದು ಮೇಡಮ್.
1: ಸರ್ ಸ್ವಲ್ಪ ವಾಯ್ಸ್ ಸ್ಲೋ ಕೇಳ್ತಿದೆ ನಿಮ್ದು.
11: ನಾವು ನಂಜನಗೂಡ ತಾಲೂಕು ಬಿಳಗೆರೆಯಿಂದ ರಾಮಚಂದ್ರ ಅಂತ ಮೇಡಮ್.
1: ಹಾ ಸರ್. ರಾಮಚಂದ್ರ ಸರ್ ಆರಾಮಿದ್ದೀರಾ?
11: ಚೆನ್ನಾಗಿದೆ ಮೇಡಮ್. ನೀವ್ ಹೇಗಿದ್ದೀರ ಮೇಡಮ್?
1: ನಾನು ಚೆನ್ನಾಗಿದ್ದೀನಿ ಸರ್. ರಾಮಚಂದ್ರ ಸರ್ ಏನ್ ಮಾಡ್ಕೊಂಡಿದ್ದೀರಾ?
11: ಬಸ್ ಏಜೆಂಟ್ ಮೇಡಮ್.
1: ಬಸ್ ಏಜೆಂಟ್ ಆಗಿದ್ದೀರಾ ಸರ್. ಇವತ್ತು ರಾಷ್ಟ್ರೀಯ ಕುಟುಂಬ ದಿನ ಮತ್ತೆ ಒಳ್ಳೆಯ ನೆರೆಹೊರೆಯವರ ದಿನ ಆಯ್ತು. ಯಾವ್ದ್ರ ಬಗ್ಗೆ ಮಾತಾಡ್ತೀರಾ ಸರ್?
11: ಅಂದ್ರೆ ನೋಡಿ, ನೆರೆಯವರು ಅಂತ ನೆರೆಯವರ ಜೊತೆ ನಾವು ಚೆನ್ನಾಗಿರ್ಬೇಕು. ಆಮೇಲೆ ಯಾವಾಗಲೂ ನಾವು ನಿಶ್ಚಯ ಮಾಡ್ಕೋಬಾರ್ದು. ಯಾಕೆಂದ್ರೆ ನೋಡು, ಒಂದು ಒಂದು ಕೆಲಸಕ್ಕೆ ಅಲ್ಲಿ ಇನ್ನೊಂದು ಕೆಲಸ ಕಲಿಬೇಕು ಅವ್ರನ್ನ.
1: ಹೌದು.
11: ಅದರಿಂದಾಗಿ ನಾವು ಅವ್ರನ್ನ ನಿಶ್ಚಯ ಮಾಡ್ಕೋಬಾರ್ದು. ಏನಪ್ಪ ಅಂದ್ರೆ ನಾವು ಜನರನ್ನೇ ನಾವು ದೇವರು ಅನ್ಕೋಬೇಕು. ಈಗ ನೋಡಿ, ಕೆಲವು ಎದ್ದ ತಕ್ಷಣ ತೆಂಗಿನ ಮೇಲೆ ನೋಡು ಕೈ ಮುಗಿ ಅಂತ ಹೇಳ್ತಾರೆ ಅಲ್ವಾ?
1: ಹೌದು.
11: ಕೈ ಮುಗಿದ್ರೆ ನಮ್ಮ ಮನಸ್ಸು ಅದು ಶುದ್ಧವಾಗಿರ್ಬೇಕು. ನಮ್ಮ ಆತ್ಮ ಶುದ್ಧವಾಗಿದ್ರೆ ನಾವು ಶಿವ ಅಂತ ಶಿವ ಅಂದ್ರೆ ಸಾಕು. ಅಲ್ಲಿ ನಮ್ಗೆ ಯಾವ್ದೇ ತೊಂದ್ರೇನು ಆಗಲ್ಲ
1: ಅಂತ.
11: ಮತ್ತೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತಂದಾಗ ಈ ಬೆಕ್ಕು ಅಡ್ಡ ಬಂದ್ಬಿಟ್ಟು ಅಂತ ಹೇಳ್ತಾರೆ. ಆ ಬೆಕ್ಕು ಅಡ್ಡ ಬಂದ್ಬಿಟ್ಟು ಅಂತಂದಾಗ ಏನೋ ಎಡವಟ್ ಆಯ್ತ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು, ಮೂಢನಂಬಿಕೆ ಇಟ್ಕೋಬಾರ್ದು ಮೇಡಮ್. ನಮ್ಮ ಕೆಲಸ ಏನ್ ಮಾಡ್ತೀವಿ, ನಮ್ಮ ಕಾಯಕವೇ ಕೈಲಾಸ ಮೇಡಮ್. ಅದು
1: ಕಾಯಕ ಕೈಲಾಸ
11: ಕೈಲಾಸ. ಅದರಿಂದಾಗಿ ನಾವು ನೆರೆಯವರ ಜೊತೆ ನಾವು ಚೆನ್ನಾಗಿರ್ಬೇಕು. ಇವತ್ತು ಕೂಡ ನೋಡಿ, ನಮ್ಮ ಉತ್ತೇಗೌಡರು ನನಗೆ ಪರಿಚಯ ಆಗಿ ಒಂದ ಐದು ವರ್ಷನೇ ಆಗೋಯ್ತು. ಅವ್ರ ಜೊತೆ ನಾವು ಇನ್ನೂ ಕಾಂಟ್ಯಾಕ್ಟ್ ಇದ್ದೀವಿ ಮೇಡಮ್.
1: ಇನ್ನು ಒಳ್ಳೆ ಸಂಬಂಧ ಇದೆ. ಚೆನ್ನಾಗಿದ್ದೀರಾ?
11: ಹೌದು ಮೇಡಮ್.
1: ಹೀಗೆ ಚೆನ್ನಾಗೇ ಇರ್ರಿ ಸರ್ ಯಾವಾಗ್ಲೂ.
11: ಅವರು ಮತ್ತೆ ಇವರು ಶ್ಯಾಮಲಾ ಪ್ರಕಾಶ್ ಅವರು, ಮತ್ತೆ ಇವರು ಮೂರ್ತಿ ಅವರು, ವಿಲ್ಸನ್ ಗಣ್ಣವರು, ಎಲ್ಲ ನಮ್ಗೆ ಆಪ್ತ ಮಿತ್ರರು ಮೇಡಮ್.
1: ಆಪ್ತ ಮಿತ್ರರ ಅವರೇ ಹೇಳಿದ್ದಾರೆ ಎಫ್ ಎಂ ಕೇಳಿ ಅಂತ ಹೇಳಿ.
11: ನಮ್ಗೆ ಉಚ್ಚೇಗೌಡರು ಮೇಡಮ್ ಎಫ್ ಎಂ ಅಲ್ಲಿ ಇದೇ ಸಲ ಕಾರ್ಯಕ್ರಮ ಬಂತಂತೆ ನಮ್ಗೆ ಮೆಸೇಜ್ ತಿಳಿಸ್ತಾರೆ ಮೇಡಮ್. ಅವರಿಂದ ನಾವು ಈಗ ನಾವು ಆಪನ್ನು ಕೇಳ್ತೀನಿ. ಆಪಲ್ಲಿ ಕೇಳಕ್ಕೆ ದೊಡ್ಡದು ಸ್ಕ್ರೀನ್ ಶಾಟ್ ಇಲ್ಲ. ಅದರಿಂದಾಗಿ ಈಗ ನೋಡಿ, ಅವರಿಂದ ನಮ್ಗೆ ವಿಷಯ ಗೊತ್ತಾಯ್ತು.
1: ಮಾತಾಡ್ಲಿಕ್ಕೆ ಆಯ್ತು ನೋಡಿ ಎಫ್ ಎಂ ಅಲ್ಲಿ.
11: ನೋಡಿ, ನಮ್ಗೆ ಮಾತಾಡಕ್ಕೆ ನಮ್ಗೆ ಒಂದು ಉಪಯೋಗ ಆಯ್ತು.
1: ಆಯ್ತಾಯ್ತು. ಹೀಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇರಿ, ಕೇಳ್ತಾ ಇರಿ ಸರ್. ಧನ್ಯವಾದ ಸರ್.
11: ಥ್ಯಾಂಕ್ ಯು ಮೇಡಮ್.
1: ನಂಜನಗೂಡಿಂದ ರಾಮಚಂದ್ರಪ್ಪ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ನಮಸ್ಕಾರ ಕಣಕ.
1: ನಮಸ್ತೆ ಮುರಳಿ ಸರ್, ಹೇಗಿದ್ದೀರಾ? ಹಲೋ ಸರ್, ಕೇಳ್ತಾ ಇದೀಯಾ? ಹಲೋ,
12: ನೆಟ್ವರ್ಕ್ ಕೇಳ್ತಾ ಇದ್ದೀನಿ. ನಾನು ಮಾತಾಡೋದು ಕೇಳ್ತಾಕ?
1: ಈ ಕೇಳ್ತಾ ಇದೆ. ನಿಮಗೆ ಕೇಳ್ತಿದ್ಯಾ? ವಾಯ್ಸ್ ಕೇಳ್ತಿದ್ಯಾ ನಂದು?
12: ಕೇಳುತ್ತಾ?
1: ನನ್ಗೂ ಕೇಳ್ತು. ಮೂರ್ ಸರಿ ಕೇಳ್ತು
12: ಅಕ್ಕ. ನಾವು ಕುಟುಂಬ.
1: ಹಾ ಸರ್.
12: ಅವಿಭಕ್ತ ಕುಟುಂಬ ಇದ್ವಿ. ಚಂದ ಚಂದ. ಈಗ ನಮ್ದು ಅವಿಭಕ್ತ ಕುಟುಂಬ. ನನ್ನ ಚಾರ ಬಿಡಿ.
1: ಎಷ್ಟು ಜನ ಇದ್ದೀರಾ ಸರ್?
12: ನಮ್ಮಲ್ಲಿ ನಮ್ಮಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಚಿಕ್ಕಪ್ಪನ ಮಕ್ಕಳು, ನಮ್ಮಣ್ಣ ತಮ್ಮದಿರು, ಏಳು ಜನ. ಎಲ್ಲ ಒಟ್ಟಿಗೆ ಇದೀವ ಅಕ್ಕ.
1: ಎಲ್ಲ ಒಟ್ಟಿಗೆ ಇದ್ದೀರಾ? ಸೂಪರ್.
12: ಎಲ್ಲ ಒಟ್ಟಿಗೆ. ಶಿವಮೊಗ್ಗ ಅಣ್ಣನಗರದಲ್ಲಿ ಇರೋದು ಮನೆ. ಒಬ್ಬೊಬ್ರು ಒಂದು ಉದ್ಯೋಗ ಮಾಡ್ತೀವಿ. ನಾನು ವ್ಯವಸಾಯ ಮಾಡ್ತೀವಿ. ಏನೇ ಕಷ್ಟ ಸುಖ ಆದ್ರೂ ಒಬ್ರು ಹಂಚ್ಕೊಡ್ತೀವಿ. ಯಾರಿಗೂ ತೊಂದರೆ ಇಲ್ಲ. ಮನೇಲಿ ನಮ್ಮ ಅತ್ತಿಗೆ, ನಮ್ಮ ನಾದಿನಿಯರು ಎಲ್ಲಾರು ನಮ್ಮನೆ ಒಂದು ಒಂದು ಒಂದು ಅಕ್ಕ ತಂಗಿ ಇರ್ತಾರೆ. ಅಂದ್ರೆ ಎಲ್ಲಿಯವರು ಅವರು ಹೋಗ್ತಾರೆ, ಅವರೇ ಬರ್ತಾರೆ. ಅವರು ಖುಷಿ ಖುಷಿಯಾಗಿದ್ದಾರೆ. ಅವ್ರ ಮಹಿಳಾ ಸಂಘ, ನಾವು ಗಂಡಸಾರು ಮಾತಾಡಂಗಿಲ್ಲ.
1: ಮಹಿಳಾ ಸಂಘನೇ ಸ್ಟ್ರಾಂಗ್ ಆಗದ್ರೆ.
12: ಮಹಿಳಾ ಸಂಘ ಹೆಣ್ಮಕ್ಳ ಸ್ಟ್ರಾಂಗ್. ಇವರು ಏನು ಮಾತಾಡಲ್ಲ ಅಲ್ಲಿ ಎಲ್ಲ ಒಟ್ಟಿಗೆ ಇದ್ದಾಗ.
1: ಹಾಗಾದ್ರೆ ಹೆಣ್ಮಕ್ಳು
12: ಸಮಾಜದಾಗ ಮಾತ್ರ ನಾವು ಹುಲಿ, ಇಲ್ಲ ಅಂದ್ರೆ ನಮ್ಮನ್ನ ಇಲ್ಲಿ ತರ ಮಾಡಿರ್ಬೇಕು.
1: ಅಲ್ಲ ಸರ್, ಹೆಣ್ಮಕ್ಳು ಸಂಘದಲ್ಲಿ ನೀವ್ ಹಾಗಾದ್ರೆ ಜೋರಾಗಿ ಮಾತಾಡಗಿಲ್ಲ. ಅವರೇ ಸ್ಟ್ರಾಂಗ್.
12: ಇಲ್ಲಿ ಕಣಕ ಅವ್ರ ಮುಂದೆ
1: ಅವರೆಲ್ಲ ಸಮಾಧಾನವಾಗಿದ್ರೆ ಇಡೀ ಕುಟುಂಬ ಸಮಾಧಾನ ಇದ್ದಾಗ.
12: ಅವರೆಲ್ಲ ಚೆನ್ನಾಗಿದ್ದಾರೆ ಅಕ್ಕ. ಹಂಗಾಗಿ ನಾವು ಖುಷಿ ಖುಷಿಯಾಗಿದ್ವಿ.
1: ಖುಷಿಯಾಗಿದ್ದೀರಾ?
12: ಇದು ಕುಟುಂಬ.
1: ಕುಟುಂಬ ಅಂದ್ರೆ
12: ನಮ್ದು ಕುಟುಂಬ. ಇದು ಉದಾಹರಣೆ ಹೆಂಗಿದ್ರೆ ಚಂದ. ಎಲ್ಲಾರು ಅಷ್ಟೇ. ಹಂಗೆ ಇರ್ಬೇಕು ಅಂತ ಆಸೆ ಪಡ್ತೀನಿ.
1: ಹಾಗೆ ಸರ್. ಸರ್, ನಿಮ್ದು ಅವಿಭಕ್ತ ಕುಟುಂಬ ಅಂತ
12: ಹೇಳಿದ್ರೆ ಜೊತೆಯಲ್ಲಿ ವಿಶ್ವಾಸ ಗಳಿಸ್ಬೇಕು.
1: ವಿಶ್ವಾಸ ಗಳಿಸ್ಬೇಕು. ಹೌದು.
12: ಫಸ್ಟ್ ನೆರೆಯವರು ಯಾರೇ ಬರೀ ವಿಶ್ವಾಸ ಹೆಂಗೆ ಅವ್ರ ಯಾವ ರೀತಿ ಅಂತ ತಿಳ್ಕೊಂಡ್ರೆ ನಾವು ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ.
1: ಅನುಕೂಲ ಆಗುತ್ತೆ. ಹಾಗೆ ಸರ್, ಮುರಳಿ ಸರ್, ನೀವು ಅವಿ ಇದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರಲ್ಲ, ನಿಮ್ ಮೇಲೆ ಪ್ರಭಾವ ಬೀರಿದ್ದು ಅಂದ್ರೆ ನಿಮ್ ಇಡೀ ಕುಟುಂಬದಲ್ಲಿ ಯಾರು ಹೆಚ್ಚು ನಿಮ್ ಮೇಲೆ ಪ್ರಭಾವ ಬೀರಿದ್ದು ಇಡೀ ಕುಟುಂಬದಲ್ಲಿ? ನಿಮ್ಗೆ ಸರ್, ನಿಮ್ಗೆ ಸರ್ ವಾಯ್ಸ್ ಕೇಳ್ತಿಲ್ಲ. ಹಲೋ,
12: ಚಿಕ್ಕಪ್ಪ ಮತ್ತೆ ನಮ್ಮ ಅಪ್ಪ.
1: ಚಿಕ್ಕಪ್ಪ ಮತ್ತೆ ಅಪ್ಪ?
12: ಚಿಕ್ಕಪ್ಪರು ರಿಟೈರ್ಡ್ ಆರ್ಮಿ,
1: ಆರ್ಮಿಯಲ್ಲಿ ಇದ್ದಾರೆ. ಶಿಸ್ತು
12: ಇದ್ದರು ಅವರು, ತಿಟ್ಟು ಗೊತ್ತಲ್ಲ ಆರ್ಮಿಯಲ್ಲಿ ಇದ್ದಾರೆ ಹೆಂಗೆ ಅಂತ ಹೇಳಿ.
1: ಅದ್ರ ಜೊತೆಗೆ ಶಿಸ್ತು ಕೂಡ,
12: ಶಿಸ್ತು ಆ ಶಿಸ್ತಿನ ಬೆಳೆಸಿದಾರೆ. ಇವತ್ತು ನಮ್ಗೆ ಡೈರೆಕ್ಷನ್ ಕೊಡ್ತಾ ಇರೋದು ಎಲ್ಲರಿಗೂ ಅವರೇ.
1: ಚಿಕ್ಕಪ್ಪನೇ?
12: ಚಿಕ್ಕಪ್ಪನೇ. ಅಪ್ಪಾಜಿ 2 ವರ್ಷ ಎಕ್ಸ್ಪರ್ಟ್ ಆಗಿ ಅಲ್ಲಿ ತನಕಲ್ಲೂ ಅಪ್ಪನ ಮಾತು ಕೇಳ್ತಿದ್ವಿ, ಈಗ ಚಿಕ್ಕಪ್ಪನ ಮಾತು ಕ್ಲೀನ್ ಆಗಿರ್ತಾರೆ.
1: ಕೇಳ್ತಾ ಇದ್ದೀರಾ? ಓಕೆ ಸರ್, ನಿಮ್ಮ ಕುಟುಂಬದ ಬಗ್ಗೆ ಕೇಳಿ ಖುಷಿ ಆಯ್ತು. ಧನ್ಯವಾದ ಸರ್ ಕರೆ ಮಾಡಿದ್ದು.
12: ತುಂಬಾ ತುಂಬಾ ಧನ್ಯವಾದ ಅಕ್ಕ.
1: ಓಕೆ ಸರ್. ಶಿವಮೊಗ್ಗದಿಂದ ಮುರಳೀಧರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
13: ನಮಸ್ತೆ ಮೇಡಮ್.
1: ನಮಸ್ತೆ, ನಿಂಗಪ್ಪ ಸರ್.
13: ಆರಾಮ್ರಿ ಮೇಡಮ್?
1: ಹಾ ಸರ್, ಆರಾಮಿದ್ದೀವಿ. ನೀವು ಆರಾಮಿದ್ದೀರಾ?
13: ನಾನು ಆರಾಮ. ಮಳೆ ನಿಮ್ಮ ಕಡೆಗೆ ಇಲ್ಲ ಮೇಡಮ್?
1: ಮಳೆ ಇಲ್ಲ ಸರ್, ಇವತ್ತೆಲ್ಲ ಬಿಸಿಲು.
13: ಮಳೆ ಮೇಡಮ್, ಇಲ್ಲಿಗೆ ಮೂರ್ತಿ ಆಯ್ತು ಮೇಡಮ್, ಮಳೆನೇ ಇಲ್ಲ ಮೇಡಮ್. ಇಲ್ಲಿ
1: ಮಳೆನೇ ಇಲ್ವಾ?
13: ಇಲ್ರಿ ಮೇಡಮ್, ಎಲ್ಲ ಕುರಿ ದನ ಪ್ರಾಣಿ ಪಕ್ಷಿ ಮೇಡಮ್, ನೀರ್ ಇಲ್ರಿ ಮೇಡಮ್.
1: ನೀರೇ ಇಲ್ಲ?
13: ಬಾಳ ಬರಗಾಲ ಆಗಿದೆ ಮೇಡಮ್. ನಮ್ಮ ಪುರಪುರ ತಾಲೂಕು
1: ಬರಗಾಲ ಆಗ್ಬಿಟ್ಟಿದೆ.
13: ಹ್ಞೂ ಮೇಡಮ್, ಪಕ್ಕದ ಊರಿಗೆ ಹೊಂಟಿವಿ ಮೇಡಮ್. ಕುರಿ ಕಾಯ್ಕಿ ಒಂದ್ ಮಿಶ್ಗಂತ ಪಕ್ಕದ ಊರಿಗೆ ಹೊಂಟಿವಿ ಮೇಡಮ್, ನೀರಿಗೆ ಅಂತ ಖುಷಿ.
1: ಹ್ಞೂ
13: ಮೇಡಮ್, ಹಂಗಾಗಿ ಬಾಳ ತೊಂದರೆ ಆಗಿದೆ ಮೇಡಮ್.
1: ಕುಡಿಯ ನೀರಿಗೂ ಕೂಡ ಕಷ್ಟ ಆಗಿದೆ.
13: ಇಲ್ರಿ, ಮನುಷ್ಯ ಕುಡಿಬೋ ಸರ, ಈ ಪ್ರಾಣಿ ಪಕ್ಷಿ ಕುರಿ ದನಗಳಿದೆ ಮೇಡಮ್.
1: ಕುಟುಂಬ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ
13: ಮೇಡಮ್. ಒಳ್ಳೆ ಖುಷಿ ತಂದಿರಿ ಮೇಡಮ್ ನಮ್ಮ ಕಾರ್ಯಕ್ರಮ. ಒಳ್ಳೆ ಖುಷಿ ತಂದಿ ಮೇಡಮ್. ಪಕ್ಕ ಮನೆಯವರಿಗೆ ನಮ್ಮೆಲ್ಲರೂ, ನಮ್ ಕಾಕದವರು, ನಾವು ಒಂದು ಕುಟುಂಬ ಇದ್ದಂಗೆ ಮೇಡಮ್. ಒಳ್ಳೆದು ಕೆಟ್ಟದ್ರನ್ನ ನಮ್ ಕಾಕೋರು ನಾವು ಕೇಳ್ತೀರಿ ಮೇಡಮ್. ಅವ್ರ ಮತ್ತೆ ನಾವು ಕೇಳ್ತಾರೆ, ನಮ್ಮ ಅದು ಕೇಳ್ತಾರೆ ಮೇಡಮ್.
1: ಕೇಳ್ತಾರೆ
13: ಅಂದ್ರೆ ಇಲ್ಲಿ ಬಾದ್ ಮನೆಯಾಗ ಮೇಡಮ್, ಅವ್ರನ್ನ ಅಂದ್ರೆ ಈಗ ಬಾದ್ ಮನೆ ಇದ್ದಾರೆ ಮೇಡಮ್.
1: ಪಕ್ಕದಲ್ಲೇ ಇದೆ.
13: ಒಳ್ಳೆ ನಮ್ಮ ಅಣ್ಣ ತಮ್ಮ ನಡಿಬೇಕಂತ ಮೇಡಮ್.
1: ಹೌದು ಹೌದು,
13: ನಮ್ ಕಷ್ಟ ಅವ್ರಿಗೆ ಹೇಳ್ಬೋದು, ಅವ್ರ ಕಷ್ಟ ನಮ್ಗೆ ಹೇಳ್ಕೋಬಹುದು. ಈಗ ಕೆಂದು ಮಾಡ್ಕೊಂಡು ಹೋದ್ರೆ ಮೇಡಮ್, ಸ್ವಲ್ಪ ಮನುಷ್ಯಗ ಕೆಟ್ಟಂತ ಶಬ್ದ ಪಡಿಬೇಡ ಮೇಡಮ್. ಚಲಮಸಿದ್ನಪ್ಪ ಅಂಬೋದು ಅವ್ರಿಗೆ ಬರ್ಬೋದು, ಚಲಿದಪ್ಪ ಅವ್ರಿಗೆ ಅವ್ರಿಗೆ ನಾವು ನನವ ಅವ್ರಿಗೆ ನಾವು ಅನ್ಬೋದು, ಅವ್ರು ನಮ್ಗೆ ಅನ್ಬೋದು ಮೇಡಮ್. ಹಂಗಾಗಿ ಒಳ್ಳೆ ವಿಷಯದಿಂದ ತಂದು ಹೋಗ್ಬೇಕಂತ ಮೇಡಮ್. ಮೇಡಮ್
1: ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಂತ ಹೇಳಿ ಅವ್ರ ಜೊತೆ
13: ಮೇಡಮ್. ದೊಡ್ಡ ಕೆಟ್ಟ ಹೋಗ್ಲಿ, ಆದ್ವಾದ ಮನೆಯವ್ರಿಗೆ ಕೆಟ್ಟದ್ ಮಾಡಬಾರ್ದು ಮೇಡಮ್. ಎಲ್ಲರು ಚಂದ ಅಣ್ಣ ತಮ್ಮ ಬಂಧು ಬಳಗ ನೋಡ್ಕೊಂಡ್ ಮೇಡಮ್, ಖುಷಿಯಿಂದ ಪ್ರೇಮದ ಹೋಗ್ಬೇಕು ಮೇಡಮ್.
1: ಖುಷಿಯಿಂದ ಇರ್ಬೇಕು ಅಂತ ಹೇಳಿ
13: ಮೇಡಮ್. ಯಾವ್ದು,
1: ಧನ್ಯವಾದ ಸರ್. ನಿಂಗಪ್ಪ ಸರ್,
13: ಥ್ಯಾಂಕ್ ಯು ಮೇಡಮ್.
1: ಸೂರಪುರ ತಾಲೂಕಿಂದ ನಿಂಗಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರೆ ಅಕ್ಕಪಕ್ಕದವ್ರು ಅಂತ ಹೇಳಿದ್ರೆ ಅಣ್ಣ ತಮ್ಮನ ತರ ಇರ್ಬೇಕು, ಅಷ್ಟು ಒಂದು ವಿಶ್ವಾಸದಿಂದ ಇರ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
14: ನಮಸ್ತೆ ಮೇಡಮ್.
1: ನಮಸ್ತೆ, ಶುಭ ಸಂಜೆ. ಭೀಮನಗೌಡ ಸರ್ ಹೇಗಿದ್ದೀರಾ?
14: ಪವಿತ್ರ ಮೇಡಮ್ ಅವರಿಗೆ ಶುಭ ಸಂಜೆ. ನಮಸ್ತೆ ಮೇಡಮ್.
1: ನಮಸ್ತೆ. ನಮಸ್ತೆ ಸರ್.
14: ನಮಸ್ತೆ ಮೇಡಮ್, ಆರಾಮಿದ್ದೀರಿ?
1: ಆರಾಮಿದ್ದೀನಿ ಸರ್.
14: ನಾವು ಆರಾಮಿದ್ದೀವಿ ಮೇಡಮ್.
1: ಸರ್,
14: ಇವತ್ತಿನ ವಿಷಯ ಮೇಡಮ್.
1: ಸರ್, ರಾಷ್ಟ್ರೀಯ ಕುಟುಂಬ ದಿನ ಮತ್ತೆ ರಾಷ್ಟ್ರೀಯ ಒಳ್ಳೆಯ ನೆರೆಹೊರೆಯವರ ದಿನ.
14: ಹೌದ್ರಿ, ಕುಟುಂಬದವರ ದಿನ ಅಂತ.
1: ಹಾ ಸರ್, ಹೌದು.
14: ನಮ್ಮ ಕುಟುಂಬ ನೋಡ್ರಿ, ಈಗ ನಾವು 3 ಅಣ್ಣ ತಮ್ಮರು ಇದೀವಿ. ಒಂದೇ ತಲ್ಲಿ ಮನೆ ಕಟ್ಸಿಕೊಂಡು ಸ್ವಲ್ಪ ಬೇರೆ ಬೇರೆ ಆಗಿದ್ದೀವಿ ಮೇಡಮ್. ಬೇರೆ ಬೇರೆ ಆದ್ರೂ ಕೂಡ ಒಂದೇ ತಲ್ಲಿ ಇದೀವಿ ಎಲ್ಲಾರು. ಯಾವುದೇ ಒಂದು ಕೆಲಸ ಇರ್ಲಿ, ಯಾವುದೇ ಒಂದು ಶುಭ ಕಾರ್ಯ ಇರ್ಲಿ, ಎಲ್ಲ ಒಟ್ಟಿಗೆ ಮಾಡಿಕೊಂಡು ಎಲ್ಲ ಹೊಂಟಿದೀವಿ ಮೇಡಮ್.
1: ಒಟ್ಟಿಗೆ ಇರ್ತೀರಾ?
14: ಹಾ ಮೇಡಮ್. ಇನ್ನೊಂದು ವಿಷಯ ತಿಳಿಸ್ಬೇಕಂದ್ರೆ ಮೇಡಮ್, ಇವತ್ತು ನಮ್ಮ ಮೊಮ್ಮಗನಾದ ಅಮೋಘ ಪಾಟೀಲ್ ಅವರ ಹುಟ್ಟು ಹಬ್ಬದ ಇದೆ ಮೇಡಮ್.
1: ಅಮೋಘ ಪಾಟೀಲ್?
14: ಹಾ ಮೇಡಮ್. ಎಲ್ಲ ಕೇಳುಗರ ಪರವಾಗಿ ಮತ್ತೆ ನಿಮ್ಮ ಆಕಾಶವಾಣಿಯಿಂದ ನಮಗೆ ಶುಭಾಶಯಗಳನ್ನು ಕೋರ್ಬೇಕು ಮೇಡಮ್.
1: ಓಕೆ ಸರ್, ಅಮೋಘ ಪಾಟೀಲ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಸರ್, ನಮ್ಮ FM ಪರವಾಗಿ.
14: ಓಕೆ ಮೇಡಮ್, ಧನ್ಯವಾದಗಳು.
1: ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗ್ಲಿ ಅಮೋಘ ಪಾಟೀಲ್ಗೆ.
14: ಓಕೆ ಮೇಡಮ್. ಓಕೆ ಓಕೆ,
1: ಆಯ್ತು ಸರ್. ಧನ್ಯವಾದ ಸರ್ ಕರೆ ಮಾಡಿದ್ದೆ.
14: ಓಕೆ ಮೇಡಮ್.
1: ಭೀಮನಗೌಡ ಪಾಟೀಲ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
15: ಹಲೋ.
1: ಹಲೋ
15: ಹಲೋ
1: ಸರ್, ನಮಸ್ತೆ.
15: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೆಸರು ಗೊತ್ತಾಗಿಲ್ಲ
15: ಸರ್. ಮೇಡಮ್, ನಾವು ಗುಂಡ್ಲಪೇಟೆ ತಾಲೂಕು ಹೊಸಾಪುರದಿಂದ ಮರಿನಂಜತ್ತೆ ಮೇಡಮ್.
1: ಏನು ಸರ್? ಮರಿ
15: ಮರಿನಂಜ
1: ಮರಿನಂಜಪ್ಪ.
15: ಮರಿನಂಜತ್ತೆ ಮೇಡಮ್, ಗುಂಡ್ಲಪೇಟೆ ಮಾತಾಡ್ತೇವೆ ಮೇಡಮ್.
1: ಗುಂಡ್ಲಪೇಟೆನಾ?
15: ಹೌದು ಮೇಡಮ್.
1: ಹಾ ಸರ್, ಏನ್ ಮಾಡ್ಕೊಂಡಿದ್ದೀರಾ ಮರಿನಂಜಪ್ಪ?
15: ರೈತರು ಮೇಡಮ್.
1: ರೈತರ?
15: ಹೌದು ಮೇಡಮ್.
1: ಸರ್, ಇವತ್ತು ಕುಟುಂಬ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳ್ತಾ ಇದ್ದೀರಾ? ಹಾ ಸರ್, ಕುಟುಂಬ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ ಸರ್?
15: ಕುಟುಂಬ ಅಂದ್ರೆ ಮೇಡಮ್ ಅಕ್ಕ ಇರ್ಬೋದು, ತಂಗಿ ಇರ್ಬೋದು.

0: ಮಾತಾಡಿದ್ರಿ. ಧನ್ಯವಾದ ಸರ್, ಧನ್ಯವಾದ. ಗುಂಡ್ಲುಪೇಟೆಯಿಂದ ಮರಿನಂಜಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಇರಬೇಕು, ನೆರೆಹೊರೆ ಇರ್ಬೋದು ಅಥವಾ ಕುಟುಂಬ ಇರ್ಬೋದು, ಅವರೆಲ್ಲ ಜೊತೆಗೆ ಪ್ರೀತಿಯಿಂದ ಇರಬೇಕು ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕುಟುಂಬ ದಿನ, ಹಾಗೆ ರಾಷ್ಟ್ರೀಯ ಒಳ್ಳೆಯ ನೆರೆಹೊರೆಯವರ ದಿನ ಇರೋದ್ರಿಂದ ಎಲ್ಲರೂ ಕೂಡ ಕುಟುಂಬದ ಮಹತ್ವ ಇರ್ಬೋದು, ಹಾಗೆ ಅಕ್ಕಪಕ್ಕ ಒಳ್ಳೆಯವರು ಇದ್ದರೆ ಅದರಿಂದ ನಮಗೂ ಕೂಡ ಒಳ್ಳೆಯದು, ಹಾಗೆ ಅವರಲ್ಲಿ ಒಂದು ಒಳ್ಳೆಯ ವಿಶ್ವಾಸ ಇಟ್ಕೋಬೇಕು ಅಂತ ಹೇಳಿ ತಿಳಿಸ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ
5: ಹಲೋ
0: ಹಲೋ, ರಶ್ಮಿ ಮೇಡಮ್ ನಮಸ್ತೆ.
5: ಓ ನಮಸ್ತೆ.
0: ಊಟ ಆಯ್ತಾ? ಕಾಫಿ ಆಯ್ತಾ?
5: ಆಯ್ತು. ನಿಮ್ದು ಆಯ್ತಾ?
0: ಹಾ, ನಮ್ದು ಊಟ ಆಯ್ತು ಮೇಡಮ್. ರಶ್ಮಿ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿರೋದು?
5: ಬೆಂಗಳೂರು.
0: ಬೆಂಗಳೂರಿಂದನಾ ಮೇಡಮ್? ಇವತ್ತು ಕುಟುಂಬ ದಿನ ಮತ್ತೆ ಒಳ್ಳೆಯ ನೆರೆಹೊರೆ ದಿನದ ಬಗ್ಗೆ ಮಾತಾಡ್ತಿದ್ವಿ. ರಶ್ಮಿ ಮೇಡಮ್, ಯಾವ್ದ್ರ ಬಗ್ಗೆ ಮಾತಾಡ್ತೀರಾ?
5: ಎರಡು ಬಗ್ಗೆ ಸ್ವಲ್ಪ ಹೇಳ್ಬಹುದು.
0: ಆಯ್ತಾಯ್ತು.
5: ಕುಟುಂಬ ಅಂತ ಹೇಳಿದ್ರೆ ನೆನಪಾಗುತ್ತೆ ಫಸ್ಟ್, ಅದೊಂಥರ ನೆಮ್ಮದಿಯ ತಾಣ.
0: ನೆಮ್ಮದಿಯ ತಾಣ, ಹೌದು
5: ತಾಣ. ಯಾಕಂದ್ರೆ ಅಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ತಮ್ಮ ಎಲ್ಲರೂ ಸೇರಿ ಅದೊಂದು ಕುಟುಂಬ ಅಂತ ಹೇಳಿದ್ರೆ, ಕುಟುಂಬ ಅಂದ್ರೆ ಹಾಗೆ ಅಲ್ವಾ, ಅಜ್ಜ ಅಜ್ಜಿ. ಅಲ್ಲಿ ನಾವ್ ಎಷ್ಟೇ ಹೊರಗಡೆ ಹೋಗಿ ಬಂದ್ರು ಕೂಡ ಮನೆ ಮತ್ತೆ ಕುಟುಂಬಕ್ಕೆ ಅದರದಾದ ಒಂದು ಪ್ರಶಸ್ತಿ ಇರುತ್ತೆ.
0: ಬೇರೆ
5: ದೇಶಕ್ಕೆ ಹೋಗ್ತಾರೆ ಅವ್ರು, ನಿಜವಾಗ್ಲು ನಾವ್ ಅನ್ಕೊಳ್ತೀವಿ ಅಲ್ಲಿ ಹೋಗ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾರಂತ, ಅವ್ರಿಗೆ ಇಲ್ಲಿ ನಾವ್ ಗಿಲ್ಟ್ ಫೀಲ್ ಆಗ್ತಿರುತ್ತೆ, ನಮ್ಮವ್ರು ಯಾರು ಇಲ್ವಲ್ಲ. ಅದು ಹಾಗಂತ ನನ್ ಫ್ರೆಂಡ್ಸ್ ಎಲ್ಲ ಇದಾರ ಅನ್ಕೊಳ್ಳೋದು, ನಾವ್ ಇಲ್ಲಿದ್ದೆ ಆ ಸಂತೋಷನ ಪಡ್ಕೊಳ್ಬೇಕಲ್ವಾ. ಕೆಲ್ಸದ ನಿಮಿತ್ತ ಹೋಗ್ತಾರೆ, ಬಟ್ ಆದ್ರೆ ಅದ್ರ ಒಂದು ಸೀಮಿತ ಅವಧಿಯವರೆಗೆ ಮಾತ್ರ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ.
0: ಕುಟುಂಬದ ಇದೆಲ್ಲ ಮಿಸ್ ಮಾಡ್ಕೊಳ್ತಾರೆ ಅಂತ
5: ನಿಜವಾಗ್ಲು ಅಲ್ಲೆಲ್ಲ ಹೋಗ್ತಲ್ಲ, ಹೌದು ಆ ಫಂಕ್ಷನ್ ಹೋಗಿದ್ದ ಈ ಫಂಕ್ಷನ್ ಹೋಗಿದ್ದ ಅಂತ ಅವ್ರಿಗೆ ಅನ್ಸುತ್ತಲ್ಲ. ನಮ್ಮೂರಲ್ಲಿ ನಾವು ಮಾಡೋ ಹಬ್ಬಗಳೇ ಬೇರೆ ಅನ್ಸುತ್ತೆ. ಬೇರೆ ಬೇರೆ ದೇಶ ಅಂದ್ರೆ ಬೇರೆ ಮನೆ ಅನ್ನೋ ತರನೇ, ನಾವಲ್ಲಿ ಹೋಗಿ ನಮ್ದೇ ಆದ ಒಂದು ಸ್ವಾತಂತ್ರ್ಯ ಕಂಡ್ಕೊಳಕ್ ಆಗಲ್ಲ. ಕುಟುಂಬದಲ್ಲಿ ಅದೆಲ್ಲ ಇರುತ್ತೆ, ಸ್ನೇಹ, ಪ್ರೀತಿ, ವಿಶ್ವಾಸ, ಒಬ್ರಿಗೊಬ್ರು ಕಾಳಜಿ, ಪ್ರತಿಯೊಂದು. ಬಟ್ ಇತ್ತೀಚಿನ ದಿನಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಬುಕ್ಸ್ ಎಲ್ಲ ಓದ್ತಾ ಇದ್ವಲ್ಲ, ಸಣ್ಣ ಕುಟುಂಬ, ಕೂಡು ಕುಟುಂಬದ ಆದ್ಯತೆಗಳೇ ಬೇರೆ.
0: ಹೌದು,
5: ಅಲ್ಲಿ ಒಬ್ರಿಗೊಬ್ರು ಒಬ್ರಿಗೆ ಹುಷಾರಿಲ್ಲ, ಆರೋಗ್ಯ ಏನಾರ ಹಾಳಾಯ್ತು ಅಂದ್ರೆ ಅವ್ರ ಬಗ್ಗೆ ಕಾಳಜಿ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವೇ ಆಗ್ಲಿ ಯಾರು ಯಾರು ಇರೋದಿಲ್ಲ, ನಮ್ಮ ನಾವೇ ನೋಡ್ಕೊಬೇಕಾಗತ್ತೆ. ಅವಾಗ ಆ ಕುಟುಂಬದ ಒಂದು ಮಹತ್ವ ಅರ್ಥ ಆಗತ್ತೆ. ಹೌದು, ದೊಡ್ಡ ಕುಟುಂಬ ಅಂದ್ರೆ ಚೆನ್ನಾಗಿರುತ್ತೆ.
0: ಅಲ್ಲಿ ಅಪ್ಪ ಅಮ್ಮನೇ ನೋಡ್ಕೋಬೇಕಂತೇನಿಲ್ಲ, ಇನ್ನು ಅಜ್ಜ ಅಜ್ಜಿ ಇರ್ತಾರೆ, ಚಿಕ್ಕಮ್ಮ ಇರ್ತಾರೆ, ದೊಡ್ಡಮ್ಮ ಹೋಗ್ತಾರೆ.
5: ಹೌದು, ಖಂಡಿತವಾಗ್ಲು. ಈಗ ಇಲ್ಲಿ ಅದೊಂದು ಫೀಲ್ ಆಗುತ್ತೆ ನೋಡಿ, ದೊಡ್ಡ ಫ್ಯಾಮಿಲೀಸ್ ನೋಡ್ರಿ, ಈಗಲೂ ಇದೆ, ದೊಡ್ಡ ದೊಡ್ಡ ಫ್ಯಾಮಿಲೀಸ್ ಈಗಲೂ ಇದೆ
0: ಇದಾರೆ. ಹೌದು,
5: ಏನು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ನಿಜವಾದ ಯಾವತ್ತು ಆ ಕುಟುಂಬ ಒಡೆದು ಹೋಗಲ್ಲ.
0: ಒಡೆದು ಹೋಗಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಮತ್ತೆ ಒಂದು ತಾಳ್ಮೆ, ಹೊಂದಾಣಿಕೆ ಈ ತರದ.
5: ಹೌದು, ಖಂಡಿತವಲ್ಲ, ಆತರ ಇರೋ ಕುಟುಂಬಗಳು ಈಗ್ಲೂ ಇದೆ. ಅದನ್ನ ನಾವೆಲ್ಲ ಚಿಕ್ಕ ಚಿಕ್ಕ ಕುಟುಂಬದಲ್ಲಿ ಬೆಳೆದಾಗ ಅನ್ಸುತ್ತೆ, ಹೌದು ನಮಗೂ ಅಜ್ಜ ಅಜ್ಜಿ ಇರ್ಬೇಕಿತ್ತು, ಎಷ್ಟೊಂದ್ ತಲೆಮಾರುಗಳಿರುತ್ತೆ.
0: ಹೌದು,
5: ಅದನ್ನ ನಾವೆಲ್ಲ ನೋಡೇ ಇಲ್ಲ ಆಕ್ಚುಲಿ. ನಮ್ಮ ಮನೆಯಲ್ಲೂ ನಾವು ತುಂಬಾ ಜನ ಇದ್ರು. ಈಗ ನಾವೆಲ್ಲ ಮದ್ವೆಗೆ ಬಂದ್ಮೇಲೆ ನಮ್ದೆಲ್ಲ ಚಿಕ್ಕ ಚಿಕ್ಕ ಫ್ಯಾಮಿಲೀಸ್
0: ಇರೋದ್ರಿಂದ
5: ಯಾವತ್ತೋ ಒಂದಿನ ಫಂಕ್ಷನ್ ಇದ್ರೆ ಆಕ್ಚುಲಿ ನಾನು ಶಿವಮೊಗ್ಗ ನೆನ್ನೆ ಬಂದಿದ್ದೆ. ಐನೂರು ಆಕ್ಚುಲಿ ನಮ್ದು ನೈಟಿ ನಂದು 500.
0: ಐನೂರ
5: ಸೊ ನೆನ್ನೆ ಪೂಜೆ ಇತ್ತು, ಮಹಾಲಯ ಅಮಾವಾಸ್ಯೆ ಶುರು ಆಯ್ತು.

0: ಆಗುತ್ತಲ್ಲ.
1: ಹೌದು.
0: ಸೊ ಅದಕ್ಕೆ ಅವಾಗೆಲ್ಲ ಸೇರ್ಕೊಳ್ತಾರ ಅಂದ್ರೆ ಖುಷಿ ಆಗುತ್ತೆ,
1: ಖುಷಿ ಆಗುತ್ತೆ
0: ಅಷ್ಟೇ. ಒಂದಿನಕ್ಕಷ್ಟೇ ಸೀಮಿತ ಆಗೋಗಿದೆ ಆ ಒಂದು ಸಂತೋಷ.
1: ಹೌದು,
0: ಹಾಗಾಗ್ಬಾರ್ದು. ಕುಟುಂಬ ಇದ್ರೆ ಅದ್ರದ ಮಹತ್ವನೇ ಬೇರೆ ಅವ್ರ ಜೊತೆ ಇರೋದ್ರಿಂದ.
1: ಈ ಕೆಲಸದ ಒತ್ತಡ ಇರ್ಬೋದು ಅಥವಾ ಈಗ ನಾವು ಈ ಮೊಬೈಲು ಈ ತರದ್ದೆಲ್ಲ ಆಗಿ ಫ್ಯಾಮಿಲಿಗೆ ಜಾಸ್ತಿ ಟೈಮ್ ಕೊಡೋದಕ್ಕೆ ಆಗಲ್ಲ ಅನ್ನೋದಿರ್ಬೋದು, ಆ ತರದ ಏನೋ ಒಂದು ರೀಸನ್ ಇಂದ ದೂರ ದೂರ ಆಗ್ತಾ ಇದೆ ಸಂಬಂಧಗಳು.
0: ಹೊರಟು ಹೋಗ್ಬಿಡ್ತಾರೆ ಮಕ್ಕಳೆಲ್ಲ ಮನೆಯಿಂದ, ಮತ್ತೆ ಅವ್ರು ರಿಟರ್ನ್ ಬರೋದು ಯಾವ್ದೋ ಹಬ್ಬಕ್ಕೆ ಹರಿದಿನಗಳಿಗೆ ಮಾತ್ರ ಬಿಟ್ಟರೆ ಅವಾಗಷ್ಟೇ ಅವ್ರು ಬಂದು ಫ್ಯಾಮಿಲಿ ಜೊತೆ ಜಾಯ್ನ್ ಆಗ್ತಾರೆ. ಅದರ್ವೈಸ್ ಅವರೆಲ್ಲ ಹೊರಗಡೆ ಇರ್ತಾರಲ್ವಾ, ಅವಾಗ ಅವ್ರು ಅದನ್ನ ತುಂಬಾ ಫೀಲ್ ಮಾಡ್ತಾರೆ ಕುಟುಂಬದ ಬಗ್ಗೆ. ಊರಿಗೆ ಹೋಗಿದ್ರೆ ಹೆಂಗಿರ್ತಿತ್ತು, ಹಬ್ಬಕ್ಕ ಆತರ ಒಡೆ ಉಂಡೆ ಮಾಡ್ತಿದ್ರು ಅಂತಾರಲ್ಲ ಅನ್ಕೊಳ್ತಾರಲ್ಲ, ಅದನ್ನ ನಾವಿಲ್ಲಿ ಬರೀ ಫೀಲ್ ಮಾಡ್ಬೇಕಷ್ಟೇ, ಅನ್ಭವಿಸಕ್ ಆಗಲ್ಲ.
1: ಖಂಡಿತ ಹೌದು.
0: ನೆರೆಹೊರೆ ಅಂದ್ರೆ ಫ್ರೆಂಡ್ಸ್ಗಳು, ಅಕ್ಕಪಕ್ಕದವರು. ಅಕ್ಕಪಕ್ಕದವರು ಕೂಡ ಒಂದು ಸ್ನೇಹಿತರಾಗಿದ್ದಾಗ, ಇನ್ ಕೇಸ್ ಈಗ ನೋಡಿ ನಾವು ಊರಿಂದ ಯಾರೋ ಬರ್ಲಿಕ್ಕೆ ಆಗಲ್ಲ ಅಂದಾಗ, ಅಕ್ಕಪಕ್ಕ ಒಂದು ಒಳ್ಳೆ ವಾತಾವರಣದಲ್ಲಿ ಇದ್ದಾಗ ಅವರೇ ನಮ್ಗೆ ಆ ಒಂದು
1: ಫೀಲ್ ಮಾಡ್ತಾರೆ. ಹೌದು,
0: ಹಾ, ಸಮಯಕ್ಕೆ ನಮ್ಗೇನೋ ತೊಂದರೆ ಆಯ್ತು ಅಂದ್ರೆ ಅವರು ಅವಾಗ ಅಣ್ಣನೋ ತಮ್ಮನೋ ಅಕ್ಕನೋ ಬಂದು ನಮ್ ಜೊತೆ ನಿಂತ್ಕೊಳ್ತಾರೆ. ಅದಕ್ಕೆ ನಾವು ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಾಗ ಮಾತ್ರನೆ ಕುಟುಂಬದಲ್ಲಾಗ್ಲಿ ನೆರೆಹೊರೆಯಲ್ಲಾಗ್ಲಿ ಅದನ್ನ ಒಂದು ಒಂದು ವೇ ಏನೋ ಸಂಬಂಧಗಳಕ್ಕೆ ಯಾವಾಗ ಮಹತ್ವ ಕೊಡ್ತೀವೋ, ಅವ್ರ ಯಾರೋ ಬೇರೆಯವ್ರು ಅಂತ ಯಾವತ್ತು ಅನ್ಕೊಂಡ್ರಿ, ಈಗ ಅವರೆಲ್ಲ ಬರ್ಲಿಕ್ಕಾಗ್ಲಿ ಇವ್ರೆ ನಮ್ಮ ಅಣ್ಣ ತಮ್ಮ ಅನ್ಕೊಂಡಾಗ ನಿಮಗೆ ಒಂದು ಏನೋ ತೊಂದರೆ ಆಯ್ತು ಏನೋ ಒಂದ್ ಇದಾಯ್ತು ಅಂತ ಅವ್ರು ಬಂದು ನಿಂತ್ಕೊಳ್ತಾರೆ
1: ನಿಂತ್ಕೊಳ್ತಾರೆ.
0: ಹಾಗಾಗಿ ಎಲ್ಲಾ ಕಡೆನು ಅಷ್ಟೇ, ಯಾವ ಸಂಬಂಧಗಳಿಗೆ ಮಹತ್ವ ಕೊಡ್ಬೇಕು, ಪ್ರೀತಿ ವಿಶ್ವಾಸ ಎಲ್ಲಾ ಕಡೆನು ಹಂಚಬಹುದು ನಾವು,
1: ಹಂಚಿದಷ್ಟು ಜಾಸ್ತಿ ಆಗುತ್ತೆ.
0: ಹೌದು, ಖಂಡಿತವಾಗ್ಲೂ. ನೀವ್ ಎಷ್ಟು ಪ್ರೀತಿ ಒಬ್ಬರನ್ನ ರೆಸ್ಪೆಕ್ಟ್ ಕೊಟ್ಟು ನಾವ್ ಎಷ್ಟು ಮಾತಾಡೋ ಅಲ್ಲಿಂದ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರುವಂತ ಮಾತುಗಳು ನಮಗೆ ಸಿಗುತ್ತೆ.
1: ಸಿಗತ್ತೆ, ಸಿಗತ್ತೆ,
0: ಖಂಡಿತವಾಗ್ಲೂ. ನಾವ್ ಇದೆಲ್ಲ ಸ್ವಲ್ಪ ಕಂಡ್ಕೊಂಡಿದ್ವಿ, ಹಂಗಾಗಿ ಖುಷಿ. ನಾನು ಇರೋಂತರ ಒಳ್ಳೆ ಫ್ರೆಂಡ್ಸ್ ಇಟ್ಕೊಬೇಕಷ್ಟೇ. ಫ್ರೆಂಡ್ಸ್ ಫ್ರೆಂಡ್ ನೀಡಿನೇ ಫ್ರೆಂಡ್ ಇನ್ ಡೀಡ್ ಅಂತಾರಲ್ಲ,
1: ಹೌದು.
0: ಹಾಗೆ ಸ್ನೇಹಿತರು ಅಕ್ಕಪಕ್ಕದವ್ರನ್ನ ಒಳ್ಳೆ ರೀತಿ ಇಟ್ಕೊಂಡಾಗ ನಮಗೆ ಎಲ್ಲಿ ಹೋದ್ರು ಅದೊಂದು ಕುಟುಂಬನೇ,
1: ಕುಟುಂಬನೇ. ಹೌದು,
0: ನಾವೆಲ್ಲಿದ್ರು ನಾವು ಸಂತೋಷ ಕಂಡ್ಕೊಳ್ಬಹುದು. ಬೇರೆ ದೇಶ ಆಗ್ಲಿ ನಮ್ಮಲ್ಲಾಗ್ಲಿ, ನಾವು ಮಾತಾಡೋ ರೀತಿಯಿಂದ, ನಾವು ನಡ್ಕೊ ರೀತಿಯಿಂದ ಅಲ್ಲೇ ಒಂದು ಕುಟುಂಬನ ನಿರ್ಮಾಣ ಮಾಡಬಹುದು ಅಂತ ನನ್ನ ಅನಿಸಿಕೆ.
1: ಖಂಡಿತ ಹೌದು, ಒಳ್ಳೆ ವಿಚಾರವನ್ನು ತಿಳಿಸಿದ್ರಿ ಮೇಡಮ್, ಧನ್ಯವಾದ.
0: ಧನ್ಯವಾದಗಳು ಅವಕಾಶಕ್ಕಾಗಿ. ಶುಭ ಸಂಜೆ.
1: ಶುಭ ಸಂಜೆ. ಬೆಂಗಳೂರಿಂದ ರಶ್ಮಿ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಾ ಇದ್ರು ಅಂದ್ರೆ ನಾವು ಕುಟುಂಬಕ್ಕೆ ಎಷ್ಟು ಒಂದು ಪ್ರಾಧಾನ್ಯತೆಯನ್ನ ಕೊಡ್ತೀವಿ. ಈಗೆಲ್ಲ ನಮ್ಮ ಕೆಲಸದ ಒತ್ತಡ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ನಾವು ಕುಟುಂಬಕ್ಕೆ ಜಾಸ್ತಿ ಸಮಯವನ್ನು ಕೊಡೋದೇ ಆಗ್ತಾ ಇಲ್ಲದೆ ಇರ್ಬೋದು ಅಥವಾ ಮಕ್ಕಳ ಕಡೆ ಗಮನ ಕೊಡದೆ ಇರ್ಬೋದು. ಹಿಂದೆಲ್ಲ ಅವಿಭಕ್ತ ಕುಟುಂಬ ಇದ್ದಾಗ ಎಲ್ಲರ ಗಮನ ಇರ್ತಿತ್ತು, ಹಾಗೆ ಒಬ್ಬೊಬ್ಬರಿಂದ ಒಂದೊಂದು ವಿಚಾರವನ್ನು ಕಲೀಲಿಕ್ಕೆ ಆಗ್ತಾ ಇತ್ತು. ಆದರೆ ಈಗ ಅಪ್ಪ ಅಮ್ಮ ಮಕ್ಕಳು ಮಾತ್ರ ಇರೋದ್ರಿಂದ ಆ ಸಮಯ ಅಭಾವ ಇರ್ಬೋದು, ಇನ್ನೇನೋ ಕಾರಣದಿಂದ ಕುಟುಂಬದ ಒಂದಿಷ್ಟು ಕೊಂಡಿ ನಿಧಾನವಾಗಿ ಕಳಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
2: ಹಲೋ
1: ಸರ್, ನಮಸ್ತೆ. ಬ್ರಹ್ಮಾನಂದ ರಾನಡೆ.
2: ಗುಡ್ ಆಫ್ಟರ್ನೂನ್ ಮೇಡಮ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ಗುಡ್ ಆಫ್ಟರ್ನೂನ್ ಸರ್.
2: ಮೇಡಮ್, ಇವತ್ತು ಏನಿದೆ ಟಾಪಿಕ್
1: ಸರ್? ಇವತ್ತು ರಾಷ್ಟ್ರೀಯ ಕುಟುಂಬ ದಿನ. ಮತ್ತೆ ರಾಷ್ಟ್ರೀಯ ಅಂದ್ರೆ ಒಳ್ಳೆಯ ನೆರೆಹೊರೆಯವರ ದಿನ.
2: ಹೌದು ಮೇಡಮ್, ನಿಜವಾಗ್ಲೂ ಒಳ್ಳೆ ಟಾಪಿಕ್ ತಂದಿದ್ದೀರಾ.
1: ಹಾ ಸರ್,
2: ನೆರೆಯವರು ಬೇಕು, ಕುಟುಂಬನೂ ಬೇಕು.
1: ಹೌದು,
2: ಕುಟುಂಬ ಇಲ್ದೇ ಜೀವನ ಇಲ್ಲ, ಕುಟುಂಬ ಇಲ್ದೆ ಸಮಾಜ ಇಲ್ಲ, ಕುಟುಂಬ ಇಲ್ದೆ ದೇಶ ಇಲ್ಲ,
1: ದೇಶ ಇಲ್ಲ.
2: ಅನಿ ಅನಿ ಗೂಡಿದ್ರೆ ಹಳ್ಳ ಅಂತಾರೆ. ಅದೇ ತರ ಪ್ರತಿ ಕುಟುಂಬನು ಸೇರಿದ್ರೆ ಒಂದು ಸೊಸೈಟಿ, ಒಂದು ಊರು, ಒಂದು ರಾಜ್ಯ, ಒಂದು ದೇಶ ಆಗುತ್ತೆ. ಈಗ ನಮ್ಮ ಪೂರ್ವಜರ ಕಾಲದಿಂದಲೂ ಕುಟುಂಬ ವ್ಯವಸ್ಥೆ ಇದ್ದೇ ಇದೆ ಮೇಡಮ್. ಮೊದ್ಲು ಮಾನವ ಬೇರೆ ಬೇರೆ ಆಗಿರ್ತಿದ್ದ ಕಾಡ್ನಲ್ಲಿ, ಆದ್ರೆ ಬರ್ತಾ ಬರ್ತಾ ಬರ್ತಾ ಕುಟುಂಬ ವ್ಯವಸ್ಥೆ ಬಂತು. ಈಗ ನಮ್ ಸ್ವತಂತ್ರ ಪೂರ್ವದಲ್ಲಿ ತುಂಬಾ ಚೆನ್ನಾಗಿತ್ತು ಕುಟುಂಬ ವ್ಯವಸ್ಥೆ. ಆದ್ರೆ ಈಗ ಸ್ವತಂತ್ರ ನಂತರ ಅಭಿವೃದ್ಧಿ ದೃಷ್ಟಿಯಿಂದ, ಕೈಗಾರಿಕಾ ಕಾರಣದಿಂದ, ನಗರೀಕರಣದಿಂದ ಈ ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದು ಸ್ವಲ್ಪ ಬೇರೆ ರೀತಿಯಲ್ಲಿ ಪರಿವರ್ತನೆ ಆಯ್ತು. ಮೊದ್ಲು ನಾವೆಲ್ಲ ಹಳ್ಳಿಗಳಲ್ಲಿ ಒಂದೊಂದ್ ಮನೆಯಲ್ಲಿ 15-20 ಜನ ಒಟ್ಟೊಟ್ಟಿಗೆ ಇರ್ತಿದ್ವಿ. ಆಮೇಲೆ ಸ್ವಲ್ಪ ಕಾಲ ಬದಲಾದಂಗೆ ಗಂಡ ಹೆಂಡತಿ, ಅಪ್ಪ ಅಮ್ಮ, ಮೊಮ್ಮಕ್ಕಳು ಆ ತರ ಇರಂಗೆ ಇತ್ತು. ಇತ್ತೀಚೆಗೆ ಇನ್ನು ಎಲ್ಲ ಎಜುಕೇಟೆಡ್ ಆಗಿ ಇನ್ನು ಬೇರೆ ಬೇರೆ ಕಡೆ ಜಾಬ್ ಹೋಗಕ್ ಶುರು ಮಾಡಿದ್ಮೇಲಂತೂ ಒಂಥರ ನ್ಯೂಟ್ರಲ್ ಇದು ನ್ಯೂಟ್ರಲ್ ಫ್ಯಾಮಿಲಿ
1: ಅಂತ.
2: ನ್ಯೂಟ್ರಲ್ ಫ್ಯಾಮಿಲಿ ಅಂತ ಈಗ ಇನ್ನು ಏನಾಗಿದೆ ಈ ಇತ್ತೀಚೆಗೆ ಅಂದ್ರೆ, ಒಂದ್ ಕುಟುಂಬದಲ್ಲಿ ವಯಸ್ಸಾದ ಅಪ್ಪ ಅಮ್ಮನೆ ಒಂದ್ ಕಡೆ, ಮಕ್ಕಳೇ ಒಂದ್ ಕಡೆ, ಅದರಲ್ಲೂ ಈ ಮದುವೆ ಆದ ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ಈ ತರ ಎಲ್ಲ ಬೇರೆ ಬೇರೆ ಆಗಿ ಹೋಗ್ತಾ ಇದೆ. ಕಾರಣ ಕೂಡ ಹೌದು ಮೇಡಮ್, ಅದಕ್ಕೆ ಕಾರಣ ಕೂಡ ಇದೆ. ಈಗಿನ ಒಂದು ಕೆಲಸದ ವ್ಯವಸ್ಥೆ ಆಗ್ಲಿ, ಶಿಕ್ಷಣದ ವ್ಯವಸ್ಥೆ ಆಗ್ಲಿ, ಮತ್ತೆ ನಮ್ಮ ಜೀವನದ ಒಂದು ಏನು ಈಗ ಹೊಸ ಟೈಪ್ ಜೀವನ ಮಾಡ್ತಾ ಇದೀವಲ್ಲ, ಇವೆಲ್ಲವೂ ಅದಕ್ಕೆ ಕಾರಣ ಆಗ್ತಾ ಇದೆ. ನಿಜವಾಗ್ಲೂ ಬೇಜಾರಾಗತ್ತೆ, ಯಾಕಂದ್ರೆ ಈ ಇತ್ತೀಚೆಗೆ ಮಕ್ಕಳಿಗೆ ಅವ್ರಿಗೆ ಹುಟ್ಟದಾಗಿಂದ ಅವರಿಗೆ ಒಂದ್ ಏಜಿನಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಸಹವಾಸ ಬೇಕು, ಯಾಕಂದ್ರೆ ಅವ್ರಿಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಗೊತ್ತಾಗಲ್ಲ. ಅವರು ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಹಿರಿಯರ ಸವಾಸದಲ್ಲಿ ಬಿದ್ರೆ ಹಲವಾರು ವಿಷಯಗಳನ್ನ ಕಲಿತಾರೆ. ಮತ್ತೆ ಕುಟುಂಬ ಅಂದ್ರೇನು, ಸಂಬಂಧ ಅಂದ್ರೇನು, ಅಣ್ಣ ತಂಗಿ ಅಂದ್ರೇನು, ಇವೆಲ್ಲ ಕಲಿತಾರೆ. ಇವಾಗ ಅದು ಅದಕ್ಕೆ ಅವಕಾಶನೇ ಇಲ್ದಂಗ ಆಗ್ಬಿಟ್ಟಿದೆ ಮೇಡಮ್. ಹಾಗಾಗಿ ಏನಂದ್ರೆ ಬೇಜಾರಾಗತ್ತೆ ಒಂದೊಂದ್ಸಲ ಇತ್ತೀಚೆಗೆ. ಹೌದು ಮೇಡಮ್, ಶಿಕ್ಷಣನೇ ಇರಲ್ಲ, ಮಾರ್ಗದರ್ಶನನೇ ಇರಲ್ಲ. ಹಾಗಾಗಿ ಇತ್ತೀಚೆಗೆ ಅವರು ಏನಾದ್ರೂ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ಅವರು ಬೇರೆ ತಪ್ಪುದಾರಿಗೆ ಇಳಿಯೋದೇ ಜಾಸ್ತಿ ಆಗ್ತಾ ಇದೆ ಯುವ ಪೀಳಿಗೆ ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ, ಧೈರ್ಯ, ಆಮೇಲೆ ಎದುರಿಸ್ತಕ್ಕಂಥ ಶಕ್ತಿ ಕುಟುಂಬದಿಂದ ಮಾತ್ರ ಬರೋದು, ಹಿರಿಯರಿಂದ, ಕುಟುಂಬದಿಂದ, ಸಮಾಜದಿಂದ. ಅದ್ ಇಲ್ದಿದ್ದಕ್ಕೆ ಅವರು ಇತ್ತೀಚೆಗೆ ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಏನಾದ್ರೂ ಕೆಟ್ಟದ್ ಮಾಡ್ಕೊಳ್ಳೋದು, ಅದು ತಡೆದುಕೊಳ್ತಕ್ಕಂಥ ಶಕ್ತಿ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ರಿ ಮೇಡಮ್, ಅದಕ್ಕೆ ನಾನ್ ಹೇಳ್ತೀನಿ, ಕುಟುಂಬ ವ್ಯವಸ್ಥೆ ಅಂತಕ್ಕಂಥದ್ದನ್ನ ನಾವು ಆದಷ್ಟು ಕಾಪಾಡ್ಕೊಂಡು ಹೋಗ್ಬೇಕು. ಆಗಲ್ಲ ಈಗಿನ ಪರಿಸ್ಥಿತಿಲಿ, ಅದರಲ್ಲೂ ಮಕ್ಕಳಿಗೆ ಅವರೊಂದು ಮೆಚೂರ್ ಏಜ್ ಬರ ತನಕ ಅವರಿಗೆ ಅಜ್ಜ ಅಜ್ಜಿ ಮತ್ತೆ ಸಂಬಂಧಿಕರು ಹಿರಿಯರ ಒಂದು ಸಹವಾಸ, ಅವರಿಂದ ಒಂದು ಒಳ್ಳೆ ಗುಣಗಳನ್ನ ಕಲಿತಕ್ಕಂಥ ವ್ಯವಸ್ಥೆ ನಾವು ಆದಷ್ಟು ಮಾಡ್ಕೊಡ್ಬೇಕು. ಈ ದೂರದ ಸ್ಕೂಲಿಗೆ ಹಾಸ್ಟೆಲ್ಗೆ ಮಕ್ಕಳನ್ನ ಕಳಿಸಿ ಒಬ್ಬಂಟಿ ಮಾಡಬಾರ್ದು
1: ಮೇಡಮ್.
2: ಹೌದೌದು, ಈಗೇನಾಗಿದೆ ರಜದಲ್ಲೂ ಯಾವ್ದಾದ್ರು ಟ್ರೈನಿಂಗ್ ಕೋರ್ಸ್, ಆ ಕೋರ್ಸ್ ಈ ಕೋರ್ಸ್ ಅಂತ ಕಳಿಸ್ಬಿಟ್ಟು ಅವರು ಒಂಥರ ಒಂಟಿ ಆಗಿ ಬೆಳೆದ್ಬಿಟ್ಟು ಅದೇ ನಿಜವಾದ ಲೈಫ್ ಅನ್ಕೊಂಡ್ಬಿಡ್ತಾರೆ. ಮತ್ತೆ ಒಳ್ಳೆ ನೆರೆಯವರು ಇರ್ಬೇಕು ಅಂತ ಹೇಳಿದ್ರಿ ಮೇಡಮ್, ಅದು ಒಂದ್ ಕೂಡ ಒಂದು ಒಳ್ಳೆ ಸಂಗತಿನೇ. ಯಾಕಂದ್ರೆ ನಮ್ಗೆ ಏನೇ ತೊಂದರೆ ಆದ್ರೂ ಫಸ್ಟ್ ನಮಗ್ ನೆರವಿಗೆ ಬರ್ತಕ್ಕಂಥವ್ರು ನೆರೆಹೊರೆಯವರು, ಆಮೇಲೆ ಉಳಿದವರು. ಯಾರು ನೆರೆಯವ್ರ ಜೊತೆ ಚೆನ್ನಾಗಿರ್ತಾರೋ, ನಮಗೆ ಈಗ ಸಂಬಂಧಿಕರಿಗಿಂತನೂ ನೆರೆಹೊರೆಯವರು ಮುಖ್ಯ. ಯಾಕಂದ್ರೆ ಸಂಬಂಧಿಕರೆಲ್ಲ ದೂರ ಇರ್ತಾರೆ, ನಮಗೆ ಸಡನ್ ಆಗಿ ಸಹಾಯಕ್ಕೆ ಬರ್ತಕ್ಕಂಥದ್ದು ನೆರೆಹೊರೆಯವರು. ಹಾಗಾಗಿ ನಾವು ಖುಷಿಯಾಗಿರ್ಬೇಕು. ಅಂದ್ರೆ ಯಾವ್ದಾದ್ರು ಒಂದು ಹೆಲ್ಪ್ ಬೇಕಂದ್ರೆ ನೆರೆಯವರೊಂದೊತ್ತಿಗೆ ಚೆನ್ನಾಗಿರ್ಬೇಕು, ಮತ್ತೆ ಅವರೊಟ್ಟಿಗೆ ಯಾವಾಗಲೂ ಖುಷಿ ಖುಷಿಯಾಗಿ ಚೆನ್ನಾಗಿ ಹೊಂದ್ಕೊಂಡು ಬಾಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಬ್ರಹ್ಮಾನಂದ ರಾನಡಿ ಅವ್ರು ಕರೆ ಮಾಡಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದಂದ್ರೆ, ಕುಟುಂಬ ಅಂತ ಹೇಳಿದ್ರೆ ಹಿಂದೆಲ್ಲ ಕುಟುಂಬ ಅಂದ ತಕ್ಷಣ ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಇವರೆಲ್ಲರೂ ಇರ್ತಾ ಇದ್ರು. ಮಕ್ಕಳಿಗೆ ಎಲ್ಲರಿಂದ ಒಂದೊಂದು ವಿಚಾರ ತಿಳಿಲಿಕ್ಕಾಗ್ತಿತ್ತು. ಹಾಗೆ ಸಾಕಷ್ಟು ಒಂದು ಸ್ಕಿಲ್ಗಳನ್ನು ಕಲಿತಿದ್ರು ಮಕ್ಕಳು. ಪರಸ್ಪರ ಸಹಕಾರ ಇರ್ಬೋದು, ಪ್ರೀತಿ ವಿಶ್ವಾಸ, ದೊಡ್ಡವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡೋದು, ಇವೆಲ್ಲವೂ ಕೂಡ ಕುಟುಂಬದಿಂದನೇ ಕಲೀಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಕುಟುಂಬ ಚಿಕ್ಕದಾಗ್ತಾ ಹೋದಾಗೆ ಮಕ್ಕಳಿಗೆ ಆದರ್ಶವಾಗಿ ನೋಡಲಿಕ್ಕೆ ಯಾರೂ ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಕರೆ ಕಟ್ಟಾಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಕುಟುಂಬದ ಬಗ್ಗೆ ಇರ್ಬೋದು, ಹಾಗೆ ನೆರೆಹೊರೆಯವರ ಬಗ್ಗೆ, ಅಕ್ಕಪಕ್ಕ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಇಟ್ಕೊಂಡ್ರೆ, ಕಷ್ಟಕಾಲದಲ್ಲಿ ನಮಗೆ ನಮ್ಮ ಹತ್ರ ಇಷ್ಟೇ ದುಡ್ಡಿದೆ, ಹಣ ಇದೆ ಅಂತ ಹೇಳಿದ್ರು ಕೂಡ ನಮಗೇನೋ ಒಂದು ಕಷ್ಟ ಆಗಿದೆ ಅಂತ ಹೇಳಿದಾಗ ಫಸ್ಟು ಬರೋರೇ ಅಕ್ಕಪಕ್ಕದವರು. ಹಾಗಾಗಿ ಅಕ್ಕಪಕ್ಕದವ್ರ ಜೊತೆ ಕೂಡ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೋಬೇಕು ಅಂತ ಎಲ್ಲರೂ ಕೂಡ ತಿಳಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಅವರು ಹಂಸಸಾಗರದಿಂದ ಕರೆ ಮಾಡಿದರು, ಹಾಗೆ ವಿಜಯಪುರದಿಂದ ಸೌಮ್ಯ ಅವ್ರು ಕರೆ ಮಾಡಿದರು, ಹೊಳಲ್ಕೆರೆಯಿಂದ ಕಲ್ಲಪ್ಪ ಅವ್ರು ಕರೆ ಮಾಡಿದರು, ಶಿವಮೊಗ್ಗದ ಕೃಷಿನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದರು, ಹಾಗೆ ಚಾಮರಾಜನಗರದಿಂದ ಹುಚ್ಚೇಗೌಡರು ಕರೆ ಮಾಡಿದರು, ರಮೇಶ್ ಅವರು ಕರೆ ಮಾಡಿದರು, ಹಾಗೆ ಬಿಜಾಪುರದಿಂದ ಹೊನ್ನೂರು ಆಲಿ ಅವರು ಕರೆ ಮಾಡಿದರು, ನಂಜನಗೂಡಿನಿಂದ ರಾಮಚಂದ್ರ ಅವರು ಕರೆ ಮಾಡಿದರು, ಶಿವಮೊಗ್ಗದಿಂದ ಮುರಳೀಧರ್ ಅವರು ಕರೆ ಮಾಡಿದರು, ಸುರಪುರ ತಾಲೂಕಿನಿಂದ ನಿಂಗಪ್ಪ ಅವರು ಕರೆ ಮಾಡಿದರು, ಹಾಗೆ ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದರು, ಆಮೇಲೆ ಗುಂಡ್ಲುಪೇಟೆಯಿಂದ ಮರಿನಂಜಪ್ಪ ಅವರು ಕರೆ ಮಾಡಿದರು, ಬೆಂಗಳೂರಿಂದ ರಶ್ಮಿ ಅವರು ಕರೆ ಮಾಡಿದರು, ಹಾಗೆ ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು, ಇವರೆಲ್ಲರೂ ಕೂಡ ಕರೆ ಮಾಡಿ ಕುಟುಂಬದ ಮಹತ್ವ ಇರ್ಬೋದು, ವ್ಯಾಲ್ಯೂ ಇರ್ಬೋದು, ಹಾಗೆ ಅಕ್ಕಪಕ್ಕದವರ ಮಹತ್ವದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಕುಟುಂಬ ಅಂತ ಸದಸ್ಯರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ, ಪ್ರೀತಿ, ಸಹಕಾರ, ಪರಸ್ಪರ ಗೌರವ, ಬೆಂಬಲ ಇವೆಲ್ಲವನ್ನ ಗುರುತಿಸೋದಕ್ಕೆ, ಹಾಗೆ ಇಂತಹ ಕುಟುಂಬದಲ್ಲಿ ಇವೆಲ್ಲವೂ ಕೂಡ ಇರಲಿಕ್ಕೆ, ಇವರೆಲ್ಲರ ಜೊತೆ ಬೆರೆತು ನಾವು ಖುಷಿಯಾಗಿ ಇರೋದಕ್ಕೆ ಈ ದಿನವನ್ನು ರಾಷ್ಟ್ರೀಯ ಕುಟುಂಬ ದಿನ ಅಂತ ಆಚರಿಸುವ ಮೂಲಕ, ಏನೇ ಕೆಲಸದ ಬ್ಯುಸಿ ಇದ್ದರೂ, ಒತ್ತಡ ಇದ್ದರೂ ಕೂಡ ಒಂದು ದಿನ ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಬೆಳದಿಂಗಳು ಊಟ ಮಾಡೋದಿರ್ಬೋದು, ಅಥವಾ ಒಂದು ಆಟಗಳನ್ನು ಆಡೋದು, ಈ ಥರ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಎಲ್ಲರೂ ಕೂಡ ಒಟ್ಟಿಗೆ ಸೇರಲಿ ಅನ್ನೋ ಉದ್ದೇಶದಿಂದ ರಾಷ್ಟ್ರೀಯ ಕುಟುಂಬ ದಿನ ಅಂತ ಆಚರಿಸ್ತಾರೆ. ಹಾಗೆ ಒಳ್ಳೆಯ ನೆರೆಹೊರೆಯ ದಿನವನ್ನು ಕೂಡ ಆಚರಿಸುವ ಮೂಲಕ ಎಲ್ಲರೂ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಹುಟ್ಟುಹಾಕುವ ಮೂಲಕ, ಇದು ಒಂದು ಸಮಾಜಕ್ಕೂ ಕೂಡ ಒಂದು ಆರೋಗ್ಯಕರವಾದಂಥ ಒಂದು ಸಮಾಜ ಕಟ್ಟಲಿಕ್ಕೆ ಇವೆಲ್ಲವೂ ಕೂಡ ಕಾರಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಆಲಿಸಿ ಅಂತ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
0: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ತಾಲೂಕು ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಪತ್ರಿಕಾ ವಿತರಕರ ದಿನಾಚರಣೆ ಹಾಗೂ ಹಿರಿಯ ಪತ್ರಿಕಾ ವಿತರಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವು ವರ್ಷಗಳಿಂದ ಪತ್ರಿಕಾ ವಿತರಣಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಿತರಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಪತ್ರಿಕೆಗಳನ್ನು ಮುಂಜಾನೆಯೇ ಮನೆ ಮನೆಗೆ ತಲುಪಿಸುವ ಮೂಲಕ ಓದುಗರಿಗೆ ಸುದ್ದಿಯನ್ನು ತಲುಪಿಸುವಲ್ಲಿ ಪತ್ರಿಕಾ ವಿತರಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ಘಟಕದ ಭದ್ರಾವತಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಉಪಾಧ್ಯಕ್ಷ ಸೋಮಶೇಖರ್, ಖಜಾಂಚಿ ಮಧು, ಸಹ ಕಾರ್ಯದರ್ಶಿ ಶಿವಮೂರ್ತಿ, ಪದಾಧಿಕಾರಿಗಳಾದ ಸತ್ಯ, ಮಂಜುನಾಥ್, ಕೃಷ್ಣಮೂರ್ತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸನ್ಬೋನ್ ಆಸ್ಪತ್ರೆ ಹಾಗೂ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಘಟಕದ ವತಿಯಿಂದ ನಗರದ ಧನ್ವಂತರಿ ಸಭಾಂಗಣದಲ್ಲಿ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ ನಡೆಯಿತು. ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷ ಡಾ ಶಶಿಕಾಂತ್ ಹೆಚ್ಸಿ ಪ್ರಾಸ್ತಾವಿಕ ಮಾತನಾಡಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಅನುಭವ ವಿನಿಮಯಕ್ಕೆ ಸಿಎಂಇ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದರು. ಮೂಳೆ ಮತ್ತು ಕೀಲು ತಜ್ಞರಾದ ಡಾ ಆಕಾಶ್, ಡಾ ಅಭಿಷೇಕ್ ಹಾಗೂ ಆಯುರ್ವೇದ ತಜ್ಞ ಡಾ ವಿಕ್ರಮ್ ಅವರು ವಿವಿಧ ವೈದ್ಯಕೀಯ ವಿಷಯಗಳ ಕುರಿತು ಉಪನ್ಯಾಸ ನೀಡಿದರು. ಡಾ ವಿಕ್ರಮ್ ಅವರು ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಸನ್ಬೋನ್ ಆಸ್ಪತ್ರೆಯ ಮುಖ್ಯಸ್ಥ ಡಾ ಆಕಾಶ್ ಅವರ ಸೇವಾ ಮನೋಭಾವ ಹಾಗೂ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುತ್ತಿರುವ ಕಾರ್ಯವನ್ನು ಕಾರ್ಯಕ್ರಮದಲ್ಲಿ ಶ್ಲಾಘಿಸಲಾಯಿತು. ಶಿವಮೊಗ್ಗದಲ್ಲಿ 1 ದಶಕದಿಂದ ಸೇವೆ ಸಲ್ಲಿಸುತ್ತಿರುವ ಡಾ ಅಭಿಷೇಕ್ ಅವರ ವೈದ್ಯಕೀಯ ಸೇವೆಯನ್ನು ಸ್ಮರಿಸಲಾಯಿತು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವತಿಯಿಂದ ನಗರದ ನವುಲೆ ಕೆಎಸ್ಸಿಎ ಮೈದಾನದಲ್ಲಿ ನಿರ್ಮಾಣಗೊಳ್ಳಲಿರುವ ಒಳಾಂಗಣ ಕ್ರೀಡಾಂಗಣದ ಕಾಮಗಾರಿಗೆ ಸೆಪ್ಟೆಂಬರ್ 29 ಸಂಜೆ 5 ಗಂಟೆಗೆ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಎಸ್ಸಿಎ ನಿರ್ದೇಶಕರೂ ಆದ ಡಿಎಸ್ ಅರುಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯಾಗುವುದರಿಂದ ವಿವಿಧ ವಯೋಮಾನದ ಕ್ರಿಕೆಟರಿಗೆ ನಿರಂತರ ಅಭ್ಯಾಸ ನಡೆಸಲು ಇದು ಅನುಕೂಲವಾಗಲಿದೆ ಎಂದರು. ಮುಂದಿನ ವಿವರ. ಶಿಕ್ಷಕರ ವೃತ್ತಿ ಕೆಲಸವಲ್ಲ, ಅದು ತಪಸ್ಸು. ವಿಶೇಷವೆಂದರೆ ಇವರು ಭವಿಷ್ಯದ ಪೀಳಿಗೆಯ ನಿರ್ಮಾತೃಗಳು ಎಂದು ಕೊಣಂದೂರು ರೋಟರಿ ಕ್ಲಬ್ನ ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತಾ ಶಿಕ್ಷಾ ಜಿಲ್ಲಾಧ್ಯಕ್ಷ, ಸಾಕ್ಷರತಾ ಜಿಲ್ಲಾ ಅಧ್ಯಕ್ಷ ಹಾಗೂ ಮಾಜಿ ಸಹಾಯಕ ಜಿಲ್ಲಾ ರಾಜ್ಯಪಾಲ ಪ್ರೊಫೆಸರ್ ಸುರೇಶ್ ಅಭಿಪ್ರಾಯಪಟ್ಟರು. ಅವರು ಭದ್ರಾವತಿಯ ರೋಟರಿ ಕ್ಲಬ್ ವತಿಯಿಂದ ನ್ಯೂಟೌನ್ ರೋಟರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶಿಕ್ಷಕರು ಮತ್ತು ಇಂಜಿನಿಯರ್ಸ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಮಾಜದಲ್ಲಿ ಇಂಜಿನಿಯರ್ ಎಂದರೆ ಪ್ರತಿಷ್ಠೆಯ ಸಂಗತಿ.
5: ಅವರಿಗೆ ವಿಶೇಷ ಗೌರವ ಆದರಗಳೊಂದಿಗೆ ಕಾಣುತ್ತಾರೆ. ಆದರೆ ಸಮಾಜದ ಎಲ್ಲಾ ಕ್ಷೇತ್ರದವರನ್ನು ತಯಾರು ಮಾಡುವ ಶಿಕ್ಷಕ ಹಾಗೂ ಶಿಕ್ಷಕ ವೃತ್ತಿಯ ಬಗ್ಗೆ ನಿರ್ಲಕ್ಷ್ಯ ಬೇಡ. ಹಿಂದಿನ ದಿನಗಳಲ್ಲಿ ಶಿಕ್ಷಕರೆಂದರೆ ವಿಶೇಷ ಗೌರವಗಳಿಂದ ಕಾಣುತ್ತಿದ್ದರು. ಆದರೆ ಈಗ ಅಂತಹ ವಾತಾವರಣವಿಲ್ಲ ಎಂದರು. ಅಧ್ಯಕ್ಷ ನಿರಂಜನ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಾದ ವಾಣಿಶ್ರೀ, ಎಸ್ ಸೋಮು, ಅವರೇಗೌಡ, ಗೋವಿಂದ ಸ್ವಾಮಿ ಅವರನ್ನು ಗೌರವಿಸಲಾಯಿತು. ಉದಯ್, ಲತಾ, ಹರೀಶ್ ಅತಿಥಿಗಳ ಪರಿಚಯ ಮಾಡಿದರು. ಮುಂದಿನ ವಿವರ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಅದು ನಮ್ಮೆಲ್ಲರ ಮನೆಯಿಂದ ಆರಂಭ ಆಗಬೇಕು ಎಂದು ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿ ಮುಖ್ಯ ಆಡಳಿತಾಧಿಕಾರಿ ಸುಮಿತ್ರಾ ಹೇಳಿದರು. ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕಗಳು ಹಾಗೂ ಪಟ್ಟಣ ಪಂಚಾಯಿತಿಯಿಂದ ನಡೆಸಿದ ಸ್ವಚ್ಛತೆಯ ಸೇವೆ 2026 ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸ್ವಚ್ಛ ಭಾರತ್ ಮಿಷನ್ ದೇಶದ ಎಲ್ಲರಲ್ಲಿ ಜಾಗೃತಿ ಉಂಟು ಮಾಡುವುದರ ಮೂಲಕ ಸ್ವಚ್ಛ ಆರೋಗ್ಯಪೂರ್ಣ ಪರಿಸರ ನಿರ್ಮಿಸುವ ಗುರಿ ಹೊಂದಿದೆ. ಈ ಬಗ್ಗೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಪನ್ನೇಸರದಲ್ಲಿ ಜನಪದ ಕಲೆ, ಯುವ ಸಂಗೀತ, ಸ್ಮರಣೆಗಳ ಸಮ್ಮಿಲನ, ಗಾಂಧಿ ಸಂತೆಯಲ್ಲಿ ವಿಶಿಷ್ಟ ಸಾಂಸ್ಕೃತಿಕ ಮೆರಗು. ಸಾಗರ ತಾಲೂಕಿನ ಹೊನ್ನೇಸರದ ಚರಕ ಶ್ರಮಜೀವಿ ಆಶ್ರಮದಲ್ಲಿ ಭಾನುವಾರ ನಡೆದ ಗಾಂಧಿ ಸಂತೆ ಕೇವಲ ಕೊಡುಕೊಳ್ಳುವಿಕೆಯ ವೇದಿಕೆಯಾಗಿರದೆ ಕಲೆ, ನೆನಪು, ನುಡಿ ಮತ್ತು ಸಂಗೀತದ ಸಮ್ಮಿಲನಕ್ಕೂ ಸಾಕ್ಷಿಯಾಯಿತು. ಕುಗ್ವೆಯ ಜನಪದ ಕಲಾ ತಂಡದ ಡೊಳ್ಳು ಕುಣಿತದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಂಡವು. ಸಾಗರದ ಯುವಕರ ತ್ರಿಷಾ ತಂಡದ ಸಂಗೀತ ಕಾರ್ಯಕ್ರಮ ಸಂತೆಗೆ ಹೊಸ ಮೆರಗು ನೀಡಿತು. ಕುಗ್ವೆಯ ಶ್ರೀ ಮಾರುತಿ ಜನಪದ ಕಲಾ ತಂಡದ ಕಲಾವಿದರು ರಾಮಪ್ಪ ಅವರ ನೇತೃತ್ವದಲ್ಲಿ ಡೊಳ್ಳಿನ ಬಡಿತಕ್ಕೆ ಹೆಜ್ಜೆ ಹಾಕುತ್ತಾ ಪ್ರದರ್ಶಿಸಿದ ಡೊಳ್ಳು ಕುಣಿತ ಜನಪದ ಸಂಭ್ರಮವನ್ನು ಸೃಷ್ಟಿಸಿತು. ಇದರ ಬೆನ್ನಲ್ಲೇ ಸಾಗರದ ಯುವಕರ ತ್ರಿಷಾ ತಂಡ ವೈವಿಧ್ಯಮಯ ಸಂಗೀತ ಕಾರ್ಯಕ್ರಮ ನೀಡಿತು. ಯುವಕರು ಪರಿಚಿತ ಸಂಗೀತದ ಮಾದರಿಗಳಿಗೆ ಸೀಮಿತವಾಗದೆ ವಿಭಿನ್ನ ವಾದ್ಯಗಳು, ಲಯ, ಸಂಯೋಜನೆ ಮತ್ತು ಹೊಸ ಪ್ರಯೋಗಗಳ ಮೂಲಕ ಹಾಡುಗಳಿಗೆ ಹೊಸ ರೂಪ ನೀಡಿದರು. ಮುಂದಿನ ವಿವರ. ಸೋಲು ಗೆಲುವಿನಷ್ಟೇ ಮುಖ್ಯ. ಸೋಲು ಎಂಬುದು ಅಂತ್ಯವಲ್ಲ, ಅದು ಗೆಲುವಿನತ್ತ ಕರೆದೊಯ್ಯುವ ಮೆಟ್ಟಿಲು. ಸೋತು ಗೆದ್ದಾಗ ಮಾತ್ರ ಗೆಲುವು ನಿಜವಾದ ಶ್ರೇಷ್ಠತೆಯನ್ನ ಪಡೆದುಕೊಳ್ಳುತ್ತಿದೆ ಎಂದು ಶಾಸಕ ಚನ್ನಬಸಪ್ಪ ಅವರು ಹೇಳಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಹಾಗೂ HS ರುದ್ರಪ್ಪ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆ ದೇಶದ ಹೆಮ್ಮೆ ಹಾಗೂ ಯುವಶಕ್ತಿಯ ಪ್ರತೀಕವಾಗಿ ರೂಪುಗೊಳ್ಳುತ್ತಿದೆ. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು ಹಲವು ಸೌಲಭ್ಯ ಹಾಗೂ ಅವಕಾಶಗಳನ್ನು ಕಲ್ಪಿಸುತ್ತಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ನಿರ್ದೇಶಕ TR ಅಶ್ವಥ ನಾರಾಯಣ ಶೆಟ್ಟಿ ಅವರು ಮಾತನಾಡಿ, ಕ್ರೀಡೆ ಬದುಕನ್ನು ಅರಳಿಸುವ ಶಕ್ತಿ ಹೊಂದಿದೆ. ಆರೋಗ್ಯವೇ ಮನುಷ್ಯನ ನಿಜವಾದ ಸಂಪತ್ತು. ದೈಹಿಕ ಆರೋಗ್ಯದೊಂದಿಗೆ ಮಾನಸಿಕ ಆರೋಗ್ಯವನ್ನು ಕ್ರೀಡೆ ಸದೃಢಗೊಳಿಸುತ್ತಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಪಿಳ್ಳಂಗಿರಿ KPS ದಲ್ಲಿ ಆರೋಗ್ಯ ಸ್ಪಂದನ. ಆರೋಗ್ಯದ ಮಹತ್ವ ಹಾಗೂ ವಿವಿಧ ಕಾಯಿಲೆಗಳಿಂದ ದೂರವಿರಲು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಮಡಿಲು ಮಹಿಳಾ ಸೇವಾ ಸಂಘ, ಪಿಳ್ಳಂಗಿರಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಸಹ್ಯಾದ್ರಿಯ ಆಶ್ರಯದಲ್ಲಿ ಪಿಳ್ಳಂಗಿರಿ KPS ನಲ್ಲಿ ಆರೋಗ್ಯ ಸ್ಪಂದನ ಕಾರ್ಯಕ್ರಮ ನಡೆಯಿತು. ವೈದ್ಯ ಪ್ರೊಫೆಸರ್ ಡಾಕ್ಟರ್ ಅಂಜನಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಆರೋಗ್ಯದ ಮಹತ್ವ ಹಾಗೂ ವಿವಿಧ ಕಾಯಿಲೆಗಳಿಂದ ದೂರವಿರಲು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮಾಹಿತಿ ನೀಡಿದರು. ಡಾಕ್ಟರ್ ಅಭಿಷೇಕ್ ಆರೋಗ್ಯ ಸ್ಪಂದನ ಕಾರ್ಯಕ್ರಮದ ಉದ್ದೇಶ ತಿಳಿಸಿದರು. ಡಾಕ್ಟರ್ ಅಂಜನಪ್ಪ ಅವರನ್ನು ಗೌರವಿಸಲಾಯಿತು. ಶಾಲೆಯಿಂದ ಡಾಕ್ಟರ್ ಸುಮಂಗಲಾ ಪಿ ಕುಚಿನಾಡ್, ವರಲಕ್ಷ್ಮಿ ಹಾಗೂ ಡಾಕ್ಟರ್ ಅಭಿಷೇಕ್ ಅವರನ್ನ ಸನ್ಮಾನಿಸಲಾಯಿತು. ಮುಂದಿನ ವಿವರ. ವ್ಯಾಪಾರ ಸಕ್ರಿಯತೆಗೆ ಇ ವಾಣಿಜ್ಯ ವೇದಿಕೆ. ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ಮಾರುಕಟ್ಟೆ ಹಾಗೂ ವ್ಯಾಪಾರ ಸಕ್ರಿಯಗೊಳಿಸುವಿಕೆ ಹೆಚ್ಚಿಸಲು ಇ ವಾಣಿಜ್ಯ ಉತ್ತಮ ವೇದಿಕೆಯಾಗಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮದ ಸಹಯೋಗದಲ್ಲಿ ಸಂಘದ ಸಭಾಂಗಣದಲ್ಲಿ ಆಯೋಜಿಸಿದ್ದ MSME ವ್ಯಾಪಾರ ಸಕ್ರಿಯಗೊಳಿಸುವಿಕೆ ಮತ್ತು ಮಾರುಕಟ್ಟೆ ಉಪಕ್ರಮ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳನ್ನು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಇ ವಾಣಿಜ್ಯ ಮಾಹಿತಿಯ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಿಲ್ಲೆಯ ಎಲ್ಲ MSME ಕೈಗಾರಿಕಾ ಹಾಗೂ ವಾಣಿಜ್ಯ ಉದ್ಯಮಿಗಳು ಇ ವಾಣಿಜ್ಯ ಬಳಸಿಕೊಳ್ಳಬೇಕು. ಇದಕ್ಕಾಗಿ ಸಂಘದಿಂದ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪ ಜಂಟಿ ನಿರ್ದೇಶಕ HS ಸುರೇಶ್ ಮಾತನಾಡಿ, MSME ಗಳ ವ್ಯವಹಾರ ಉತ್ಪನ್ನಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಇ ಕಾಮರ್ಸ್ ಉಪಯುಕ್ತವಾಗಿದೆ. ಈ ಸೌಲಭ್ಯವನ್ನ ಎಲ್ಲರೂ ಬಳಸಿಕೊಳ್ಳಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ಸಕ್ರೆಬೈಲು ಆನೆಬಿಡಾರ ಪುನರಾರಂಭಗೊಂಡ ಎರಡನೆಯ ದಿನವಾದ ಭಾನುವಾರ 906 ಜನ ಭೇಟಿ ನೀಡಿದ್ದಾರೆ. ದುಬಾರಿಯಲ್ಲಿ ಆನೆಗಳ ನಡುವಿನ ಸಂಘರ್ಷದಲ್ಲಿ ಸಾಕಾನೆ ಮತ್ತು ಮಹಿಳೆ ಮೃತಪಟ್ಟ ಬಳಿಕ ರಾಜ್ಯದ ಆನೆ ಶಿಬಿರಗಳನ್ನು ಬಂದ್ ಮಾಡಲಾಗಿತ್ತು. ಅರಣ್ಯ ಇಲಾಖೆ ಸೂಚಿಸಿದ ಮಾರ್ಗಸೂಚಿಯ ಅನ್ವಯ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡ ಬಳಿಕ ಪ್ರವಾಸಿಗರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಾರಾಂತ್ಯವಾಗಿದ್ದರಿಂದ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿತ್ತು. ಆನೆ ಮರಿಯಾನೆಗಳ ಒಡನಾಟ ಪ್ರವಾಸಿಗರಿಗೆ ಮುದ ನೀಡಿತು. ಮುಂದಿನ ವಿವರ. ಶಿವಮೊಗ್ಗ ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಭಾನುವಾರ ಶಿಮೂಲನ ವಿವಿಧ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆದಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಹಾಜರಾದರು.
ಬೆಳಿಗ್ಗೆ 10:30ಕ್ಕೆ ಆರಂಭವಾಗಬೇಕಾಗಿದ್ದ ಪರೀಕ್ಷೆಗೆ ಅಭ್ಯರ್ಥಿಗಳು 7:30ಕ್ಕೆ ಆಗಮಿಸಿದ್ದರು. ಕೇಂದ್ರದ ಹೊರಗಡೆ ಕುಳಿತು ಓದುತ್ತಿದ್ದ ದೃಶ್ಯ ಸಹ ಸಾಮಾನ್ಯವಾಗಿತ್ತು. ಪೋಷಕರೊಂದಿಗೆ ಆಗಮಿಸಿ ಪರೀಕ್ಷೆಗೆ ಹಾಜರಾದರು. ಪರೀಕ್ಷೆ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಬೆಳಿಗ್ಗೆ ಹೊತ್ತಿನಲ್ಲಿ ಸಂಚಾರ ದಟ್ಟಣೆ ಸಹ ಉಂಟಾಗಿತ್ತು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿಯೇ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪ್ರತಿ ವರ್ಷದಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಸಮಿತಿ ಮತ್ತು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ ನೇತೃತ್ವದಲ್ಲಿ ದಸರಾ ರಾಜ್ಯ ಮಟ್ಟದ ಕವಿಗೋಷ್ಠಿ ಮತ್ತು ಜನಪದ ಗೀತೆಗಳ ಹಾಡಿನ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಿ ಮಂಜುನಾಥ್ ತಿಳಿಸಿದ್ದಾರೆ. ಕವಿಗಳು, ಪಶ್ಚಿಮ ಘಟ್ಟಗಳು ಸೇರಿದಂತೆ ಮಲೆನಾಡಿನ ಆತಂಕಕ್ಕೆ ಕಾರಣವಾದ ಕಸ್ತೂರಿ ರಂಗನ್ ವರದಿ ಮತ್ತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗಳಲ್ಲಿ ಜನಪರವಾದ ಕಾಳಜಿ, ಬರದ ಕರಿನೆರಳಲ್ಲಿ ಬದುಕು ಕಟ್ಟಿಕೊಳ್ಳುವ ಸಾಮಾನ್ಯರ ಗೋಳು, ಸರ್ಕಾರದ ಯೋಜನೆ, ನಿರುದ್ಯೋಗ, ಯುವ ಜನರ ತಲ್ಲಣ, ದ್ವಿಭಾಷಾ ನೀತಿಯ ಹೆಸರಲ್ಲಿ ಕನ್ನಡ ಭಾಷೆಗೆ ಆಗುತ್ತಿರುವ ಅನ್ಯಾಯ, ಇಂಗ್ಲಿಷ್ ಭಾಷಾ ಭ್ರಮ ಲೋಕದ ವಿಚಾರ, ಸ್ಪರ್ಧಾತ್ಮಕ ಪರೀಕ್ಷೆಗಳು ತಮ್ಮ ಕವನದ ಮೂಲಕ ಅಭಿವ್ಯಕ್ತಪಡಿಸಬಹುದು. ವರ್ತಮಾನದ ಹಲವು ತಲ್ಲಣಗಳಿಗೆ ಕವಿ ಹೃದಯ ಹೇಗೆ ಸ್ಪಂದಿಸಲಿದೆ ಎಂಬುದರ ಕುತೂಹಲ ಜನಸಾಮಾನ್ಯರು ಸಾಹಿತ್ಯ ಓದುಗರಲ್ಲಿದೆ. ಹೊಸ ತಲೆಮಾರಿಗೆ ಬದುಕಿನ ಭರವಸೆಯ ಜೊತೆಗೆ ಸೃಜನಶೀಲ ಮನಸ್ಥಿತಿ, ಸಾಹಿತ್ಯವೇ ಮದ್ದಾಗಬೇಕು. ಎಳೆಯರಿಂದ ಹಿರಿಯರವರೆಗೆ ಎಲ್ಲರೂ ಬರೆಯಬೇಕು. ಬರೆದ ಕವನಗಳನ್ನ ವಾಚಿಸಲು ದಸರಾ ಕವಿಗೋಷ್ಠಿ ನಮಗೆ ಅವಕಾಶ ಕಲ್ಪಿಸಿದೆ. ಕಳೆದ ಹಲವು ವರ್ಷಗಳಿಂದ ದಸರಾ ಕಾವ್ಯಗೋಷ್ಠಿ ಏರ್ಪಡಿಸುತ್ತಲೇ ಬಂದಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ವಿಶೇಷವಾದ ರೀತಿಯಲ್ಲಿ ಚಿಂತನೆ ಮಾಡಲು ಕವಿಗಳಲ್ಲಿ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಕವಿಗಳು ತಮ್ಮ ಕವನಗಳ ಜೊತೆಯಲ್ಲಿ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ನಮೂದಿಸಿ ಕಳುಹಿಸಲು ಕೋರಲಾಗಿದೆ. ಕವನಗಳನ್ನ ಸೆಪ್ಟೆಂಬರ್ 30 ಒಳಗೆ ಡಿ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ RTO ಕಚೇರಿ ರಸ್ತೆ ಶಿವಮೊಗ್ಗ ಇಲ್ಲಿ ತಲುಪಿಸಬಹುದು. ಮುಂದಿನ ವಿವರ. ಅಲ್ಪಸಂಖ್ಯಾತ ಸಮುದಾಯದ ಕುಶಲ ಕರ್ಮಿಗಳು ಕಲೆ, ಕೌಶಲ್ಯ, ಕರಕುಶಲ ಉತ್ಪನ್ನಗಳು ಹಾಗೂ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಸೆಪ್ಟೆಂಬರ್ 26 ರಿಂದ 30 ಕರ್ನಾಟಕ ಪರ್ವ 2026 ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಇದರಲ್ಲಿ 180 ಹೆಚ್ಚು ಸ್ಟಾಲ್ಗಳು, ರಾಜ್ಯದ ವಿವಿಧ ಭಾಗಗಳ ಅಲ್ಪಸಂಖ್ಯಾತ ಕುಶಲಕರ್ಮಿಗಳು ತಯಾರಿಸಿದ ವಿಶಿಷ್ಟ ಕರಕುಶಲ ಹಾಗೂ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಒಂದೇ ವೇದಿಕೆಯಲ್ಲಿ ಪ್ರದರ್ಶಿಸಲು ವಿಶಾಲ ಮಾರುಕಟ್ಟೆ ಮತ್ತು ನೇರ ಗ್ರಾಹಕರ ಸಂಪರ್ಕ ಕಲ್ಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಕಲೆ ಉಳಿಯಲಿ, ಕೌಶಲ್ಯ ಬೆಳೆಯಲಿ, ಕುಶಲ ಕರ್ಮಿಗಳ ಬದುಕು ಸಮೃದ್ಧವಾಗಲಿ ಹಾಗೂ ಕರ್ನಾಟಕ ಪರ್ವ ಅಭಿಮಾನ ಮತ್ತು ಸ್ವಾಭಿಮಾನದ ದಾರಿಯಲ್ಲಿ ಎಂಬ ಆಶಯ ಮತ್ತು ಸಂದೇಶದೊಂದಿಗೆ ಈ ಕಾರ್ಯಕ್ರಮ ರೂಪುಗೊಂಡಿದೆ. ಕುಶಲ ಕರ್ಮಿಗಳು ಆರ್ಥಿಕ ಸ್ವಾವಲಂಬನೆ ಹೆಚ್ಚಿಸುವುದು ಮತ್ತು ಸಾಂಪ್ರದಾಯಿಕ ಕಲೆಯನ್ನ ಮುಂದಿನ ಪೀಳಿಗೆಗೆ ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾರ್ವಜನಿಕರು, ಕಲಾಭಿಮಾನಿಗಳು, ಉದ್ಯಮಿಗಳು ಹಾಗೂ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕುಶಲಕರ್ಮಿಗಳನ್ನ ಪ್ರೋತ್ಸಾಹಿಸಬೇಕಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೋರಿದ್ದಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
3: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
2: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
3: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
2: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
4: LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
7: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ ಹಾಲು.

0: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಮ್ಮ ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗಣೇಶ ಚತುರ್ಥಿ ಶುರುವಾಗಿ ಒಂದಿಷ್ಟು ದಿನಗಳು ಕಳೆದು ಹೋದ್ರೂ ನಮ್ಮ ಶಿವಮೊಗ್ಗದ ಪ್ರತಿಯೊಂದು ಬೀದಿ ಕಲ್ಲಿನಲ್ಲೂ ಗಾಳಿಯಲ್ಲೂ ಆ ಹಬ್ಬದ ಕಳೆ, ಮಂತ್ರ ಮಂಗಳಾರತಿಯ ಘಮ, ಚಂಡೆ ಮದ್ದಳೆಯ ಸದ್ದು ಇನ್ನೂ ಕರಗಿಲ್ಲ ಅಲ್ವಾ? ಗಣಪತಿ ಹಬ್ಬ ಅಂತಂದ್ರೆ ಹಾಗೆ, ಅದು ಬರೀ ಒಂದು ದಿನದ ಆಚರಣೆ ಅಲ್ಲ ಸ್ನೇಹಿತರೆ. ವಾರವಿಡೀ ಮನಸ್ಸಿನಲ್ಲಿ ಧನ್ಯತಾ ಭಾವ ಮೂಡಿಸೋ ಸಂಭ್ರಮದ ಸಾಗರ. ಕಳೆದ ಒಂದೆರಡು ದಿನಗಳಿಂದ ನಾನು ನಮ್ಮ ಶಿವಮೊಗ್ಗದ ಪ್ರಸಿದ್ಧ ಹಾಗೂ ಪ್ರತಿಷ್ಠಿತ ಗಣಪತಿ ಮಂಟಪಗಳಿಗೆ ಭೇಟಿ ನೀಡಿ ಬಪ್ಪನ ದರ್ಶನ ಪಡೆದುಕೊಂಡು ಬಂದಿದ್ದಾಯ್ತು. ಅಬ್ಬಬ್ಬಾ, ಒಂದೊಂದು ಮಂಟಪದಲ್ಲೂ ಒಂದೊಂದು ರೀತಿಯ ಭವ್ಯತೆ, ವೈವಿಧ್ಯಮಯ ಥೀಮ್ಗಳು ಹಾಗೂ ಭಕ್ತಿ ಸಾಗರ ಅಂತೂ ಕಂಡಿದ್ದಾಯ್ತು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಮ್ಮ ಶಿವಮೊಗ್ಗ ನಗರದಲ್ಲಿ ಗಣೇಶೋತ್ಸವ ಅಂತಂದ್ರೆ ಅದೊಂದು ವಿಜೃಂಭಣೆಯ ಹಬ್ಬ. ಅದರಲ್ಲೂ ಗಾಂಧಿ ಬಜಾರಿನ 6ನೇ ಕ್ರಾಸ್ನಲ್ಲಿರುವ ಶ್ರೀ ತುಳಜಾ ಭವಾನಿ ದೇವಾಲಯದ ಆವರಣದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಗಣಪತಿಗೆ ತನ್ನದ್ದೇ ಆದ ಸುದೀರ್ಘ ಇತಿಹಾಸವಿದೆ. ಈ ಬಾರಿ 87ನೇ ವರ್ಷದ ವೈಭವದ ಗಣೇಶೋತ್ಸವ ನಡೀತಾ ಇದೆ. ಕಂಸವದೆ ಪೌರಾಣಿಕ ಕಥಾ ಪ್ರಸಂಗದ ವಿಶೇಷ ಅಲಂಕಾರಿಕ ರೂಪಕವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಲಾಗಿದೆ. ನಾನು ಸ್ವತಃ ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ವಾತಾವರಣ ಮತ್ತು ತಯಾರಿಯನ್ನು ಕಣ್ತುಂಬಿಕೊಂಡು ಬಂದಿದ್ದಾಯ್ತು. ಈ ಮಹೋತ್ಸವದ ಇತಿಹಾಸ ಹಾಗೂ ಹಿನ್ನೆಲೆಯ ಬಗ್ಗೆ ತುಳಜಾ ಭವಾನಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಏನ್ ಹೇಳಿದ್ದಾರೆ ಅಂತ ನಾವೀಗ ಕೇಳೋಣ.
1: ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದ ಈ ಗಣೇಶನಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಮೊದಲಿಂದಲೂ ಅಲಂಕಾರ ಗಣಪತಿ ಮಾಡೋದ್ರಲ್ಲೇನೆ ನಮ್ಮ ಸಮಾಜ ತುಂಬಾ ಫೇಮಸ್ ಆಗಿದೆ. ನಮ್ಮ ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಈ ಗಣಪತಿ ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ. ಆ ಪ್ರತಿಷ್ಠಿತ ವ್ಯಕ್ತಿಗಳಾದಂತಹ ವೀರೇಂದ್ರ ಹೆಗಡೆ ಅವರು, ಆಮೇಲೆ ಅಂದಿನ ಮುಖ್ಯಮಂತ್ರಿಗಳು, ಆಮೇಲೆ ಶಿವಮೊಗ್ಗದ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಬಂದು ನೋಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಏನು ನಾವು ಪೌರಾಣಿಕ ಕಥೆಗಳನ್ನೇ, ಅದರಲ್ಲೂ ಹೆಚ್ಚಾಗಿ ದೇವಿಯ ಅಥವಾ ಕೃಷ್ಣನ ರಾಮನ ಈ ರೀತಿಯ ಕಥೆಗಳನ್ನ ಮಾಡೋ ಉದ್ದೇಶ ನಮ್ದು ಏನಂತಂದ್ರೆ, ಮುಂದಿನ ಜನಾಂಗಕ್ಕೆ, ಮುಂದಿನ ಜನರೇಷನ್ಗೆ ಬರುವಂತಹ ಮಕ್ಕಳಿಗೆ ಈ ಕತೆ ತಾಗ್ಬೇಕು, ಅವರು ಅದರಲ್ಲಿ ಏನಾದರೂ ಕಲಿಬೇಕು, ಅದರಲ್ಲಿ ಇರೋಂತಹ ನೀತಿ ಮತ್ತೆ ಕತೆ ಬಿಟ್ಟೋಗ್ಬಾರ್ದು. ನಮ್ಮ ಪುರಾಣ ಏನಿದೆ, ಪುರಾಣ ಪುಣ್ಯ ಕಥೆಗಳು ಇವೆಲ್ಲ ಒಬ್ಬರಿಂದ ಒಬ್ಬರಿಗೆ ಹೇಳಿ ಹೇಳಿ ಹೇಳಿ ಹೇಳಿ ಉಳ್ಕೊಂಡಿರೋಂಥದ್ದು. ಸೊ ಆ ನಿಟ್ಟಿನಲ್ಲಿ ನಮ್ಮದು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದೀವಿ. ಈ ಹಿಂದೆ ಕೂಡ್ಲಿ ಮಹಾತ್ಮೆ, ಆಮೇಲೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಹಾತ್ಮೆ, ಈ ತರದ ಸೀರೀಸು ಮಾಡಿದ್ವಿ. ಈಗ ಕೃಷ್ಣನ ಸೀರೀಸ್ ಅಲ್ಲಿ ಒಂದು 8ನೇದಿದ್ಯೋ. ಸೊ ಮುಂದೆ ಇನ್ ನೋಡ್ಬೇಕು ಯಾವ್ದಾಗತ್ತೆ ಅಂತ. ನನ್ನ ರಿಕ್ವೆಸ್ಟ್ ಇಷ್ಟೇನೆ, ನಿಮ್ಮ ವಾಹಿನಿ ಮೂಲಕ, ರೇಡಿಯೋ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. 3ನೇ ತಾರೀಕಿಗೆ ಇದರ ಮಹಾಮಂಗಳಾರತಿ ಇದೆ, 4ನೇ ತಾರೀಕು ರಾಜಬೀದಿ ಉತ್ಸವ ಇದೆ. ಅಷ್ಟೊಳಗಡೆ ಹೆಚ್ಚಿನ ಸಂಖ್ಯೆ ಜನ ಬಂದು ಸಂಜೆ 6:30 to 9:30 ನಡೆಯುವಂತಹ ಈ ಒಂದು ಸುಂದರವಾದಂತಹ ಕಂಸವದೆಯ ರೂಪಕವನ್ನ ಗಣಪತಿಯ ಜೊತೆಗೆ ತಾವೆಲ್ಲ ಬಂದು ನೋಡಿ ಆನಂದ ಪಟ್ಟು ನಮ್ಮ ಕೃಷ್ಣನ ಯಶೋಗಾಥೆಯನ್ನ ಹೇಳೋಣ ಅಂತೇಳಿ ತಮ್ಮ ರೇಡಿಯೋ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.
0: ಧನ್ಯವಾದಗಳು ಸರ್. ಸರ್ ನಮಸ್ತೆ.
2: ನಮಸ್ತೆ
0: ಸರ್. ತಮ್ಮ ಹೆಸರು?
2: ಸಂತೋಷ್ ಸಾಕರೆ.
0: ಓಕೆ ಸರ್, ಇವತ್ತು ಬಹಳ ವಿಜೃಂಭಣೆಯಿಂದ ನಮ್ಮ ಕಂಸವಧೆ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ ಸರ್?
2: ತುಂಬಾ ಖುಷಿ ಆಗುತ್ತೆ. ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ಪ್ರಸಿದ್ಧಿ ಹೊಂದಿದಂತಹ ಭಾವಸಾರ ಗಣಪತಿ ಇದು. ಗಾಂಧಿ ಬಜಾರ್ನ 6ನೇ ಕ್ರಾಸ್ನಲ್ಲಿ ಇರುವಂತಹ ಶ್ರೀ ತುಳಜಾಭವಾನಿ ದೇವಸ್ಥಾನದಲ್ಲಿ ಈ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ. ಕಳೆದ 87 ವರ್ಷದಿಂದ ಸಾಂಗೋಪಾಂಗವಾಗಿ ಈ ಒಂದು ಗಣೇಶೋತ್ಸವ ನಡೀತಾ ಇದೆ. ನಮ್ಮಲ್ಲಿ ವಿಶೇಷ ಏನಂದ್ರೆ, ಮೊದಲಿನಿಂದನೂ ಒಂದು ಮಹಾಭಾರತ ಮತ್ತೆ ರಾಮಾಯಣ ಅಂತ ಒಂದು ಪೌರಾಣಿಕ ಕಥೆ ಹಿನ್ನೆಲೆಯನ್ನ ಇಟ್ಕೊಂಡು ಒಂದು 5-7 ನಿಮಿಷದ ಒಂದು ಪ್ರದರ್ಶನ ನಡೆಸ್ತೇವೆ, ವಿಶೇಷ ಪ್ರದರ್ಶನ. ಇದನ್ನ ನಾವು ಸುಮಾರು 1.5 ತಿಂಗಳಿಂದನೇ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಇದೆಲ್ಲ ಒಂದು ಪರಿಕರಗಳನ್ನ ಕಾಶಿನಾಥ್ ಅವರು, ಏನು ರಾಜ್ಯ ಪ್ರಶಸ್ತಿ ವಿಜೇತರು ಇದ್ದಾರೆ, ಅವರು ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ಪಾಂಡುರಂಗ ಅಂತೇಳಿ ಅವರು ಗಣಪತಿಯನ್ನ ಮೂರ್ತಿಯನ್ನ ಮಾಡಿಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ಒಂದೂವರೆ ತಿಂಗಳ ಇದ್ದಂಗೆ ಒಂದು ಕಥಾ ಪ್ರಸಂಗವನ್ನ ತಗೊಂಡು ಅದಕ್ಕೆ ಬೇಕಾದಂತಹ ಪಾತ್ರಗಳನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಮಕ್ಕಳಿಂದ ಮತ್ತೆ ಹಿರಿಯರಿಂದ ಪಾತ್ರಕ್ಕೆ ಅನುಗುಣವಾಗಿ ಒಂದು ಧ್ವನಿ ರೂಪಕವನ್ನ ಒಂದು ನಿರ್ಮಾಣ ಮಾಡ್ತೇವೆ. ಗೊಂಬೆಗಳು ಮಾಡಿಕೊಡ್ತಾರೆ ಅವರೆಲ್ಲ, ಅದನ್ನೆಲ್ಲ ನಾವು ಚಪ್ಪಟ್ಪುಟ್ಟು ಮಕ್ಕಳು ಸುಮಾರು ಒಂದು 7-8 ವರ್ಷದ ಮಕ್ಕಳು ಬಂದು ಈ ಒಂದು ಎಲ್ಲ ಗೊಂಬೆಗಳನ್ನು ಅವರೇ ಆಟ ಆಡಿಸೋದು. ಸೊ ಇದು ತುಂಬಾ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮಲ್ಲಿ ಒಬ್ರು ಹಿಂದೆ ಬಕರ ಅಣ್ಣಪ್ಪ ಅಂತ ಇದ್ರು, ಅವರು ಈ ಒಂದು ಪ್ರಚಲಿತಕ್ಕೆ ತಂದ್ರು. ಅಲ್ಲಿಂದ ಯಾವುದೇ ವರ್ಷ ಇರಲಿ ನಮ್ಮ ಬಾವುಸಾರ ಜನರೆಲ್ಲ ಸೇರಿ ಮತ್ತೆ ಸಾರ್ವಜನಿಕರು ಸೇರಿ ಬಹಳ ವಿಜೃಂಭಣೆಯಿಂದ ಈ ಒಂದು ಗಣೇಶ ಆಚರಣೆ ಮಾಡ್ತೇವೆ. ಜನರು ಸಹ 21 ದಿನ ಒಂದು ಒಳ್ಳೆ ಸಹಕಾರ ಕೊಡ್ತಾರೆ. ತನು ಮನ ದನದ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಒಂದು ಪೌರಾಣಿಕ ಹಿನ್ನೆಲೆಯನ್ನ ಸಾರ್ವಜನಿಕರಿಗೆ ಮತ್ತೆ ಮಕ್ಕಳಿಗೆ ಎಸ್ಪೆಷಲಿ ಇವತ್ತೆಲ್ಲ ಮೊಬೈಲು ಅಲ್ಲೇ ನೋಡ್ತಾ ಇರೋ ಅಂತ ಮಕ್ಕಳು ಬಂದು ನೋಡ್ಲಿ ನಮ್ಮ ಪೌರಾಣಿಕ ಇತಿಹಾಸ ಚರಿತ್ರೆಗಳು ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ಅನ್ಸ್ಕೊಂಡು ಹೋಗ್ತಾ ಇದೀವಿ, ಜನ ಅಷ್ಟೇ ಸ್ಪಂದನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ತುಂಬಾ ಖುಷಿ ಇದೆ.
0: ಓಕೆ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು
0: ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ.
3: ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ನ 6ನೇ ಕ್ರಾಸ್ ನಲ್ಲಿ ಇರುವ ಶ್ರೀ ತುಳಜಾ ಭವಾನಿ ದೇವಸ್ಥಾನದ ಆಡಳಿತ ಮಂಡಳಿಯ ಸಂತೋಷ್ ಸಾಕ್ರೆ ಅವರ ಮಾತು ಇದಾಗಿತ್ತು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮ, ಸಂಸ್ಕೃತಿ ಮತ್ತು ಪೌರಾಣಿಕ ಕಥೆಗಳನ್ನು ಪರಿಚಯಿಸೋದಕ್ಕೆ ಇದು ಅತ್ಯಂತ ಸೂಕ್ತ ವೇದಿಕೆ ಅಂತಾನೆ ಹೇಳಬಹುದು. ಸೊ ಶಿವಮೊಗ್ಗದ ಸಾರ್ವಜನಿಕರೇ ಹಾಗೆ ಶ್ರೋತೃಗಳೇ, ಅಕ್ಟೋಬರ್ 3 ತಾರೀಕಿನ ಒಳಗೆ ಸಂಜೆ 6:30 to 9:30 ನಡುವೆ ಗಾಂಧಿ ಬಜಾರ್ನ ಶ್ರೀ ತುಳಜಾ ಭವಾನಿ ದೇವಾಲಯಕ್ಕೆ ಭೇಟಿ ನೀಡಿ ಭಾವಸಾರ ಗಣಪತಿಯ ದರ್ಶನ ಪಡೆದು ಈ ಕಂಸವಧೆಯ ಸುಂದರ ರೂಪಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ

0: ಅಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಗಲ್ಲಿ ಗಲ್ಲಿಯಲ್ಲೂ ಪ್ರತಿಯೊಂದು ಮಂಟಪದಲ್ಲೂ ವಿಭಿನ್ನ ಹಾಗೂ ಅತ್ಯಂತ ಆಕರ್ಷಕ ರೀತಿಯಲ್ಲಿ ಗಣಪತಿ ರಾಯ ವಿರಾಜಮಾನನಾಗಿದ್ದಾನೆ. ಹಾಗಾದ್ರೆ ಈ ಪೌರಾಣಿಕ ಕಂಸವಧೆ ರೂಪಕದ ನಂತರ ನಮ್ಮ ಶಿವಮೊಗ್ಗ ನಗರದಲ್ಲಿ ಕೂರಿಸಲಾಗಿರುವಂತಹ ಮತ್ತೊಂದು ಅತ್ಯಂತ ವಿಶೇಷ ಮತ್ತು ವಿಶಿಷ್ಟ ಗಣಪತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶಿವಮೊಗ್ಗದ ಗಲ್ಲಿ ಗಲ್ಲಿಗಳಲ್ಲೂ ಹಬ್ಬದ ಕಳೆ, ಹೊಸ ಮೆರುಗು. ಒಂದೊಂದು ಗಣಪತಿ ಪೆಂಡಾಲ್ನಲ್ಲಿ ಒಂದೊಂದು ರೀತಿಯ ವಿಭಿನ್ನ ಥೀಮ್, ಕಣ್ಣಿಗೆ ತಂಪು ನೀಡೋ ಅಲಂಕಾರ. ನಿಮಗೆ ಗೊತ್ತಾ ಸ್ನೇಹಿತರೆ, ನಾನು ಹಬ್ಬದ ವಾತಾವರಣ ನೋಡ್ತಾ ಹೀಗೆ ಒಂದಷ್ಟು ರೌಂಡ್ಸ್ ಹಾಕ್ತಿದ್ದಾಗ ಮೊದಲಿಗೆ ನಮ್ಮ ತುಳಜಾ ಭವಾನಿ ದೇವಸ್ಥಾನದ ಹತ್ತಿರ ಹೋದಾಗ ಅಲ್ಲಿದ್ದ ಕಂಸವಧೆ ದೃಶ್ಯಾವಳಿ ನೋಡಿ ನಿಜಕ್ಕೂ ಮಂತ್ರಮುಗ್ಧಳಾದೆ. ಆ ಮೆರುಗು, ಆ ಕಲಾತ್ಮಕತೆ ನೋಡಿಕೊಂಡು ಬರ್ತಾ ಬರ್ತಾ ಹಾಗೆ ಶಿವಮೊಗ್ಗದ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಕಡೆ ಹೆಜ್ಜೆ ಹಾಕ್ತೆ. ಅಲ್ಲಿ ಹೋಗಿದ್ ಕೂಡ್ಲೇ ನನ್ ಕಣ್ಣು ಅಗ್ಲವಾಯ್ತು. ಯಾಕೆ ಗೊತ್ತಾ? ಈ ಬಾರಿ ಅಲ್ಲಿ ಗಣೇಶೋತ್ಸವಕ್ಕೆ ವರಾಹ ಸ್ವಾಮಿ ಅವರ ಅದ್ಭುತವಾದ ಥೀಮ್ ಇಟ್ಟಿದ್ರು. ಆ ಅಲಂಕಾರ, ಆ ದೈವಿಕ ಕಳೆ ನೋಡ್ತಾ ನಿಂತ್ರೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆದ್ರೆ ಅಲ್ಲಿ ನನ್ನ ಗಮನ ಸೆಳೆದಿದ್ದು ಏನ್ ಗೊತ್ತಾ? ದೇವಸ್ಥಾನದ ಅಂಗಳದಲ್ಲಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಸೇರಿ ತುಂಬಾ ಶ್ರದ್ಧೆಯಿಂದ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ರು. ಎಷ್ಟೋ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ದೊಡ್ಡವರು ನಿರ್ವಹಿಸೋ ಜವಾಬ್ದಾರಿಯನ್ನ ಈ ಚಿಣ್ಣರು ಮಾಡ್ತಾ ಇರೋದನ್ನ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು. ತಡೆಯೋದಕ್ಕಾಗ್ಲಿಲ್ಲ, ಮೆಲ್ಲಗೆ ಆ ಮಕ್ಕಳ ಹತ್ತಿರ ಹೋಗಿ, ಅಲ್ಲ ಈ ಗಣಪತಿ ಪೆಂಡಾಲ್ ಅಥವಾ ಕಮಿಟಿಯ ಅಧ್ಯಕ್ಷರು ಯಾರು ಇಲ್ಲಿ ಅಂತ ಕೇಳ್ದೆ. ಅದಕ್ಕೆ ಆ ಮುದ್ದಾದ ಮಕ್ಕಳು ಯಾವುದೇ ಮುಜುಗರ ಇಲ್ಲದೆ ಎದೆ ಉಬ್ಬಿಸಿ ನಾವೇ ಅಧ್ಯಕ್ಷರು ಅಂತ ಎಷ್ಟು ಮುದ್ದಾಗಿ ಹೇಳಿದ್ರು ಗೊತ್ತಾ? ಆ ಉತ್ತರ ಕೇಳಿ ನನಗೆ ಮುಖದಲ್ಲಿ ಚಿಕ್ಕದಾದ ಒಂದು ನಗು ಬಂತು. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಹಬ್ಬದ ಸಂಸ್ಕೃತಿ, ಒಗ್ಗಟ್ಟು ಮತ್ತು ಜವಾಬ್ದಾರಿಯನ್ನ ಇಷ್ಟು ಚಂದವಾಗಿ ತಗೊಂಡಿರೋ ಆ ಚಿಣ್ಣರ ಮಾತನ್ನ ಕೇಳೋದಕ್ಕೆ ನನಗಂತೂ ಸಖತ್ ಕ್ಯೂರಿಯಾಸಿಟಿ ಆಯ್ತು ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಆ ಪುಟ್ಟ ಅಧ್ಯಕ್ಷರು ತಮ್ಮ ಈ ವರಾಹ ಸ್ವಾಮಿ ಥೀಮ್ ಗಣೇಶೋತ್ಸವದ ಬಗ್ಗೆ ಒಂದೆರಡು ಮಾತನ್ನ ತಿಳಿಸಿದ್ದಾರೆ, ಕೇಳೋಣ.
3: ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇವತ್ತು ನಮ್ಮೊಟ್ಟಿಗೆ ಅಧ್ಯಕ್ಷರಾದ
4: ಗಗನ್
3: ಅವರಿದ್ದಾರೆ. ಸೊ ಅವರು ಈಗ ಏನ್ ಮಾತಾಡ್ತಾರೆ ಅಂತ ಕೇಳೋಣ.
4: ತುಂಬಾ ಖುಷಿ ಆಗತ್ತೆ. 72ನೇ ವರ್ಷದ ಗಣೇಶೋತ್ಸವ ಈ ವರ್ಷ ನಮ್ದು. 72 ವರ್ಷದಿಂದ ಅಂದ್ರೆ ಅಪ್ಪ ಕೂರ್ಸ್ಕೊಂಡ್ ಬರ್ತಿದ್ರು, ಈಗ 6 ವರ್ಷದಿಂದ ನಾನು ಕೂರ್ಸ್ಕೊಂಡ್ ಬರ್ತಾ ಇದ್ದೀನಿ. ಮತ್ತೆ ಫ್ರೆಂಡ್ಸ್ ಗಳೆಲ್ಲ ಜೊತೆಗೆ ಸೇರಿ ಕೂರ್ಸ್ಕೊಂಡು ಬರ್ತಾ ಇದೀವಿ ನಾವು ಈ ವರ್ಷ. ಹೋದ ವರ್ಷ ನರಸಿಂಹ ಅವತಾರ ಮಾಡಿದ್ವಿ, ಈ ವರ್ಷ ವರಾಹ ಸ್ವಾಮಿ ಅವತಾರ ಮಾಡಿದ್ವಿ. ವರಾಹ ಸ್ವಾಮಿ ಭುಜದ ಮೇಲೆ ಗಣಪತಿ ಮಾಡಿದ್ವಿ. ನಾವು ವರ್ಷ ವರ್ಷ ಆಕ್ಷನ್ ಮಾಡ್ತಿದ್ವಿ, ಈಗ ಒಂದು 6 ವರ್ಷದಿಂದ ನಿಲ್ಸಿದ್ವಿ, ಯಾರು ಇರ್ಲಿಲ್ಲ ಅಂತ. ಈಗೆಲ್ಲ ಮತ್ತೆ ಎಲ್ಲ ಹುಡುಗರು ಒಟ್ಟಾಗಿ ಮುಂದಿನ ವರ್ಷದಿಂದ ಆಕ್ಷನ್ ಮಾಡೋಣ ಅಂತ ಮತ್ತೆ ಇದ್ ಮಾಡಿದೀವಿ. ಮುಂದಿನ ವರ್ಷದಿಂದ ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಸಹಕಾರ ಕೊಡಿ. ಮತ್ತೆ 2ನೇ ತಾರೀಕು ಗಣಹೋಮ ಅನ್ನ ಸಂತರ್ಪಣೆ ಇರುತ್ತೆ, ಆಮೇಲೆ 5ನೇ ತಾರೀಕು ರಾಜಬೀದಿ ಉತ್ಸವ ಇರುತ್ತೆ, ಎಲ್ಲ ಪಾಲ್ಗೊಳ್ಳಿ.
3: ಥ್ಯಾಂಕ್ ಯು,
4: ಧನ್ಯವಾದಗಳು.
0: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಶಿವಮೊಗ್ಗದ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೆರವೇರುತ್ತಿರುವ ಈ ಬಾರಿಯ ಗಣೇಶೋತ್ಸವಕ್ಕೆ ಬರೋಬ್ಬರಿ 72 ವರ್ಷಗಳ ಭವ್ಯ ಹಾಗೂ ಪವಿತ್ರ ಇತಿಹಾಸವಿದೆ. ತಂದೆಯವರ ಕಾಲದಿಂದ ನಡೆದು ಬಂದಂತಹ ಈ ದಿವ್ಯ ಪರಂಪರೆಯನ್ನು ಈಗ ಅಧ್ಯಕ್ಷರಾದ ಗಗನ್ ಅವರು ಹಾಗೂ ಅವರ ಉತ್ಸಾಹಿ ಯುವ ಪಡೆ ಕಳೆದ 6 ವರ್ಷಗಳಿಂದ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮುನ್ನಡೆಸಿಕೊಂಡು ಹೋಗ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ತಾ ಸ್ನೇಹಿತರೆ, ಶಿವಮೊಗ್ಗದ ಗಣೇಶೋತ್ಸವದ ರಂಗುರಂಗಿನ ಸಂಭ್ರಮ

0: ಇಲ್ಲಿಗೆ ಮುಗಿಯೋದಿಲ್ಲ. ಮುಂದಿನ ಭಾಗದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಶಿವಮೊಗ್ಗದ ಮತ್ತೊಂದು ಅತ್ಯಂತ ಪ್ರಸಿದ್ಧ ಹಾಗೂ ಸಂಭ್ರಮದ ಗಣಪತಿ ಮಂಟಪಕ್ಕೆ. ಅದೇ ಶಿವಮೊಗ್ಗದ ಯಲ್ಲಮ್ಮ ದೇವಸ್ಥಾನ, ಬೇಡರ ಕೇರಿಯ ಸ್ನೇಹ ಜ್ಯೋತಿ ಯುವಕರ ಸಂಘದ ಗಣಪತಿ. ಅಲ್ಲಿ ಈ ಬಾರಿಯ ವಿಶೇಷತೆಗಳು ಏನು, ಸಂಭ್ರಮಾಚರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲಕಾರಿ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆ ವರಾಹ ಸ್ವಾಮಿ ಅಲಂಕಾರದ ದಿವ್ಯ ದರ್ಶನ ಪಡ್ಕೊಂಡು ಆ ಭಕ್ತಿ ಭಾವದಲ್ಲೇ ಮುಂದೆ ಹೆಜ್ಜೆ ಹಾಕ್ತಾ ಹೊರಟಿದ್ದು ನಮ್ಮ ಶಿವಮೊಗ್ಗದ ಬೇಡರ ಕೇರಿಯ ಯಲ್ಲಮ್ಮ ದೇವಸ್ಥಾನದ ಸ್ನೇಹ ಜ್ಯೋತಿ ಯುವಕರ ಸಂಘದ ಗಣಪತಿ ದರ್ಶನಕ್ಕೆ. ಅಬ್ಬಬ್ಬಾ, ಅಲ್ಲಿಗೆ ಕಾಲಿಡ್ತಿದ್ದಂತೆ ಆ ಎಂಟ್ರೆನ್ಸ್ ನಲ್ಲಿ ಮಾಡಿರೋ ಅದ್ಭುತವಾದ ಡೆಕೋರೇಷನ್ ನೋಡ್ತಿದ್ದ ಹಾಗೆ ನನಗಂತೂ ಮನಸ್ಸು ಫುಲ್ ಖುಷಿ ಆಯ್ತು. ಅಷ್ಟು ಅದ್ಧೂರಿ ಹಾಗೂ ಆಕರ್ಷಕವಾದ ಲೈಟಿಂಗ್ಸ್, ಎಂಟ್ರೆನ್ಸ್ ನಲ್ಲೇ ಕಣ್ಣು ಕೊರೆಯಿಸುವಂತಹ ಅಲಂಕಾರ ನೋಡಿ ವಾಹ್ ಅಂತ ಅನಿಸ್ತು. ಇಷ್ಟೊಂದು ಅದ್ಧೂರಿತನ ಇರಬೇಕಾದ್ರೆ ಒಳಗಡೆ ಪ್ರತಿಷ್ಠಾಪಿಸಿರೋ ನಮ್ಮ ಗಣಪತಿ ಮತ್ತು ಈ ಉತ್ಸವದ ಹಿಂದೆ ಏನೆಲ್ಲ ವಿಶೇಷತೆಗಳು ಇರಬಹುದು ಅಂತ ನನಗೂ ಕೂಡ ಕುತೂಹಲ ಆಯಿತು. ಅದಕ್ಕೆ ತಡ ಮಾಡದೇನೆ ನೇರವಾಗಿ ಈ ಸಂಘದ ಅಧ್ಯಕ್ಷರಾದ ಚೇತನ್ ಅವರ ಬಳಿ ಮಾತನಾಡಿದೆ. ಆಗ ಅವ್ರು ಏನ್ ಹೇಳಿದ್ರು ಅಂತ ನೀವೀಗ ಕೇಳಿಸ್ಕೊಳ್ಳಿ.
3: ಮೇಡಮ್, ಇದು 50ನೇ ವರ್ಷದ ಗಣಪತಿ ನಾವು ಕೂರಿಸಿರೋದು. ಸ್ನೇಹ ಜ್ಯೋತಿ ಯುವಕರ ಸಂಘ ಅಂತ ಹೇಳ್ಬಿಟ್ಟು ನಮ್ಮ ಸಂಘದ ಹೆಸರು. ನಮ್ಮ ವರ್ಷ ವರ್ಷದಕ್ಕಿಂತ ಒಂದೊಂದು ವರ್ಷ ನಾವು ಜೋರಾಗಿ ಮಾಡ್ತಾ ಬರ್ತಾ ಇದೀವಿ. 25 ವರ್ಷ ನಮ್ಮ ತಂದೆಯವ್ರು ಕೂರಿಸಿದ್ರು, ಅದ್ರ ನಂತರ ನಮ್ಮ ಸ್ನೇಹಿತರು ನಮ್ಗಿಂತ ದೊಡ್ಡವ್ರು ಕೂರಿಸಿದ್ರು. ಈಗ ನಾವು ಒಂದ್ 12 ವರ್ಷದಿಂದ ನಾವು ಹುಡುಗರೆಲ್ಲ ನಾವು ಕೂರಿಸ್ಕೊಂತ ಬಂದಿದೀವಿ. ಇದು 50ನೇ ವರ್ಷದ ಸುವರ್ಣ ಮಹೋತ್ಸವ ಮಾಡಿದೀವಿ ಈ ವರ್ಷ. ಅದ್ರ ವಿಶೇಷ ಅಲಂಕಾರ ಬಂದು ಲೈಟಿಂಗ್ಸ್ ಮತ್ತೆ ಪಂಚಮುಖಿ ಗಣಪತಿನ ಇಟ್ಟಿದೀವಿ ಮೇಡಮ್. ನಮ್ಮ ಗಣಪತಿ ಬಂದ್ಬಿಟ್ಟು ವಿದ್ಯಾನಗರದ ಪರಶುರಾಮ್ ಅಂತ ಕಲಾವಿದ್ರು, ಅವ್ರು ಮಾಡಿರೋದು. 50ನೇ ವರ್ಷದ್ದು ಅಂತ ಹೇಳ್ಬಿಟ್ಟು ನಮಗೆ ಅವರು ಕೊಡುಗೆ ಕೊಟ್ಟಿದ್ದಾರೆ ಮೇಡಮ್. ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ ಗಣಪತಿ ವಿಗ್ರಹನ.
4: ಈಗ ಮಕ್ಕಳೆಲ್ಲ ದಿನ ಬರ್ತಾರೆ.
3: ನಿನ್ನೆ ನಾವು ಆಟೋಟ ಸ್ಪರ್ಧೆಗಳು ಇಟ್ಟಿದ್ವಿ ಮಕ್ಕಳಿಗೆ, ಆಮೇಲೆ ಹುಡುಗರಿಗೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ನಿನ್ನೆ ಆಟೋಟ ಸ್ಪರ್ಧೆ ಇಟ್ಟಿದ್ವಿ. ಮಹಾಮಂಗಳಾರತಿ 2nd October ಇದೆ. ಅವತ್ತಿನ ದಿನ ಅದಕ್ಕೆಲ್ಲ ಫ್ರೀ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಮೇಡಮ್. ಅವತ್ತಿನ ದಿನ 1,500 ಜನಕ್ಕೆ ಅನ್ನ ಸಂತರ್ಪಣೆ ಇಟ್ಕೊಂಡಿದೀವಿ ಸಂಜೆ. ಪ್ರತಿಯೊಬ್ಬರು ದಾನಿಗಳಾಗ್ಲಿ ಭಕ್ತಾದಿಗಳಾಗ್ಲಿ ಎಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ
4: ಇದ್ದೀವಿ. ಧನ್ಯವಾದಗಳು ಸರ್.
0: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, 50 ವರ್ಷಗಳ ಸುದೀರ್ಘ ಪರಂಪರೆ ಹೊಂದಿರೋ ನಮ್ಮ ಸ್ನೇಹ ಜ್ಯೋತಿ ಯುವಕರ ಸಂಘದ ಆಚರಣೆಯ ಹಿಂದೆ ಎಷ್ಟೊಂದು ಪ್ರೀತಿ, ಶ್ರದ್ಧೆ ಮತ್ತು ಯುವಕರ ಒಗ್ಗಟ್ಟಿದೆ ಅಂತ. ವಿಶೇಷವಾಗಿ ವಿದ್ಯಾನಗರದ ಕಲಾವಿದ ಪರಶುರಾಮ್ ಅವರು ಸಂಘದ ಮೇಲಿನ ಪ್ರೀತಿಯಿಂದ ಉಚಿತವಾಗಿ ಕೊಡುಗೆಯಾಗಿ ನೀಡಿರೋ ಆ ದಿವ್ಯ ಪಂಚಮುಖಿ ಗಣಪತಿಯನ್ನ ಕಣ್ತುಂಬಿಕೊಳ್ಳೋದೇ ಒಂದು ಅದ್ಭುತ ಅನುಭವ. ಹಾಗಾದ್ರೆ ಇನ್ಯಾಕೆ ತಡ, ನೀವು ಕೂಡ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ತಕ್ಷಣ ಬೇಡರ ಕೇರಿಗೆ ಬನ್ನಿ. ಈ ಭವ್ಯ ಸುವರ್ಣ ಮಹೋತ್ಸವದ ಗಣಪತಿಯ ದರ್ಶನ ಪಡೆದು ಧನ್ಯರಾಗಿ. ನೆನಪಿರ್ಲಿ, 2nd October ಭವ್ಯ ಮಹಾಮಂಗಳಾರತಿ, ಸ್ಪರ್ಧೆಗಳಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಣೆ ಮತ್ತು ಸಂಜೆ ಎಲ್ಲರಿಗೂ ಬೃಹತ್ ಅನ್ನ ಸಂತರ್ಪಣೆ ಇರುತ್ತೆ. ಪ್ರತಿಯೊಬ್ಬರೂ ತಪ್ಪದೇ ಆಗಮಿಸಿ ಪ್ರಸಾದ ಸ್ವೀಕರಿಸಿ ಅಂತ ಅಧ್ಯಕ್ಷರಾದ ಚೇತನ್ ಅವರು ಹಾಗೂ ಇಡೀ ಸ್ನೇಹ ಜ್ಯೋತಿ ಯುವಕರ ಸಂಘದ ತಂಡ ಅತಿ ಪ್ರೀತಿಯಿಂದ ಆಹ್ವಾನಿಸಿದೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ನಮ್ಮ ಶಿವಮೊಗ್ಗದ ಹನುಮಂತನಗರದ ಮಾರುತಿ ಯುವಕರ ಸಂಘದ ಗಣಪತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
5: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
0: ಎಸ್, ವೆಲ್ಕಮ್ ಬ್ಯಾಕ್. ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಅದ್ದೂರಿಯಾಗಿ ನೆರವೇರಿದ ನಮ್ಮ ಶಿವಮೊಗ್ಗದ ಬೇಡರಕೇರೆಯ 50ನೇ ವರ್ಷದ ಗಣೇಶೋತ್ಸವದ ವಿಶೇಷತೆಗಳನ್ನ ತಿಳ್ಕೊಂಡಿದ್ದಾಯ್ತು. ಹೀಗೆ ನಾನು ಬೇಡರಕೇರೆಯ ಗಣಪತಿಯ ದರ್ಶನ ಮುಗಿಸ್ಕೊಂಡು ನಾನು ಮನೆ ಕಡೆಗೆ ಹೊರಟಾಗ ಸವಳಂಗ ರಸ್ತೆಯ ಹನುಮಂತನಗರದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಅದ್ಭುತ ಗಣೇಶನ ಮೂರ್ತಿ. ಅಲ್ಲಿ ಜಲಪಾತದ ಕಾನ್ಸೆಪ್ಟ್ ಇಟ್ಟು ಅದರ ಮುಂದೆ ಈಶ್ವರ ನೃತ್ಯ ಮಾಡ್ತಾ ಇರುವಂತಹ ಗಣಪತಿ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ರು. ಸ್ನೇಹಿತರೆ, ನಿಜಕ್ಕೂ ಆ ಸೌಂದರ್ಯವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಸೊ ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಪ್ರತಿಯೊಬ್ಬರ ಹಗಲು ರಾತ್ರಿಯ ಪರಿಶ್ರಮ ಹಾಗೂ ಒಗ್ಗಟ್ಟು ಈ ಅಲಂಕಾರದಲ್ಲಿ ಕಾಣ್ತಾ ಇತ್ತು. ಸ್ನೇಹಿತರೆ, ಹಾಗಾದ್ರೆ ಬನ್ನಿ, ಹನುಮಂತನಗರದ ಈ ಸುಂದರ ಗಣಪತಿ ಮಂಟಪದ ಹಿಂದಿನ ಪರಿಶ್ರಮ ಮತ್ತು ಸ್ಥಳೀಯರ ಸಂಭ್ರಮವನ್ನ ಅವರ ಮಾತುಗಳಲ್ಲೇ ಕೇಳೋಣ. ಮೊದಲನೇದಾಗಿ ಹನುಮಂತನಗರದ ನಿವಾಸಿಯಾದ ಗೀತಾ ಅವರು ಮಾತಾಡಿದ್ದಾರೆ, ಕೇಳೋಣ.
6: ನಮಸ್ಕಾರ ಎಲ್ಲರಿಗೂ. ನಾವು ಹನುಮಂತ ನಗರ ನಿವಾಸಿಗಳು. ನಾವು ಗಣಪತಿನ ಈಗ 55 ವರ್ಷದ ಇಂದ ನಾವು ಇಟ್ಕೊಂಡು ಬಂದಿದೀವಿ. ಆದ್ರೆ ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ಬೇಕು ಅಂತಾನೆ ಎಲ್ಲರೂ ಕಷ್ಟಪಟ್ಟು, ಅದರಲ್ಲೂ ನಮ್ಮ ಹನುಮಂತ ನಗರದ ಹುಡುಗರು, ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಅನ್ನ ಇದು ಭೇದನೇ ಇಲ್ಲ ಇಲ್ಲಿ. ಆ ತರದಲ್ಲಿ ನಾವು ಇದನ್ನ ಆಚರಣೆ ಮಾಡ್ತೀವಿ. ಮತ್ತೆ ಇನ್ನೊಂದೇನಂದ್ರೆ, ನಮ್ಮ ಏರಿಯಾದ ಹುಡುಗರೇ ಆದಂತ ಚೇತನ್ ಮತ್ತೆ ನವೀನ್ ಅನ್ನೋರು ಇದರ ಮುಂದಾಳತ್ವ ವಹಿಸ್ಕೊಂಡಿದ್ರು. ರಮೇಶ್ ಅವರು ಎಲ್ಲರೂ ಸಮೇತ ಮುಂದಾಳತ್ವ ವಹಿಸ್ಕೊಂಡು ಮಾಡಿದ್ದಾರೆ. ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಮತ್ತೆ ಹನುಮಂತನಗರ ನಿವಾಸಿಗಳು ಇದಕ್ಕೆ ಸಹಾಯ ಮಾಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲೆಲ್ಲರೂ ನಾವು ಕೂಲಿ ಕೆಲಸ ಮಾಡೋರೇ ಇರೋರು ಯಾರು ಅಂತ ಅಫಿಷಿಯಲ್ಸ್ ಅಂತ ಏನಿಲ್ಲ. ಆದ್ರೂ ನಮ್ಮಲ್ಲಿ ಒಗ್ಗಟ್ಟಿದೆ, ನಾನ್ ಮಾಡು ನೀನ್ ಮಾಡು ಅನ್ನೋ ಇದೇ ಇಲ್ಲ ನಮ್ಗೆ. ಎಲ್ಲರೂ ಸೇರ್ ಮಾಡೋಣ ಅಂತ
7: ಬಲವಿದೆ,
6: ಒಗ್ಗಟ್ಟಿನಲ್ಲಿ ಬಲವಿದೆ. ನಾನ್ ಮಾಡು ನೀನ್ ಮಾಡು ಅಂತ ಯಾರು ಇದು ಮಾಡಲ್ಲ. 5 ದಿವಸದಲ್ಲಿ ಈಗ ನಿನ್ನೆ ತನಕನು ಫಂಕ್ಷನ್ ಈಗ ಇವತ್ತು ಸಮೇತ ಮಕ್ಳಿಗೆ ಆಟ ಎಲ್ಲ ಆಡ್ಸಿದ್ವಿ, ಪ್ರೈಸ್ಗಳು ಕೊಡ್ತೀವಿ. ನಾಳೆನು ಮಕ್ಳಿಗೆ ಆಟ ಇದೆ, ರಂಗೋಲಿ ಸ್ಪರ್ಧೆ ಇದೆ. ನಿನ್ನೆ ಹೋಮ ಆಯ್ತು, ಊಟ ಆಯ್ತು, ಒಂದು 400-450 ಜನ ಊಟ ಮಾಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಅಂದ್ರೆ ಎಲ್ಲರಿಗೂ ಖುಷಿ ಆಗಿದೆ, ಬಂದು ನೋಡೋಂತ ವೀಕ್ಷಕರು ಸಮೇತ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ.
7: ಈ ಕಾನ್ಸೆಪ್ಟ್ ಇಡಕ್ಕೆ ಯಾರು ಕಾರಣ?
6: ಇಡಕ್ಕೆ ಏರಿಯಾದವ್ರೆ ಮಕ್ಳು, ಗಂಡ್ಮಕ್ಳು ಎಲ್ಲರೂ ಬಂದಿದ್ದಾರೆ. ಅದ್ರಲ್ಲಿ ಐಡಿಯಾ ಎಲ್ಲ ಚೇತನ್ ಅನ್ನವರು, ಅವರೇ ಇದ್ರದೆಲ್ಲ ಐಡಿಯಾ ಮಾಡಿರೋದು. ನವೀನ ಮತ್ತೆ ಇನ್ನೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹಗಲು ರಾತ್ರಿ ಇದ್ದೀರಾ ಹುಡುಗರು ಎಲ್ಲರೂ ಅವ್ರ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ.
7: ನಿಮ್ ಹೆಸರು?
8: ನನ್ನ ಹೆಸರು ಸವಿತಾ ಅಂತ. ಅದೇ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದ್ದಾರೆ.
7: ಹೇಗ ಅನಿಸ್ತಾ ಇದೆ?
8: ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನಿಮಗೆ ನೋಡಿರ್ಬೋದು ಈ ಪರಿಶ್ರಮ ಎಷ್ಟು ಮಟ್ಟಿಗೆ ಕಾಣ್ತಿದೆ ಅಂತ ನಿಮ್ ನೋಡ್ತಿದ್ದೀರಿ.
9: ನನ್ನ ಹೆಸರು ರಮೇಶ್. ಈ ಏರಿಯಾದಲ್ಲಿ ಹುಟ್ಟು ಬೆಳೆದಿರುವಂತ ವ್ಯಕ್ತಿ. ಇಲ್ಲಿ 55 ವರ್ಷದಿಂದ ಇಲ್ಲಿ ಗಣಪತಿ ಇಡ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ನಮ್ಮ ಏರಿಯಾದ ನಿವಾಸಿಗಳು ಸಪೋರ್ಟ್ ಮಾಡಿ ಈ ಜೋಗ್ ಫಾಲ್ಸ್ ಮತ್ತೆ ಪ್ಲಸ್ ಈಶ್ವರ ನೃತ್ಯ ಮಾಡ್ತಿರೋದಂತ ಕಾರ್ಯಕ್ರಮ ಮಾಡಿದ್ದಾರೆ. ಇದು ರಾತ್ರಿ ಹಗಲು ಹುಡುಗರು ತುಂಬಾ ಜನ ಕಷ್ಟ ಬಿಟ್ಟು ರಾತ್ರಿ ಹಗಲು ವರ್ಕ್ ಮಾಡಿದ್ದಾರೆ. ಇದು ನಮ್ಮ ಸವಳಂಗ ರೋಡಲ್ಲೇ ಶಿವಮೊಗ್ಗದಲ್ಲೇ ಅತಿ ತುಂಬಾ ಹೆಸರಂತ ಆಗಿದೆ. ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲದು ತುಂಬಾ ಹೆಮ್ಮೆಯಿಂದ ನಡೀತಾ ಇದೆ.
7: ಇವತ್ತಿನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಹೇಗೆ ಮಾಡಿದ್ರಿ ಸರ್?
9: ಮೇಡಮ್, ಇದು ಫಸ್ಟ್ ಆಫ್ ಆಲ್ ಆಗಿ ನಾವು ಮಕ್ಕಳು ಡ್ರಾಯಿಂಗ್ ಬಿಡಿಸ್ತಾ ಇದ್ರು. ಡ್ರಾಯಿಂಗ್ ಅಲ್ಲಿ ಏನಂದ್ರೆ ಚಾನಲ್ ಪಕ್ಕ ಮನೆ ಆತರ ಕಾನ್ಸೆಪ್ಟ್ ಅಲ್ಲಿ ನನಗೆ ತಲೆ ಹೊಡಿದಂದ್ರೆ ಅದೇ ಚಾನಲ್ ಬದಲು ಫಾಲ್ಸ್ ತರ ಮಾಡ್ಬಿಟ್ಟು ಅದ್ರ ಪಕ್ಕ ಗಣಪತಿ, ಓಪನ್ ಗಣಪತಿ. ಇಡೀ ಶಿವಮೊಗ್ಗದಲ್ಲಿ ಯಾರು ಓಪನ್ ಗಣಪತಿ ಇಟ್ಟಿಲ್ಲ ನಾನ್ ನೋಡ್ದಂಗೆ. ಹಂಗಾಗಿ ನಾವೇ ಮೊದಲಾಗಿ ಫಸ್ಟ್ ಅವಾಗ ಶ್ರೀ ಮಾರುತಿ ಕನ್ನಡ ಯುವಕರ ಸಂಘದವರು
10: ಏನೇ ಅಂದ್ರೂ ನಾವು ಹೈಲೈಟ್ ಆಗಿ ಮಾಡ್ತಿದ್ವಿ. ಸೋಳಂಗ ರಸ್ತದಲ್ಲಿ ಏನೇ ಗಣಪತಿ ಇಟ್ಟರು ನಾವೇ ಹೈಲೈಟ್ ಮಾಡ್ತಿದ್ವಿ. ಹಾಗಾಗಿ ನಾವು ಇವಾಗ ಅವರು ನಮ್ಮ ಅಣ್ಣವರು ಚೇತಣ್ಣ ಬಾಬಣ್ಣ ಅವರೆಲ್ಲ ಕಾರ್ತಿಕ್ ಅಣ್ಣವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಅವ್ರ ಕಾನ್ಸೆಪ್ಟ್ ನನಗೆ ಚೇತಣ್ಣ ಒಬ್ರು ಇದಾರೆ, ಅವ್ರದ್ದು ಫುಲ್ ಆರ್ಟಿಸ್ಟ್. ಅವ್ರನ್ನ ನಾನು ಇಟ್ಕೊಂಡು ಅವ್ರ ಸಹಾಯ ತಗೊಂಡು ಅವ್ರ ಸಲಹೆ ತಗೊಂಡು ತುಂಬಾ ನಾನು ಇದೆಲ್ಲ ಕಾನ್ಸೆಪ್ಟ್ ಉಂಡು ನಾನು ಅವಣ್ಣ ಸೇರ್ಕೊಂಡು ತುಂಬಾ ಎಫರ್ಟ್ ಹಾಕಿ ತುಂಬಾ ಕೆಲಸ ಮಾಡಿದೀವಿ. ಹಾಗಾಗಿ ನನಗೆ ಈ ಐಡಿಯಾ ಬಂದಿದ್ದು ಡ್ರಾಯಿಂಗ್ ಇಂದ ನನಗೆ ಐಡಿಯಾ ಬಂದಿದ್ದು. ಹಾಗಾಗಿ ಎಕ್ಸಸೈಸ್ ಮಾಡಿದ್ವಿ, ತುಂಬಾ ಕೆಲಸ ಮಾಡಿದ್ವಿ, ಹಾರ್ಡ್ ವರ್ಕ್ ಮಾಡಿದ್ವಿ. ಸೆಪ್ಟೆಂಬರ್ 1ನೇ ತಾರೀಕಿಂದನು ಪಾಪ ಸಣ್ಣ ಹುಡುಗರು ತುಂಬಾ ಕೆಲಸ ಮಾಡ್ಯಾರೆ. ನನ್ನ ಜೊತೆ ಇದ್ದವರು ಹುಡುಗರು 7ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರೇ ಸೇರಿಕೊಂಡಿದ್ದು. ಹಾಗಾಗಿ ಪಾಪ ಅವ್ರಿಗೆ ನನ್ ಕಡೆಯಿಂದ ಸಣ್ಣ ಹುಡುಗರಿಗೆಲ್ಲ ತುಂಬಾ ಹೃದಯ ಧನ್ಯವಾದ ಅಂತ ಹೇಳ್ತೀನಿ. ಏನಕ್ಕಂದ್ರೆ ಪಾಪ ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಇಬ್ಬರು ಒಂದ್ ಕಡ್ಡಿ ತಕೊಡ್ಬೇಕಂದ್ರೆ ಸಣ್ಣ ಹುಡುಗರು ಬೇಕು, ಎಲ್ಲದೂ ನಾವೇ ಮಾಡ್ಬೇಕಂದ್ರೆ ಆಗಲ್ಲ.
0: ಆಹಾ, ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ. ಹಾಗೆ ಊರಿನ ಯುವಕರು ಹಿರಿಯರೆಲ್ಲರೂ ಒಂದಾಗಿ ಶ್ರಮಿಸಿದಾಗ ಇಂತಹ ಕಲಾತ್ಮಕ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ನಮ್ಮ ಶಿವಮೊಗ್ಗದ ಹನುಮಂತ ನಗರದ ಈ ಗಣಪತಿಯೇ ಸಾಕ್ಷಿ. ಸೊ ಸ್ನೇಹಿತರೆ, ನಮ್ಮ ಶಿವಮೊಗ್ಗದಲ್ಲಿ ಗಣೇಶೋತ್ಸವದ ಸಂಭ್ರಮ ಇನ್ನೂ ಮುಗುದಿಲ್ಲ. ಮೊನ್ನೆಯಷ್ಟೇ ನಮ್ಮ ಶಿವಮೊಗ್ಗದ ಭೀಮೇಶ್ವರ ದೇವಸ್ಥಾನದ ಮಹಾಸಭಾ ಗಣಪತಿಯ ವಿಸರ್ಜನೆ ಅತ್ಯಂತ ಅದ್ಧೂರಿಯಾಗಿ ನೆರವೇರಿದೆ. ಆದ್ರೆ ನಗರದಲ್ಲಿ ಇನ್ನೂ ಒಂದಿಷ್ಟು ವಿಶೇಷ ಗಣಪತಿಗಳ ವಿಸರ್ಜನೆ ಬಾಕಿ ಇದೆ. ಸ್ನೇಹಿತರೆ, ನಿಮ್ಮ ಬಿಡುವಿನ ಸಮಯದಲ್ಲಿ ಕುಟುಂಬದವರೊಂದಿಗೆ ಹೋಗಿ ಈ ಸುಂದರ ಹಾಗೂ ಕಲಾತ್ಮಕ ಗಣಪತಿಗಳ ದರ್ಶನವನ್ನ ಪಡೆದುಕೊಳ್ಳಿ. ಇವತ್ತಿನ ಈ ನಮ್ಮ ಶಿವಮೊಗ್ಗ ಗಣೇಶೋತ್ಸವ ವಿಶೇಷ ಮಾಹಿತಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆಯೇ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
11: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
12: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
13: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
14: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
15: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
16: ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680962799. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮಗೆಲ್ಲ ಗೊತ್ತಿದೆ, ಜಗತ್ತಿನಾದ್ಯಂತ ಬಹಳಷ್ಟು ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಅದರಲ್ಲಿ ಮನುಷ್ಯನು ಕೂಡ ಒಬ್ಬ. ಹಾಗೆ ಜೀವಿಗಳು ಅಂತ ಬಂದಾಗ ನಮಗೆ ಒಂದೊಂದು ಜೀವಿ ಕೂಡ ಒಂದೊಂದು ವಿಶೇಷತೆಯನ್ನು ಇಟ್ಕೊಂಡಿದೆ ಅಂತ ಹೇಳ್ಬೋದು. ಅಂತಹದರಲ್ಲಿ ನಾವು ಮಾನವರು ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ಸೊ ಇದರ ಜೊತೆಗೆ ಬೇರೆ ಬೇರೆ ಪಕ್ಷಿಗಳಲ್ಲಿ, ಬೇರೆ ಬೇರೆ ಪ್ರಾಣಿಗಳಲ್ಲಿ ಕೂಡ ನಾವು ವಿಶೇಷತೆಯನ್ನು ನೋಡ್ತೀವಿ ಅಂತ ಹೋದರೆ ಬಹಳಷ್ಟು ಕಾಣಿಸ್ಕೊಳ್ಳುತ್ತೆ. ಈಗ ನಮಗೆಲ್ಲ ಏನಾಗುತ್ತೆ, ಹಗಲಿನ ಸಮಯದಲ್ಲಿ ಕಾಣುವಂತಹ ಏನು ವಸ್ತುಗಳಾಗಿರ್ಬೋದು, ಅವುಗಳನ್ನು ರಾತ್ರಿ ಸಮಯದಲ್ಲಿ ನೋಡೋಕ್ಕೆ ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾತ್ರಿ ಸಮಯದಲ್ಲಿ ನಮಗೆ ಕಾಣಿಸೋದು ತುಂಬಾ ಕಡಿಮೆ, ಅಂದರೆ ಬೆಳಕು ಇದ್ದಾಗ ಮಾತ್ರ ನಮಗೆ ಸ್ಪಷ್ಟವಾಗಿ ಕಾಣಿಸುವಂಥದ್ದು. ಆ್ಯಂಡ್ ನಮ್ಮ ಕಣ್ಣಿನ ಲೆನ್ಸ್ ಏನಿದೆ ಇದು ತುಂಬಾ ಕ್ಲಿಯರ್ ಲೆನ್ಸ್ ಅಂತ ಹೇಳ್ಬೋದು. ನಾವು ನೋಡುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಇಂಥದ್ದೇ ಹೀಗೆ ಇದೆ ಅಂಥೇಳಿ ಅಕ್ಯುರೇಟ್ ಆಗಿ ಹೇಳುವಂತಹ ಒಂದು ಲೆನ್ಸ್ ನಮ್ಮದು ಅಂತಲೇ ಹೇಳ್ಬೋದು. ಹಾಗೆ ಬೇರೆ ಬೇರೆ ಪ್ರಾಣಿಗಳಲ್ಲಿ, ಬೇರೆ ಬೇರೆ ಪಕ್ಷಿಗಳಲ್ಲಿ ಕೂಡ ಕಣ್ಣು ಬೇರೆ ಬೇರೆ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಈಗ ಹಗಲೊತ್ತಲ್ಲಿ ನಮಗೆ ಕಾಣುವಂಥದ್ದು ರಾತ್ರಿ ಹೊತ್ತಲ್ಲಿ ಕಾಣೋದಿಲ್ಲ, ಆದರೆ ರಾತ್ರಿ ಹೊತ್ತಲ್ಲಿ ಕೂಡ ತನ್ನ ಬೇಟೆಯನ್ನು ಆಡೋದಕ್ಕೆ ಕಣ್ಣನ್ನು ಬಳಸ್ಕೊಳ್ಳುವಂತಹ ಜೀವಿಗಳು ಸಹ ಇದ್ದಾವೆ. ಸೊ ಅಂತಹದ್ರಲ್ಲಿ ನಮಗೆಲ್ಲ ಗೊತ್ತೇ ಇದೆ, ಗೂಬೆ ಅಂಥೇಳಿ ಕೆಲವೊಂದಷ್ಟು ಜನ ಈ ಹೆಸರನ್ನು ಬಯೋದಕ್ಕೂ ಕೂಡ ಬಳಸ್ಕೊಳ್ತಾರೆ. ಎನಿವೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇರೋದು ಈ ಗೂಬೆಗಳಿಗೆ ರಾತ್ರಿ ಹೊತ್ತಲ್ಲಿ ಕಣ್ಣು ಹೇಗೆ ಕಾಣುತ್ತೆ, ಮತ್ತು ಇದರ ಸ್ಪೆಷಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಿಮ್ಮ ಜೊತೆ ನಾನು ಕೂಡ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳ್ತಾ ಇದ್ದೀನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಒಂದು ಇಂಟ್ರೆಸ್ಟಿಂಗ್ ವಿಷಯ ತುಂಬಾ ಚೆನ್ನಾಗಿದೆ ಅಂತೇಳಿ. ನಾವು ಹಗಲಿನ ಹೊತ್ತಲ್ಲಿ ಏನೇ ನೋಡಿದ್ರು ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ, ಆದರೆ ರಾತ್ರಿ ಆಗ್ತಾ ಇದ್ದ ಹಾಗೆ ನಮಗೆ ಬೆಳಕಿನ ಅವಶ್ಯಕತೆ ತುಂಬಾ ಬೇಕಾಗುತ್ತೆ. ಆದರೆ ಜಗತ್ತಿನಲ್ಲಿರುವಂತಹ ವಿಶೇಷವಾದಂತಹ ಜೀವಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ತುಂಬಾ ಡಿಫ್ರೆಂಟ್ ಅಂತಂದರೆ ಈ ಒಂದು ಗೂಬೆ ಅಂತ ಹೇಳ್ಬೋದು. ಇವತ್ತು ಗೂಬೆಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣುತ್ತೆ ಅಂತೇಳಿ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಅದಕ್ಕೆ ಏನಪ್ಪ ಕಾರಣ, ಯಾಕೆ ಈ ಗೂಬೆಗಳಿಗೆ ಹಗಲಿಗಿಂತ ರಾತ್ರಿ ಹೊತ್ತು ಚೆನ್ನಾಗಿ ಕಣ್ಣು ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕು ಅಂತಿದ್ರೆ ನಮ್ಮ ಶೋನ ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಹಾಗೆ ನೀವು ಸಹ ನಿಮ್ಮ ಒಪಿನಿಯನ್ಗಳನ್ನು ನಮ್ಮ ಸಂಖ್ಯೆ 9686926 9682979 ಈ ಸಂಖ್ಯೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಿದ್ದ ಹಾಗೆ ಜಗತ್ತಿನಲ್ಲಿರುವಂತಹ ಪಕ್ಷಿಗಳಲ್ಲಿ ಅತ್ಯಂತ ವಿಚಿತ್ರವಾದಂಥದ್ದು ಗೂಬೆ ಅಂತ ಹೇಳ್ಬೋದು. ಅದಕ್ಕೆ ಹಗಲಿಗಿಂತ ರಾತ್ರಿ ಹೊತ್ತು ಹೆಚ್ಚಾಗಿ ಕಣ್ಣು ಕಾಣಿಸುತ್ತೆ. ಆ್ಯಂಡ್ ಇದರ ಕಿವಿಗಳು ಕೂಡ ಅಷ್ಟೇ ತುಂಬಾ ಸೂಕ್ಷ್ಮವಾಗಿರುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಗೂಬೆಗಳದ್ದು ಅಂತ ನೋಡೋದಾದರೆ ಇದರ ಕಾಲುಗಳು ಬಾಗಿರುವಂಥ ರೀತಿಯಲ್ಲಿ ಕಾಣಿಸುತ್ತೆ, ಮತ್ತು ತುಂಬಾ ಚೂಪಾದಂತಹ ಉಗುರುಗಳನ್ನ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಇದರಿಂದಾಗಿಯೇ ಅದು ತನ್ನ ಆಹಾರವನ್ನು ಸುಲಭವಾಗಿ ಹಿಡಿಯುತ್ತೆ. ಆ್ಯಂಡ್ ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಇದು ಬೇಟೆಯಾಡೋದು ಜಾಸ್ತಿ ಅಂತಲೇ ಹೇಳ್ಬೋದು. ಮತ್ತು ಗೂಬೆಗೆ ತುಂಬಾ ಇಷ್ಟವಾದಂತಹ ಆಹಾರ ಅಂತಂದರೆ ಅದು ಇಲಿ ಆಗಿರುತ್ತೆ. ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲರೂ ಇಲಿಗಳು ಓಡಾಡ್ತಾ ಇದ್ದರೆ ರಾತ್ರಿ ಸಮಯದಲ್ಲಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿತ್ತು ಅಂತಂದರೆ ಗೂಬೆಗಳು ಸಹಜವಾಗಿ ಇವುಗಳನ್ನ ಬೇಟೆಯಾಡೋದಕ್ಕೆ ಬಂದೇ ಬಂದಿರ್ತವೆ. ಆ್ಯಂಡ್ ಅದು ಕೂಗುವಂತಹ ರೀತಿ ಕೂಡ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ವಿಶ್ವದಲ್ಲಿ ನಾವು ಗಮನಿಸ್ತೀವಿ ಅಂತಂದರೆ ಈ ಗೂಬೆಗಳು ಇಲ್ಲದೇ ಇದ್ದಂತಹ ದೇಶವೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಕೆಲವು ದೇಶಗಳಲ್ಲಿ ಗೂಬೆ ಅಪಶಕುನದ ಪಕ್ಷಿ ಅಂತೂ ಕೂಡ ಕರೀತಾರೆ. ಆ್ಯಂಡ್ ಮತ್ತು ಕೆಲವು ದೇಶಗಳಲ್ಲಿ ಅದನ್ನು ಸಿರಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಸಂಕೇತ ಅಂತೂ ಕೂಡ ಕರೀತಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಕ್ಷಿಯನ್ನು ಊಹೆ ಮಾಡೋದುಂಟು. ಹಾಗೆಯೇ ಗೂಬೆಗಳು ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ದೊಡ್ಡ ದೊಡ್ಡ ಮರಗಳಿರುವಂತಹ ಕಡೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಗಲಿನ ಸಮಯದಲ್ಲಿ ಕಾಣಿಸೋದು ತುಂಬಾ ಕಡಿಮೆ, ಅಂದರೆ ಹಾರಾಟ ಕಡಿಮೆ ಇರುತ್ತೆ. ಆದರೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಹಾರಾಡ್ತಾ ಇರ್ತವೆ. ಮತ್ತು ರಾತ್ರಿಯ ಜೀವನಕ್ಕೆ ಇದು ತುಂಬಾ ಅನುಕೂಲವಾಗಿರುವಂತಹ ದೇಹವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಗೂಬೆಗಳು ತುಂಬಾ ವಿಶಿಷ್ಟತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗೆ ನಾನು ಆಗಲೇ ಹೇಳಿದೆ ನಿಮಗೆ, ಈ ಗೂಬೆಗಳು ರಾತ್ರಿ ಸಮಯದಲ್ಲಿ ಕಾಣ್ತವೆ ಅಂಥೇಳಿ. ಹಾಗಾದರೆ ಈ ಗೂಬೆಗೆ ಹೇಗೆ ರಾತ್ರಿ ವೇಳೆನೇ ಚೆನ್ನಾಗಿ ಕಣ್ಣು ಕಾಣಿಸುತ್ತೆ ಅಂಥೇಳಿ ನಾವು ನೋಡೋದಾದರೆ ಇದರ ಒಂದು ಇಂಟ್ರೆಸ್ಟಿಂಗ್ ವಿಷಯ ತುಂಬಾ ಚೆನ್ನಾಗಿದೆ. ಅದನ್ನು ತಿಳ್ಕೋಬೇಕು ಅಂದರೆ ಫಸ್ಟ್ ನಮಗೆ ಕಣ್ಣು ಯಾವ ರೀತಿ ಕಾಣಿಸುತ್ತೆ ಅಂಥೇಳಿ ತಿಳ್ಕೋಬೇಕಾಗತ್ತೆ. ಈಗ ನೋಡಿ, ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳುವಂತಹ ಬೆಳಕೇನಿದೆ ಅದು ನಮ್ಮ ಕಣ್ಣಿನ ಒಳಗಡೆ ಇರುವಂತಹ ಲೆನ್ಸ್ನ ಮೂಲಕ ಹಾದು ಆ ವಸ್ತುವಿನ ರಿಫ್ಲೆಕ್ಷನ್ ನಮ್ಮ ರೆಟಿನಾದ ಮೇಲೆ ಬೀಳುತ್ತೆ. ನಂತರ ಆ ಒಂದು ಇನ್ಫಾರ್ಮೇಷನ್ನ ನರಗಳು ಮೆದುಳಿಗೆ ಒಯ್ದು ಮೆದುಳು ಈ ಒಂದು ಪಿಕ್ಚರ್ ಏನಿರುತ್ತೆ ಅದನ್ನು ಹೇಗಿದೆಯೋ ಹಾಗೆ ಪ್ರೆಸೆಂಟ್ ಮಾಡುತ್ತೆ. ಆಗ ನಮ್ಮ ಕಣ್ಣಿಗೆ ಆ ವಸ್ತು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಲ್ಲೇ ಗೂಬೆಯ ಕಣ್ಣುಗಳು 4 ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದ್ದಾವೆ. ಆದ್ದರಿಂದ ಅದರ ಕಣ್ಣುಗಳು ರಾತ್ರಿ ಹೊತ್ತು ಸ್ಪಷ್ಟವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇದರಲ್ಲಿರುವಂತಹ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ಏನೇನಿದೆ ಅದ್ರ ಬಗ್ಗೆ ನಾನು ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ನಿಮಗೇನಾದ್ರೂ ಈಗ ಒಂದು ಗೂಬೆಗಳ ಬಗ್ಗೆ ಗೊತ್ತಿದೆ ಅಂತಂದರೆ ಅದನ್ನು ನೀವು ಕೂಡ ನಮಗೆ ವಾಟ್ಸಪ್ ಮಾಡಿ ವಾಯ್ಸ್ ಅನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ. ನಾನು ಆರ್ ಜಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಗೂಬೆಯ ಬಗ್ಗೆ. ಆ್ಯಂಡ್ ಗೂಬೆ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದರ ಕಾಲುಗಳಾಗಿರ್ಬೋದು, ಅದರ ಉಗುರುಗಳಾಗಿರ್ಬೋದು, ಹಾಗೆ ಆ ಒಂದು ದೇಹದ ಸ್ಟ್ರಕ್ಚರ್ ಕೂಡ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಬೇರೆ ಜೀವಿಗಳಿಗೆ ಹೋಲಿಸ್ಕೊಂಡ್ರೆ ಇದು ಜಗತ್ತಿನ ಪಕ್ಷಿಗಳಲ್ಲೇ ಅತ್ಯಂತ ವಿಚಿತ್ರವಾದಂತಹ ಒಂದು ಪಕ್ಷಿ ಅಂತ ಹೇಳ್ಬೋದು. ಸೊ ಈ ಗೂಬೆಗಳು ನಾನಾಗಲೇ ಹೇಳಿದೆ ನಿಮಗೆ, ತುಂಬಾ ಸ್ಪಷ್ಟವಾದಂತಹ ಕಣ್ಣನ್ನು ರಾತ್ರಿ ಸಮಯದಲ್ಲಿ ಇಟ್ಕೊಂಡಿದ್ದಾವೆ, ಮತ್ತು ಕಿವಿಗಳು ಕೂಡ ಅಷ್ಟೇ ತುಂಬಾ ಸೂಕ್ಷ್ಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಪಕ್ಷಿಯನ್ನು ಗುರುತಿಸ್ತಾರೆ. ಆದರೆ ಈ ಒಂದು ಗೂಬೆಗಳಲ್ಲಿರುವಂತಹ ವಿಶೇಷತೆಯನ್ನು ನಾವು ನೋಡ್ತೀವಿ ಅಂತಂದರೆ, ಅದು ರಾತ್ರಿ ಸಮಯದಲ್ಲಿ ಯಾವುದೇ ಒಂದು ವಸ್ತುವನ್ನಾಗಲಿ ಅಥವಾ ಏನೇನೇ ನೋಡೋದಾಗಲೂ ಸ್ಪಷ್ಟವಾಗಿ ಇದಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತೇಳಿ. ಇದಕ್ಕೆ ಏನು ರೀಸನ್ ಇರ್ಬೋದು ಅಂತ ನಾನಾಗಲಿ ಕೂಡ ಹೇಳಿದೆ, ನಮ್ಮ ಕಣ್ಣುಗಳಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಮತ್ತು ಈ ಗೂಬೆಗಳ ಕಣ್ಣು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂಥೇಳಿ. ಈಗ ಈ ಒಂದು ಗೂಬೆಯ ಕಣ್ಣುಗಳಲ್ಲಿರುವಂತಹ ನಾಲ್ಕು ವಿಶಿಷ್ಟ ಲಕ್ಷಣಗಳು ಏನಿದ್ದಾವೆ, ಅವುಗಳಿಂದಾಗಿಯೇ ಗೂಬೆಗಳು ರಾತ್ರಿ ಸಮಯದಲ್ಲೂ ಕೂಡ ಅಷ್ಟು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ, ಗೂಬೆಯ ಕಣ್ಣಿನ ಲೆನ್ಸ್ಗಳು ಮತ್ತು ಈ ರೆಟಿನಾ ಏನಿದೆ ಅದರ ನಡುವಿರುವಂತಹ ದೂರ ಮನುಷ್ಯರ ಕಣ್ಣುಗಳಲ್ಲಿರುವಂತಹ ದೂರಕ್ಕಿಂತ ತುಂಬಾ ದೊಡ್ಡದಾಗಿರುತ್ತೆ. ಗೂಬೆಯ ಕಣ್ಣಿನಲ್ಲಿ ಪಿಕ್ಟನ್ ಎನ್ನುವಂತಹ ಹೆಸರಿನ ಒಂದು ವಿಶೇಷವಾದಂತಹ ಅಂಗ ಇದೆ. ಅದು ಬೇರೆ ಬೇರೆ ಡಿಸ್ಟೆನ್ಸ್ಗೆ ತಕ್ಕಂತೆ ಲೆನ್ಸ್ಗಳ ಮೂಲಕ ಸರಿಯಾಗಿ ಬೆಳಕು ಹಾಯೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದಾಗಿ, ಈ ಒಂದು ರೆಟಿನಾ ಏನಿದೆ ಇದರ ಮೇಲೆ ಬೀಳುವಂತಹ ರಾಡ್ಸ್ ಅಥವಾ ಕೋನ್ಸ್ ಅಂತ ಏನು ಹೇಳ್ತಾರೆ, ಇವುಗಳ ಸಂಖ್ಯೆ ದೊಡ್ಡದಾಗಿರುತ್ತೆ. ಆದ್ದರಿಂದ ಗೂಬೆಗಳ ಕಣ್ಣಿನ ದೃಷ್ಟಿಯ ಸಾಮರ್ಥ್ಯ ನಮ್ಮ ದೃಷ್ಟಿಗಿಂತ 5 ಪಟ್ಟು ಹೆಚ್ಚಾಗಿರುತ್ತೆ. ಇನ್ನು ಮೂರನೇದಾಗಿ ನಾವು ನೋಡ್ತೀವಿ ಅಂತಂದರೆ, ಅದರ ಕಣ್ಣುಗಳಲ್ಲಿ ಕೆಂಪು ಬಣ್ಣದ ಒಂದು ವಸ್ತು ಇರುತ್ತೆ. ರಾಸಾಯನಿಕವಾಗಿ ಪ್ರೋಟೀನ್ ಗುಣಗಳನ್ನು ಹೊಂದಿರುವಂತಹ ಈ ವಸ್ತು ಕತ್ತಲೆಯ ಬೆಳಕಿಗೆ ಹೆಚ್ಚು ಸಂವೇದನಾಶೀಲವಾಗಿರುವಂತೆ ಮಾಡುತ್ತೆ. ಇನ್ನು ನಾಲ್ಕನೇದಾಗಿ, ಅದರ ಕಣ್ಣಿನ ಪಾಪೆಗಳನ್ನು ನೋಡ್ತೀವಿ ಅಂತಂದರೆ ಅದು ಹೆಚ್ಚಾಗಿ ಹಿಗ್ಗುತ್ತವೆ. ಆದ್ದರಿಂದ ಸ್ವಲ್ಪ ಬೆಳಕು ಇದ್ದರೂ ಕೂಡ ಅದು ಕಣ್ಣನ್ನು ಪ್ರವೇಶಿಸೋದಕ್ಕೆ ಅನುಕೂಲ ಆಗುತ್ತೆ. ಈ 4 ಕಾರಣಗಳಿಂದಲೇ ಗೂಬೆ ರಾತ್ರಿ ಹೊತ್ತು ತುಂಬಾ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಕೂಡ ನಿಮ್ಮ ಮನೆಯ ಹತ್ತಿರದಲ್ಲಿ ಅಥವಾ ಎಲ್ಲಾದರೂ ಸುತ್ತಮುತ್ತದಲ್ಲಿ ಈ ಗೂಬೆಗಳನ್ನು ನೋಡಿದಿರಾ ಅಂತಂದರೆ ಅದರ ಕಣ್ಣುಗಳನ್ನ ನೋಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಆ ಗೂಬೆಗಳ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಇನ್ನೂ ಏನಾದರೂ ನಿಮಗೆ ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ, ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಕು. ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.82 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ಸಮಯ 6:30 ಆಗಿದೆ, ಹಾಗಾಗಿ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಸ್ನೆಸ್ ಬಸ್, ಕಾರ್ಯಕ್ರಮದ ಹೆಸರು ಹೇಳೋ ಹಾಗೇನೆ ಬಿಸ್ನೆಸ್ ಬಗ್ಗೆ ಮಾತಾಡುವಂತ ಒಂದು ಕಾರ್ಯಕ್ರಮ. ಹಾಗೆ ಸ್ವತಃ ಬಿಸ್ನೆಸ್ ಮ್ಯಾನ್ ಗಳೇ ಅವರ ಒಂದು ಅನುಭವವನ್ನ, ಎಸ್ಪೆಷಲಿ ಬಿಸ್ನೆಸ್ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇರ್ತಾರೆ. ಯಾಕಂದ್ರೆ ಎಲ್ಲಾ ಬಿಸ್ನೆಸ್ ಒಂದೇ ರೀತಿ ಇರಲ್ಲ, ಒಂದೊಂದು ಬಿಸ್ನೆಸ್ ಅಲ್ಲಿ ಕೂಡ ಒಂದೊಂದು ರೀತಿ ಚಾಲೆಂಜಸ್ ಇರುತ್ತೆ, ಹಾಗೆ ಒಂದೊಂದು ರೀತಿ ಸಕ್ಸಸ್ ಕೂಡ ಇರುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಮ್ಯಾನ್ ಗಳನ್ನ ಕೂಡ ಮಾತಾಡ್ತಾ ಇರ್ತೀವಿ. ಸೊ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ, ಅದೇನೆ ಗುರುಪ್ರಿಯ ಗ್ಯಾಲರಿ. ಸೊ ಈ ಒಂದು ಶಾಪ್ ಏನಿದೆ, ಇಲ್ಲಿ ಸ್ಟೇಷನರಿ ಐಟಮ್ಸ್ ಸಿಗುತ್ತೆ, ಜೊತೆಗೆ ಗಿಫ್ಟ್ ಐಟಮ್ಸ್ ಸಿಗುತ್ತೆ, ಹಾಗೆ ಕಾಸ್ಮೆಟಿಕ್ಸ್ ಗಳು ಕೂಡ ಸಿಗುತ್ತೆ. ಇದರ ಓನರ್ ಆಗಿರುವಂತಹ ಗಿರೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ. ಗಿರೀಶ್ ಸರ್, ನಮಸ್ತೆ.
7: ನಮಸ್ತೆ.
6: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಥ್ಯಾಂಕ್ ಯು.
6: ಓಕೆ, ಗಿರೀಶ್ ಸರ್ ಹೇಗಿದ್ದೀರಾ?
7: ಫೈನ್, ಆರಾಮಿದ್ದೀನಿ.
6: ಓಕೆ, ಕಾಫಿ ಟೀ ಆಯ್ತಾ?
7: ಎಲ್ಲ ಮುಗಿತು ಮೇಡಮ್.
6: ಎಲ್ಲ ಮುಗ್ದಿದೆ, ಸೂಪರ್. ನನಗೆ ಮೊದಲನೇದಾಗಿ ಗಿರೀಶ್ ಸರ್ ಪರಿಚಯ ಆಗ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
7: ಎಲ್ಲ ಶಿವಮೊಗ್ಗದಲ್ಲೇ. 81 ಬರ್ತ್, ಡಿ ವಿ ಎಸ್ ಸ್ಕೂಲಲ್ಲಿ ಎಲ್ಲ ಸ್ಟಡಿ ಮಾಡಿರೋದು.
6: ಓಕೆ.
7: ಪಿ ಯು ತನಕ ಓದಿ ಆಮೇಲೆ ಸಡನ್ನಾಗಿ ಬಿಸ್ನೆಸ್ಸಲ್ಲಿ ಇಳಿದ್ಬಿಟ್ಟು ಸ್ಟಿಲ್ 2000 ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಸ್ಟಿಲ್.
6: ಸರ್, ಪಿ ಯು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರಿ, ಪಿ ಯು ತನಕ ಓದಿದ್ರಿ, ಅದಾದ್ಮೇಲೆ ಸಡನ್ ಆಗಿ ಬಿಸ್ನೆಸ್ಸಿಗೆ ಯಾಕೆ ಬಂದಿದ್ರು ಸರ್? ಯಾವ ಕಾರಣಕ್ಕಾಗಿ ಬಿಸ್ನೆಸ್ ಫೀಲ್ಡ್ಗೆ ಎಂಟ್ರಿ ಕೊಟ್ರಿ?
7: ಏನಿಲ್ಲ, ಅಪ್ಪ ಅವ್ರದ್ದು ಬಸ್ಸಿನ ಬಿಸ್ನೆಸ್ ಇತ್ತು. ಅವ್ರದ್ದು ನನಗೆ ಯಾಕೆ ಇಂಟ್ರೆಸ್ಟ್ ಆಗಲಿಲ್ಲ, ಅವ್ರದ್ದು ಬೇಡ ಅಂತೇಳಿ ಕೊನೆಗೆ ನಮ್ಮದೇ ಮಳಿಗೆ ಇತ್ತು, ಸ್ವಂತ ಮಳಿಗೆಯಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ನಮ್ಮ ಆಸಕ್ತಿ. ಸೊ ಹಂಗಾಗಿ ಬಿಸ್ನೆಸ್ಸಿಗೆ ಇಳಿದಿದ್ದಾಯ್ತು
6: ಅಷ್ಟೇ. ಸೊ ತಂದೆಯವ್ರದ್ದು ಬೇರೆ ಬಿಸ್ನೆಸ್ ಇದ್ರು, ಆ ಬಿಸ್ನೆಸ್ ಬೇಡ, ಸ್ವಂತವಾಗಿ ನೀವೇ ಏನಾದರೂ ಬಿಸ್ನೆಸ್ ಮಾಡೋಣ ಅಂಥೇಳಿ ಈ ಒಂದು ಬಿಸ್ನೆಸ್ಸಿಗೆ ಹೇಳಿದ್ರಿ. ಓಕೆ, ಈ ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡ ಕಾರಣ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಾ?
7: ಎಕ್ಸ್ಪೀರಿಯನ್ಸ್ ಏನಿರಲಿಲ್ಲ, ನಾವು ಆ್ಯಕ್ಚುಲಿ ಬಾಡಿಗೆ ಕೊಟ್ಟಿದ್ದಂಥ ಸ್ಟೇಷ್ನರಿ ಆ್ಯಂಡ್ ಫ್ಯಾನ್ಸಿ ಅವರು ಸರಿಯಾಗಿ ರೆಂಟ್ ಕೊಡ್ತಾ ಇರಲಿಲ್ಲ. ಸೊ ಅವ್ರದ್ದು ಬಿಡೋ ವಾಯ್ದೆ ಮುಗ್ದಿತ್ತು, ರೆಂಟಿಂದ ಅಗ್ರಿಮೆಂಟ್ ಮುಗ್ದಿತ್ತು, ಬಿಡೋಕ್ಕೆ ಹೇಳಿದ್ವಿ ಬಿಡಲಿಲ್ಲ. ಸೊ ಹಂಗಾಗಿ ನಾವೇ ಅದನ್ನು ನೀವೇ ವಹಿಸ್ಕೊಳ್ಳಿ ಅಂದಿದ್ದಕ್ಕೆ ನಾವು ವಹಿಸ್ಕೊಂಡಿದ್ದಾಯ್ತು. ಸೊ ಹಂಗೆ ಕಂಟಿನ್ಯೂ ಆಗಿದೆ ಅಷ್ಟೇ, ಇಲ್ಲಾದರೆ ಇಲ್ಲೇ ಇದೇ ಆಯ್ಕೆ ಮಾಡ್ಕೋಬೇಕು ಅಂತ ಏನಿರಲಿಲ್ಲ.
6: ಸೊ ಲೈಫಲ್ಲಿ ಹೇಗೆಲ್ಲ ಟರ್ನಿಂಗ್ ಪಾಯಿಂಟ್ ಸಿಗುತ್ತಲ್ಲ ಸರ್?
7: ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು, ನಾನ್ ಸ್ಟಾಪಬಲ್ ಅಂದರೆ ಹಿಂತಿರುಗಿ ನೋಡೇ ಇಲ್ಲ.
6: ಓಕೆ.
7: ನಮ್ಮ ಶ್ರದ್ಧೆ, ನಮ್ಮ ನಿಷ್ಠೆ, ಒಳ್ಳೆ ಕಸ್ಟಮರಿಗೆ ಒಳ್ಳೆ ಸರ್ವಿಸ್ಸು. ನಮ್ಮ ವ್ಯವಹಾರದಲ್ಲಿ ಒಂದು ಶ್ರದ್ಧೆ ನಿಷ್ಠೆ ಅಂತ ಇದ್ದರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ.
6: ಸೂಪರ್ ಸರ್, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಆಗ ಯಾವ ಕೆಲಸ ಕೂಡ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ರೆ. ಹಾಗೇನೆ ಗಿರಿ ಸರ್, ನನಗೆ ನೀವು ಯಾರು ಅಂತ ಹೇಳಿ ನಿಮ್ಮ ಪರಿಚಯ ಒಂದು ಮಟ್ಟಿಗೆ ಆಯ್ತು ಸರ್. ಸೊ ಈಗ ಗುರುಪ್ರಿಯ ಗ್ಯಾಲರಿ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ಬೋದಾ? ಈ ಒಂದು ಶಾಪ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು, ಹೇಗೆ ನಡೀತಾ ಇದೆ ಬಿಸ್ನೆಸ್?
7: ಓಕೆ, ನೋಡಿ 2000 ಸ್ಟಾರ್ಟ್ ಮಾಡಿದ್ದು ಗಣೇಶ್ ಚಾಯ್ಸ್ ಅಂತ, ಇಲ್ಲಿ ಸವಳಂಗ ರೋಡ್ ಮೇನ್ ರೋಡಲ್ಲಿ ಸ್ಟಾರ್ಟ್ ಆಗಿದ್ದು, ನಾನು ನಮ್ಮ ತಂದೆಯವ್ರದ್ದು ಪ್ರಾರಂಭ ಮಾಡಿದ್ದು. ಅಲ್ಲಿಂದ 2020 ನಾವು ಜಾಯಿಂಟ್ ಆಗಿ ನಾನು ನಮ್ಮ ತಂದೆಯವ್ರು ನಮ್ಮ ಬ್ರದರೆಲ್ಲ ಸ್ಟಾರ್ಟ್ ಮಾಡಿದ್ದು, ನಮ್ಮ ತನ್ನ ಬ್ರದರ್ ಚೇತನ್ ಅಂತೇಳಿ ಒಟ್ಟಿಗೆ ಪ್ರಾರಂಭ ಮಾಡಿದ್ದು. ರೀಸೆಂಟಾಗಿ ನಾವು ಡಿವೈಡ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ಮೇಲೆ, ಅವರವ್ರ ಸ್ವಂತ ಬುದ್ಧಿವಂತಿಕೆ ಮೇಲೆ ಎಲ್ಲರಿಗೂ ಒಂದು ಬಿಸ್ನೆಸ್ ಮಾಡೋ ಶಕ್ತಿ ಇದೆ ಅಂತ ಗೊತ್ತಾಗಿ ಡಿವೈಡ್ ಆಗಿ ಈಗ 2021 ಇಲ್ಲಿ ರವೀಂದ್ರನಗರ ಸೆಕೆಂಡ್ ಕ್ರಾಸ್ನಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ. ಇಲ್ಲೂ ತೊಂದರೆ ಇಲ್ಲ, ಸೇಮ್ ನಾ ಹೇಳಿದ್ನಲ್ಲ, ನಮ್ಮ ವ್ಯವಹಾರದಲ್ಲಿ ಪ್ರೀತಿ ನಿಷ್ಠೆ ಒಂದು ಶ್ರದ್ಧೆಯಿಂದ ನಾವು ಇಲ್ಲೇ ವ್ಯವಹಾರ ಮಾಡಿದ್ರು ನಮಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.
8: ಹಾಗೆ ಈ ಗುರುಪ್ರಿಯ ಗ್ಯಾಲ್ರಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಸರ್, ಅದ್ರ ಬಗ್ಗೆ ಹೇಳಿ.
7: ನಮ್ಮ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಮೇಯ್ನ್ ಬಂದು ಫ್ಯಾನ್ಸಿ ಸ್ಟೇಷ್ನರಿ ಗಿಫ್ಟ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್, ಸಮ್ ಪ್ಲಾಸ್ಟಿಕ್ಸ್ ಐಟಮ್ಸ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ. ಸೊ ಡೈಲಿ ನೀಡ್ಸ್, ಕಸ್ಟಮರಿಗೆ ಇವಾಗ ಲೇಟೆಸ್ಟ್ ಏನೇನು ಬೇಕೋ ಡೈಲಿ ನೀಡ್ಸ್ ಎಲ್ಲ ಸಿಗುತ್ತೆ.
8: ಸೊ ಒಂದು ಕಡೆ ಕಾಸ್ಮೆಟಿಕ್ಸ್ ಸಿಗುತ್ತೆ, ಮತ್ತೊಂದು ಕಡೆ ಜ್ಯುವೆಲ್ರಿ ಆರ್ನಮೆಂಟ್ಸ್ಗಳು ಸಿಗುತ್ತೆ, ಹಾಗೆ ಇನ್ನೊಂದು ಕಡೆ ಈ ಒಂದು ಗಿಫ್ಟ್ ಐಟಮ್ ಕೂಡ ಸಿಗುತ್ತೆ. ಸೊ ಎಲ್ಲ ರೀತಿಯ ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಇಲ್ಲಿಗೆ ಬರುವಂಥ ಕಸ್ಟಮರ್ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಹೆಚ್ಚಿಗೆ?
7: ನನಗೆ ಕಸ್ಟಮರ್ಸು ಇಲ್ಲಿ ಬಂದಮೇಲಿಂದ ತುಂಬ ಫ್ರೆಂಡ್ಲಿಯಾಗಿ ಅವ್ರನ್ನ ಟ್ರೀಟ್ ಮಾಡೋದ್ರಿಂದ, ಸೊ ಅವರು ಎಲ್ಲ ಸರೌಂಡಿಂಗ್ ಶಿವಮೊಗ್ಗ ಸರೌಂಡಿಂಗಿಂದನೂ ಬರ್ತಾರೆ, ಹಳೆ ಕಸ್ಟಮರ್ ಬೇರೆ ಊರಿನವರಾದ್ರೂ ಅವರು ಸಹ ಬರ್ತಾರೆ. ಅವ್ರಿಗೆ ಏನೇನು ಬೇಕೋ ಎಲ್ಲ ತರಿಸ್ಕೊಡೋದಾಗಲಿ, ಇಲ್ಲ ಅಂದರೂ ತರಿಸ್ಕೊಡೋದಾಗಲಿ, ಇರೋದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಕೊಡೋದಾಗಲಿ, ಒಳ್ಳೆ ರೇಟ್ನಲ್ಲಿ ಕೊಡೋದಾಗಲಿ, ಸೊ ಮಾಡೋದ್ರಿಂದ ಸರೌಂಡಿಂಗ್ ಎಲ್ಲ ಕಡೆಯಿಂದನೂ ಬರ್ತಾರೆ ಮೇಡಮ್.
8: ಆ್ಯಂಡ್ ನಾನು ಕೂಡ ನೋಡಿದೆ ಸರ್, ಇಲ್ಲೊಬ್ರು ಕಸ್ಟಮರ್ಸ್ ಬಂದಿದ್ರು, ಅವ್ರಿಗೇನೋ ಬೇಕಾಗಿರೋ ಐಟಮ್ ಇಲ್ಲಿ ಸಿಗಲಿಲ್ಲ ಅಂತ ಹೇಳುವಾಗ ನೀವು ತರಿಸ್ಕೊಡ್ತೀನಿ ಅಂತ ಕೂಡ ಅವ್ರ ಹತ್ರ ರಿಕ್ವೆಸ್ಟಿಂಗ್ ಮಾತಾಡಿದ್ರಿ. ಸೊ ಅದು ಮೇ ಬಿ ಒಬ್ಬ ಬಿಸ್ನೆಸ್ ಮನಿಗೆ ಮುಖ್ಯವಾಗಿ ಬೇಕಾಗತ್ತಲ್ವಾ ಸರ್?
7: ಖಂಡಿತ ಖಂಡಿತ, ಯಾಕಂದರೆ ಅದೇ ಉಳಿಯೋದು. ನಾವು ಏನೂ ಇಲ್ಲದ ಸುಮ್ಮನೆ ರೆಸ್ಪಾನ್ಸೇ ಸರಿಯಾಗಿ ಮಾಡಲಿಲ್ಲ ಅಂದರೆ ಆ ಕಸ್ಟಮರ್ಗೂ ಅದು ಸರಿ ಅನಿಸಲ್ಲ, ಅವರು ಅಲ್ಲಿಗೆ ಕಟ್ಟಾಗ್ತಾರೆ. ನಾವು ಒಳ್ಳೆ ರೀತಿಯಲ್ಲಿ ಅಟ್ಲೀಸ್ಟ್ ನಮ್ಮಲ್ಲಿ ಇಲ್ಲ ಅಂದ್ರೂ ಬೇರೆ ಕಡೆ ರೆಕಮೆಂಡ್ ಮಾಡ್ತೀವಿ, ಇಲ್ಲಾಂದರೆ ತರಿಸ್ಕೊಡ್ತೀವಿ. ಹಂಗಾಗಿ ಸೊ ಟಚ್ಚಲ್ಲಿದ್ದಾರೆ ಕಸ್ಟಮರು, ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಾಗಿ ಎಲ್ಲೇ ಆಗಲಿ, ಯಾವುದೇ ವ್ಯವಹಾರದಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ, ಎಲ್ಲೇ ಆದ್ರೂ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದಾಗ, ನಮ್ಮ ಕಡೆಯಿಂದ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿದಾಗ ಮಾತ್ರ ಕಸ್ಟಮರಿಗೆ ಅದು ಲೈಕ್ ಆಗುತ್ತೆ, ಅದರ್ವೈಸ್ ಯಾರಿಗೂ ಇಷ್ಟ ಆಗೋದಿಲ್ಲ ಮೇಡಮ್. ಯಾರಿಗೂ ಅನಿವಾರ್ಯತೆ ಅಂತ ಇಲ್ಲ. ಇವತ್ತಿನ ಫೀಲ್ಡಲ್ಲಿ ತುಂಬ ಮಾರ್ಗಗಳಿದೆ ಕಸ್ಟಮರ್ಗಳಿಗೆ. ನಮ್ಮ ಅಂಗಡಿಗೆ ಬಂದು ತೊಗೊಳ್ಬೇಕು ಅನ್ನೋದು ಒಂದು ಟೈಮಲ್ಲಿ ಇತ್ತು. ನಾನು ಪ್ರಾರಂಭದಲ್ಲಿ ಈ ಆನ್ಲೈನ್ ಬಿಸ್ನೆಸ್ ಆಗಲಿ, ಮಾಲ್ಗಳಾಗಲಿ, ಇದು ಯಾವುದೂ ಇರಲಿಲ್ಲ. ಸೊ ಕಸ್ಟಮರ್ಗೆ ಆಯ್ಕೆ ಇದ್ದಿದ್ದೇ ಶಾಪ್ಗೆ ಹೋಗಿ ತೊಗೊಳ್ಬೇಕು ಅನ್ನೋದು ಒಂದೇ ಇತ್ತು. ಈಗ ಹಾಗಲ್ಲ, ಕಾಂಪಿಟೇಟಿವ್ ಬಿಸ್ನೆಸ್ ಇರೋದ್ರಿಂದ ಪ್ರತಿಯೊಂದೂ ನಾವೆಲ್ಲದನ್ನು ಗಣನೆಯಲ್ಲಿ ಇಟ್ಕೊಂಡು ಕಸ್ಟಮರ್ ರೇಟ್ಗಳಲ್ಲಾಗಲಿ, ಐಟಮ್ ಕೊಡೋದ್ರಲ್ಲಾಗಲಿ, ಲೇಟೆಸ್ಟ್ ಆಗಲಿ, ಅಪ್ಡೇಟ್ ಆಗಲಿ, ಏನೇನಿದೆ ಅದಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗಬೇಕು. ಕಸ್ಟಮರ್ಗಳಿಗೆ ಏನು ರೇಟ್ ಬೇಕೋ ಅದನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಬೇಕು ಅಷ್ಟೇ ಬಿಟ್ಟರೆ, ಇವತ್ತಲ್ಲಿ ನನ್ನ ಹತ್ರನೇ ಇರೋದು, ನಾನೇ ಹೇಳಿದ್ದೆ ರೇಟು ಅಂತೇಳಿ ನಾವೆಲ್ಲ ಈ ರೀತಿ ಬಿಸ್ನೆಸ್ ಮಾಡಿದ್ರೆ, ಅಹಂಕಾರದಲ್ಲಿ ಬಿಸ್ನೆಸ್ ಮಾಡಿದ್ರೆ ಖಂಡಿತ ನಡೆಯೋದಿಲ್ಲ. ಎಲ್ಲ ಕಡೆಯಿಂದ ಒಳ್ಳೆ ಕಾಂಪಿಟೇಷನ್ ಇರೋದ್ರಿಂದ ನಾವು ಎಲ್ಲ ರೀತಿಯಲ್ಲೂ ಸ್ಪಂದಿಸಬೇಕಾಗ್ತದೆ, ರೇಟಲ್ಲಾಗಲಿ, ಕೊಡೋ ಐಟಮಲ್ಲಾಗಲಿ.
8: ಸೊ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅಲ್ವಾ ಸರ್?
7: ಕ್ವಾಲಿಟಿ ಆ್ಯಂಡ್ ಕ್ವಾಲಿಟಿ, ಇದು ಕ್ವಾಂಟಿಟಿ ಯಾವುದ್ರಲ್ಲೇ ಆಗಲಿ ನೋ ಕಾಂಪ್ರಮೈಸ್ ಅನ್ನೋದಿಲ್ಲ, ಒಳ್ಳೆ ರೀತಿಯಲ್ಲಿ ಕೊಡಬೇಕಷ್ಟೇ ಕಸ್ಟಮರಿಗೆ, ಹಾಗಾಗಿ ಮಾತ್ರ ಅದು ಕಂಟಿನ್ಯೂ ಆಗುತ್ತೆ.
8: ಸೂಪರ್, ಕೇಳ್ತಾ ಇದ್ದಿಲ್ಲ ಸ್ನೇಹಿತರೆ, ಗಿರಿ ಸರ್ ಅವರ ಬಿಸ್ನೆಸ್ ಜರ್ನಿ ಹೇಗೆ ಪ್ರಾರಂಭ ಆಯಿತು, ಹಾಗೆ ಈ ಒಂದು ಬಿಸ್ನೆಸ್ ಹೇಗೆಲ್ಲ ಇದೆ, ಈ ಒಂದು ಗುರುಪ್ರಿಯ ಗ್ಯಾಲರಿಯಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗುರುಪ್ರಿಯಾ ಗ್ಯಾಲರಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಒಂದು ಶಾಪಿನ ಓನರ್ ಆದಂತಹ ಗಿರೀಶ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಗಿರೀಶ್ ಸರ್, ನಾನು ನಿಮ್ ಶಾಪ್ನ ನೋಡ್ತಾ ಇದ್ದೀನಿ. ಒಂದ್ ಕಡೆ ಕಾಸ್ಮೆಟಿಕ್ಸ್ ಇರ್ಬೋದು, ಮತ್ತೊಂದ್ ಕಡೆ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅಂದ್ರೆ ನೆಕ್ಲೆಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಮತ್ತೊಂದ್ ಕಡೆ ಸ್ಟೇಷನರೀಸ್, ಇನ್ನೊಂದ್ ಕಡೆ ಗಿಫ್ಟ್ ಐಟಮ್ಸ್, ಎಲ್ಲವೂ ಕೂಡ ತುಂಬಾ ನೀಟಾಗಿ ಅರೇಂಜ್ ಮಾಡಿದೀರಾ ಸರ್. ನೋಡ್ಲಿಕ್ಕೂ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ, ಅಂಡ್ ಯಾವಾಗ ಖಾಲಿ ಆಗುತ್ತೆ, ಹೇಗೆ ಫಿಲ್ ಮಾಡ್ತೀರಾ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೋಬಹುದಾ?
3: ಬಿಸ್ನೆಸ್ ಸೀಕ್ರೆಟ್ ಏನು ಸರ್?
4: ಸೀಕ್ರೆಟ್ ಅಂತ ಏನು ಇಲ್ಲ ಮೇಡಮ್. ಎಲ್ಲೇ ಆಗಲಿ ಯಾವುದೇ ವಸ್ತು ಖಾಲಿ ಆದ್ರೂ ಆ ವಸ್ತುನ ರಿಪ್ಲೇಸ್ ಮಾಡಿ ಅದರೊಟ್ಟಿಗೆ ಮತ್ತೊಮ್ಮೆ ಇನ್ನೂ ಹೊಸ ಐಟಮ್ನ ಸೇರ್ಪಡಿಸಿದಾಗ ಮಾತ್ರ ಆ ಬಿಸ್ನೆಸ್ಸಲ್ಲಿ ಇನ್ನೂ ಹೊಸತನ ಕಾಣುತ್ತೆ, ಕಂಟಿನ್ಯೂ ಆಗುತ್ತೆ. ಗ್ರಾಹಕರಿಗೆ ಹೊಸ ಹೊಸ ಆಯ್ಕೆ ಕೊಟ್ಟಷ್ಟು ಅವ್ರಿಗೂ ಒಂದು ಇಂಟ್ರೆಸ್ಟ್ ಇರುತ್ತೆ, ನನಗೆ ಇಲ್ಲಿ ಹೋದರೆ ಐಟಮ್ ಸಿಗುತ್ತೆ ಅನ್ನೋದಷ್ಟೇ ಬಿಟ್ಟರೆ ಮತ್ತೆ ಅಂತ ಏನಿಲ್ಲ. ನಾವೇನು ಐಟಮ್ ಇದೆ ಹಳೆ ಐಟಮ್ನೇ ಮುಂದುವರ್ಸ್ದಂಗೆ ಹೊಸ ಐಟಮ್ನೂ ಸೇರ್ಪಡೆ ಮಾಡಿ ಯಾವುದು ರನ್ನಿಂಗ್ ಇದೆ ಆ ಐಟಮ್ನ ಇಟ್ಬಿಟ್ಟು ಕಸ್ಟಮರ್ ನಮ್ಮ ಶಾಪಲ್ಲಿ ಅವೈಲಬಲ್ ಇತ್ತು ಅಂದರೆ ಸೊ ಕಸ್ಟಮರ್ಗೂ ಲೈಕ್ ಆಗುತ್ತೆ. ಇವತ್ತು ನಮ್ಮ ವಾಟ್ಸಪ್ಪಲ್ಲಾಗಲಿ, ಇನ್ಸ್ಟಾದಲ್ಲಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ನಾನು ಬೇರೆ ಐಟಮ್ಗಳು ಕಸ್ಟಮರ್ಗೆ ಗೊತ್ತಾಗೋವಾಗೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದು ನನಗೆ ಸಹ ಹೆಲ್ಪ್ ಆಗಿದೆ. ಓಕೆ, ಕಸ್ಟಮರ್ ಬಂದಾಗೂ ನನಗೆ ಆಲ್ಮೋಸ್ಟ್ ಅವ್ರು ಕೇಳೋ ಐಟಮ್ ಎಲ್ಲ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲದೂ ಇಡೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಆಗುತ್ತೋ ನಾನು ಇಷ್ಟು ಶಾಪ್ ಒಳಗೆ ಇಡೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ.
2: ಈ ಒಂದು ಮಳಿಗೆ ಬಾಡಿಗೆನ ಸ್ವಂತನಾ ಸರ್?
4: ಸ್ವಂತ ಮಳಿಗೆ.
2: ಓಕೆ, ಬಿಸ್ನೆಸ್ ಹೇಗಿದೆ ಸರ್?
4: ಬಿಸ್ನೆಸ್ಸು ಚೆನ್ನಾಗೂ ಇದೆ ಅಂತಲೂ ಹೇಳ್ಬೋದು, ಚೆನ್ನಾಗಿಲ್ಲ ಅಂತಲೂ ಹೇಳ್ಬೋದು. 50-50 ಹೇಳೋಕ್ಕಾಗಲ್ಲ, ಅದೇ ಹೇಳಿದ್ನಲ್ಲ ಸೀಸನ್ ವೈಸ್. ಈಗ ಹಬ್ಬಗಳು ಸೀಸನ್ ಬಂದರೆ ಅವಾಗ ಒಂದು ಸ್ವಲ್ಪ ಚೆನ್ನಾಗಿರ್ತದೆ. ಓಕೆ, ನಾಟ್ ಗುಡ್ ನಾಟ್ ಬ್ಯಾಡ್ ಅನ್ನೋಂಗೆ ಚೆನ್ನಾಗಿದೆ, ಇಟ್ಸ್ ಓಕೆ. ನಾನು ಚೆನ್ನಾಗಿಲ್ಲ ಅಂತಲೂ ಹೇಳೋದು ತಪ್ಪಾಗುತ್ತೆ, ಚೆನ್ನಾಗಿದೆ ಅಂತ ಹೇಳಿದ್ರು ಇದಾಗುತ್ತೆ. ಅಪ್ ಆ್ಯಂಡ್ ಡೌನ್ಸ್ ಡೈಲಿ.
2: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
4: ಖಂಡಿತ ಹೇಳ್ಬೋದು. ನೋಡಿ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಆ ಶಾಪ್ನಲ್ಲಿ ಅಥವಾ ಯಾವುದೇ ವ್ಯವಹಾರದಲ್ಲಾಗಲಿ ಅವನಿಗೆ ಶ್ರದ್ಧೆ ನಿಷ್ಠೆ ಇರಬೇಕು. ನಾನು ಬೆಳಗ್ಗೆ ಇಷ್ಟೊತ್ತಿಗೆ ತೆಗಿಬೇಕು, ಇಷ್ಟೊತ್ತಿಗೆ ಕ್ಲೋಸ್ ಮಾಡಬೇಕು, ಕಸ್ಟಮರ್ಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಇರಬೇಕು. ಆಮೇಲೆ ಬಂದ ಕಸ್ಟಮರಿಗೆ ಪ್ರೀತಿಯಿಂದ ಮಾತಾಡ್ಸೋದಾಗಲಿ, ಅಹಂಕಾರದಲ್ಲಿ ಮಾತಾಡ್ಸದೇ ಇರೋದಾಗಲಿ, ಅವ್ರಿಗೆ ಬೇಕಾದನ್ನು ಕೊಡೋದಾಗಲಿ, ಅಂದರೆ ಫ್ರೆಂಡ್ಲಿ. ಏನಾಗುತ್ತೆ ಅಂದರೆ ಅವರಿಗೆ ಅನಿವಾರ್ಯತೆ ಅಲ್ಲ ನಂದೊಂದೇ ಶಾಪ್ ಇರೋದು ಅಂತಂತೇಳಿ. ನನ್ನ ಅಂಗಡಿಗೇ ಬರಬೇಕು ಅಂತಲೂ ನಾನು ಒತ್ತಡನೂ ಹಾಕಬಾರ್ದು. ಅವರಿಗೆ ಬಂದಾಗ ಒಂದು ಇರುತ್ತೋ ಇಲ್ವೋ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ನನ್ನ ಹತ್ರ ಐಟಮ್ ಇದ್ದರೆ ಕೊಡಬೇಕು, ಇಲ್ಲಾಂದರೆ ತರಿಸ್ಕೊಡ್ಬೇಕು, ಇಲ್ಲ ಅಂತಂದರೆ ಸಜೆಸ್ಟ್ ಮಾಡಬೇಕು. ಇದೊಂದೇ ಮೇಯ್ನ್ ಬೇಕಾಗಿರೋದು. ಅಕಸ್ಮಾತ್ ನಾವೇನಾದ್ರು ಬಂದಾಗ ಸ್ವಲ್ಪ ರೂಡಾಗಿ ಮಾತಾಡಿದ್ರು ಕಸ್ಟಮರ್ ಕಳೆದೋಗ್ತಾರೆ. ಇವತ್ತು ಕಸ್ಟಮರ್ ಯಾರು ನಾವು ಅನಿವಾರ್ಯವಲ್ಲ, ನಮ್ಮಂಗೆ ತುಂಬ ಅಂಗಡಿಗಳಿದೆ ಸುತ್ತಮುತ್ತ, ಸರೌಂಡಿಂಗ್ ಹಂಗೆ ಇದೆ, ಕಾಂಪಿಟೇಟಿವ್ ಇವತ್ತು ತುಂಬ ಕಾಂಪಿಟೇಷನ್ ಇದೆ. ಸೊ ಹಂಗಾಗಿ ಕಸ್ಟಮರ್ಸು ನಾವು ಒಂದೇ ಮಾತಾಡೋದು, ಗ್ರಾಹಕರು ದೇವರಿದ್ದಂಗೆ, ಕಸ್ಟಮರ್ ಇಸ್ ಗಾಡ್. ದೇವ್ರನ್ನ ಹೇಗೆ ಪ್ರೀತಿಸ್ತೀವೋ ನಮಗೆ ಕಸ್ಟಮರ್ ದೇವರಿದ್ದಂಗೆ, ಅಷ್ಟು ಹೇಳ್ಬೋದು ಮೇಡಮ್.
2: ಸೂಪರ್. ಹಾಗೆ ಯಾರಾದರೂ ಈ ರೀತಿ ಹೊಸದಾಗಿ ಒಂದು ಶಾಪ್ ಪ್ರಾರಂಭ ಮಾಡಬೇಕು ಅಂತಿದ್ರೆ, ಎಸ್ಪೆಷಲಿ ಈ ರೀತಿ ಒಂದು ಸ್ಟೇಷನರಿ ಐಟಮ್ಸ್ ಅಂತನೋ ಅಥವಾ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಅವರು ಯಾವ ಅಂಶವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸರ್?
4: ಮುಖ್ಯವಾಗಿ ಮೇಡಮ್, ಮೊದಲು ಬಂದು ಅವರು ಒಂದು ಅಂಗಡಿ ಇಂಟೀರಿಯರ್ಸ್ನ ನೀಟಾಗಿ ಮಾಡ್ಕೋಬೇಕು ಮೇಡಮ್, ಫಸ್ಟ್ ಆಫ್ ಆಲ್ ಹೇಳೋದು. ಯಾಕಂದರೆ ಇವತ್ತಿಗೆ ಕಸ್ಟಮರಿಗೆ ಡಿಸ್ಪ್ಲೇ ಹೇಗಿದೆ ಅಂದರೆ ಅವ್ರಿಗೆ ನೀಟಾಗಿ ಕಾಣೋಂಗಿರಬೇಕು, ಯಾವುದೇ ವಸ್ತು ಆಗಲಿ ಸಿಗೋ ಹಂಗಾಗಲಿ ಯಾವ್ದು ನಮ್ಮದು ಡಿಸ್ಪ್ಲೇ ನೀಟಾಗಿರಬೇಕು, ಅಷ್ಟೇ ನೀಟಾಗಿ ಜೋಡಿಸಿರ್ಬೇಕು. ಕ್ಲೀನ್ನೆಸ್ಸು ಅಷ್ಟೇ ಮೇಯ್ನ್ ಮೇಯ್ನ್

0: ಕ್ಲೀನ್ನೆಸ್ ಮೇಂಟೆನೆನ್ಸ್ ಮುಖ್ಯ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಆ ಒಂದು ಏರಿಯಾದಲ್ಲಿ ಏನೇನು ನೀಡಿದೆ, ಯಾವ್ಯಾವ ರೀತಿ ಕಸ್ಟಮರ್ ಆಯ್ಕೆ ಇದೆ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಆ ಐಟಮ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಂಡು ಐಟಮ್ ಇಡ್ತಾ ಹೋಗಿ ಮತ್ತು ಕಾಂಪಿಟೇಟಿವ್ ರೇಟ್ ಕೊಡ್ತಾ ಹೋದರೆ ಅವರು ಗ್ಯಾರಂಟಿ ಗೆಟನ್ ಆಗ್ತಾರೆ, ಸಕ್ಸಸ್ ಆಗ್ತಾರೆ ಅಂತ ಹೇಳ್ಬೋದು.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಗಿರಿ ಸರ್ ಹೇಳ್ತಿದ್ರು ಅವರ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು, ಹಾಗೆ ಬಿಸ್ನೆಸ್ ನ ಹೇಗೆಲ್ಲ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಒಳ್ಳೆಯ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗ್ ಇನ ನಂತರ ಮಾತೊಮ್ಮೆ ಮೇಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಗುರುಪ್ರಿಯಾ ಗ್ಯಾಲರಿ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ಫ್ಯಾನ್ಸಿ ಸ್ಟೋರ್, ಹಾಗೆ ಇಲ್ಲಿ ಸ್ಟೇಷನರೀಸ್ ಆಗಿರ್ಬೋದು, ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸಿಗುತ್ತೆ. ಹಾಗೆ ಇದರ ಓನರ್ ಆಗಿರುವಂತಹ ಗಿರೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆನ ಮುಂದುವರೆಸೋಣ. ಗಿರೀಶ್ ಸರ್, ನೀವ್ ಹೇಳ್ದ ಹಾಗೇನೆ ನೀವೀಗ ಇಂಡಿವಿಜುವಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸುಮಾರು 5 ವರ್ಷ ಆಯ್ತು ಅಂತ ಹೇಳಿದ್ರಿ. ಈ 5 ವರ್ಷದ ಬಿಸ್ನೆಸ್ ಜರ್ನಿಯಲ್ಲಿ ಯಾವತ್ತೂ ಒಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನಾನೇ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್? ಅದನ್ನ ಶೇರ್ ಮಾಡ್ಬೋದಾ?
3: ನನಗೆ ಮೊದಲನೇ ದಿವಸದಿಂದ ಸಿಕ್ತು ಮೇಡಮ್. ಖಂಡಿತ, ತುಂಬ ಕುಟುಂಬದಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದಲ್ಲ, ಸೊ ಹಂಗಾಗಿ ಮೊದಲನೇ ದಿವಸನೇ ನನಗೆ ಹೇಳಬೇಕು ಅಂದರೆ ಒಳ್ಳೆ ರೀತಿ ರೆಸ್ಪಾನ್ಸ್ ಸಿಕ್ತು ನನಗೆ. ನಾನೊಬ್ಬನೇ ವ್ಯವಹಾರ ಮಾಡಿದಾಗ ಯಾವ ರೀತಿ ಇರ್ತದೆ ಅನ್ನೋದು ನನ್ನ ನಿಜಲು ನಾನು ಸ್ವಂತವಾಗಿ ಮಾಡಿದಾಗ ನನಗೆ ತುಂಬ ಖುಷಿ ಕೊಡ್ತು. ಮೊದಲನೇ ದಿನದಲ್ಲೂ ನಾನು ಅದನ್ನು ಆನಂದಿಸ್ತಾ ಇದ್ದೀನಿ. ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಕಮ್ಮಿ ಇರೋದು, ಇದು ಜಾಸ್ತಿ ಆಗೋದು. ಯಾಕಂದರೆ ನಾನು ಪ್ರಾರಂಭ ಮಾಡಿದಾಗ ಲಾಕ್ಡೌನ್ ಅನ್ನೋದೊಂದು ವಾತಾವರಣ ಇತ್ತು, ಅಂದರೆ ಸೆಕೆಂಡ್ ಲಾಕ್ಡೌನಲ್ಲಿ ನಾನು ಪ್ರಾರಂಭ ಮಾಡಿದ್ದು. ಇಟ್ಸ್ ಓಕೆ, ತೊಂದರೆ ಇಲ್ಲ, ಅದನ್ನೆಲ್ಲ ದಾಟ್ಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ. ನನಗೆ ಮೊದಲನೇ ದಿವಸದಿಂದಲೂ ತುಂಬ ಚೆನ್ನಾಗಿ ನನ್ನ ವ್ಯವಹಾರದಲ್ಲಿ ಸಕ್ಸಸ್ ಕಾಣ್ತಾ ಇದೆ, ಖುಷಿ ಇದೆ, ಖುಷಿ ಇದೆ ಅಂತ ಹೇಳ್ಬೋದು. ಖಂಡಿತ ಖುಷಿ, ನಾ ಐ ಆಮ್ ಹ್ಯಾಪಿ ವಿತ್ ದಟ್ ಅವರ್ ಬಿಸ್ನೆಸ್.
2: ಸೂಪರ್ ಸರ್, ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮಗೆ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಯಾರಾದ್ರೂ ಬಿಸ್ನೆಸ್ ಪ್ರಾರಂಭ ಮಾಡೋರು, ಇದೇ ಬಿಸ್ನೆಸ್ ಅಂತಲ್ಲ ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಕೂಡ, ಅವ್ರಿಗೆ ಏನು ಸಲಹೆ ಕೊಡ್ತೀರಾ? ಬಿಸ್ನೆಸ್ ಅಂದರೆ ಏನು, ಯಾಕೆ ಬಿಸ್ನೆಸ್ ಮಾಡಬೇಕು ಸರ್?
3: ಮೇಡಮ್, ಹೇಳ್ತೀನಿ ಕೇಳಿ. ಸ್ವಂತ ಬಿಸ್ನೆಸ್ ಇದೆಯಲ್ಲ, ನಾ ಹೇಳ್ತೀನಿ. ಎಷ್ಟೋ ಜನ ಓದ್ಬಿಟ್ಟು ಒಳ್ಳೆ ಕೆಲಸಕ್ಕೆ ಹೋಗ್ತಾರೆ. ನಮಗೆ ಒಂದೊಂದ್ಸತಿ ಹೇಗೆ ಅನಿಸ್ಬಿಡುತ್ತೆ, ನಾವು ಓದಲಿಲ್ಲ, ಯಾಕೆ ಓದಲಿಲ್ಲ, ಒಳ್ಳೆ ಒಂದು ಆಫೀಸ್ ಕೆಲಸಕ್ಕೆ ಹೋಗಬೇಕಾಗಿತ್ತು. ನಾವು ದಿವಸ ಬೆಳಗ್ಗೆ 9 AM to 10 PM ವ್ಯವಹಾರ ಮಾಡೋದು ಬೇಕಿತ್ತ, ನಮಗೂ ಸಾಟರ್ಡೆ ಸಂಡೇ ರಜಾ ಬೇಕಿತ್ತು ಅನ್ನೋದೆಲ್ಲ ಒಂದೊಂದ್ಸತಿ ಅನಿಸಿದ್ದುಂಟು, ಇಲ್ಲ ಅಂತೇಳಲ್ಲ. ಆದರೂ ಹೇಳ್ತೀನಿ, ಚಿಲ್ಲರೆ ವ್ಯಾಪಾರ ಚಿಂದಂಥ ವ್ಯಾಪಾರ, ಖಂಡಿತ ಸ್ವಂತ ಬಿಸ್ನೆಸ್ ಮಾಡಿ ಅವರು ಅದೇ ಹೇಳ್ತೀನಲ್ಲ, ಆ ವಾತಾವರಣ ತಕ್ಕಂಗೆ ಅಲ್ಲಿ ಏನು ಅವಶ್ಯಕತೆ ಇದೆ ಅದನ್ನು ಸಮಾಧಾನದಿಂದ ಯಾವತ್ತೂ ಆಗಲಿ, ಇವತ್ತು ಕಮ್ಮಿ ಆಯಿತು, ನಂಗೆ ನಾಳೆನೂ ಕಮ್ಮಿ ಆಯಿತು, ಒಂದು ವಾರ ಕಮ್ಮಿ ಆಯಿತು, ಒಂದು ತಿಂಗಳು ಕಮ್ಮಿ ಆಯಿತು ಅನ್ನೋದು ಅದನ್ನ ಹೋಪ್ ಕಳ್ಕೊಳ್ಳದೆ ಖಂಡಿತ ಒಂದಲ್ಲ ಒಂದು ದಿವಸ ನಂಗೆ ಸಕ್ಸಸ್ ಸಿಗುತ್ತೆ ಅಂತ ಒಂದು ತಾಳ್ಮೆಯಿಂದ ಇದ್ದು ಅವ್ರೇನಾರು ಆ ವ್ಯವಹಾರದಲ್ಲಿ ಮುಂದುವರೆದ್ರೆ, ಆ ನಿಷ್ಠೆ ಶ್ರದ್ಧೆಯಿಂದ ಮುಂದುವರೆದ್ರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಮೇಡಮ್. ಯಾವತ್ತೇ ಆಗಲಿ ಬಿಸ್ನೆಸ್ ಅನ್ನೋದು ಸ್ಲೋ ಗ್ರೋತ್, ಸಡನ್ನಾಗಿ ಸಕ್ಸಸ್ ಸಿಗೋದು ಭಾರಿ ಕಷ್ಟ ಮೇಡಮ್. ಇರಬೇಕು ಫೀಲ್ಡಲ್ಲಿ ಇದ್ದು ಅದನ್ನು ಎಲ್ಲಿ ಯಾವುದೇ ರೀತಿ ಅದು ಅಂದರೆ ಗೊಂದಲಕ್ಕೊಳಗಾಗಬಾರ್ದು, ಬೇಜಾರಾಗಿ ಫ್ರಸ್ಟ್ರೇಷನ್ ಅಂದರೆ ಅಯ್ಯೋ ನನಗೆ ಇಲ್ಲಿ ಆಗಲೇ ಇಲ್ಲ, ಇನ್ನೊಂದು ಕಡೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋದು ಅವೆಲ್ಲ ಸುಳ್ಳೆ. ಎಲ್ಲೋದ್ರೂ ವ್ಯವಹಾರನ ಪ್ರೀತಿಯಿಂದ ಮಾಡಬೇಕು, ತಾಳ್ಮೆಯಿಂದ ಮಾಡಬೇಕು, ಅಷ್ಟಂತ ಹೇಳ್ತೀನಿ ಮೇಡಮ್.
2: ಸೂಪರ್ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯಿತು. ನಿಮ್ಮ ಒಂದು ಬಿಸ್ನೆಸ್ ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಅಂಡ್ ಲಾಸ್ಟ್ ಒನ್ ಮೋರ್ ಕ್ವಶನ್, ನಿಮ್ಮ ಶಾಪ್ ಎಲ್ಲಿರೋದು, ಯಾಕೆ ಗ್ರಾಹಕರು ನಿಮ್ಮ ಶಾಪಿಗೆ ಬರಬೇಕು ಅಂತ ವಿತ್ ಅಡ್ರೆಸ್ ಹೇಳ್ಬೋದಾ ಸರ್?
3: ಖಂಡಿತ ಮೇಡಮ್, ನಮ್ಮ ಶಾಪ್ ಬಂದು ಗುರುಪ್ರಿಯಾ ಗ್ಯಾಲರಿ ಅಂತ ಗೂಗಲಲ್ಲಿ ಸರ್ಚ್ ಹೊಡೆದು ಸಿಗುತ್ತೆ, ಗುರುಪ್ರಿಯಾ ಗ್ಯಾಲರಿ ಅಂತೇಳಿ. ರವೀಂದ್ರನಗರ 2nd cross 2nd main ಕಾರ್ನರ್ ಶಾಪ್ ನಮ್ಮದು. ಫ್ಯಾನ್ಸಿ ಸ್ಟೇಷ್ನರಿ, ಗಿಫ್ಟು, ಕಾಸ್ಮೆಟಿಕ್ಸು, ಸೀಸನ್ ವೈಸ್ ಎಲ್ಲ ಐಟಮ್ಸು, ದೀಪಾವಳಿ ದೀಪದಿಂದ ಹಿಡಿದು ಹೋಳಿ ಹಬ್ಬದ ಬಣ್ಣದಿಂದ ಹಿಡಿದು ಬುಕ್ಸು ಪೆನ್ಸಿಂದ ಹಿಡಿದು ಎವ್ರಿಥಿಂಗ್ ಏನು ಬೇಕು ಎಲ್ಲ ಐಟಮ್ನು ಕಾಂಪಿಟೇಟಿವ್ ರೇಟಾಗಿ ಕೊಡ್ತೀವಿ. ಸ್ವಂತ ಮಳಿಗೆ ಇರೋದ್ರಿಂದ ನಮ್ಮದಲ್ಲಿ ಯಾರೂ ವರ್ಕರ್ಸ್ ಇಲ್ಲ, ಸೊ ಆ ಏನು ಹೊರಗಡೆ ಹೋಗೋವಂಥ ಅಮೌಂಟನ್ನು ಗ್ರಾಹಕರಿಗೆ ನೇರವಾಗಿ ಕೊಡೋದ್ರಿಂದ ಕಾಂಪಿಟೇಟಿವ್ ರೇಟ್ ಅಂತೂ ಗ್ಯಾರಂಟಿ ಕೊಡ್ತೀವಿ. ಕಸ್ಟಮರ್ ಬಂದು ಅವ್ರಿಗೆ ಏನೇನು ಬೇಕು ಅನ್ನೋದು ನಾವು ಬೇಕಾದ್ರೆ ಗೂಗಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಸೊ ಅಲ್ಲೂ ನೋಡ್ಬೋದು ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು. ಖಂಡಿತ ಒಮ್ಮೆ ವಿಸಿಟ್ ಮಾಡಿ, ಯಾರಿಗೂ ನಿರಾಸೆ ಮಾಡೋದಿಲ್ಲ. ಥ್ಯಾಂಕ್ ಯು ಮೇಡಮ್.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಗುರುಪ್ರಿಯಾ ಗ್ಯಾಲರಿಯ ಮಾಲೀಕರಾಗಿರುವ ಗಿರೀಶ್ ಅವರು ಅವರ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ಒಳ್ಳೆ ಮಾಹಿತಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಜೆಷನ್ಸ್ ಗಳನ್ನ ಕೊಟ್ರು. ಹಾಗೆ ಇವತ್ತು ಕಾರ್ಯಕ್ರಮದ ಮುಖಾಂತರ ಇವರ ಪತ್ನಿ ವೀಣಾ ಅವ್ರಿಗೆ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ರು, ಯಾಕಂದ್ರೆ ವೀಣಾ ಅವರು ಕೂಡ ಈ ಬಿಸ್ನೆಸ್ಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ತಿದ್ರು. ನಮ್ ಕಡೆಯಿಂದ ಕೂಡ ಧನ್ಯವಾದನ ತಿಳಿಸ್ತಾ ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಆಂಟಿಲ್ ದನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
0: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
4: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
0: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
5: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಹಲೋ ಗೆಳೆಯರೇ.
11: ಹಾಯ್
12: ರೂಪಾ, ರೇಖಾ, ಏನ್ ಸಮಾಚಾರ?
11: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
13: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
14: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
15: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
16: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
17: ನಂದಿನಿ ಪರಿಶುದ್ಧತೆಯ ಪ್ರತೀಕ.
18: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
19: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
18: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
19: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇದ್ರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686927926 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇರುವಂತಹ ಇವರು ತಮ್ಮ ಕೃಷಿಯಲ್ಲಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಜೊತೆಗೆ ಜೇನು ಸಾಕಾಣಿಕೆಯನ್ನು ಮಾಡ್ತಾ ತಮ್ಮ ಕೃಷಿ ಭೂಮಿನಲ್ಲಿ ಸಮಗ್ರವಾಗಿ ಬೆಳೆಗಳನ್ನು ಮಾಡ್ತಾ ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ತಾ ಜೊತೆಗೆ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಉತ್ತಮ ಲಾಭವನ್ನು ಪಡ್ಕೊಳ್ತಾ ಅವರ ಕೃಷಿನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊಪ್ಪ ಗ್ರಾಮದ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಇವರ ಕೃಷಿಯ ಬಗ್ಗೆ ಅವರ ಜೊತೆನಲ್ಲಿ ಮಾತಾಡ್ತಾ ಅವರ ಕೃಷಿಯ ಅನುಭವಗಳನ್ನ ಕೂಡ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನಿಮ್ಮ ಕೃಷಿಯ ಜೀವನದ ಬಗ್ಗೆ, ಸೊ ನಿಮ್ಮ ಕೃಷಿಯ ಬಗ್ಗೆ ಹೇಳ್ಬೋದಾ ಸರ್?
20: ನಮಸ್ಕಾರ, ನನ್ನ ಹೆಸರು ಕುಮಾರಸ್ವಾಮಿ ಅಂತ. ನನ್ನ ಊರು ಕೊಪ್ಪ, ಮಳ್ಳ ಗ್ರಾಮ, ಕಸಬಾ ಹೋಬಳಿ, ಸಾಗರ ತಾಲೂಕು. ನಾನೊಬ್ಬ ಕೃಷಿಕ. ಈ ಕೃಷಿ ನನಗೆ ಭಾಳ ಆಸಕ್ತಿ ಇರತಕ್ಕಂಥ ಒಂದು ನನ್ನ ಜೀವನದಲ್ಲಿ ಒಂದು ಭಾಗ. ನನಗೆ ಸುಮಾರು ಒಂದು 6-7 ಎಕರೆ ನನ್ನ ಕುಟುಂಬದಲ್ಲಿ ಜಮೀನಿದ್ದು, ಈಗ 3-4 ವರ್ಷದಿಂದ ಸಂಪೂರ್ಣವಾಗಿ ಕೃಷಿಯನ್ನು ತೊಡಗಿಸ್ಕೊಂಡು ಇಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀನಿ. ನನಗೆ ಹಂತ ಹಂತವಾಗಿ ವರ್ಷ ವರ್ಷಕ್ಕೂ ಡೆವಲಪ್ಮೆಂಟ್ಗಿಂತ ನಾವು ಫಸ್ಟು ಅಡಿಕೆ, ಬಾಳೆ, ಅದ ನಂತರ ಹೈನುಗಾರಿಕೆ, ಅದ ನಂತರ ಕುರಿ, ಅದ ನಂತರ ಕೋಳಿ, ಅದ ನಂತರ ಮೀನು, ಅದ ನಂತರ ಜೇನು, ಹೀಗೆ ಹಂತ ಹಂತವಾಗಿ ಬರೋದಕ್ಕಾಗಿ ನಾನು 4 ವರ್ಷದ ಹಿಂದಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗೂ ಆದಾಯ ಮೂಲಕ್ಕೂ ಈಗಲಿಗೂ ತುಂಬ ಸುಧಾರಿಸ್ಕೊಂಡು ನಮ್ಮ ಆರ್ಥಿಕ ಮೂಲವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದೀವಿ. ಈ 4 ವರ್ಷದಲ್ಲಿ ಹಂತ ಹಂತವಾಗಿ ವರ್ಷ ವರ್ಷಕ್ಕೂ 1-2 ಲಕ್ಷ ನಿವ್ವಳ ಆದಾಯವನ್ನು ಗಳಿಸ್ಕೊಂತ ಈಗ ಈ ವರ್ಷ ಸಮೃದ್ಧವಾಗಿರ್ತಕ್ಕಂಥ ಎಲ್ಲ ಆದಾಯ ಮೂಲ ಇದೆ, ಒಂದು 8-10 ಲಕ್ಷ ರೂಪಾಯಿ ಆದಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆಗೆ ಬಂದಿದೆ. ಇದನ್ನು ಇನ್ನೂ ಸ್ವಲ್ಪ ವಿದ್ಯುಚ್ಛಕ್ತಿ ಮತ್ತು ನೀರಿನ ಪೂರೈಕೆ ಸರಿಯಾಗಾದರೆ ಇದರಿಂದ 10-15 ಲಕ್ಷ ರೂಪಾಯಿದ ಆದಾಯದವರೆಗೂ ತಗೊಂಡೋಗ್ಬೋದು. ರೈತರು ಇದನ್ನು ತೊಡಗಿಸ್ಕೊಂಡು ಮ್ಯಾಥಮೆಟಿಕ್ಕಾಗಿ ಇದನ್ನು ತೊಡಗಿಸ್ಕೊಂಡ್ರೆ ಅನುಕೂಲ ಆಗ್ತದೆ. ಇದಲ್ಲದೆ ನನ್ನ ತೋಟದಲ್ಲಿ ಕಾಫಿ, ಯಾಲಕ್ಕಿ, ಲಿಂಬು, ಚಿಕ್ಕು, ಕಾಳುಮೆಣಸು, ವಿಳ್ಳೆದೆಲೆ, ಇನ್ನಿತರೆ ಏನು ಸಾಧ್ಯ ಬೆಳೀಲಿಕ್ಕೆ ಬರ್ತದೆ, ಬಾಳೆ, ಇದನ್ನೆಲ್ಲವನ್ನು ಸಹ ಮಿಕ್ಸಡ್ ಪ್ಲಾಂಟೇಷನ್ ಆಗಿ ನಾನು ಅಭಿವೃದ್ಧಿ ಮಾಡ್ತಾ ಹೋಗೋದ್ರಿಂದ ನನಗೆ ಏನೋ ಯಾವಾಗಲೂ ಸಹ ನನಗೆ ಹಣಕಾಸಿಗೆ ತೊಂದರೆ ಇಲ್ಲದಂಗೆ, ಮತ್ತು ಒಂದು 2-4 ರೈತ ಕುಟುಂಬಗಳಿಗೆ ಕೆಲಸ, ಉದ್ಯೋಗ, ಅವರು ತಮ್ಮ ತಮ್ಮ ಸಂಘದ ಸಾಲಗಳನ್ನು ಕಟ್ಟೋದಕ್ಕೆ ನಿಶ್ಚಿಂತೆಯಿಂದ ಇಲ್ಲಿ ಬಂದು ದಿನಚರಿಯ ಕೆಲಸ ಮಾಡ್ತಾರೆ. ನಮಗೆ ನಮ್ಮ ನರ್ಸರಿಯಲ್ಲಿ ಕಳೆ ತೆಗೆಯೋದಾಗಲಿ, ನೀರು ಕೊಡೋದಾಗಲಿ, ಎಲ್ಲವನ್ನು ಕೆಲಸ ಮಾಡ್ತಾ ಅವರಿಗೂ ಸಹ ಒಂದು ಪೂರಕ ಆಗುತ್ತೆ. ಒಂದು ನಾವು 4 ಜನರಿಗೆ ಕೆಲಸ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆನೂ ನಮಗೆ ಬರೋನಿಗೆ ಇರ್ತದೆ ಅನ್ನೋದಕ್ಕಾಗಿ ನಾವು ಇದನ್ನು ಈ ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಇದರಲ್ಲೇ ಹಾಗೆ ಈ ವರ್ಷ ಇನ್ನೊಂದು ಕೃಷಿಯನ್ನು ಕೈಗೆತ್ಕೊಂಡ್ವಿ, ವಿಳ್ಳೆದೆಲೆ. ಈ ಭಾಗದಲ್ಲಿ ಲಕ್ಕೋಳಿ ಎಲೆ ಅನ್ನೋದಕ್ಕೆ ಭಾಳ ತುಂಬ ಬೇಡಿಕೆ ಇದೆ. ಉದಾಹರಣೆಗೆ ಒಂದು ವಿಳ್ಳೆದೆಲೆ ಮದುವೆ ಸೀಸನ್ನಲ್ಲಿ 1 ರೂಪಾಯಿಗೆ 1 ಎಲೆ ಬರುತ್ತೆ. ನಾವು ಅದನ್ನು ಒಂದು ಸ್ವಲ್ಪ ಗಿಡಗಳನ್ನು ನಾಟಿ ಮಾಡಿದ್ವಿ, ಅದು ಅಡಿಕೆ ಮರದ ಮೇಲೆ ಹೋಗಿಬಿಡುತ್ತೆ. ಅಡಿಕೆ ಮರ ಹತ್ತಿ ನಮಗೀಗಾಗಲೇ 73 ವರ್ಷ ವಯಸ್ಸಾಗಿರೋದಕ್ಕಾಗಿ ಅದನ್ನು ಕಟ್ಟಿಂಗ್ ಮಾಡಿ ತಂದು ಅದನ್ನು ಮಾರಾಟ ಮಾಡಿದ್ರೆ ಲಾಭ ಆಗಲ್ಲ, ಮತ್ತು ಅದು ಅಪಾಯನೂ ಹೌದು ಅಂಥೇಳಿ ನನ್ನದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಚಪ್ಪರ ಹಾಕಿ ಹಬ್ಬಿಸಿದ್ದೀವಿ. ಎಲೆ ಕೊಯ್ಲಿಕ್ಕೆ ತುಂಬ ಸುಲಭ, ಮತ್ತು ಅಡಿಕೆ ಮರಕ್ಕೂ ಕೃಷಿ ಮಾಡೋಕ್ಕೂ ಅನುಕೂಲ ಆಗಿದೆ.

0: ಆ ಎಲೆಯಿಂದನೂ ಸಹ ನಮಗೆ ವಾರ ವಾರ ಒಂದು ಸಣ್ಣ ಪ್ರಮಾಣದ ಆದಾಯ ಒಂದು 2-4 ಜನರಿಗೆ ಕೊಡ್ತಕ್ಕಂಥ ಕೂಲಿ ಅದರಲ್ಲಿ ಮೇಂಟೈನ್ ಆಗ್ತದೆ. ಅದನ್ನು ಸಹ ನಾವು ಅದನ್ನು 100 ಬಳ್ಳಿಗೆ ಅಭಿವೃದ್ಧಿ ಮಾಡಿದರೆ ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು ಅಂತ ನನ್ನೊಂದು ಅನಾಲಿಸಿಸ್ ಇದೆ. ಹೀಗಿರೋದಕ್ಕಾಗಿ ಕೃಷಿಯೇ ಪ್ರಧಾನ, ಬದುಕಿಗೆ ನೆಮ್ಮದಿ ಕೊಡುತ್ತೆ
1: ಅಂತ ಅನ್ಕೊಂಡಿದ್ದೀರ. ಓಕೆ, ಸೂಪರ್ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಕೃಷಿಯ ಅನುಭವಗಳನ್ನ ಕೇಳ್ತಾ. ಸೊ ಹಾಗೆ ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ ಸರ್, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊಪ್ಪ ಗ್ರಾಮದ ಕುಮಾರಸ್ವಾಮಿ ಅವರಿದ್ದಾರೆ. ಹಾಗೆ ಇವರ ಕೃಷಿಯ ಅನುಭವಗಳನ್ನ ನಾವು ಕೂಡ ಕೇಳೋಣ. ಹಾಗೆ ಅವರ ಕೃಷಿನಲ್ಲಿ ಏನೇನೆಲ್ಲ ಅಳವಡಿಸಿದ್ದಾರೆ, ಸೊ ಹಾಗೆ ಅವರ ಕೃಷಿಯ ಪದ್ಧತಿ ಹೇಗಿದೆ, ಇದೆಲ್ಲದರ ಕುರಿತಂತೆ ಅವ್ರ ಹತ್ರ ಮಾತಾಡೋಣ. ಸರ್ ನಾ ಮಾತಾಡ್ತೀನಿ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ಅವರೊಂದು ವಾಪಸ್ ಬನ್ನಿ ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ವಿಶೇಷವಾಗಿರುವಂತಹ ಮಾಹಿತಿಗಳನ್ನ ತಿಳ್ಕೊಳ್ತಾ ಇದ್ವಿ. ಹಾಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊಪ್ಪ ಗ್ರಾಮದ ಕುಮಾರಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅವರ ಕೃಷಿಯ ಅನುಭವಗಳನ್ನ ಹೇಳೋದಕ್ಕೆ ಅವರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಹಾಗೆ ನಾವು ಕೂಡ ಅವರ ಅನುಭವಗಳನ್ನ ಕೇಳ್ತಾ ಅವರ ಕೃಷಿಯಲ್ಲಿ ಏನೆಲ್ಲ ಅಳವಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳೋದಕ್ಕೆ ನಾವು ಕೂಡ ಕಾತುರದಲ್ಲಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವಾಗ್ಲೇ ಹೇಳ್ತಾ ಇದ್ರಿ, ನೀವು ನಿಮ್ಮ ಕೃಷಿಯಲ್ಲಿ ಯಾವ ರೀತಿಯ ಹೈನುಗಾರಿಕೆಯನ್ನ, ಕುರಿಯನ್ನ, ಕೋಳಿ ಸಾಕಾಣಿಕೆ ಮಾಡ್ತಾ, ಮೀನು ಸಾಕಾಣಿಕೆ ಮಾಡ್ತಾ, ಜೇನು ಕೃಷಿಯನ್ನ ಮಾಡ್ತಾ, ಹೇಗೆ ಇದರಲ್ಲಿ ನೀವು ನಿಮ್ಮನ್ನ ತೊಡಸ್ಕೊಂಡಿದ್ದೀರಾ? ಹಾಗೇನೆ ಸರ್, ಈಗ ನೀವು ನಿಮ್ಮ ತೋಟದಲ್ಲಿ ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆ ಸರಿಯಾಗಿ ಆಗಿದ್ರೆ ಇನ್ನೂ ಹೆಚ್ಚಿನ ಆದಾಯ ಮಾಡಬಹುದಿತ್ತು ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ನಿಮ್ಮ ತೋಟದಲ್ಲಿ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಾ, ಮತ್ತೆ ಯಾವ ಪದ್ಧತಿನಲ್ಲಿ ನಿಮ್ಮ ತೋಟದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಸರ್, ನಾನು ಅಡಿಕೆ ತೋಟಕ್ಕೆ ಕಡಿಮೆ ನೀರಿನಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಕೆಲವು ನೆಟ್ಟಿನಲ್ಲೆಲ್ಲ ತೆಗೆದು ನೋಡಿದಾಗ ಇಸ್ರೇಲಿ ಪದ್ಧತಿ ಮಾಡಬೇಕು, ಬಿದಿರು ಬೊಂಬು ಮತ್ತು ಮರದ ಬೊಂಬಿಗಳನ್ನು ಉಪಯೋಗಿಸಿ ಅಲ್ಲಿ ಬೆಳೆ ಮಾಡ್ತಾರೆ ಅನ್ನೋದನ್ನು ಕೇಳಿಕೊಂಡೆ. ನಂತರ ನಾನೇ ಆಗಿರ್ತಕ್ಕಂಥ ಒಂದು ಯೋಚನೆ ಮಾಡಿ ನಮ್ಮಲ್ಲಿ ಇಲ್ಲಿ ಕೆಲವೇ ಮರಕ್ಕೆ ಮಾತ್ರ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಿ ಪ್ಲಾಸ್ಟಿಕ್ಕಿನ 2 ಲೀಟ್ರ್ ನೀರಿನ ಬಾಟ್ಲಿ ಆಯಿತಾ ಸರ್, ಅದಕ್ಕೆ 1.5 ಆಳ ತೆಗೆದಿದ್ದೀವಿ. 1.5 ಆಳ ತೆಗೆದು ಅದಕ್ಕೆ ಕೆಳಗಡೆ ಅಡಿಕೆ ಸಿಪ್ಪೆಯನ್ನು ಕೊಟ್ಟಿದ್ದೀವಿ 1/2 ಅಡಿ. ಇನ್ನು 1 ಅಡಿಗೆ ಈ ಬಿಸ್ಲರಿ ಬಾಟ್ಲಿ ತಳ ಕೊಯ್ದು ಮಣ್ಣನ್ನು ಹಾಕಿದ್ದೀವಿ, ಫಿಟ್ ಮಾಡಿದ್ದೀವಿ. ನಾವು ಮೈಕ್ರೋ ಡ್ರಿಪ್ ಇದೆಯಲ್ಲ, ಮೈಕ್ರೋ ಸ್ಪಿಂಕ್ಲರಿಂದ ಡ್ರಿಪ್ಪು, ಆ ಡ್ರಿಪ್ಪು ಪೈಪನ್ನು ಇಲ್ಲಿ ಕೊಟ್ಟಿದ್ದೇವೆ. ಅದು ಬಂದಿದ್ದು ಸೀದಾ ಡೈರೆಕ್ಟಾಗಿ ಬುಡಕ್ಕೆ ಹೋಗುತ್ತೆ. ಈ ಒಂದು ಉದ್ದೇಶ ಇಟ್ಕೊಂಡು ಉತ್ತಮವಾಗಿರೋ ರೀತಿಯಲ್ಲಿ ಮತ್ತು ಕಳೆ ಜಾಸ್ತಿ ಹೇಳೋದಿಲ್ಲ.

0: ಗಿಡ ಭಾಳ ಆರೋಗ್ಯವಾಗಿರ್ತದೆ. ಆ ಕಡೆಗೆ ಒಂದು ಮಾಡಿದ್ದೀವಿ, ಒಂದು ಮರಕ್ಕೆ ಎರಡು ಮಾಡಿದ್ದೀವಿ. ಡೈರೆಕ್ಟ್ ನಾವು ಬೇರಿಗೆ ಇಂಜೆಕ್ಟ್ ಮಾಡಿದಂಗಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಮತ್ತು ನಾವು ಸಗಣಿ ಉಚ್ಚಗಾತದ ನೀರನ್ನು 15 ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಒಂದು ಸಲ ಒಂದೊಂದು ಲೀಟ್ರ್ ಹಾಕ್ತೀವಿ ಇದಕ್ಕೆ, ಅದ್ರ ಮೇಲೆ ನೀರು ಬಿಡ್ತೀವಿ. ಹಾಗಿರೋದಕ್ಕಾಗಿ ಅಡಿಕೆ ಒಳ್ಳೆ ಫಸಲು ಕೊಡುತ್ತೆ. ಯಾವುದೇ ಕಾರಣಕ್ಕೂ 4 ದಿನ ನೀರು ಕುಡದೇ ಇದ್ರೂ ತಡ್ಕೊಳ್ತಕ್ಕಂಥ ಕೆಪಾಸಿಟಿ ಮರಕ್ಕೆ ಬರುತ್ತೆ. ಹಕ್ಕಲ ತೋಟದಲ್ಲಿ ಉಳುಮೆ ಮಾಡಬೇಕು, ಟ್ಯಾಕ್ಟ್ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥವನು. ನಾನು ಎಲ್ಲ ಕಳೆ ಕಸ ಕಡ್ಡಿ ಎಲ್ಲ ಇದೆ ನಮ್ಮ ಹಸುಗಳಿಗೆ, ಇದನ್ನು ಕುಡುಗೊಲ್ಲಲ್ಲೇ ಲೇಬರಿಗೆ ಸೇವರಿಸಿ ದನಕಳಿಗೆ ಒಂದೇ ದಿನವೂ ಕಳೆನಾಶಕ ನಾವು ಈ ತೋಟದಲ್ಲಿ ಹೊಡೆದಿಲ್ಲ. ಯಾಕೆಂದರೆ ತೋಟದಲ್ಲಿ ಕಳೆನಾಶಕ ಹೊಡೆದು ಬಿಟ್ಟರೆ ಚೊಕ್ಕ ಇರ್ತದೆ ಅಷ್ಟೇ, ಬಿಟ್ಟುಬಿಟ್ರೆ ನಮಗೇನೋ ಅದು ಬ್ಯಾಕ್ಟೀರಿಯಾಸ್ಗಳೆಲ್ಲ ಉಳಿತವೆ ಅನ್ನೋ ಭರವಸೆಗಳಿಲ್ಲ. ಯಾಕೆಂದರೆ ಕಳೆನಾಶಕ ಸ್ಪ್ರೇ ಮಾಡ್ಬೇಕಾದ್ರೆ ಕಾಲಿಗೆ ಬಿದ್ದರೆ ಚರ್ಮ ಕಿತ್ತೋಗುತ್ತೆ, ಇನ್ನು ಭೂಮಿ ಏನಾಗ್ಬೋದು. ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಅಂದರೆ ಜೀರೋ ಕಲ್ಟಿವೇಷನ್, ಯಾವುದೇ ಕಾರಣಕ್ಕೂ ಉಳುಮೆ ಮಾಡಲ್ಲ, ಮತ್ತು ಅಗತ್ಯನೂ ಜೋರಾಗಿ ಮಾಡಲ್ಲ. ಸ್ವಲ್ಪ ಸ್ವಲ್ಪ ಮಾತ್ರ ಬುಡದಲ್ಲಿ ಆ ಗೊಬ್ಬರ ಕೂರ ಮುಟ್ಟಿ ಬಿಡಿಸಿ ಆ ಮಣ್ಣನ್ನು ಮತ್ತೆ ಅಲ್ಲಿಗೆ ಹೊಚ್ಚಿ ಹೊದಿಕೆ ಮಾಡೋದು ನನ್ನ ಮುಖ್ಯ ಉದ್ದೇಶ. ಈ ಡ್ರಮ್ಮು ಒಂದು ತರೋದಾದರೆ 800 ರೂಪಾಯಿ ಕೊಡೋದು ಫೈಬರ್ ಡ್ರಮ್ಮು. ಯಾವುದೋ ಡಾಂಬರ್ ಹತ್ರ ಹೋಗಿ ಫ್ರೀಯಾಗಿ ಒಂದು 60 ರೂಪಾಯಿ ಕೊಟ್ಟರೆ ಒಂದು ಡ್ರಮ್ ಸಿಗುತ್ತೆ. ಇಂಥದ್ದೊಂದು ತೋಟದಲ್ಲಿ ಇಟ್ಕೊಂಡು ಇದಕ್ಕೆ ನೀರು, ನಮ್ಮದು ದನಿನ ಗಂಜಲ ಮತ್ತು ಸಗಣಿ ಹಾಕಿ 15 ದಿನ ಬಿಡ್ತೀವಿ. ಇದು ತೆಳು ನೀರು ಮಾಡ್ತೀವಿ, ತೆಳು ನೀರು ಮಾಡಿ ಒಂದೊಂದು ಮರಕ್ಕೆ ಒಂದೊಂದು ಬಕೆಟ್ನಂಗೆ ಹಾಕ್ಕೊಂತ ಬರ್ತೀವಿ. ಜಾಸ್ತಿ ವಿಳ್ಯದೆಲೆಗೆ ಮತ್ತು ಭಾಳ ಇಂಪಾರ್ಟೆಂಟ್ ಕ್ರಾಪ್ ಏನಿದೆ ನಮ್ಮದು ಏಲಕ್ಕಿ ಇದೆ, ಇಂಥದಕ್ಕೆ ಜಾಸ್ತಿ ಹಾಕ್ತೀವಿ. ಅಡಿಕೆಗಳನ್ನು ನರ್ಸರಿ ಮಾಡ್ಕೊಂಡಿರ್ತೀವಿ ಅದಕ್ಕೆ ಜಾಸ್ತಿ ಹಾಕ್ತೀವಿ. ಸರ್ಕಾರಿ ಗೊಬ್ಬರ ಹಾಕಿ ಅಡಿಕೆ ಗಿಡ ಎಬ್ಬಿಸ್ಬಿಟ್ರೆ ಎತ್ತರ ಬರುತ್ತೆ, ತಕ್ಷಣವೇ ಡೌನ್ ಆಗಿಬಿಡುತ್ತೆ ಅದ್ರ ಬೆಳೆ. ಗಿಡಗಳು ಹಚ್ಚ ಹಸಿರಾಗಿ ಬರ್ತವೆ, ಖುಷಿಯಾಗುತ್ತೆ ಅವನ್ನು ನೋಡಿದರೆ. ಉದಾಹರಣೆಗೆ ಒಂದು ವಾರದ ಮುಂಚೆ ಒಂದು ಬಕೆಟ್ ನೀರನ್ನು ಒಂದು ವಿಳ್ಯದೆಲೆ ಬಳ್ಳಿಗೆ ಹಾಕಿದರೆ 4-5 ದಿವಸದಲ್ಲಿ ನೋಡಿದರೆ 10 ಕುಡಿ ಹೊಡೆದಿರ್ತದೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು, ನಾನು ನೋಡಿರ್ತಕ್ಕಂಥದ್ದು. ಹಾಗಾಗಿ ಇದು ಖರ್ಚಿಲ್ಲ, ಏನೂ ಖರ್ಚೇ ಭಾಳ ಕಡಿಮೆ ಖರ್ಚಿನ ಒಂದು ಗೊಬ್ಬರ ತಯಾರು ಮಾಡೋ ಕಾರ್ಖಾನೆ ಇದ್ದಂಗೆ ಇದು.
1: ಓಕೆ ಸರ್, ಹಾಗೆ ಈಗ ನಿಮ್ಮ ತೋಟದಲ್ಲಿ ಏಲಕ್ಕಿನ ಕೂಡ ಹಾಕಿದೀವಿ ಅಂತ ಹೇಳಿದ್ರಿ, ಯಾವ ರೀತಿಯ ಏಲಕ್ಕಿ ಇದೆ ಸರ್, ಇದು ಹೇಗೆ ಬರ್ತಾ ಇದೆ, ಇದನ್ನೇ ಹೇಗೆ ನಿರ್ವಹಣೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳ್ಬೋದಾ?
0: ನೆಲ್ಯಾಣಿ ಅಂತ ಹೇಳಿ, ಗ್ರೀನ್ ನೆಲ್ಯಾಣಿ ಅಂತ, ಇದು ಏಲಕ್ಕಿ. ಬಾಕಿದು ಸಕಲೇಶ್ವರದಲ್ಲ ಏಲಕ್ಕಿ ನೆಲಕ್ಕೆ ಕಂಬುತ್ತೆ, ಇದ್ರದ್ದು ತೆನೆ ಹೀಗೆ ಮೇಲ್ಭಾಗ ಬರೋದಕ್ಕಾಗಿ ಹಾರ್ವೆಸ್ಟಿಂಗ್ ಮಾಡೋದು ಭಾಳ ಸುಲಭ ಒಂದು. ಮತ್ತು ಕಾಯಿ ದಪ್ಪ ಬರ್ತದೆ, ಹಸಿರು ಬರ್ತದೆ, ಮಾರ್ಕೆಟ್ನಲ್ಲಿ ಉತ್ತಮವಾಗಿರೋ ಮಾರ್ಕೆಟು ಇದೆ. ನಾವು ಇದನ್ನು ತಂದು ಅಭಿವೃದ್ಧಿ ಮಾಡಿ ಈ ಏಲಕ್ಕಿ ಬೆಳೆ ತೊಗೊಳೋದಕ್ಕಿಂತ ಕಂದುಗಳನ್ನು ಇಲ್ಲಿ ಬಂದು ಕೇಳ್ತಾರೆ, ಅದಕ್ಕೆ ಕೊಡಲಿಕ್ಕಾಗೇ ನಾವು ಇದನ್ನು ಮಾಡಿಕೊಂಡಿದ್ದೇವೆ. ಮ್ಯಾಕ್ಸಿಮಮ್ ಆಗಿ ನಮ್ಮದು ವೆನಿಲಾ ಮತ್ತು ಏಲಕ್ಕಿದು ಕಂದು ಕೊಡದೆ ಜಾಸ್ತಿ. ಕೃಷಿ ಮಾಡಿದವನು ಯಾವಾಗಲೂ ಹುಸಿ ಇಲ್ಲ ಅಂತ, ಕೃಷಿ ಖುಷಿ ಕೊಡುತ್ತೆ. ಯಾಕೆಂದರೆ ಸೋಮಾರಿಗಳಾಗಿ ಇರ್ತಕ್ಕಂಥವರು ಕೃಷಿಗೆ ಆಸಕ್ತಿ ವಹಿಸ್ಕೊಂಡಿದ್ದೆ ಆದರೆ ಆ ಮನುಷ್ಯನಲ್ಲಿ ವಯಸ್ಸು ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗಲ್ಲ. ಉದಾಹರಣೆಗೆ ನಾನು ಈಗ 4-6 ವರ್ಷದಿಂದ ಹೈನುಗಾರಿಕೆ ಮತ್ತು ಕೃಷಿಗೆ ತೊಡಸ್ಕೊಂಡಿದ್ದಕ್ಕೆ ನನಗೆ 73 ವರ್ಷ ಆದರೂ ನಾನು ಇವತ್ತಿಗೂ ಸಹ ಒಂದು 50-60 ವರ್ಷದ ಯುವಕರಂಗೆ ನಾನು ಓಡಾಡಿ ಕೆಲಸ ಮಾಡೋಷ್ಟು ಖುಷಿ, ಮಾನಸಿಕವಾಗಿ ಸ್ಥೈರ್ಯವನ್ನು ಕೃಷಿ ಕೊಡ್ತದೆ. ಹಾಗಾಗಿ ಮತ್ತೆ ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಆಗಿ ಮಾಡಿದರೆ, ಕೃಷಿಯನ್ನು ಬಡ್ಜೆಟ್ಟಾಗಿ ಮಾಡ್ಕೋಬೇಕು, ಲೆಕ್ಕಾಚಾರವಾಗಿ ಮಾಡಬೇಕು. ಲೆಕ್ಕಾಚಾರ ಇಲ್ಲದೆ ಕೃಷಿ ಮಾಡಿದರೆ ಅದು ಕೃಷಿ ಲಾಭದಾಯಕ ಆಗಲ್ಲ. ಲಾಭದಾಯಕ ಆಗಂಗೆ ಮಾಡಬೇಕು ಅಂದರೆ ಒಂದು ಸಣ್ಣ ಉದಾಹರಣೆ, ನಾವು ಮಾಡಿರ್ತಕ್ಕಂಥ ವಿಳ್ಯದೆಲೆ, ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಏಲಕ್ಕಿ, ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂತಹ ಚಿಕ್ಕು, ಕಾಫಿ, ಜಾಯಿಕಾಯಿ, ಲವಂಗ. ಒಂದು ಗಿಡ ಲವಂಗ ಗಿಡನ ಸತ್ತ ಅಡಿಕೆ ಮರದ ಬುಡದಲ್ಲಿ ನೆಟ್ಕೊಂಡು ಬೆಳ್ಕೊಂಡ್ರೆ 4 ವರ್ಷಕ್ಕೆ ಅದು ಏನಿಲ್ಲ ಅಂತ ಹೇಳಿದ್ರು 500-600 ಗ್ರಾಮ್ ಲವಂಗ ಕೊಡ್ತದೆ. ನಾವೇನು ತಿಳ್ಕೊತೀವಿ, ನಮಗೆ ಬೇಕಾದ್ರೆ ಲವಂಗ ಕೊಡ್ರಿ ಅಂತೀವಿ. ನಾವು 50 ರೂಪಾಯಿದು ಲವಂಗನ 50 ಬೀಜ ಇರುತ್ತೆ, ಅದು ತಗೊಬಿಡ್ತೀವಿ, ನಮ್ಗೆ ಅದು ಗೊತ್ತಿಲ್ಲ. ನಾವು ಬೆಳ್ಕೊಂಡ್ರೆ 50 ರೂಪಾಯಿ ನಮ್ಗೆ ಸೇವಿಂಗ್ಸ್ ಆಗ್ತದೆ. ಈ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಆದಾಯ ಬರೋದನ್ನು ಕ್ರೂಢೀಕರಿಸಿ ನಾವು ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರಿಸ್ಕೋಬೇಕು. ಏಕದಮ್ಮ ರೈತ ಅಡಿಕೆ ತೋಟ ಹಾಕಿಬಿಟ್ಟೆ, ಹೊಸ್ತಾಗಿ ನೆಟ್ಬಿಟ್ಟೆ, ನಾವು ಕೋಟ್ಯಾಧೀಶ್ವರ ಆಗಿಬಿಡ್ತೀವಿ ಅಂದರೆ ಆ ಕನಸಿಗೂ ರೈತ ಕಾಣಕ್ಕೆ ಹೋಗಬಾರ್ದು. ಯಶಸ್ಸನ್ನು ಕಾಣಬೇಕು ಅಂದರೆ ಒಂದು ಬುಟ್ಟಿ ಸಗಣಿಗೆ ಒಂದು ಬುಟ್ಟಿ ಹಸಿರಲ್ಲೇ ಸೇರಿಸಿ, ಒಂದು ಬಕೀಟ್ ಗಂಜಲಕ್ಕೆ ಒಂದು ಬಚ್ಕಿಟ್ಟು ನೀರು ಅಥವಾ ಮನೆಯಲ್ಲಿ ವೇಸ್ಟ್ ಆಗೋ ಮಜ್ಜಿಗೆ, ಇದನ್ನೆಲ್ಲವನ್ನೂ ಉಪಯೋಗಿಸ್ಕೊಂಡ್ರೆ ಮಾತ್ರ ರೈತ ಲಾಭಕ್ಕೆ ಬರ್ತಾನೆ, ರೈತನ ಕೆಲಸ ಖುಷಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ಉದಾಹರಣೆ, ನನಗೂ ಎಂಜಿಯೋಗ್ರಾಮ್ ಆಗಿತ್ತು. ಹಾಲು ಕರಿಯೋಕೆ ಹತ್ತಿದ ಮೇಲೆ ಎದೆ ನೋವು ಕಾಣ್ತಾನೇ ಇಲ್ಲ. ಎಂತಹ ವ್ಯಾಯಾಮ ಹಾಲು ಕರಿಯೋದು ಅಂದರೆ, ಅದು ಪ್ರಾಕ್ಟಿಕಲ್ಲಾಗಿ ಇವತ್ತಿನ ಯುವಕರು ಅದನ್ನು ತೊಡಗಿಸ್ಕೋಬೇಕು. ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಭಾಳ ಜನ ಹಾರ್ಟ್ ಅಟ್ಯಾಕಾಗೆ ಹೋಗೋರು ಭಾಳ ಜನ ಇದ್ದಾರೆ. ಇಲ್ಲ, ಅದು ನಮಗೆ ಒಂದು ವ್ಯಾಯಾಮ ಅಂದರೆ, ಹಿಂದೋರೆಲ್ಲ ಏನು 50-60 ದನಕರುಗಳನ್ನು 10-20 ಎಮ್ಮೆಗಳನ್ನು ಸಾಕಿ ಕರಿತಾ ಇದ್ದರು. ಹಾರ್ಟಿನ ನಿಜವಾದ ವ್ಯಾಯಾಮ ಕೊಡೋದು, ಎಲ್ಲ ನರಗಳನ್ನು ಪ್ರಚಲಿತಪಡಿಸೋದು ಹಸು ಕರಿಯೋದ್ರಿಂದ ಅಥವಾ ಎಮ್ಮೆ ಕರಿಯೋದ್ರಿಂದ ಅಂತ ನನ್ನ ಭಾವನೆಯಲ್ಲಿ ನಾನು ಕೃಷಿಗೆ ತೊಡಗಿಸ್ಕೊಂಡಿದ್ದೀನಿ. ಯುವಕರು ಎಲ್ಲರೂ ಏನು ಅಂದರೆ, ಕ್ಯಾಲ್ಕುಲೇಷನ್ ಆಗಿ ಕೃಷಿ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿದರೆ ಒಂದಕ್ಕೆ ಒಂದರಲ್ಲಿ ಕೈ ಸುಟ್ಟಿರುವುದು. ಮತ್ತು ಇನ್ನೊಂದು ಮಾತು ಹೇಳ್ತಾನೆ, ಮಂಡಿಗೆ ಅಥವಾ ಹೃದಯಕ್ಕೆ ಬಿತ್ತಿದ ವಿದ್ಯೆ ಭೂಮಿಗೆ ಹಾಕಿದ ಬೀಜ ಒಂದಲ್ಲ ಒಂದಿನ ಫಲ ಕೊಡುತ್ತೆ ಅಂತ ಒಂದು ಏನು ಸ್ಲೋಗನ್ ಇದೆ, ಅದು 100% ಸತ್ಯ ಅಂತ ನನ್ನ ಅಭಿಪ್ರಾಯ. ನೋಡಿ, ಇದು ಪ್ಯಾಕೆಟ್ನಲ್ಲಿ ಶುಂಠಿ ಬೆಳೆಯೋ ಕ್ರಮ. ಇದರಲ್ಲಿ ರೋಗ ಬಂದರೆ ತಕ್ಷಣ ಇದನ್ನು ಶಿಫ್ಟ್ ಮಾಡಿಬಿಡ್ಬೋದು.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ನಿಮ್ಮ ಕೃಷಿನಲ್ಲಿ ಎಲ್ಲ ಪದ್ಧತಿಗಳನ್ನ ಅಳವಡಿಸಿರೋದು ಒಂಥರ ಯುನಿಕ್ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ಒಂದು ಕೃಷಿ ಪದ್ಧತಿಯನ್ನು ಕೇಳಿದಾಗ. ಸೊ ಹಾಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ ಸರ್, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಸರ್ ಜೊತೆಗೆ ಇನ್ನಷ್ಟು ಮಾತಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಅವರ ಕೃಷಿಯ ಅನುಭವಗಳನ್ನು ಕೂಡ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊಪ್ಪ ಗ್ರಾಮದ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಇವರು ಕೂಡ ನೋಡಿ, ಅವರ ಕೃಷಿಯ ಪದ್ಧತಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಮಾಡ್ತಾ ಯಾವ್ಯಾವ ರೀತಿಯ ಅವರಿಗೆ ಅನಿಸಿದ ರೀತಿನಲ್ಲಿ ಬೆಳೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ವಿಳ್ಯದೆಲೆಯನ್ನ ಬೆಳೆಯುವಂಥದ್ದಾಗಿರ್ಬೋದು, ಹಾಗೆ ಅವರ ತೋಟದಲ್ಲಿ ಕಾಳುಮೆಣಸು ಶುಂಠಿ ಹಾಕುವಂಥದ್ದು, ಈ ಥರದನ್ನ ಬೇರೆ ಬೇರೆ ರೀತಿನಲ್ಲೇ ಒಂದು ಯೋಚನೆ ಮಾಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಿದ್ರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಅವರ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಸರ್, ಆಗ್ಲೇ ಈ ಹಲವಾರು ಬೆಳೆಗಳ ಬಗ್ಗೆ ಹೇಳ್ತಾ ಇದ್ರಿ, ಯಾವ್ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಇನ್ನೂ ಏನೆಲ್ಲ ಬೆಳೆಗಳನ್ನ ನಿಮ್ಮ ತೋಟದಲ್ಲಿ ಮಾಡಿದ್ರ, ಯಾವ್ಯಾವ ಬೆಳೆಗಳನ್ನ ಇನ್ನೂ ಮಾಡ್ತಾ ಇದೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಗಿರಿಸಿಡಿಯ ಗಿಡ, ಇದನ್ನ ವೆನಿಲಾಕ್ಕಾಗಿ ಅಂತ ಹಚ್ಕೊಂಡಿದ್ವಿ. ವೆನಿಲಾ ತೆಗೆದ ಮೇಲೆ ಕಾಳು ಮೆಣಸಿನ ಬಳ್ಳಿ ಹಚ್ಚಿದ್ದೀವಿ. ಮೇಲ್ಗಡೆ ಸೊಪ್ಪು ವರ್ಷಕ್ಕೆ ಎರಡು ಕಟಿಂಗ್ ಬರುತ್ತೆ. ಇದ್ರ ಎಳೆ ಸೊಪ್ಪನ್ನು ಆರಾಮಾಗಿ ಕುರಿಗಳು ಮತ್ತು ದನಗಳು ತಿಂತವೆ. ಉಳಿದು ಬೆಳೆದಿರ್ತಕ್ಕಂಥ ಸೊಪ್ಪನ್ನು ಗೊಬ್ಬರವಾಗಿ ಉಪಯೋಗಿಸ್ತೀವಿ, ಅಥವಾ ಸ್ಲರಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕೊಡ್ತೀವಿ. ಇದು ಪುಕ್ಷಟೆ ಬೆಳೆ, ನಮ್ಮ ತೋಟದಲ್ಲಿ ಫುಲ್ ಇದೆ. ಯಾವುದು ನಾವು ಇಲ್ಲಿ ಒಂದಿಷ್ಟು ರೇಷ್ಮೆ ಹಿಪ್ಪನೇರಳೆ ಹಾಕ್ಕೊಂಡಿದ್ದೀವಿ, ನುಗ್ಗೆ ಹಾಕ್ಕೊಂಡಿದ್ದೀವಿ, ಮತ್ತು ಗ್ಯೂರಿಸಿಡಿಯ ಇದೆ. ಒಂದಲ್ಲ ಒಂದು ದನಕರಗಳಿಗೆ ಒಂದು ದಿನ ಯಾರೂ ಲೇಬರ್ ಸಿಕ್ಕಿಲ್ಲ, ಮೇವು ಸಿಕ್ಕಿಲ್ಲ ಅಂದರೆ ಇದನ್ನು ಕಟ್ ಮಾಡಿ ಹಾಕಿದಿರುವ ಒಂದು ದಿನದ ಇದು ಮುಗೀತದೆ. ಇದೆಲ್ಲ ಫ್ರೀಯಾಗಿ ನಾವು ಮಾಡ್ಕೊಳ್ತಕ್ಕಂಥ ಒಂದು ಕೃಷಿ. ಇದು ಹಿಪ್ಪನೇರಳೆ, ಇದು ರೇಷ್ಮೆನೇ ಬೆಳಿಬೇಕು ಅಂತ ಇಲ್ಲ. ಇದು ಮರವಾಗಿ ಸ್ವಲ್ಪ ದೊಡ್ಡ ಗಿಡವಾಗಿ ಆದರೆ ದನಕರಗಳಿಗೆ ಭಾಳ ತುರ್ತು ಒಂದು ದಿನದ ಮೇವಿಗಾಗೋಷ್ಟು ಒಂದು ಮರ ಕೊಡುತ್ತೆ. ಹಾಗಾಗಿ ನಾವು ಇಲ್ಲಿ ಒಂದು 100 ಹಿಪ್ಪನೇರಳೆ ಗಿಡಗಳನ್ನು ಕಲ್ಟಿವೇಟ್ ಮಾಡಿದ್ದೀವಿ. ಬೇಕು ಅಂದರೆ ಕಡ್ಡಿಗಳನ್ನು ಸಹ ನಾವೇ ಕೊಡ್ತೀವಿ. ಇದ್ರ ಜೊತೆಗೆ ನುಗ್ಗೆ ಹಾಕ್ಕೊಂಡಿದ್ದೀವಿ. ನುಗ್ಗೆ ಕಾಯಿ ಈ ವಾತಾವರಣದಲ್ಲಿ ನಮ್ಮಲ್ಲಿ ಬರದೇ ಇರೋ ಕಾರಣ ಅದರ ಸೊಪ್ಪನ್ನು ಯೂಸ್ ಮಾಡ್ತೀವಿ ಕುರಿಗೆ ಮತ್ತು ಹಸುಗಳಿಗೆ. ಹಾಗಾಗಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಂದು ಬಳಕೆ ಆಗುತ್ತೆ. ಈ ಥರ ಮತ್ತು ಇಲ್ಲಿ ಏನು ಮಾಡಿದ್ದೀವಿ, ಪಪ್ಪಾಯನ್ನು ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ಬಂದವರಿಗೆ ನಾವು ನರ್ಸರಿ ಮಾಡಿ ಗಿಡಗಳನ್ನು ಕೊಡ್ತೀವಿ. ಈ ವೆಲ್ಕಮ್ಮು ಮತ್ತು ರೆಡ್ ಲೇಡಿ ಪಪ್ಪಾಯಿ ಬೀಜಗಳನ್ನು ನರ್ಸರಿ ಮಾಡಿ ಕೊಡೋ ಒಂದು ಕಾನ್ಸೆಪ್ಟ್ ಇರೋದಕ್ಕಾಗಿ ಅವ್ರಿಗೆ ತೋರಿಸ್ಲಿಕ್ಕಾಗಿ ಅಲ್ಲೆಲ್ಲ ಬೆಳೆಗಳನ್ನು ನಾವು ಮಾಡಿದ್ದೀವಿ. ಬಂದವರಿಗೆ 2 ಹಣ್ಣು ಬೇಕು ಅಂತಾರೆ ಕೊಡ್ತೀವಿ, ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಹೀಗಾಗಿ ಪಪ್ಪಾಯಿ, ಹಿಪ್ಪುನೇರಳೆ ಮತ್ತು ನುಗ್ಗೆ. ನುಗ್ಗೆ ನಮಗೇನು ಇಂಪಾರ್ಟೆಂಟು ಅಂದರೆ ಸೊಪ್ಪು ಮತ್ತು ಹಿಪ್ಪುನೇರಳೆದು ಸೊಪ್ಪು ನಮಗೆ ತುಂಬ ಲಾಭದಾಯಕವಾಗಿರ್ತದೆ. ಇವೆಲ್ಲ ಒಂದು ಸಲ ಮಾಡಿದರೆ ಖರ್ಚಿಲ್ಲ, ಫ್ರೀ ಕಲ್ಟಿವೇಷನ್ ಇದೆಲ್ಲ. ಈ ಇಷ್ಟು ಕೃಷಿ ಜೊತೆಗೆ ನಾನು ಅಡಿಕೆಯ ಉತ್ತಮವಾಗಿರ್ತಕ್ಕಂಥ ತಳಿಯ ಬೀಜಗಳನ್ನು ಹಿಡಿದು ಅಡಿಕೆ ಸಸಿಗಳನ್ನು ಸಹ ಅಭಿವೃದ್ಧಿಪಡಿಸಿ ಅದನ್ನು ಸಹ ನಾವು ಯೋಗ್ಯ ರೀತಿಗೆ ಮಾರಾಟ ಮಾಡ್ತೇವೆ. ನಮ್ಮಲ್ಲಿಂದ ಭಾಳಷ್ಟು ಜನ ಅಡಿಕೆ ಸಸಿಗಳನ್ನು ಒಯ್ದರು, ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅನ್ನೋ ಅಭಿಪ್ರಾಯ ಸಹ ಆಗಿದೆ. ಈ ಫಿಶ್ ಪಾಂಡ್ ಮಾಡಲಿಕ್ಕೆ ತೆಗೆದಿರ್ತಕ್ಕಂಥ ಮಣ್ಣನ್ನೇ 25,000 ಅಡಿಕೆ ಪ್ಯಾಕೆಟಿಗೆ ತುಂಬಲಿಕ್ಕಾಯಿತು. ಒಂದಕ್ಕೊಂದು ಪೂರಕ ಹೇಗೆ ಅಂದರೆ, ಕೇವಲ 5 ಫಿಶ್ ಪಾಂಡಿಗೆ ಖರ್ಚಾಗಿರೋದು 60-70,000 ರೂಪಾಯಿ ಆದರೆ 25,000 ಅಡಿಕೆಯ ಗಿಡದ ಪ್ಯಾಕೆಟಿಗೆ ತುಂಬಲಿಕ್ಕೆ ಮಣ್ಣನ್ನು ನಾವು ಬೇರೆ ಕಡೆಯಿಂದ ತರಿಸಿದ್ರು 50,000 ರೂಪಾಯಿ ದುಡ್ಡು ಖರ್ಚಾಗ್ತಿತ್ತು. ಮಿನಿಮಮ್ 1,30,000 ಅದು ಖರ್ಚಾಗ್ತಾ ಇತ್ತು. ಹಾಗಾಗಿ ಅದರಲ್ಲಿ ಅದಕ್ಕೆ 70,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಣ್ಣು ತೆಗಿಲಿಕ್ಕೆ ಜೆ ಸಿ ಬಿಗೆ ಅದಕ್ಕೆ ಕೂಲಿ ಕೊಟ್ಟಿರೋದು ಪೂರ್ಣ ನಮಗೆ ಅಡಿಕೆ ಗಿಡದಲ್ಲಿ ಸೇಲ್ ಮಾಡಿದರೆ ರಿಕವರಿ ಆಗುತ್ತೆ, ನಮಗೆ ಆ ಪಾಂಡು ಫ್ರೀಯಾಗಿ ಉಳ್ದಂಗಾಗುತ್ತೆ. ಪ್ರತಿಯೊಂದಕ್ಕೂ ಒಂದಕ್ಕೆ ಅದನ್ನು ಲಿಂಕ್ ಮಾಡ್ಕೊತ ಅಭಿವೃದ್ಧಿ ಮಾಡ್ಕೊತ ಹೋಗೋದ್ರಿಂದ ಮಾತ್ರ ರೈತರಿಗೆ ಆದಾಯ ಸಿಗುತ್ತೆ, ಲಾಭ ಸಿಗ್ತದೆ.
2: ಓಕೆ ಸರ್, ಹಾಗೆ ನಿಮ್ಮ ತೋಟದಲ್ಲಿ ಲವಂಗ ಕೂಡ ಮಾಡಿದ್ವಿ ಅಂತ ಹೇಳಿದ್ರಿ. ಸೊ ಲವಂಗ ಹೇಗೆ, ಅದನ್ನ ಯಾವ ರೀತಿಯಲ್ಲಿ ಬೆಳಿಬೇಕು, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಇದು ಹಾರ್ವೆಸ್ಟಿಂಗ್ ತುಂಬ ಸುಲಭ. ಈ ಹೂ ಬಂದು ಅದು ಹಣ್ಣಾಗೋ ಟೈಮ್ನಲ್ಲಿ ಈ ಜಾಗವನ್ನು ಕ್ಲೀನ್ ಮಾಡಿ ಒಂದು ಸಣ್ಣ ಟಾರ್ಪಲ್ ಹಾಕಿ ಅಗಲಾಡ್ಸಿಬಿಟ್ರೆ ಸರಿ, ಕೆಳಗೆ ಬರುತ್ತೆ. ಇದು ಒಂದು ಗಿಡ, ಏನೂ ಖರ್ಚಿಲ್ಲದೆ ವರ್ಷಕ್ಕೆ ಒಂದು ಸಲ ಏನೋ ಸ್ವಲ್ಪ ಗೊಬ್ಬರ, ಒಂದು 2-3 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಮಣ್ಣು ಹಾಕ್ತೀವಿ, ಮಾಮೂಲಿ ಅಡಿಕೆ ಕೊಟ್ಟಂಥ ನೀರು ಕೊಡ್ತೀವಿ ಮೈಕ್ರೋ ಸ್ಪ್ರಿಂಕ್ಲರ್ನೇ. ಇದು ಒಂದು 1/4 ಕೆಜಿಯಿಂದ 750 ಗ್ರಾಮ್ ತನಕ ಲವಂಗ ಕೊಡ್ತದೆ. ಇದು 1 ಕೆಜಿ ಲವಂಗಕ್ಕೆ ಏನಿಲ್ಲ ಅಂದರೆ 2,000 ರೂಪಾಯಿ ಹತ್ತಿರ ರೇಟ್ ಇದೆ. ನಮಗೆ ಅದು ಮಾರ್ಕೆಟ್ ಗೊತ್ತೇ ಆಗೋದಿಲ್ಲ. ನಾವು ಕೊಂಡಾಕೆ ಹೋದಾಗ ಗೊತ್ತಾಗ್ತದೆ ಅದು 20,000 ರೂಪಾಯಿ ರೇಟು ಅಂತ. ನಮಗೆ 2,000 ರೂಪಾಯಿ ಕೆ ಜಿ ಆದ್ರೂ 600 ಗ್ರಾಮ್ ಕೊಟ್ಟರೆ 12,200 ರೂಪಾಯಿ ಇದು ಒಂದು ಗಿಡ ಒಂದು ವರ್ಷಕ್ಕೆ ರೈತನಿಗೆ ಕೊಡ್ತದೆ. ನನಗೆ ಕೃಷಿಗೆ ಬಂದ ಮೇಲೆ ನನಗೆ ಭಾಳ ನೆಮ್ಮದಿಯ ಜೀವನವನ್ನು ಕೊಟ್ಟಿದೆ ಕೃಷಿ. ಕೃಷಿ ಖುಷಿ ಕೊಟ್ಟಿದೆ, ಆದಾಯವನ್ನು ಅಭಿವೃದ್ಧಿ ಮಾಡ್ಕೊತ ಬಂದಿವಿ. ಸಾಮಾಜಿಕ ಕೆಲಸ ಸಮಾಜ ಸೇವೆ ಮಾಡೋದ್ರಲ್ಲಿ ಹಲವಾರು ಬಾರಿ ಕೈ ಸುಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದೆ. ಇದರಲ್ಲಿ ನಮಗೆ ಲಾಸ್ ಅನ್ನೋದು ಇಲ್ಲವೇ ಇಲ್ಲ. ಆದಾಯ ಬರೋದು ಸ್ವಲ್ಪ ಕಡಿಮೆ ಆಗ್ಬೋದು, ಬಿಟ್ಟರೆ ನಮಗೆ ಲಾಸ್ ಆಗೋದಿಲ್ಲ ಮತ್ತು ನೆಮ್ಮದಿ ಇರ್ತದೆ ಅಂತ ನನ್ನ ಅಭಿಪ್ರಾಯ.
2: ಓಕೆ ಸರ್, ಹಾಗಾದರೆ ಈಗ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಸರ್ ನೀವು?
3: ಇವತ್ತಿನ ಕಾಲದಲ್ಲಿ ಯುವಕರಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ನಿರುದ್ಯೋಗಿಗಳಾಗಿ ಅಲ್ಲಿ ಇಲ್ಲಿ ತಿರುಗಾಡೋ ಬದಲು ಇರೋ ಕಡಿಮೆ ಜಾಗದಲ್ಲೇ, ಆದರೂ ಕಡಿಮೆ ಜಾಗದ ರೈತನೇ ಆಗಲಿ, ನನಗೇನಪ್ಪ ಜಾಸ್ತಿ ಆದಾಯ ಇಲ್ಲ ಜಾಸ್ತಿ ಜಮೀನು ಇಲ್ಲ ಅಂತ ಹೇಳೋದಕ್ಕಿಂತನೂ ಕೇವಲ 1 ಎಕರೆ 1/2 ಎಕರೆಯಲ್ಲಿ ಅದ್ರ ಯುವಕರು ತಮ್ಮ ಶ್ರದ್ಧೆ ಮತ್ತು ಕ್ಯಾಲ್ಕುಲೇಷನ್ ಇಟ್ಟುಕೊಂಡು ಕೃಷಿಯನ್ನು ಮಾಡಿದರೆ ಖಂಡಿತವಾಗಿಯೂ ಅವ್ರ ಜೀವನ ಪಾವನ ಆಗುತ್ತೆ. ಕಾರಣ ಏನು ಅಂತ ಹೇಳಿದರೆ ಪ್ರತಿಯೊಂದರಲ್ಲೂ ಆದಾಯ ಸಿಗುತ್ತೆ, ಆದರೆ ಒಂದೇ ಸಲಕ್ಕೆ ನಾವು ಹೆಲಿಕಾಪ್ಟರ್ ಹತ್ತಲಿಕ್ಕೆ ಆಗಲ್ಲ, ಅಂಥ ಆದಾಯ ಸಿಕ್ಕಲ್ಲ. ಹಂತ ಹಂತ ಹಂತವಾಗಿ ಅಭಿವೃದ್ಧಿ ಮಾಡ್ಕೊತ ಹೋಗಬೇಕು. ಎಂದೋ ಒಂದಿನ ಒಂದು ಉದಾಹರಣೆಗೆ 10 ಕೆ ಜಿ ಶುಂಠಿ ತಗೊಂಡು ಮ್ಯಾಥಮೆಟಿಕ್ಕಾಗಿ ಪರಿಣಿತರ ಅಭಿಪ್ರಾಯವನ್ನು ಚರ್ಚೆ ಮಾಡಿ ತಗೊಂಡು ಒಂದು 25 ಕೆ ಜಿ ಶುಂಠಿ, ಒಂದು 25 ಮಾವಿನ ಗಿಡಗಳು ಹಾಕೋದು, ಒಂದು 25 ಲಿಂಬೆಗಳನ್ನು ಇಳಿಸೋದು ತಮ್ಮ ತೋಟದಲ್ಲಿ ಅಲ್ಲಲ್ಲಲ್ಲಲ್ಲಿ ಹಾಕ್ಕೊಂಡ್ರೆ ಇವತ್ತು 1 ಕೆ ಜಿ ಹುಳಿ ಮಾವಿನಕಾಯಿಗೆ 1 ಕೆ ಜಿ ಹುಳಿ ಮಾವಿನಕಾಯಿ ಬಿಟ್ಟರೆ ರಸ್ಪುರಿ ಬೇಡ ಒಳ್ಳೆ ಹಣ್ಣು ಬೇಡ ಕಾಯಿ ಬಿಟ್ಟರೂ ಸಹ ಅದಕ್ಕೆ ಬೆಲೆ ಇದೆ. ಇವತ್ತು ಅಂಥ ವ್ಯವಸ್ಥೆಯಲ್ಲಿ ರೈತರು ನೆಡಬೇಕು, ಗಿಡಗಳನ್ನು ಬೆಳೀಬೇಕು. ಅದನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ರೈತ ಯುವಕರು ಆರಾಮಾಗಿ ತಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ತಾರೆ, ಸಮೃದ್ಧವಾಗಿರ್ತಾರೆ. ಅವರು ಉಳುಮೆ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಮ್ಯಾಥಮೆಟಿಕ್ಕಾಗಿ ಮಾಡಬೇಕು, ಫಾಲೋ ಮಾಡಬೇಕು ಅಂತ ನನ್ನ ಅಭಿಪ್ರಾಯ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಸರ್ ಜೊತೆಗೆ ಮಾತಾಡ್ತಾ ಇದ್ವಿ, ಹಾಗೆ ಅವರ ಕೃಷಿಯ ಬಗ್ಗೆ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಏನೆಲ್ಲ ಬೆಳೆಗಳನ್ನ ಮಾಡಿದರೆ ಯಾವ ರೀತಿಯ ಪದ್ಧತಿಗಳಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ಹಾಗೇನೆ ಯುವಕರಿಗೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಜೊತೆಗೆ ಏನಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ವಾರಿಸ್ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೊಪ್ಪ ಗ್ರಾಮದ ಕುಮಾರಸ್ವಾಮಿ ಅವರು ಅವರ ಕೃಷಿಯ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಹಾಗೆ ಕೃಷಿನಲ್ಲಿ ಯಾವ ರೀತಿಯ ಪದ್ಧತಿಗಳನ್ನ ಅನುಸರಿಸಿದ್ದಾರೆ, ಮತ್ತೆ ಏನೆಲ್ಲ ಬೆಳೆಗಳನ್ನ ಮಾಡಿದ್ದಾರೆ, ಜೊತೆಗೆ ಯಾವ ಪದ್ಧತಿನಲ್ಲಿ ಅವರ ಕೃಷಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗೆ ಕೊನೆಯದಾಗಿ ಯುವಕರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಪಡ್ಕೋಬೇಕು ಅಂತ ಅಂದ್ರೆ ಒಂದೇ ಬೆಳೆಯನ್ನು ಮಾಡಿ ಒಳ್ಳೆಯ ಆದಾಯ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಥವಾ ಅಥವಾ ಮಿಶ್ರ ಬೆಳೆಯನ್ನು ಮಾಡಿ ಒಳ್ಳೆಯ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ನೋಡಿ, ರೈತರು ಒಂದೇ ಒಂದು ಬೆಳೆ ಅವಲಂಬಿತವಾಗಿರಬಾರ್ದು. ರೈತರು ಏನೂ ಸಾಲ ಮೂಲ ಮಾಡದೆ ತಮ್ಮಲ್ಲಿರ್ತಕ್ಕಂಥ ಹಣದಿಂದನೇ ಪ್ರಾರಂಭ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಎಲ್ಲದರಲ್ಲೂ ಆದಾಯ ಬರೋ ರೀತಿಯಲ್ಲಿ ಒಂದು ಕ್ಯಾಲ್ಕುಲೇಷನ್

0: 25 ಮರಿ ಬಂದಿರುವ ಅದು ನಿವ್ವಳ ಲಾಭ. 40 ಇಟ್ಕೊಳ್ಳಬೇಡ, ಅದು ಒಂದು ರೀತಿ ಆದಾಯ ಬರ್ತದೆ. ಹಾಗೆ ಮನೆಯಲ್ಲಿ ಒಂದು ತೊಂಡೆ ಬಳ್ಳಿ, ಒಂದು ಹೀರೆ ಬಳ್ಳಿ, ಒಂದು ಬಸಳೆ ಬಳ್ಳಿ, ಒಂದು ಸೊಪ್ಪಿನ ಪುಡಿ ಮಾಡಿಕೊಂಡ್ರೆ ಆ ಮಾಡ್ಕೊಳ್ಳೋದ್ರಿಂದ ಮನೆಗೆ ಹೋಗಿ ಸಂತೆ ದಿನ ಹೋಗಿ 200-300 ರೂಪಾಯಿ ಇನ್ವೆಸ್ಟ್ ಮಾಡಿ ಔಷಧಿ ಸ್ಪ್ರೇ ಮಾಡಿರತಕ್ಕಂಥ ತರಕಾರಿ ತಂದು ತಿನ್ನೋದಕ್ಕಿಂತನೂ ನಾವೇ ಬೆಳ್ಕೊಂಡದ್ದು ಆರೋಗ್ಯವಾಗಿ ನಾವು ತಿನ್ಬೋದು. ಅದು ಒಂದು ವಾರದಲ್ಲಿ 200 ರೂಪಾಯಿ ಆದಾಯ ಅದ್ರ ಕೊಡ್ತದೆ. ಹಾಗೆ ಒಂದು ಸಣ್ಣ ಪಾಂಡು, ಒಂದು 20-30 ಒಂದು ಪಾಂಡು, ಅದಕ್ಕೆ ಆ ಸಗಣಿ ಒಯ್ದು ಹಾಕಿದರೆ ಸರಿ. ಒಂದಿಷ್ಟು ಮೀನು ಬಿಟ್ಕೊಂಡ್ರೆ ತಮ್ಮ ಬಳಕೆಗಾಗ್ತದೆ, ಮಾರಕ್ಕಾಗ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಆ ನೀರು ತೋಟಕ್ಕೆ ಕೊಡೋದ್ರಿಂದ ಅನುಕೂಲ ಆಗ್ತದೆ. ಹಾಗೆ ಭಾಳ ದೊಡ್ಡದಾಗಿ ಬೇಡ, 10 ಪಪ್ಪಾಯಿ ಗಿಡ ಹಾಕ್ಕೊಂಡ್ರೆ 10 ಪಪ್ಪಾಯಿ ಗಿಡದಲ್ಲಿ 5 ಕ್ವಿಂಟಲ್ ಪಪ್ಪಾಯಿ ಬರ್ತದೆ. ಭಾಳ ಮಿನಿಮಮ್ ಕ್ಯಾಲ್ಕುಲೇಷನ್. 1 ಕೆಜಿಗೆ 25 ರೂಪಾಯಿ 20 ರೂಪಾಯಿದಂಗೆ ನಾವು ಮಾರಾಟ ಮಾಡಿದರೆ ಯಾರು ಹಳ್ಳಿಗೆ ಬಂದು ತಿನ್ನಬೇಕು ಅಂದರೆ ಒಯ್ತಾರೆ, 25 ರೂಪಾಯಿ ಕೊಟ್ಟು ಒಯ್ತಾರೆ, ಖರ್ಚಿಲ್ಲ ಅದಕ್ಕೆಲ್ಲ. ಆ ರೀತಿ ಸಮಗ್ರ ಕೃಷಿ ಮಾಡ್ಕೋಬೇಕು. 4 ಅಡಿಕೆ ಮರ ಇದ್ದರೆ 3 ಅಡಿಕೆ ಮರದಲ್ಲಿ ಮೆಣಸಿನ ಬಳ್ಳಿ ಇರಬೇಕು, 1-2 ಅಡಿಕೆ ಮರದಲ್ಲಿ ಎಲೆ ಬಳ್ಳಿ ಇರಬೇಕು, ಆಮೇಲೆ 4 ಕಾಫಿ ಗಿಡ ಹಾಕ್ಕೋಬೇಕು. 10 ಕಾಫಿ ಗಿಡ ಹಾಕ್ಕೊಳ್ರಿ, 4 ಒಳ್ಳೆ ಬಾಳೆಗೊನೆ, 10 ಬಾಳೆಗಿಡ ಕರೆಕ್ಟಾಗಿ ನೆಟ್ಟು ಕೃಷಿ ಮಾಡಿದರೆ ಒಂದೊಂದು ಬಾಳೆಗೊನೆ 20 ಕೆಜಿ ತನಕ ಬೆಳಿಬೋದು. ಆ ರೀತಿ ಎಲ್ಲದನ್ನು ಚೌಚವಾಗಿದ್ದರೆ ಪ್ರತಿ ತಿಂಗಳ ಪ್ರತಿ ವಾರ ಕೈಗೆ ಬರೋಂಗೆ ಮಾಡ್ಕೊಂಡ್ರೆ ಮಾತ್ರ ಯುವಕರು ಆರಾಮಾಗಿ ಎಲ್ಲ ಕೆಲಸ ರೈತಾಪಿ ಮುಗಿಸಿ ಬೈಕ್ ಹತ್ಕೊಂಡು ಪೇಟೆಗೆ ಹೋಗಿ ಬರಲಿಕ್ಕಾಗುತ್ತೆ, ಅಥವಾ ಉದ್ಯೋಗ ಬಿಟ್ಟು ಬೇರೆ ಎಲ್ಲೋ ಹೋಗೋದು, ಊರು ಬಿಟ್ಟು ಹೋಗೋದು ಆಗುತ್ತೆ. ಅದೆಲ್ಲ ಆಗಬಾರ್ದು.
1: ಅಡಿಕೆ ಬೆಳೆಯಲ್ಲಿ ಅಂತರ್ ಬೇಸಾಯ, ಬೇರೆ ಬೇರೆ ಗಿಡಗಳನ್ನೆಲ್ಲ ಹಾಕೋದು, ಬೇರೆ ಬೇರೆ ಮರಗಳಿರೋದ್ರಿಂದ ಇಳುವರಿ ಕಡಿಮೆ ಬರುತ್ತೆ ಅಂತ ಕೆಲವರ ಅಭಿಪ್ರಾಯ ಇದೆ. ಆದರೆ ನನ್ನ ಅಭಿಪ್ರಾಯ, ನಾವು ಕಾಫಿ, ಕೋಕೋ, ಯಾಲಕ್ಕಿ ಮತ್ತು ಕಾಳುಮೆಣಸು ಇವೆಲ್ಲ ಹಾಕೋದ್ರಿಂದ ಅದರ ದರಗಳು ಮತ್ತು ಎಲೆ ಅದೆಲ್ಲ ಉದುರಿ ಅದು ಸಹ ಸಾವಯವ ಗೊಬ್ಬರ ಆಗ್ತದೆ. ಉದಾಹರಣೆಗೆ ಕಾಫಿ ಒಂದು ಗಿಡ ಏನಿಲ್ಲ ಅಂತ ಹೇಳಿದರೆ 1-1.5 ಕೆಜಿ ದರಗಳ ಎಲೆಗಳನ್ನು ಕೆಡಕ್ತದೆ ಅದು 1 ವರ್ಷಕ್ಕೆ. ನಾವು ಪ್ರೂವಿಂಗ್ ಮಾಡಿದ್ರೂ ಕೆಡುಗುತ್ತೆ, ಪ್ರೂವಿಂಗ್ ಮಾಡದೇ ಇದ್ದರೂ ಕೆಡಕ್ತದೆ. ಅದೂ ಸಹ ಈ ಭೂಮಿಗೆ ಅದರ ಇರ್ತಕ್ಕಂಥ ಎರೆ ಗೊಬ್ಬರದ ಹುಳುಗಳು ಬದುಕೊಳ್ಳೋಕ್ಕೆ ನೆರಳಾಗುತ್ತೆ. ಮತ್ತು ಮೇಲಾಗಿ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ನಾವೊಂದು ಭೂಮಿಗೆ ಹೊದಿಕೆ ಕೊಟ್ಟಂಗೆ ಆಗೋದಕ್ಕಾಗಿ ಯಾವುದೇ ಇಳುವರಿನೂ ಮಿಕ್ಸಡ್ ಪ್ಲಾಂಟೇಷನ್ ಕಲ್ಟಿವೇಷನ್ ಮಾಡೋದ್ರಿಂದ ಕಡಿಮೆ ಆಗಲ್ಲ. ನಾವು ಆಯಾ ಮರಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು. ಕೊಟ್ಟಿಗೆ ಗೊಬ್ಬರ ಏನು ಮಾಡ್ತಾರೆ ಕೆಲವು ಜನ, 2 ಹೆಡಿಗೆ ಗೊಬ್ಬರ ಹಾಕಿದ್ದೀನಿ ನನ್ನ ತೋಟಕ್ಕೆ ಅಂತ ಹೇಳ್ತಾರೆ. 2 ಹೆಡಿಗೆ ಹಾಕಿದರೆ ನಾವು 3 ಸೇರಕ್ಕೆ ಅನ್ನ ಒಂದೇ ಸಲ ಇಟ್ಕೊಂಡು ಕೂತ್ಕೊಂಡಂಗೆ ಆಗ್ತದೆ. ಅದಕ್ಕಾಗಿ ನಾವೇನು ಅಂದರೆ 4-4 ಕೆಜಿ ಕೊಟ್ಟಿಗೆ ಗೊಬ್ಬರ ಒಂದೊಂದು ಮರಕ್ಕೆ ಕೊಟ್ಟರು, 2 ಐಟಮ್ 8 ಅಥವಾ 10 ಕೆಜಿ ಕೊಟ್ಟರೆ ಸಾಕಾಗುತ್ತೆ. ಆ ಥರನೇ ನಮ್ಮ ಕಲ್ಟಿವೇಟಿನ ಕಾನ್ಸೆಪ್ಟ್. ಇಷ್ಟು ಖಾಲಿ ಜಾಗ, ಖಾಲಿ ಜಾಗ ಇರೋದನ್ನು ಹಾಗೆ ಬಿಟ್ಟರೆ ಮತ್ತೆ ಅಡಿಕೆ ತೋಟ ಮಾಡೋದು ಅಂತಾದರೆ ಎಲ್ಲ ಪ್ರತಿ ಡಿಗ್ ಮಾಡಬೇಕಾಗುತ್ತೆ ಅಂತ ನಾವೊಂದು ಸಣ್ಣ ಜೆ ಸಿ ಬಿ ತೊಗೊಂಡು ಸ್ವಲ್ಪ 1/2 ಅಡಿ ಆಳ ಮಾಡಿ 1/2 ಅಡಿ ಮಣ್ಣು ಬಿಟ್ಟು ಇದರಲ್ಲಿ ಈಗ 4 ತಿಂಗಳಾಯಿತು ಈ ಅಡಿಕೆ ಗಿಡಗಳನ್ನು ನೆಟ್ಟು. ಅಡಿಕೆ ಬರೋ ತನಕ ಯಾವುದಾದ್ರು ಇನ್ಕಮ್ ಸೋರ್ಸ್ ಬೇಕು ಅನ್ನೋದಕ್ಕಾಗಿ ಇದು ಟಿಶ್ಯೂ ಕಲ್ಚರ್ ಬಾಳೆ ಹಾಕಿದ್ದೇವೆ. ಈ ಬಾಳೆಗೆ 4 ತಿಂಗಳು ಏಜ್ ಆಗಿದೆ, ಇನ್ನು 3-4 ತಿಂಗಳಿಗೆ ಹೂ ಬರ್ತದೆ. ಇದಕ್ಕೆ ಡ್ರಿಪ್ ಮುಖಾಂತರ ನೀರು ಕೊಡ್ತಾ ಇದ್ದೇವೆ. ಇದು ಬಾಳೆ ಅಡಿಕೆ ಬರೋವರೆಗೂ ನಮಗೆ ಬಾಳೆ ಏನು ತೊಂದರೆ ಆಗಲ್ಲ. ಮಣ್ಣು ದಿಬ್ಬ ಇರೋದಕ್ಕಾಗಿ ಭಾಳ ಕಡಿಮೆ ಲೇಬರ್ನಲ್ಲಿ ನಾವು ಮಣ್ಣನ್ನು ಪೂರೈಕೆ ಮಾಡ್ಕೋಬೋದು. ಅಷ್ಟೊತ್ತಿಗೆ ಅಡಿಕೆ ಬರ್ತದೆ. ರೈತನಿಗೆ ಈ ಥರ ಮಲ್ಟಿಪ್ಲಿಕೇಶನ್ ಆಗಿ ಮಾಡಿದರೆ ಅವನ ಸಾಲ ಆಗಲ್ಲ, ಅವನಿಗೆ ನಿವ್ವಳ ಒಂದು ಸಲ 11 ತಿಂಗಳಿಗೆ ಬಾಳೆ ಬರೋಕ್ಕೆ ಹತ್ತಿದರೆ 15 ದಿನಕ್ಕೆ ಮತ್ತೆ ಬರ್ತದೆ. ಅದರಿಂದ ರೈತ ಸ್ವಲ್ಪ ಸುಧಾರಿಸ್ಕೋಬೋದು ಅನ್ನೋ ಒಂದು ಇಟ್ಕೊಂಡು ಇದನ್ನು ಚಾಲು ಮಾಡಿದ್ದೀವಿ.
2: ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿದ್ದು. ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನ ಹೇಳ್ತಾ ಇದ್ರಿ, ಹಾಗೆ ನಿಮ್ಮ ಕೃಷಿ ತೋಟವನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಬೆಳೆಗಳನ್ನ ಮಾಡಿದಿರಾ, ಮತ್ತೆ ಯಾವೆಲ್ಲ ಬೆಳೆಗಳನ್ನ ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಎಲ್ಲಾ ಮಾಹಿತಿಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಎಲ್ಲಾ ಮಾಹಿತಿಗಳು ಕೂಡ ರೈತರಿಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಯುವಕರು ಕೂಡ ಅಷ್ಟೇ ಕೃಷಿನಲ್ಲಿ ತೊಡಗಿಸಿಕೊಂಡು ಹಾಗೆ ಉತ್ತಮವಾದಂತಹ ಉದ್ಯೋಗ ಅವಕಾಶವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ, ಜೊತೆಗೆ ಇನ್ನೊಬ್ಬರಿಗೆ ಉದ್ಯೋಗವನ್ನು ಕೊಡುವುದಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಅಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರೋಣ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟ್ರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ಭವಿಷ್ಯದ ಅರ್ಧ ಶತಮಾನದಲ್ಲಿ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತವೆ. ಭಾರತ ಕೃಷಿ ಪ್ರಧಾನ ರಾಷ್ಟ್ರವೆಂಬುದು ಎಲ್ಲರಿಗೂ ತಿಳಿದ ವಿಚಾರ. ಆದರೆ 50% ಕೃಷಿ ಬೆಳೆ ಅವು ಮುಂಗಾರಿನಲ್ಲಿಯೇ ರೈತರಿಗೆ ಬೆಳೆಗಳನ್ನು ನೀರಾವರಿ ಇಲ್ಲದೆ ಕೊಡುತ್ತವೆ. ಗೋಧಿ, ನವಣೆ, ಸಜ್ಜೆ, ಜೋಳ, ತೊಗರಿ, ಶೇಂಗಾ, ಎಳ್ಳು, ಹತ್ತಿ, ಮೆಣಸಿನಕಾಯಿ ಇನ್ನೂ ಮುಂತಾದವು ನೀರಾವರಿ ಇಲ್ಲದೆ ಬೆಳೆಯುತ್ತವೆ. ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಗಳಿಗೆ ತೆರೆದ ಬಾವಿಗಳಿಂದ, ಕಪಿಲೆ ಬಾವಿಗಳಿಂದ, ಕೊಳವೆ ಬಾವಿಗಳಿಂದ ನೀರು ಪಡೆಯುತ್ತಾರೆ. ಆದರೆ ಇತ್ತೀಚಿನ ಸೈನ್ಸ್ ಅಡ್ವಾನ್ಸ್ಡ್ ಎಂಬ ಮಾಸಪತ್ರಿಕೆಯಲ್ಲಿ ಪ್ರಕಟವಾದ ಅಮೆರಿಕದ ಮಿಚಿಗನ್ ವಿಶ್ವವಿದ್ಯಾಲಯ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯ ಪ್ರಕಾರ ಅಂತರ್ಜಲದ ಬಳಕೆ ರೈತರಿಂದ ಮಿತಿಮೀರಿ ಹೆಚ್ಚಿದೆಯಂತೆ. ಈ ಹೊಸ ಅಧ್ಯಯನದ ಪ್ರಕಾರ ಮುಂಬರುವ ದಿನಗಳಲ್ಲಿ ಅಂತರ್ಜಲ ಸಂಪೂರ್ಣ ಕುಸಿತ ಕಾಣುತ್ತದೆಂತೆ. ಹೀಗೆ ಭೂವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಅಂತರ್ಜಲದ ಕುಸಿತ ಮಾತ್ರವಲ್ಲ, ನೀರಿನ ಅಭಾವ, ಆಹಾರದ ಅಭಾವ, ಬೆಲೆ ಏರಿಕೆಗೂ ಕೂಡ ಕಾರಣವಾಗಬಹುದು. ಇವೆಲ್ಲವೂ ಕೂಡ ಪರಿಣಿತರ ಎಚ್ಚರಿಕೆಯ ಮಾತುಗಳು. ಭಾರತದಲ್ಲಿ ರೈತರು ಇದೇ ರೀತಿ ಅಂತರ್ಜಲವನ್ನು ಮಿತಿಮೀರಿ ಬಳಸುವ ಧೋರಣೆಯನ್ನು ಮುಂದುವರಿಸಿದರೆ 2080 ವೇಳೆಗೆ ಅಂತರ್ಜಲ ಇಂದಿನ 3 ಪಟ್ಟು ಕುಸಿತ ಕಾಣುತ್ತದೆ. ಒಂದು ಕಾಲಕ್ಕೆ ಹಳ್ಳಿ ಪಟ್ಟಣಗಳ ಜನ ಮನೆ ಬಳಕೆಗೆ ನೀರನ್ನು ಕೆರೆ, ಕಟ್ಟೆ, ತೋಟದ ಬಾವಿಗಳಿಂದ ತರುತ್ತಿದ್ದರು. ಆಗ ಮನೆಗೊಂದು ಗಚ್ಚಿನ ಬಾವಿ ಇರುತ್ತಿತ್ತು. ಜನ ನೀರಿನ ಸ್ವಾವಲಂಬನೆ ಪಡೆದಿದ್ದರು. ನೀರಿನ ಕೊರತೆಯಾದಾಗ ಅವರು ಯಾರನ್ನೂ ನೀರಿಗಾಗಿ ಅವಲಂಬಿಸುತ್ತಿರಲಿಲ್ಲ. ನಿಧಾನವಾಗಿ ಕೆರೆ, ಕಟ್ಟೆ, ಕಲ್ಯಾಣಿ ಬಾವಿಗಳು ಮುಚ್ಚಿ ಹೋದವು. ಸಂಪೂರ್ಣವಾಗಿ ಸರ್ಕಾರಗಳೇ ಕೊಳವೆ ಬಾವಿಗಳ ಮೂಲಕ ಅಥವಾ ಜಲಾಶಯಗಳ ಮೂಲಕ ಮನೆಗಳಿಗೆ ನೀರನ್ನು ಪೂರೈಸತೊಡಗಿತು. ನಾವು ಅಂತರ್ಜಲವನ್ನು ಹೀಗೆ ಕೊಳವೆ ಬಾವಿಗಳಿಂದ ನಿರಂತರವಾಗಿ ಹೊರತೆಗೆಯುತ್ತಿರುವುದರಿಂದ ಮುಂಬರುವ ದಿನಗಳಲ್ಲಿ ಭಾರೀ ಕುಸಿತ ಕಂಡುಬರಲಿದೆ. ಭಾರತದಂಥ ಬೃಹತ್ ಜನಬಾಹುಳ್ಯದ ದೇಶಕ್ಕೆ ಅತ್ಯಧಿಕ ನೀರಿನ ಕೊರತೆ ಎದುರಾಗುತ್ತಿದೆ. ಭಾರತದ ಸುಮಾರು 50 ಕೋಟಿ ಜನ ಈ ನೀರಿನ ಬವಣೆ ಅನುಭವಿಸುತ್ತಿದ್ದಾರೆ. ಜಗತ್ತಿನಲ್ಲಿ ಭಾರತ ಅತಿದೊಡ್ಡ ಅಂತರ್ಜಲದ ಬಳಕೆದಾರವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಈ ದೇಶದ ಜನಸಂಖ್ಯೆ. ನಮಗೆ ನೀರಿನ ಬಗ್ಗೆ ಅಸಡ್ಡೆ, ನಿರ್ಲಕ್ಷ್ಯ, ಮೌಢ್ಯಗಳು ಎಲ್ಲವೂ ಇರುವುದರಿಂದ ನಾವು ನೀರಿನ ಕೊರತೆಯನ್ನು ಅನುಭವಿಸುತ್ತಿದ್ದೇವೆ. ಹಿರಿಯ ಲೇಖಕ ಮೆಹ್ತಾ ಜೈನ್ ಹೇಳುವ ಪ್ರಕಾರ, ಜಗತ್ತಿನಲ್ಲಿ ನೀರಿಗಿಂತ ಅತ್ಯಮೂಲ್ಯವಾದ ಸಂಪತ್ತು ಬೇರೊಂದಿರುವುದಿಲ್ಲ. ಮಿಚಿಗನ್ ವಿಶ್ವವಿದ್ಯಾಲಯದ ಸಂಶೋಧಕರು ಅಂತರ್ಜಲದ ಮಟ್ಟ, ವಾತಾವರಣದ ತಾಪ, ಕೃಷಿ ಕ್ಷೇತ್ರದ ಬೆಳೆಗಳು, ನೀರಿನ ಲಭ್ಯತೆ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಈ ಎಲ್ಲ ಅಧ್ಯಯನಗಳ ಸಾರಾಸಗಟ್ಟು ಸಾರಾಂಶವೇ ಅಂತರ್ಜಲದ ಮಟ್ಟ ಕುಸಿತ ಕಾಣುತ್ತಿರುವುದು. ವಿಶೇಷವಾಗಿ ದಕ್ಷಿಣ ಭಾರತದ ಮತ್ತು ಕೇಂದ್ರ ಭಾರತದ ನೀರಿನ ಕುಸಿತ ದೊಡ್ಡ ಪ್ರಮಾಣದಲ್ಲಿ ಕಾಣುತ್ತಿದೆ. ಭಾರತದಂಥ ದೇಶ ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ವ್ಯಾಪಕ ಕಾಳಜಿ ವಹಿಸಿದ್ದರೆ ಮುಂದಿನ ದಶಕದಲ್ಲಿ ವಾಯುಗುಣ ವೈಪರೀತ್ಯದಿಂದ ಗರಿಷ್ಠ ಪ್ರಮಾಣದಲ್ಲಿ ನೀರು ಕಾಣೆಯಾಗುತ್ತದೆ. ಹಾಗೆ ಬಿಸಿಲಿನ ಪ್ರಮಾಣವು ಹೆಚ್ಚಾಗುತ್ತದೆ. ಮಳೆಯ ಅಭಾವ, ಮೇಘಸ್ಫೋಟ, ಚಂಡಮಾರುತಗಳು ಪದೇ ಪದೇ ನಮಗೆ ತೊಂದರೆ ನೀಡುತ್ತಾ ಆಸ್ತಿಪಾಸ್ತಿಗಳನ್ನು ಹಾಳು ಮಾಡುತ್ತಿವೆ. ಭಾರತದ ಪ್ರಮುಖ ಋತುಮಾನಗಳೇ ಮುಂಗಾರು ಮತ್ತು ಹಿಂಗಾರು ಮಳೆಗಾಲಗಳು. ಇವು ಏರುಪೇರಾದರೆ ಕೃಷಿ ಬದುಕು ಅಸ್ತವ್ಯಸ್ತವಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ. ಆಹಾರ ಧಾನ್ಯಗಳ ಉತ್ಪಾದನೆ, ವಿದ್ಯುಚ್ಛಕ್ತಿ ಉತ್ಪಾದನೆ, ಪ್ರಾಣಿ ಪಕ್ಷಿಗಳ ಬದುಕು, ಜಾನುವಾರುಗಳ ಸಂಕಷ್ಟ ಇವೆಲ್ಲವೂ ಕೂಡ ಉಲ್ಬಡಿಸಿ ಸಮಸ್ಯೆಗಳು ಸಾಮಾನ್ಯರಿಗೆ ಕಾಣತೊಡಗುತ್ತವೆ. ಇವುಗಳಿಗೆಲ್ಲ ಪರಿಹಾರಗಳು ಕೂಡ ಇವೆ. ಸಾಂಪ್ರದಾಯಿಕ ಜಲಮೂಲಗಳಾದ ಕೆರೆ, ಕಟ್ಟೆ, ಬಾವಿಗಳನ್ನು ಮರುಜನ್ಮ ನೀಡಿ ನಾವು ಪುನರುಜ್ಜೀವನಗೊಳಿಸಬೇಕು. ಪ್ರತಿ ಮನೆಯವರು ಕೂಡ ಸೂರು ನೀರು ಬಳಸಿ ಸ್ವಾವಲಂಬನೆ ಸಾಧಿಸಬೇಕು. ರೈತರು ಕಡಿಮೆ ನೀರು ಬೇಕಾಗುವ ಬೆಳೆಗಳನ್ನು ಬೆಳೆಯಬೇಕು. ಭತ್ತ, ಕಬ್ಬು, ಅಡಕೆ, ರಬ್ಬರ್, ಚಹಾ, ಕಾಫಿ ಮುಂತಾದ ಬೆಳೆಗಳಿಗೆ ಹೆಚ್ಚಿನ ನೀರಿನ ಆದ್ಯತೆ ಬೇಕಾಗುತ್ತದೆ. ಅಂಥ ಸಂದರ್ಭದಲ್ಲಿ ನಾವು ಪರ್ಯಾಯ ಬೆಳೆಗಳ ಬಗ್ಗೆ ಯೋಚಿಸಬೇಕಾಗಿದೆ. ಅಂತರ್ಜಲ, ಬಹಿರ್ಜಲ ಬಳಕೆಯ ಲೆಕ್ಕಾಚಾರಗಳು ನಿತ್ಯದ ರೂಢಿಗಳಾಗಬೇಕು. ನೀರನ್ನು ಕಲುಷಿತಗೊಳಿಸಬಾರದು. ನೀರನ್ನು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ನೀರೆಂದರೆ ನಾವು, ಉಳಿಸಿದ ನೀರೇ ಗಳಿಸಿದ ನೀರು, ಈ ವೇದವಾಕ್ಯವನ್ನು ನಾವೆಂದು ಮರೆಯಬಾರದು. ಆಗ ಮಾತ್ರ ನಾವು ನೀರಿನ ಸ್ವಾವಲಂಬಿಗಳಾಗುತ್ತೇವೆ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
10: ಹೇ ಹೇ ಹೇ

ಕಣ್ಣು ಕುಣಿಸು ಕುಣಿಸು ಕಣ್ಣನ್ನು ತಣಿಸು ತಣಿಸು ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸನ ಹೆಂಡತಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ನೀ ಒಂದು ಸಾರಿ ನನ್ನ ಮನ್ನಿಸು ಎನ್ನುವಂಥ ಒಂದು ಗೀತೆಯನ್ನು ಮನು ಹಾಗೂ ರಾಧಿಕಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆರ್ಎನ್ ಜಿಗೋಪಾಲ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನ ಕೇಳೋಣ. ಈ ಪ್ರೇಮ ಹಿತವಾಗಿದೆ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಇಷ್ಟದ ಗೀತೆಗಳನ್ನು ಹಾಡಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
0: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾವಿರ ಸುಳ್ಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹೆಣ್ಣೆಂದರೇನು, ಸೌಂದರ್ಯವೇನು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 RJ ಅರ್ಪಿತಾ ಅವರು ನಡೆಸಿಕೊಡುವಂತ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲ್ಲಿಗೆ ಹೂವೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಮಲೆನಾಡ ಮಾಲೆ ಮುಗಿಲ ಮ್ಯಾಲೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ರಮೇಶ್ ಹಾಗೂ ಸ್ವರ್ಣಲತಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಪರದೆ ಎತ್ತಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಶ್ರೀರಂಗ ಬರೆದಿರುವಂಥ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಶಿಕುಮಾರ್ ಹಾಗೂ ಸುಧಾ ರಾಣಿ ಅವರ ಒಂದು ಅಭಿನಯದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗೆಳೆಯರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹೊಸ ಬೆಳಕು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಚೆಲುವೆಯೇ ನಿನ್ನ ನೋಡಲು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಕುಹು ಕುಹು ಹಾಡುವ ಕೋಗಿಲೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯತ್ತ ಸಾಗೋಣ. M ಕಿರಮಾಣಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುಧಾರಾಣಿ ನಟಿಸಿರುವಂತಹ ಒಂದು ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರುತಿ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ಹಾಡೊಂದ ನಾ ಹಾಡುವೆ ಎನ್ನುವಂಥ ಒಂದು ಗೀತೆಯನ್ನು ಇದೀಗ RN ಜಿ ಗೋಪಾಲ್ ಬರೆದಿರುವಂಥ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಇದು ಸುನಿಲ್ ಹಾಗೂ ಶ್ರುತಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂಥ ಒಂದು ನೇರ ಫೋನಿನ ಕಾರ್ಯಕ್ರಮ ನಮ್ಮ RJಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೊಲೀಸ್ ಮತ್ತು ದಾದಾ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ನನ್ನ ಮನದಲ್ಲಿ ಆತುರ ಎನ್ನುವಂತ ಈ ಒಂದು ಗೀತೆ. ಇದು ಗಾಯಕರಾಗಿ SP ಬಾಲಸುಬ್ರಹ್ಮಣ್ಯಂ, ಗಾಯಕಿಯಾಗಿ KS ಚಿತ್ರ, ಸಾಹಿತ್ಯಕಾರರಾಗಿ ಚಿ ಉದಯಶಂಕರ್ ಅವರು, ಸಂಗೀತ ನಿರ್ದೇಶಕರಾಗಿ ಬಪ್ಪಿ ಲಹರಿ, ಇದು ವಿಷ್ಣುವರ್ಧನ್ ಹಾಗೂ ಸಂಗೀತ ಬಿಜಲಾನಿ ಅವರು ಅಭಿನಯಿಸಿದಂತ ಒಂದು ಗೀತೆ. ಇದು 1991 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲರ್ಸ್ ಡೈರಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಆಲಿಸಿ ಅಂತ ಹೇಳ್ತಾ ಇದೀಗ ಪೊಲೀಸ್ ಮತ್ತು ದಾದಾ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶೃಂಗಾರ ಕಾವ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಕನ್ನಡ ಗಂಗೆಯಲ್ಲಿ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು 1993 ತೆರೆ ಕಂಡಿರುವಂತಹ ವರ್ಷ. ಇದು ರಘುವೀರ್ ಹಾಗೂ ಸಿಂಧು ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತಹ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೋಪಿಕೃಷ್ಣ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಶಾರದಾಂ ನಮರೆ ಎನ್ನುವಂತಹ ಒಂದು ಗೀತೆಯನ್ನ ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ರೂಪಿಣಿ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಶಾರದಂ ನೋರೆ ಸರಸಂ ನೋರೆ, ಶಾರದಂ ನೋರೆ ಸರ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ايوه ما ايوه
1: الليل ده لو ما دكاغل بي ಮಾಡ ಕಂಡ್ರೆ ನಂಗಾಗಲ್ರಿ

ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಡವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ.

ಸಿಂಗಲಿ ರಾಮರಸ, ಕೆನ್ನೆಯಲ್ಲಿ ಸೋಮರಸ, ತುಳಿಗಳಲ್ಲಿ ಜೇನರಸ, ಸರಸ ಸರಸ. ಪ್ರೀತಿ ಇಲ್ಲದೆ ಇದ್ರೆ ನೀನು ಝೀರೋ, ನಾನು ಝೀರೋ, ಎಲ್ರು ಝೀರೋ. ದಿಲ್ಲಿಲ್ದೆ ಲವ್ ಮಾಡಕ್ಕಾಗಲ್ವೇ, ಲವ್ ಮಾಡೋರ್ ಕಂಡ್ರೆ ನಂಗಾಗಲ್ವೇ. ನೀನಿಲ್ದೆ ನಾನಿಲ್ಲ

0: ಒಂದು ಹೊತ್ತಲ್ಲಿ ಕೋರ್ಸ್ ಯಾವುದು ನೆನಪಾಕಿಲ್ಲ. ಒನ್ ವೇ ಲವ್ ಆಗದೆ ಟೆನ್ಷನಲ್ಲಿದ್ದೀವಿ. ಒಂದಿಷ್ಟು ಚಿಚ್ಚು ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕೋಗಿದ್ದು ನವಯುವಕರ ಕರ್ತವ್ಯ ಕಲಾ.
1: ಓಕಣ ಓಕಣ ಓಕಣ ಹಾಕ್ಲಾ.

ಬುಡ್ಲ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ಲು, ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹೆಂಗೆ, ಮೂರು ದಿನದ ಬಾಳ್. ಎಕ್ಸ್ಟ್ರಾ ಆರ್ಡಿನರಿ ಮೊಟ್ಟೆ.

ಮಾಡಿದನು. ಆ ಭೂಪತಿರಾಯ ಅವಳ ಸೌಂದರ್ಯ ನೋಡ್ತಾ ನಿಂತಿದ್ದಾನೆ. ಆ ರತಿ ತಾನು ಮುನಿಪುತ್ರಿ ಅನ್ನೋದನ್ನ ಮರೆತಿದ್ದಾಳೆ. ಇನ್ನೇನು ಆ ಜೋಡಿ ಒಂದಾಗಬೇಕು ಅನ್ನೋಷ್ಟರಲ್ಲಿ ಅವಳ ತಂದೆ ತೂರ್ಥೆ ಕಾಮದಾಸಿಗೆ ಬಲಿಯಾದ ನೀನು ನನ್ನ ಪುತ್ರಿಯಲ್ಲ, ನೀವಿಬ್ರು ಕಲ್ಲಾ

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಉಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸಿಂಚನ ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತಾ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

ಝಾಂಜರೇ ರುಂಚುನ್ ರುಂಚುನ್.

0: ಯಾವ್ದೊಂದು ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ ಹೆಚ್ ಕೆ ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, ಎಂಪಿಎಸ್ ಕುಮಾರ್, ರಾಮಣ್ಣ ಶೃಂಗೇರಿ, ಹೆಚ್ ಕೆ ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ ಇವರು ಪಾತ್ರವಹಿಸಿರುವಂತಹ ಈ ನಾಟಕ ಈಗ ನಿಮ್ಮ ಮುಂದೆ.

0: ಆಹಾ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು?
1: ಮಹಾದೇವಿ ಅಕ್ಕನವರು, ಆಸ್ಥಾನದ ಪ್ರಧಾನ ಕರಣಿಕರಾದ ಬಸವಣ್ಣನವರ ಭಕ್ತಳು.
0: ಏನು, ಬಸವಣ್ಣನವರ ಭಕ್ತಳೆ? ಧನ್ಯ ಧನ್ಯ. ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರುವೆ.
3: ನಿನ್ನ ವಿನಯವೇನೋ ಒಳ್ಳೆಯದೆ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ, ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
1: ನಾನು ವಾದಿಸುವೆನೆಂದು ಭಾವಿಸಬೇಡಿ. ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
3: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
1: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
3: ಅದೇ, ದೇವದಾಸಿಯರೆಂದು.
1: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ. ಕಲಾವತಿ, ನೀನು ಸಾಮಾನ್ಯ ವೇಶ್ಯೆ. ಸಿಂಹಾಸನದೆದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ.
0: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
1: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು. ಮಹಾಪ್ರಭು, ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
3: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ. ಅಂದ ಬಳಿಕ ರಾಜನೂ ನರನೇ?
1: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
4: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೆ.
1: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
2: ಅಪಮಾನ! ಯಕ್ಕಶ್ಚಿತ ವೇಶ್ಯೆಯಿಂದ ಮಹಾಮಂಡಲೇಶ್ವರರ ಅಪಮಾನ. ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
0: ಇರಲಿ, ಈ ವಾದವನ್ನು ಇಷ್ಟಕ್ಕೇ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ

0: ಇವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
1: ಏನು? ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ.
2: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
3: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ, ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
4: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
1: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಗೆ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
2: ಉಪಾಯವೇತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ, ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
3: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನವಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
5: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
6: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
0: ಮುಂಚಿನವರೇ, ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆನೇ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಭರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
1: ಮತ್ತಾವ ಉಪಾಯವಿದೆ ಹೇಳಿ.
0: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
6: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
0: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
7: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
1: ಬರಮಾಡು ಅವರನ್ನು.
8: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಗೆಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಿ ಬರಲು ಹೇಳಿ ಕಳಿಸಿದ್ದಾರೆ.
1: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು! ಪಂಡಿತರೇ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು.
2: ಹೇ ಪ್ರಭು, ಇದು ಪೈಶಾಚಿಕ ಭಾಷೆ. ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
1: ಶೆಟ್ಟರೇ, ತಾವು ಓದಿ.
3: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
1: ಮಧುವರಸರೇ, ತಾವು ಓದಿ.
9: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆಯಂತಿದೆ.
1: ಮಂಚಣ್ಣನವರೇ,
8: ಪ್ರಭು,
1: ತಾವು ಪ್ರಯತ್ನಿಸುವಿರಾ?
6: ಇದನ್ನು ಕರುಣಿಕರಾದ ಬಸವಣ್ಣನವರು ಓದಬಹುದು.
1: ಬಸವಣ್ಣನವರೇ, ತಾವೇ ಓದಿ ಹೇಳಿ.
0: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
1: ಹೌದೇ? ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಹಾರಿ ಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ? ಬಸವಣ್ಣನವರೇ, ಎಲ್ಲಿ ಎಲ್ಲಿ?
0: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
1: ಅಗಿರಿಯಲ್ಲಿ.
6: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
0: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
6: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
0: ಸಂಗಮನಾಥನ ಇಚ್ಛೆ.
1: ಅನರ್ಘ್ಯವಾದ ಸಂಪತ್ತು. ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
0: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ. ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವ ಮೆಚ್ಚುವನೇ.
1: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗೆಲ್ಲಿ ದೊರೆಯುತ್ತಿತ್ತು?
0: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
1: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
0: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮ ಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನು ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
1: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಗಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು.

0: ನಮ್ಮೆಲ್ಲರ ನಗಲೆ, ಸ್ವರ್ಗಸ್ಥರಾದ ನಿಮ್ಮ ಮಾವ, ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಗೆ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
1: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
2: ಜಯವಾಗಲಿ.
1: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
2: ಜಯವಾಗಲಿ.
1: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
2: ಜಯವಾಗಲಿ.
3: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ. ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೆ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ. ಮಹಾತ್ಮ ಬಸವಣ್ಣನಿಗೆ
2: ಜಯವಾಗಲಿ.
3: ಮಹಾತ್ಮ ಬಸವಣ್ಣನಿಗೆ
2: ಜಯವಾಗಲಿ.
3: ಶರಣೆಂಬೆ ಮಹಾತ್ಮ,
4: ಶರಣು ಶರಣಾರ್ಥಿ ಹರಭಕ್ತ ಹರಳೆಯನು.
3: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ? ನಾನೆಂಥ ಪಾಪಿ? ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ? ಬಸವೇಶ, ಬಸವೇಶ, ಬಸವೇಶ.
4: ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳೆಯನವರೇ,
3: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ, ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
5: ಸ್ವಾಮಿ, ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
3: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಮಸ್ತಕದ ಮೇಲೆ ವಜ್ರಾಘಾತವಾಗಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
5: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
3: ಕಲ್ಯಾಣಿ, ಈ ದಿನ ದರ್ಬಾರು ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೆ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವೆಯ?
5: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
3: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
5: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
3: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
5: ನಿಮ್ಮ ಬಲತೊಡೆಯ ಚರ್ಮವನ್ನು ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
3: ಕಲ್ಯಾಣಿ, ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
5: ಬನ್ನಿ ಸ್ವಾಮಿ.
3: ಸಂಗಮನಾಥ, ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಬಸವೇಶ ಬಸವೇಶ
5: ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
3: ಆಗದೇನು ಕಲ್ಯಾಣಿ ಮನವಲಿದು ಮಾಡಿದ ಭಕ್ತಿ, ಹದವಾದ ಚರ್ಮ ಮೃದುವಾಗದೇನು ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
5: ಆಗಲಿ ಸ್ವಾಮಿ.
3: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ ಬಸವಣ್ಣ.
5: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ, ಕೂಡಲ ಸಂಗಮ ದೇವ ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಳಿಂಕಿ ಕಡೆಯಿಲ್ಲ.
4: ಆಹ ನೀಲಾ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
5: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು, ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
4: ಏಕೆ ನೀಲಾ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೇ?
5: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
4: ಆಹಾ ನೀಲಾ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
5: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನೂ ಏರ್ಪಡಿಸಲಿ.
4: ಆಗಲಿ ನೀಲಾ.
6: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ, ಅಪ್ಪಣೆಯಾದರೆ.
4: ಯಾರು? ಹರಳಯ್ಯನವರೇ? ಶಿವಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
3: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು, ನಾನು ಅಂತ್ಯಜ ಹೊಲೆಯ.
4: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
3: ಗುರುದೇವ, ಶುದ್ಧ ಅಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
4: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವ ಕಾರಣ?
3: ಗುರುದೇವ, ಅಂದು ತಾವು ರಾಜಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನೆಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
4: ಶಿವಶಿವ, ಪತಿ ಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರ, ಅದು ಅದು ನನಗಾಗಿ. ಶಿವಶಿವ, ಆಹಾ ಎಷ್ಟು ಅಂದವಾಗಿವೆ. ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ, ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಲು ಯೋಗ್ಯ.
3: ಗುರುದೇವ, ನಾನಿವುಗಳನ್ನು ತಮಗಾಗಿ ಸಿದ್ಧಪಡಿಸಿಕೊಂಡು ತಂದಿರುವೆ.
4: ಶರಣರೇ, ನಿಮ್ಮ ಕಾಯಕ ನಿಷ್ಠೆಯಿಂದ ನಾನು ಸಂತುಷ್ಟನಾದೆ. ಈ ಪಾದರಕ್ಷೆಗಳನ್ನು ಸಂಗಮನಾಥನಿಗರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಿರಿ.
3: ಆಗಲಿ ಗುರುದೇವಾ.

0: ನಮದೇ.
1: ಸ್ವಾಮಿ ಸ್ವಾಮಿ, ಪೂಜೆಗೆ ಸಿದ್ಧವಾಗಿದೆ, ಬರುವಿರಾ? ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯನಾದೆ. ಸ್ವಾಮಿ ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ.
2: ನೀಲಾ, ಹರಭಕ್ತ ಹರಳೆಯನವರು ಬಂದಿದ್ದರು, ಹೋಗುವಾಗ ಸಂಗಮನಾಥನ ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದ ಅವರ ಭಕ್ತಿ ಭಾವ ರಸಗಂಗೀಲಿ ತೇಲಿ ಮೈ ಮರೆತು ಹೋದೆ. ನೀಲಾ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
1: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
2: ನಡೆ ನೀಲಾ. ನೀಲಾ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
1: ಹಾಗೆ ಆಗಲಿ ಸ್ವಾಮಿ. ಶಿವನೇ,
2: ಸಂಗಮನಾಥ,
3: ಮಂಚಣ್ಣನವರ ಹೇಳಿಕೆಯಂತೆ ಕಳುವಿಗೇನು ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳುವು ಮಾಡಲಿಕ್ಕೆ ಬೇಕು, ಕಳುವು ಮಾಡಲಿಕ್ಕೆ ಬೇಕು.
2: ಕಳ್ಳ ಏನಾಯ್ತು ನೀಲಾ?
1: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ. ಸ್ವಾಮಿ,
4: ಒಡೆಯ, ಕಳ್ಳ ಸಿಕ್ಕ.
2: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
1: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
2: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೇಕೆ ಮೋಹ?
1: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
2: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲಾ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
1: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ, ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರಾ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ, ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
2: ನೀಲಾ ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ ತಪ್ಪಾಯಿತು ಸ್ವಾಮಿ, ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲಾ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ ಇವುಗಳನ್ನ ತೆಗೆದುಕೋ.
2: ಅಪ್ಪ ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ.
1: ಅಪ್ಪ ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ, ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು, ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ, ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ, ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ ಮಾರು ಮಡದಿ ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದಿಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ, ನಾನು ಜಂಗಮನಲ್ಲ. ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ, ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು. ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ, ವೀರಭದ್ರ. ವೀರಭದ್ರಣ್ಣ, ರಾತ್ರಿ ಬಹಳವಾಗಿದೆ, ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ, ಇಲ್ಲೇ ವಿಶ್ರಾಂತಿ ತೆಗೆದುಕೋ, ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ, ನನಗೆ ಯಾರೂ ಇಲ್ಲ. ಅಪ್ಪ ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲಾ
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.
0: ಹಾಗೆ ಆಗಲಿ ಸ್ವಾಮಿ.

0: ಅಣ್ಣ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
2: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೆ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
2: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೇ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ ಹರಳ. ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನ ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
2: ಮಧುವರಸರೆ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
2: ಇವುಗಳ ಬೆಲೆ, ಮಧುವರಸರೆ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
0: ಹರಳ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು,
2: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
0: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
2: ಶಿವಶಿವ
0: ಪಡು.
2: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ. ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
0: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
2: ಬೇಡಿ ಬೇಡಿ ಮಧುವರಸರೇ, ಬೇಡಿ.
0: ಹರಳ,
2: ಸಂಗಮನಾಥ ತಂದೆ ಬಸವಣ್ಣ,
0: ಏನಾಗುತ್ತದೆ ನೋಡೇ ಬಿಡುವ.
2: ಬೇಡಿ ಬೇಡಿ ಮಧುವರಸರೇ, ಬೇಡಿ, ತುಡುಕಬೇಡಿ. ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರೇ, ಬೇಡಿ.
0: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
2: ಬೇಡಿ ಮಧುವರಸರೇ.
3: ಅಯ್ಯೋ ಅಯ್ಯೋ, ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ, ಉರಿ ಉರಿ, ಅಮ್ಮ
2: ಸಂಗಮನಾಥ.
4: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
5: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆ ಮಾದಿಗರ ಪಟ್ಟಣವಾಗ ತೊಡಗಿದೆ.
4: ಅದಕ್ಕೆ ಕಾರಣ?
5: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗ ಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
6: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ, ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
7: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
4: ಜಾತವೇದ ಮುನಿ?
6: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
5: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
4: ಮಹಾಮಂತ್ರಿ ಬಸವಣ್ಣನವರೇ.
8: ಪ್ರಭು,
4: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
8: ಪ್ರಭು, ನಾನು ಸುಳ್ಳಾಡುವೆನೆ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯೇ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
6: ಬಸವರಾಜರೇ, ನೀವು ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನೂ ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
8: ಯಾರು ಹೊಲೆಮಾದಿಗರು?
5: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
9: ಡಾಂಬರ ನರಸ್ಯ, ಕಿಳ್ಳಿ ಕ್ಯಾತ್ರ ತಿಮ್ಯ, ಕಿನ್ನರಿ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
8: ಛೇ ಛೇ ಛೇ ಛೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
6: ಯಾರು ಹೇಳ್ರಪ್ಪ?
8: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
5: ದಂಡಾಧೀಶರೇ, ದೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
8: ಅವರು ಜನಿಸಿದ ಜಾತಿ ಕೀಳಾದರು, ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕ.
6: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
8: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರೂ ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
6: ಛೇಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
4: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
6: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
4: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
6: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
4: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
8: ಪ್ರಭುಚಿತ್ತ, ಕೇಳಿ. ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದ ಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
6: ಅದಕ್ಕೆ ನಾನು ಹೇಳಲಿಲ್ಲ.
7: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
8: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯೆಂದು ಕೂಡಿದ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಶಾಂತಿ ಸಮತೆಗಳನ್ನು ಸ್ಥಾಪಿಸಲು ಬಂದಿರುವ ಮಹಾಮಾನವರು.
6: ಭಗವಾನ್ ಬುದ್ಧ ದೇವನೆತ್ತ, ಈ ಜಾತವೇದ ಮುನಿಯತ್ತ. ಬುದ್ಧದೇವನ ಉದಾತ್ತ ವಿಚಾರಗಳೆತ್ತ, ಈ ಜಾತವೇದ ಮುನಿಯ ಕೀಳು ವಿಚಾರವೆತ್ತ. ಅಜಗಜಾಂತರ, ಅಜಗಜಾಂತರ.
8: ಬುದ್ಧ ದೇವನು ಮೊದಲು ತನ್ನ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ, ಸಂಘಕ್ಕೆ, ಜ್ಞಾನಿಗಳಿಗೆ ಶರಣಾಗತನಾಗಿ ನಂತರ ಕಳ್ಳತನ, ಹಿಂಸೆ, ಅಸತ್ಯ, ಅನಾಚಾರ, ಮಾದಕ ಪದಾರ್ಥ ಸೇವನೆ, ಈ ಐದು ಅನಾಚಾರಗಳನ್ನು ತ್ಯಜಿಸಬೇಕಾದ ಪಂಚ ಆಚಾರಗಳನ್ನು ಹೇಗೆ ಕಾರ್ಯರೂಪಕ್ಕಿಳಿಸಿದರೋ ಹಾಗೆ ಜಾತವೇದ ಮುನಿಗಳು ಗುರುಲಿಂಗ ಜಂಗಮರಿಗೆ ಅಧೀನರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
4: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ, ನಿಜವೇ?
8: ನಿಜ ಪ್ರಭು. ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
4: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ, ನಿಜವೇ?
8: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
4: ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
8: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೇ?
6: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
7: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
8: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ. ಮಹಾಪ್ರಭು, ಈ ಮಾತನ್ನು ತಾವು ನಂಬುವಿರ?
4: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ.
8: ಪ್ರಭು, ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ. ಪ್ರಭು, ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
4: ಅದನ್ನು ನಾನು ಬಲ್ಲೆ ಬಸವೇಶ.
8: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
4: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
8: ಪ್ರಭು, ಮಂತ್ರಿಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
4: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
8: ಶರಣು, ಬರುವೆ.
7: ಪ್ರಭು, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ
5: ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆ ಬಾಗಲೇಬೇಕು.
8: ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
5: ಏನು ಬಸವಣ್ಣನವರೇ, ನಂದಿ ಉಂಗರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
9: ಸುಡಾಕದೇನು ಬಣಿವೇನ್ರಿ,
6: ಸುಟ್ಲಿಕ್ಕದೇನು ಹಪ್ಪಳವೇನ್ರಿ?
4: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
8: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
9: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದು ನೋಡೋಣ.
4: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
8: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
4: ಆಗಲಿ, ನಿಮ್ಮಗಿಚ್ಛೆಯಂತಾಗಲಿ.
8: ಸಂಗಮನಾಥ, ಸಂಗಮನಾಥ.
4: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಆ ನಂದಿ ಉಂಗರವನ್ನು ತೆಗೆದುಕೊಳ್ಳಿ. ಈ ಉರಿಯನ್ನು ಶಾಂತ ಮಾಡಿ.
8: ಈಗಲಾದರೂ ತಮಗೆ ಅರ್ಥವಾಯಿತಲ್ಲ ಪ್ರಭು, ಎಲ್ಲವೂ ಸಂಗಮನಾಥನ ಇಚ್ಛೆ.
10: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
11: ಶರಣು, ಶರಣು ಹರಳಯ್ಯನವರೇ ಶರಣು. ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗೆದು ಹರಳಯ್ಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
10: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
11: ಹರಳಯ್ಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ. ಶರಣ ಪುಂಗವ, ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರು ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
10: ಅದೇನು ಹೇಳಿ ಮಧುವರ ಸರಿ.
11: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
10: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
11: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
10: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮ ನಿಂದೆ ಮಾಡುವರು, ಹೊಲೆಯನೆಂದು ಹೀಯಾಳಿಸುವರು.
11: ಏನಾದರಾಗಲಿ, ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿಡುತ್ತೇನೆ. ಅಭಯವಿತ್ತು ನನ್ನನ್ನು ಕಾಪಾಡಬೇಕು. ಇದಕ್ಕೆ ತಪ್ಪಿದರೆ ನಿಮಗೆ ಸಂಗಮನಾಥನ ಹಾನಿಯಾಗಿ.
10: ಮಧುವರ ಸರಿ, ಮಧುವರ ಸರಿ, ಇದನ್ನೇನು ಮಾಡಿದಿರಿ? ಆಗಲಿ, ಎಲ್ಲವೂ ಶಿವನಿಚ್ಛೆ. ಬನ್ನಿ, ಮೊದಲು ಅನುಭವ ಮಂಟಪಕ್ಕೆ ಹೋಗಿ ಭಕ್ತಿ ಭಾಂಡಾರಿ ಬಸವಣ್ಣನವರ ಹಾಗೂ ಶರಣ ಶರಣೀಯರ ಒಪ್ಪಿಗೆ ಪಡೆದು ಮುಂದಿನ ಕಾರ್ಯವನ್ನು ನೆರವೇರಿಸುವ.
4: ಸಾವಧಾನ, ಸಾವಧಾನ. ದಂಡಾಧೀಶ ಬಸವಣ್ಣನವರೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
8: ಶಿವನಿಚ್ಛೆ. ಹರಳಯ್ಯ ಮಧುವರಸರೇ, ನ್ಯಾಯಸ್ಥಾನದ ಗೌರವಕ್ಕೆ ಚ್ಯುತಿ ಬಾರದಂತೆ ಆತ್ಮಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ನ್ಯಾಯಸ್ಥಾನವು ನಿಮಗೆ ನೇಮಿಸುತ್ತದೆ.
11: ಆ ನೇಮಕ್ಕೆ ಈ ಜೀವವು ಬದ್ಧವಾಗಿದೆ.
10: ಅಸತ್ಯವನ್ನೇ ಅರಿಯದ ನಾಲಿಗೆಯು ಸತ್ಯವನ್ನೇ ನುಡಿಯುವುದು.
8: ಸಂತೋಷ. ಶರಣರೇ, ಇಂದು ನಿಮ್ಮನ್ನು ಅಪರಾಧಿಗಳೆಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇದಕ್ಕೆ ನಿಮ್ಮ ಉತ್ತರವೇನು?
11: ಸತ್ಯಾಸತ್ಯತೆಗಳನ್ನು ತಿಳಿಯದೆ ಈ ವಿಷಯದಲ್ಲಿ ನ್ಯಾಯಸ್ಥಾನವು ದುಡುಕಿತೆಂದು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.
5: ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಎಬ್ಬಿಸಿ ಸಮಾಜದ ಕಟ್ಟು ಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ.
10: ನಾವು ಅಪರಾಧಿಗಳೇ ಅಲ್ಲ.
8: ನೀವು ನಿರಪರಾಧಿಗಳೆಂದು ಸಿದ್ಧ ಮಾಡಿಕೊಡುವಿರಾ?
10: ನಿಸ್ಸಂದೇಹವಾಗಿ.
11: ಮಹಾಪ್ರಭುಗಳು, ನಮ್ಮ ಅಪರಾಧವೇನು ಎಂಬುದನ್ನು ನಿರೂಪಿಸುವ ಕೃಪೆಯಾಗಬೇಕು.
4: ಪಂಡಿತರೇ,
6: ಅಪ್ಪಣೆ ಮಹಾಪ್ರಭು. ಮಧುವರಸರೇ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಿಮ್ಮ ಮಗಳನ್ನು ಅಂತ್ಯಜರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವರ್ಣಾಂತರ ವಿವಾಹ ಮಾಡಿದ ಅಪರಾಧ ನಿಮ್ಮ ಮೇಲೆ ಮಂಡಿಸಲ್ಪಟ್ಟಿದೆ. ಇದಕ್ಕೆ ನೀವೇನು ಹೇಳುವಿರಿ?
11: ಇದು ಅಪರಾಧವೆಂದು ಮಂಡಿಸಿದವರಾರು?
12: ನಾನು ಮತ್ತು ಕಲ್ಯಾಣ ರಾಜ್ಯದ ಸಹಸ್ರಾರು ಪ್ರಜಾಜನರು. ಪ್ರಭು, ಕಲ್ಯಾಣದ ಪ್ರಜಾ ಸಮೂಹವೇ ಸನ್ನಿಧಿಯಲ್ಲಿ ಅರಿಕೆಯ ಪತ್ರವನ್ನು ಅರ್ಪಿಸಿದ್ದಾರೆ. ಇದು ಅಲ್ಲದೆ ಅರಮನೆಯ ಸಭಾಂಗಣದಲ್ಲಿ ತೀರ್ಪಿಗಾಗಿ ಕಾದು ನಿಂತಿದ್ದಾರೆ. ತಮ್ಮ ಅಪ್ಪಣೆಯಾದರೆ ಸನ್ನಿಧಿಗೆ ಅವರೆಲ್ಲರನ್ನೂ ಕರೆಯಿಸುವೆ.
4: ಬೇಡಿ ಮಧುವರಸರೇ, ಹರಳಯ್ಯನವರೇ, ನಿಮ್ಮ ಮೇಲೆ ಮಂಡಿಸಿದ ಈ ಆಪಾದನೆಗೆ ನಿಮ್ಮ ಉತ್ತರವೇನು?
10: ಹೊಲೆಯ ಹಾರವರಿಬ್ಬರು ಮತಾಂತರ ಹೊಂದಿ ಒಂದೇ ಮತದವರಾಗಿ ಮದುವೆಯಾದರೆ ಅದು ಸವರ್ಣೀಯ ವಿವಾಹವೇ ಹೊರತು ವರ್ಣಾಂತರ ಮದುವೆಯಲ್ಲ.
12: ಹೌದು, ಬ್ರಾಹ್ಮಣ ಕನ್ಯೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾ ಅಪರಾಧವಲ್ಲದೆ ಮತ್ತೇನು?
10: ಪ್ರೀತಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಕನ್ಯೆ ಅಂತ್ಯಜನನ್ನು ಲಗ್ನವಾಗಿಲ್ಲವಲ್ಲ.
6: ಮಗಳ ಇಚ್ಛಾಪೂರ್ತಿಗೆ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ.
12: ಕುಲದ ಮೇಲ್ಮೆಯನ್ನು ಕಡೆಗಣಿಸಿ ಮಗಳ ಮನತೃಪ್ತಿಗಾಗಿ ಪ್ರಾಜ್ಞರಾದ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ. ಇದು ಮಹಾ ಅಪರಾಧ.
10: ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಗಿರಬಹುದು ಪಂಡಿತರೇ. ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವದೀಕ್ಷೆಯು ನೀವು ಕಲ್ಪಿಸಿದಂತೆ ಕಾಮುಕ ದೃಷ್ಟಿಯಿಂದ ಕೂಡಿಲ್ಲ.
6: ಇರಬಹುದು, ಆದರೂ ಇದು ವರ್ಣಾಂತರ ವಿವಾಹ. ಜಗತ್ತಿನ ಜನರ ಕಣ್ಣಿಗೆ ದೀಕ್ಷೆ ಎಂಬ ತೆರೆ ಎಳೆದಿದ್ದಾರಷ್ಟೇ.
12: ರಾಷ್ಟ್ರದ ಮಹಾಜನತೆಯ ಕೂಗನ್ನು ಕಡೆಗಣಿಸಿದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಏಳದಿರದು. ಇಂದಿನ ಘಟನೆಯನ್ನು ಆದರ್ಶವಾಗಿರಿಸಿಕೊಂಡು ಹೊಲೆ 18 ಜಾತಿಯು ಸಂಕರವಾಗಿ ಸಮಾಜದಲ್ಲಿ ಭೀಕರ ಸಮಸ್ಯೆಗಳು ಉದ್ಭವಿಸಬಹುದು. ರಾಷ್ಟ್ರದ ಸುವ್ಯವಸ್ಥೆಯನ್ನು ಕಾಪಾಡಬಲ್ಲ ಮಹಾದಂಡಾಧೀಶರೇ, ಇಂತಹ ಅನಾಚಾರಕ್ಕೆ ಆಶ್ರಯವಿತ್ತಿರುವುದು ನಾಡಿನ ದುರ್ದೈವವೇ ಸರಿ.
4: ಮಹಾಮಂತ್ರಿ ಬಸವಣ್ಣನವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು?
8: ಕೇವಲ ವಿವಾಹ ಕಾರಣಕ್ಕಾಗಿ ಮತಾಂತರ ಹೊಂದಿರುವರೆಂದು ಹೇಳುವ ಮಂಚಣ್ಣನವರ ನುಡಿ ತತ್ವಕ್ಕೆ ವಿರೋಧ. ವರ್ಣಾಂತರ ವಿವಾಹವೆಂದು ಹೇಳುವ ಪಂಡಿತರ ಮಂಡನೆ ತತ್ವಕ್ಕೆ ಅಪಹಾಸ್ಯ.
4: ಅಂದರೆ ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
8: ನಿಸ್ಸಂದೇಹವಾಗಿ.
12: ನ್ಯಾಯನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
8: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಂಡಿನಾಶಿಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನನ್ನು ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ.
4: ಹಾ, ತಡೆಯಿರಿ ಬಸವೇಶ, ಮುಂದಿನ ನುಡಿಯನ್ನು ನಾನು ಕೇಳಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
8: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
4: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳೆಯುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
8: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
4: ಅದನ್ನು ನಾನು ಬಲ್ಲೆ.
8: ಇದೇ ಕೊನೆಯ ನಿರ್ಧಾರವೇ?
4: ಅಹುದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲೆ ಆಣೆಯಾಗಿದೆ.
8: ಪ್ರಭು, ತಾವು ಅನರ್ಥವಾಯಿತು. ದೊರೆಯೆ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
12: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
8: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
4: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
8: ಮಹಾಪ್ರಭು, ನನ್ನಿಂದ ಶರಣದ್ರೋಹ ಮಾತ್ರ ಎಂದಿಗೂ ಆಗದು.
4: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
8: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ ಮಹಾಪ್ರಭು. ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
4: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
8: ಕೈವಲ್ಯ ಪ್ರಭು, ಬರುತ್ತೇನೆ. ಶರಣ ದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
4: ಬಸವಣ್ಣ ಹೋಗಬೇಡಿ, ಬಸವೇಶ, ಬಸವರಾಜ ಹೋಗಬೇಡಿ.
8: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣು, ಶರಣು.
2: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವೆಯಾ?
4: ಬಸವೇಶ, ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿರ. ಹೌದು, ಧರ್ಮ ರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಗೆಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
8: ಆಯಿತು, ಕಲ್ಯಾಣದ ಕ್ರಾಂತಿಯಾಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ, ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ ಕಲ್ಯಾಣವು ಪ್ರಣತಿಯಾಗಿತ್ತು, ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ, ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದ್ದೀರಿ. ಈಗ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂನ ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ.
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು ಏನು ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಪ್ರತಿದಿನ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಚೋಟೇಶ್ವರನ ಮೇಲಿನ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಮಧುರ ಗಾನ ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಮ್ಮ ಆರ್ಜೆಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಇಷ್ಟದ ಗೀತೆಗಳನ್ನ ಹಾಡಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ. ಅದುವೇ ರಾಚೋಟೇಶ್ವರನ ಮೇಲಿನ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಪ್ರತಿದಿನ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕರುಣದಿ ಕಾಯೋ ರಾಚೋಟೇಶನೆ ಎನ್ನುವಂಥ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯನ್ನು ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಶ್ರೋತೃ ಬಾಂಧವರಿ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಡವಿಯ ಶಿವನೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು RJ ಮಹಾಲಕ್ಷ್ಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ದಿನ ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓ ರಾಚುಟೇಶ್ವರ ವಾಗ್ದಾರಿ ಈಶ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ರಾತ್ರಿ 8:30 ಸುಮಧುರವಾದಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳು, ಭಕ್ತಿ ಗೀತೆಗಳು, ಭಾವಗೀತೆಗಳು, ಇನ್ನು 10 ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರ ನೋಡೋಣ ಬನ್ನೀರು ಎನ್ನುವಂಥ ಒಂದು ರಾಚಟೇಶ್ವರನ ಮೇಲಿನ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಟ್ರಾವೆಲರ್ಸ್ ಆಫ್ ಡೈರಿ ಎನ್ನುವಂಥ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.